0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ಕುಂದಾಪುರ. ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಬ್ರಿಯ ನಿತೇಶ್ ಭಂಡಾರಿ ಅವರಿದ್ರ. ನಮಸ್ಕಾರ.
3: ನಮಸ್ತೆ.
2: ಹೆಂಗಿದ್ರೆ?
3: ಹುಷಾರಿದೆ.
2: ಇವರು ಆಕ್ಚುಲಿ ರೆಕಾರ್ಡಿಂಗ್ ಬಂದದ್ದೆ ಮಂಗಳವಾರ. ಎಂತ ಕೇಂದ್ರ ಮಂಗಳವಾರ ರಜೆ ಅಲ್ಲ, ಅದಕ್ಕೆ ಅಲ್ಲ. ಹಂಗೆ ನೋಡಿ, ಎಲ್ಲರೂ ಒಂದೊಂದು ಕೆಲಸಕ್ಕೂ ಬೇಕೇ ಬೇಕಾತ. ಅದಿದ್ರೆ ಮಾತ್ರ ಸಮಾಜ ಬ್ಯಾಲೆನ್ಸ್ ಆಗಿ ಹೋಗ್ತದ. ಹಾಗೆಯೇ ಇವರು ಬಾರಿ ಮುಖ್ಯ ಆತರ ನಮ್ಗೆ, ನಮ್ಮಂತವ್ರು. ಅದರಲ್ಲೂ ಗಂಡಸ್ರೆ. ಮೊದ್ಲೆಲ್ಲ ಹೆಣ್ಮಕ್ಕಳೇನು ಹೇರ್ ಕಟ್ ಮಾಡೋದ ಹಿಂಗೆಲ್ಲ ಮಾಡೋದೆಲ್ಲ ಇರ್ಲಿಲ್ಲ ಬಿಡಿ. ಒಂದು ಕಾಲದಲ್ಲಿ ಗಂಡಸ್ರಿಗೆ ಮಾತ್ರ ಅವ್ರ ತಲೆ ಕೂದಲು ಕಟ್ ಮಾಡ್ಕ, ಮೀಸೆ ಟ್ರಿಮ್ ಮಾಡ್ಕ, ಗಡ್ಡ ಮಾಡ್ಕಣ್ಕ, ಹಿಂಗಿದೆಲ್ಲ ಗಂಡಸ್ರು ಎಲ್ಲಿಗೆ ಹೋಯ್ಕೊಂಡ್ರೆ ಚೌರದಂಗಡಿಗೆ ಹೋಯ್ಕ, ಮತ್ತೆಲ್ಲಿಲ್ಲ. ಹಾ, ಅಂತ ಕಾಲದಲ್ಲಿ ಇವರಿಲ್ಲ ಅಂದ್ರೆ ಬದುಕೆ ನಡೆದಿಲ್ಲ. ಅದರಲ್ಲೂ ಮದುವೆ ಮದ್ಮಗ ರೆಡಿ ಆಯ್ಕಂದ್ರೆ ಇವ್ರು ಹೋಯ್ ಒಂದ್ಸಲ ಚಂದ ಮಾಡಿ ಟ್ರಿಮ್, ಇವ್ರಿಗೆ ಕಾಯುದ. ಇವ್ರು ಬಂದ್ರ ಮೇಲೆ ಅವ್ ಮೀವು ಕಪ್ಪಕ್ ಸಾಧ್ಯ. ಹಾಂಗಾಗಿ ಇವ್ರು ಎಲ್ಲ ಬದಿಗೂ ಭಾರಿ ಮುಖ್ಯವಾಗಿರ್ತಿದ್ರೆ, ಈಗಳು ಅಷ್ಟೇ ಮುಖ್ಯ. ಈಗ ಬರೀ ಗಂಡುಗಳು ಮಾತ್ರ ಅಲ್ಲ, ಹೆಣ್ಗಳು ಮಾತ್ರ. ಹಂಗ್ ಕಾಲ ಬದ್ಲಾಯ್ತು ಈಗ. ಸೊ ನಿತೇಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೆಂಗಿದ್ರೆ ನಿತೇಶ್?
3: ಹುಷಾರಿದೆ.
2: ಇವ್ರು ನಮ್ದು ಇವತ್ತಿನ ಪರಿಚಯ ಅಲ್ಲದೆ, ನಾವು ರೇಡಿಯೋ ಮಿರ್ಚಿಯಾಗಿ ಇಪ್ಪು ದಿನದಿಂದ ನಮ್ಗೆ ರೇಡಿಯೋ ಪ್ರೇಮಿ ಇವರು ಅಂತಾರ. ದಿನ ಕಾಲ್ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಆ ಪರಿಚಯ ನಮ್ ಕುಂದಾಪುರದವ್ರು, ಕುಂದಾಪುರ ಕನ್ನಡದವ್ರು ಅಂತ ಇನ್ನೊಂದು ಆತ್ಮೀಯತೆ. ಅದು ಕುಂದಾಪುರ ಕನ್ನಡ, ನೀವು ಹೆಬ್ರಿಯರ, ತುಳು ಮಾತಾಡ್ತೀರಿ, ಮನೆ ಭಾಷೆ ತುಳು, ಆದ್ರೂ ಕುಂದಾಪುರ ಕನ್ನಡ ಬರ್ತೇ ಹೆಂಗದ?
3: ಅಪ್ಪಯ್ಯ ಕೊಡ್ಲಾಡಿ ಅವರು ಅವರೊಟ್ಟಿಗೆ, ಅಜ್ಜಿ ಒಟ್ಟಿಗೆ ಎಲ್ಲ ಕೊಡ್ಲಾಡಿ ಬಂದ ಆಯ್ಕಂತಿದ್ದೆ ಅವಳಿಗೆ. ಹಂಗೆ ಅವರೊಟ್ಟಿಗೆ ಇದ್ದು ಈ ಫುಲ್ ಕುಂದಾಪುರ ಕನ್ನಡ ಮಾತಾಡುವಷ್ಟು
2: ಅಲ್ಲ ಹೇಗಳಿಗೂ. ಈಗ ಅಂದ್ರೆ ಮನೆಗೆ ಅಪ್ಪನೊಟ್ಟಿಗೆ ಅಜ್ಜೊಟ್ಟಿಗೆಲ್ಲ ಕುಂದಾಪುರ ಕನ್ನಡವೇ ಮಾತಾಡು,
3: ಕುಂದಾಪುರ ಕನ್ನಡನೇ ಮಾತಾಡೋದು.
2: ಮತ್ ಲಾಯ್ಕ್ ಕುಂದಾಪುರ ಕನ್ನಡ ಮಾತಾಡತ್ರ. ಹಾಂಗಾಗಿ ಬಾರಿ ಖುಷಿ ಆಯ್ತು ಇವ್ರು ಕುಂದಾಪುರ ಕನ್ನಡ ಕೇಂಬಕ್ಕೆ. ಅದೇ ನಾನು ಹೇಳಿದೆ, ಇವರು ಕ್ಷೌರ, ಕ್ಷೌರಿಕ ವೃತ್ತಿ, ಇವರ ಬಿಸ್ನೆಸ್ ಉದ್ಯೋಗ ಅದೇ ಅಲ್ದ? ನೀವು ನಿಮ್ಮ ಅಪ್ಪಾಯಿ ಮಾಡ್ತಿದ್ ಬಿಸ್ನೆಸ್ ನೀವು ಮುಂದುವರ್ಸೋದು ಅಲ್ದ? ಹೌದು. ಆದ್ರೆ ಈಗ ನಿಮ್ಮ ಅಪ್ಪಾಯಿನ ಕಾಲದಲ್ಲಿ ಹೆಂಗಿದ್ದಿತ್ತಮ್ರು, ಈಗಳ ಹೆಂಗಿತ್ತಮ್ರು, ಇದೆಲ್ಲ ಒಂಚೂರು ಹೇಳು ಕತ್ತ ನಮ್ಗೆ. ನಮ್ ಕುಂದಾಪುರ ಬದಿಯರಿಗೆ ಇದು ಭಾರಿ ಮುಖ್ಯ. ನಮ್ಗೆ ಮೊದ್ಲು ಒಂದು ಊರಲ್ಲಿ ಎಷ್ಟು ಚೌರದ ಅಂಗಡಿ ಕೇಂದ್ರ? ಒಂದ್, ಅದಕ್ಕಿಂತ ಜಾಸ್ತಿ ಇಲ್ಲ. ಈಗ ಒಂದೊಂದ್ ಮೆಟ್ಟಿಗೆ ಒಂದೊಂದಿತ್ತ. ಮೊದ್ಲು ಒಂದೇ, ನಮ್ಗೆ ಅದು ಕರೆಕ್ಟ್ ನೆನಪಿರುತ್ತೆ. ಅಪ್ಪ ಎಲ್ಲಿದ್ರು ಕೇಂದ್ರ, ಅಪ್ಪ ಎಲ್ಲಿ ಚೌರದ ಅಂಗಡಿ ಬೇಡ, ಚೌರದ ಅಂಗಡಿ ಬೇರೆ ಎಲ್ಲ ಅಂಗಡಿ ಹುಡ್ಕೋಬೇಡ, ಅಲ್ಲಿಗೆ ವಾರ್ಸಾಯ ಅಲ್ಲಿ ಅಪ್ಪ ಇರ್ತಾರೆ ಅಷ್ಟೊತ್ತಿಗೆ. ಹಂಗೆ ಒಂದ್ ಬೆಳಿಗ್ಗೆ ಓಪನ್ ಆದ್ರೆ ರಾತ್ರಿಗೆ ಕ್ಲೋಸ್ ಆಗ್ಬೋದು, ಯಾಕಂದ್ರೆ ಇಡೀ ಊರಿನವರಿಗೆ ಅವ್ರೊಬ್ರೆ ಇಪ್ಪದು, ಅವ್ರ ಹತ್ರನೇ ಹೋಗಿ ಕೂದಲು ಕಟ್. ಮತ್ತೆ ಈಗಿನ ತರ ಎಲ್ಲ ಫ್ಯಾಷನ್ ಗೀಶನ್ ಎಂತ ಇಲ್ಲ, ಒಂದ್ ಬದಿ ಕುರ್ಪ ಹಾಕುದಮ್ರ ಅಲ್ದ? ಅದೆಲ್ಲ ಲೈಕ್ ಇತ್ತು, ನಾನು ಕಂಡಿದ್ದೆ ನಮ್ಮ ಅಪ್ಪ ಎಲ್ಲ ಇದು ಹೇರ್ ಕಟ್ಟಿಗೆ ಹೋದಾಗಲಿಕ್ಕೆ ಆ ಉದ್ದಕ್ಕೊಂದು ಕತ್ರಿ ಅಲ್ಲ, ಅಂದ್ರೆ ಚೂರಿದಾರ ಒಂದು ಹರ್ತದ್ದು ಒಂದ್ ಇರುತ್ತಪ್ಪ, ಅದ್ನ ಇಟ್ಕೊಂಡು ಅವ್ರು ಭಾರಿ ನಾಜುಕಲ್ಲು ಕೆತ್ತದ್ ಕಾಣ. ಎಂತ ಅಂದದನ?
3: ಬಾಳ್ ಬಾಳ್
2: ಬಾಳ್ ಅಂದ. ಈಗಲೂ ನೀವು ಬಾಳ್ನೆಲ್ಲ ಬಳಸ್ತ್ರ?
3: ಇಲ್ಲ, ಅಂದ್ರೆ ಮುಂಚೆ ಅದು ಮಸ್ತ್ ಅಂದ್ರೆ ಇದ್ರಂಗೆ ಬ್ಲೇಡ್ ಹಂಗೆ ಮಸಿ ಇದ್ರ ಅದನ್ನ ಕಾಣ್ಲೆ. ಅಪ್ಪ ಏನ ಮಾಡಿರಮ್ರು, ನಾನ್ ಬಪ್ಪದಿ ಬ್ಲೇಡ್ ಬಂದಿತ್ತು ಆಲ್ರೆಡಿ, ಅದು ಬ್ಲೇಡ್ ಬಂದಿತ್ತು, ನಾನ್ ಬ್ಲೇಡ್ ಹಂಗೆ ಯೂಸ್ ಮಾಡದ್ದು. ಅದು ಸಾಧಾರಣ 70-75 ನಿಮಿಷ ಹಂಗೆ ಕೈದಾಯ್ತೇನ, ಅದ್ ಗೊತ್ತಿಲ್ಲ ನಂಗೆ, ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ.
2: ಇಲ್ಲ, ನಾನು ಕಂಡಿದ್ದೆ, ನಾನು ಅಷ್ಟು ಹಾಳೆ ಅಲ್ಲ. ಆದ್ರೆ ನಿತೇಶ್ ಭಂಡಾರಿ ಅವ್ರ ಅಪ್ಪ ಕೂಡ ಇದ್ರ, ಅವ್ರ ಹೆಸರೆಂತ?
4: ನಾಗರಾಜ್ ಭಂಡಾರಿ. ನಾಗರಾಜ್ ಭಂಡಾರಿ ಕೊಡ್ಲಾಡಿ.
2: ನಾಗರಾಜ್ ಭಂಡಾರಿ ಕೊಡ್ಲಾಡಿ ಅವರಿದ್ರ,
4: ಹೆಬ್ರಿ ಹೋಗಿದಾರೆ.
2: ಈಗ ಹೆಬ್ರಿ ಹೆಂಗ ಇಪ್ಪದ? ಕುಂದಾಪುರ ಕನ್ನಡ ಮಾತಾಡ್ತೀರಿ ಈಗ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಹಂಗಾಗಿ ಅದಕ್ಕೆಂತಂದ್ರ ನಮ್ಮ ಅಪ್ಪ ಹೆಂಗಲ್ಲ ತರ ಕುರುಪ್ ಹಾಕುದ್ ಕಂಡಿದೆ. ಅದಕ್ಕೆಂತಂದ್ರೆ
4: ಹಿಂದೆ ಬಾಳ ಬಾಳ
2: ಬಾಳ ಅಂದ
4: ನಮ್ಮ ಕಾಲದಲ್ಲಿ ಬಾಳ ಬಾಳಿತ್ತು. 85 ಇರ್ಬೋದು. ಅದಕ್ಕೆ ತುಂಬಾ ಕೆಲಸ ಇತ್ತು ಅವಾಗ, ಆ ಬಾಳ ಮಸಿಯುವುದು, ಅದಕ್ಕೆ ಸಾಣೆ ಹಿಡಿಯುವುದು, ಅದನ್ನ ಕೆಲಸ ಮಾಡುವಾಗ ಕಾಲು ಗಂಟೆ ಒಂದು ಶೇವಿಂಗ್ ಮಾಡ್ಬೇಕು, ಕಾಲು ಗಂಟೆ ಬೇಕಿತ್ತು, 20 ನಿಮಿಷ ಬೇಕಿತ್ತು. ಒಂದು ಕಟಿಂಗಿಗೆ 30-35 ನಿಮಿಷ ಬೇಕಿತ್ತು ಅವಾಗ. ಈಗ ಈಗ ಪುನಃ ಬ್ಲೇಡ್ ಬಂತು, ಈಗ ಅದು ಬ್ಲೇಡ್ ಹಾಕುದು ಕೂಡ ಕೆಲಸ ಆಗ್ತದೆ, ಕೂಡ ಕೆಲಸ ಆಗ್ತದೆ. ಮುಂಚೆ ಹಾಗಲ್ಲ, ಮುಂಚೆ ನಾಜಿಕಿನ ಕೆಲಸ ಮತ್ತಷ್ಟೇ ಭಂಗ ಇತ್ತು. ಈಗ ಎಲ್ಲವೂ ಸುಲಭ ಆಗ್ತಾ ಉಂಟು, ಆದಷ್ಟು ಕೆಲಸ ಸುಲಭ ಆಗಿದೆ.
2: ಆದ್ರೆ ನೀವು ಆ ಬಾಳೆಲ್ಲ ಒಂದನ್ನೇ ಎಲ್ಲರಿಗೂ ಬಳಸ್ತಾ
4: ಇಲ್ಲ ಇಲ್ಲ, ಅದಕ್ಕೆ ಬರೀ ಅದು ಬಾಳನ್ನು ಮಸಿಲಿಕ್ಕಿತ್ತು, ಕಲ್ಲಂತಿತ್ತು, ಅದಕ್ಕೊಂದು ಕಪ್ಪು ಕಲ್ಲು ಬರ್ತಿತ್ತು, ಆ ಕಲ್ಲಿಗೆ 5 ನಿಮಿಷ ಬೇಕಾದ್ರೆ ಮಸಿಲಿಕ್ಕೆ ಮಸಿದು ಅದಕ್ಕೊಂದು ಬೆಲ್ಟ್ ಇತ್ತು ಚರ್ಮದ್ದು, ಆ ಚರ್ಮ ಬೆಲ್ಟ್ ಅಲ್ಲಿ ಮೆಸ್ತು ಪುನಃ ಬಾಳು ಉಪಯೋಗ ಮಾಡುದು. ಈಗ ಬ್ಲೇಡ್ ತೆಗೆದು ಬಿಸಾಕುದು ಆಗ, ಈಗ ಮುಂಚೆ ಆಗಲ್ಲ, ಅದ್ರ ಪುನಃ ಮತ್ತೊಬ್ಬರಿಗೆ ಮಾಡಿದಂತೆ ಅದ್ರ ಪುನಃ ಮಸ್ತು ಮತ್ತೆ ಅದ ಮತ್ತೆ ಉಪಯೋಗ ಮಾಡು ಹಾಗಿತ್ತು. ತೆಂಗಿನ ಎಣ್ಣೆ ಹಾಕಿ ಅದನ್ನ ಮಸಿಯುವುದು ತೆಂಗಿನ ಎಣ್ಣೆಯಲ್ಲಿ. ಈಗ ಅದಿಲ್ಲ, ಈಗ ಹೊಸ ಕಲ್ಲಲ್ಲಿ ಮಸ್ತು ಮತ್ತೆ ಬೆರಟಿಗೆ ಹಾಕಿ ಮತ್ತೆ ಹೆರಿಬೇಕು ತೆಗಿಬೇಕಿತ್ತು.
2: ನಿಮ್ಗೆ ಎಷ್ಟೊತ್ತು ಬೇಕಾತಿತ್ತು ಮರ್ರೆ? ಒಬ್ರು ಬಂದು ಕೂಕೊಂಡು ಇನ್ನೊಬ್ರು ಕಾಯ್ತಾ ಇದ್ರೆ ಅವ್ರ ಚೌರ ಮುಗಿಸಿ ಮತ್ತೆ ನೀವು ಮಸ್ದು ಮತ್ತೊಪ್ಪಸ ಅವ್ರಿಗೆ ಚೌರ ಮಾಡಿ
4: 10 ನಿಮಿಷ ಬೇಕಿತ್ತು. ಅದೇ ಒಂದು ಕಟಿಂಗ್ ಶೇವಿಂಗ್ ಆಗುವಾಗ 40 ನಿಮಿಷ ಬೇಕಿತ್ತು ಮುಂಚೆ,
2: ಟೋಟಲ್ 40 ನಿಮಿಷದಲ್ಲಿ ಕಟಿಂಗ್ ಶೇವಿಂಗ್. ನಿತೇಶ್ ಅವ್ರು ಈಗ ಎಷ್ಟೊತ್ತು ಬೇಕಾ?
3: ಈಗ ಕಸ್ಟಮರ್ ಮೇಲೆ ಡಿಪೆಂಡ್, ಸ್ಟೈಲ್ ಕೆಲವು ಸ್ಟೈಲ್ಗಳಿಗೆ ಟೈಮ್ ತಕ್ಕಂತ. ಸಿಂಪಲ್ ಕಟಿಂಗ್ ಗೆ ಹೆಚ್ಚಂದ್ರೆ ಒಂದು 20-25 ನಿಮಿಷದಾಗ
2: ಮುಗಿಸುತ್ತೆ. ಹ್ಯಾಂಡ್ ಶೇವಿಂಗ್
3: ಎರಡು ಫಾಸ್ಟ್ ಆಗಿ ಮುಗಿಸಿ,
4: ಮುಂಚೆ 40 ನಿಮಿಷ ಬೇಕಿತ್ತು.
2: ಆದ್ರೆ ನೀವು ಆಗ ಎಷ್ಟು ತಕ್ಕಂತಿದ್ರಿ 40 ನಿಮಿಷ?
4: ಆವಾಗ ನನ್ನ ಕಾಲದಲ್ಲಿ 5 ರೂಪಾಯಿ ಕಟಿಂಗ್, 50 ಪೈಸೆ ಶೇವಿಂಗ್ ಇತ್ತು.
2: 50 ಪೈಸೆ
4: 50 ಪೈಸೆ
2: ಶೇವಿಂಗ್
4: ಸ್ಟಾರ್ಟಿಂಗ್ ಅಲ್ಲಿ. ಅದಾದ್ಮೇಲೆ 2 ರೂಪಾಯಿ ಆಯ್ತು ಕಟಿಂಗ್, 8 ರೂಪಾಯಿ ಆಯ್ತು. ನಂದು ಹೋಗ್ತಾ ಹೋಗ್ತಾ ನಾನು ಕೆಲಸ ಪ್ರಾಯ ಬರುವಾಗ 10 ರೂಪಾಯಿ 5 ರೂಪಾಯಿ ಶೇವಿಂಗ್, 10 ರೂಪಾಯಿ ಕಟಿಂಗ್, ಹಾಗೆ 10 ರಿಂದ 10.
2: ಯಾವ ಇಸ್ವಿಯಲ್ಲಿ ಸರ್?
4: ನಂದು ಇದಾರಣ 75-78ರಲ್ಲಿ ಸ್ಟಾರ್ಟ್ ನಮ್ಮ ಇಸ್ವಿಯಲ್ಲಿ. ಆ ನಂತರ ಹೀಗೆ ಮುಂದೆ ಮುಂದೆ ಹೋಗ್ತಾ 10-20 ಬಂತು. ನಾನು ಕೈ ನಾನು 60-65 ಆಗುವಾಗ ಒಂದು 60-65 ರೂಪಾಯಿ ಕಟಿಂಗು, 25 ರೂಪಾಯಿ ಶೇವಿಂಗ್ ಇತ್ತು, 75 ರೂಪಾಯಿ ಇತ್ತು. ಈಗ ಮುಂದೆ ಹೋಯ್ತು, ಈಗ 82ರಲ್ಲಿ ಆಗಿತ್ತು, ಈಗ ಜಾಸ್ತಿ ಆಗ್ತಾ ಬಂದು ಬಿಡಿ. ಈಗ
2: ಎಷ್ಟು ನಿತೇಶ್ ಅವರ?
3: ಈಗ ಮೊನ್ನೆ ಇತ್ತೀಚಿವರೆಗೂ 170 ರೂಪಾಯಿ ಇತ್ತು ಶೇವಿಂಗ್, 70 ಕಟಿಂಗ್ 100 ರೂಪೀಸ್. ರೇಟ್ ಏರ್ಸೋ ಬಗ್ಗೆ ಚರ್ಚೆ ಆತಿತ್ತು, ಏರ್ಸರ್ ಕೂಡ ಸ್ವಲ್ಪ ಜನರು ವಿರೋಧ ಮಾಡಿದ್ರು. ಯಾಕಂತೇಳಿ ಗೊತ್ತಾಗ್ತಿಲ್ಲ, ನಾವು ಅದರಿಂದನೇ ಬದುಕು ಕಾಯಿರೋದ್ರಿಂದ ಅದೇ ನಮ್ಗೆ ಜೀವನಕ್ಕೆ ಮೂಲ ದಾರಿ ಆಯ್ಪದಿಂದ ಆರ್ಥಿಕತೆ ಅನ್ನೋದು ನಮ್ಗೆ ಅದರಿಂದನೇ ಆಗ್ಬೇಕಾಗಿರೋದ್ರಿಂದ ಪ್ರತಿಯೊಂದರ ಜೀವನ ಸಾಗಿಸಿಗೆ ಏನಿರುತ್ತೆ ಅದ್ರದ್ದು ಎಲ್ಲಾ ರೇಟು ಈಗ ಗೊತ್ತಿತ್ತು, ನಿಮ್ಗೆ ಗೊತ್ತಿದ್ದಂಗೆ ಎಲ್ಲ ರೇಟ್ ಏರಿತ್ತು. ನಾವು ಕಟಿಂಗ್ ರೇಟ್ ಏರ್ಸರ್ ಮಾಡ್ಕೊಳ್ಳೆ ಪೇಪರ್ ಹಂಗ್ ಹಾಕೋಲ್ಲೋರಿಗೂ ಜನ ವಿರೋಧಿಸಿದ್ದು ನಾ ಕಂಡಿದ್ದೆ ಲಾಸ್ಟ್ ಟೈಮ್ ಅದನ್ನ ಕಂಡಿದ್ದೆ.
2: ಯಾಕೆ ಗೊತ್ತಾ? ನೀವು ಭಾರಿ ಮುಖ್ಯ ಅವ್ರ ಬದುಕಿಗೆ, ನೀವ್ ಇಲ್ದಿರ ಅವ್ರ ಬದುಕು ಆತಿಲ್ಲ. ಈಗ ಕಾಣಿ, ಫಸ್ಟ್ ಮೋದಿಗೆ ಹಾಕಿತ್ತನ್ ಫಸ್ಟ್ ಅಂತೇಳಿ ಅಂಗಿ ಹೊಲಿಸ್ಕೊಂಡು ಅದೆಲ್ಲ ಆಯ್ತಲ್ಲ. ನಾನ್ ಗಡ್ಡ ಮಾಡಕ್ ತಲೆ ಕೂದ್ಲ ಫಸ್ಟ್ ಹೆಂಡತಿ ಆದ್ರ ಈ ಗಡ್ಡ ಗಿಡ್ಡ ತಕ ಬಂದ್ರ ಸರ್ ಅಂದ್ರೆ ಹೇಳಿ ವಾರ್ನ ಆಗಿರ.
4: ನೀವ್ ಹೇಳದ ಹಾಗೆ ಹಿಂದಿನ ಪ್ರಕೃತಿ ಪ್ರಕಾರವಾಗಿ ಭಂಡಾರಿ ಮನೆ ಒಬ್ಬರೇ ಊರಿಗೆ
2: ಊರಿಗೊಬ್ಬರೇ ಭಂಡಾರಿ
4: ಅಜಿಲ್ ಭಂಡಾರಿ ಅಂತ ಒಬ್ಬರು ಇರ್ತಿದ್ರು. ಆ ಊರಲ್ಲಿ ಅವರೇ ಅದನ್ನ ಪ್ರಾಮಾಣಿಕತೆಯಾಗಿ ಮಾಡ್ಕೊಂಡು ಹೋಗ್ಬೇಕಿತ್ತು. ಅವರಿಗೆ ಒಳ್ಳೆದಕ್ಕೆ ಬರಬೇಕಿತ್ತು, ಕೆಟ್ಟದಕ್ಕೆ ಬರಬೇಕಿತ್ತು, ಎಲ್ಲಕ್ಕೂ ಭಂಡಾರಿ ಬೇಕಿತ್ತು. ಈಗ ಕಾಲ ಬದಲಾವಣೆ ಆಗ್ತಾ ಉಂಟು, ಎಲ್ಲವರು ಆ ವಿಷಯ ಬೇರೆ. ಆದ್ರೆ ಹಿಂದೆ ಹೌದು, ಆ ಕಾಲದಲ್ಲಿ ಒಬ್ಬರೇ ಭಂಡಾರಿ ಊರಿಗೆ. ಒಂದು ಅಂಗಡಿ ಇದೆ ಕುಂದಾಪುರದಲ್ಲಿ, ಸಾಧಾರಣ ಒಂದು ನೀವು ಹೇಳಿದ 2-3 ಹೆಚ್ಚಂದ್ರೆ 5 ಅಂಗಡಿ ಇದ್ದಿರ್ಬೋದು ಕುಂದಾಪುರದಲ್ಲಿ, ಅದು ಹಳಬರದ್ದು. ಈಗ 100 ಇರ್ಬೋದು ಆ ಕಾಲ. ಅದರಿಂದ ಆವಾಗ ಆಗಿತ್ತು, ಈಗ ಈಗ ಪ್ರಕೃತಿ ಬದಲಾಗಿದೆ. ಈಗ ಎಲ್ಲರೂ ಸಹ ಉಪಯೋಗ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಹುಡುಗಿಯವರಿಗೂ ಬಾಬ್ ಕಟಿಂಗ್ ಆಗ್ತಾ ಉಂಟು, ಬೇರೆ ಬೇರೆ ಅವರು
3: ಅದೇ ಅದ್ರ ಬಗ್ಗೆ ಬರ್ತೇನೆ ನಾನೀಗ. ಅದೇ ಒಂದು ಹುಡುಗಿಯರ್ ಕಟಿಂಗ್ ಹೊರಕೊಳ್ಳೆ ನನ್ ಗೊತ್ತಿರಲ್ಲ ಮೊನ್ನೆವರೆಗೂ. ಮೊನ್ನೆ ಒಬ್ರು ಯಾರು ಹೇಳಿದ್ರು ಸ್ಟೆಪ್ ಕಟಿಂಗ್ ಹೆಣ್ಗಳಿಗೆ ಮಾಡ್ರೆ 650 ರೂಪಾಯಿ ಚಾರ್ಜ್ ಮಾಡ್ತಾರ. ನಾವು ಕಟಿಂಗ್ ಮಾಡು 100 ರೂಪಾಯಿ ಕೊಡಕ್ಕೆ ಜನ ವಿರೋಧ ಮಾಡ್ತಾರೆ. ಈಗ ಸದ್ಯ 120 ಅಂತ ಹೇಳಿ ಇನ್ನೀಗ 120 ಮಾಡಿದಾಗೂ ಅದಕ್ಕೆ ವಿರೋಧ ಬಂದೇ ಬರ್ತೇವೆ. ಆದ್ರೆ ಯಾವುದೇ ವರ್ಕ್ ಆಗಿರ್ಲಿ, ಅವ್ರ ಕೆಲ್ಸಕ್ಕೆ ಅವ್ರದ್ದು ಏನ್ ಕೆಲಸ ಮಾಡೋದು ಅದಕ್ಕೊಂದು ನಿಯತ್ತಿನೊಂದು ಬೆಲೆ ಅಂತ ಇರ್ತದೆ. ಅದರಿಂದ ಜಾಸ್ತಿ ಅಂತೂ ನಾವು ಅಂದ್ರೆ ನಾವು ಎಷ್ಟಂದ್ರೆ ಎಷ್ಟು ಜನರಿಗೆ ಎಷ್ಟು ನೀವು ಹೇಳ್ದಂಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಯಾವುದೇ ಕೀಳರಿಮೆ ಇಲ್ಲದೆ ಯಾರೇ ಬಂದರೂ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಅವರಿಗೆ ಏನ್ ಬೇಕಾದ್ನ ಚಂದ ಮಾಡಿ ಅವರು ಪಾಪದವರು ದೊಡ್ಡ ಶ್ರೀಮಂತರ ಅನ್ನೋ ಯಾವುದೇ ಭೇದ ಮಾಡದೆ ಅವ್ರಿಗೆ ಒಂದೇ ಲೆಕ್ಕ ನಾವು ಯಾರಿಗೂ ಯಾರು ಅವರಾಗಿ ಜಾಸ್ತಿ ಕೊಟ್ಟಲ್ಲಿ ತಗೊಂಡಿದ್ಬಿಟ್ರೆ ನಾವೇ ಅವ್ರ ಹತ್ರ ಜಾಸ್ತಿ ತಗೊಂಡಂತ ಇದಿಲ್ಲ. ಯಾವ ಬಂಡಾರು ಇಲ್ಲ ಈಗ ಬಿಡಿ, ಈಗ ಹಿಂದಿ ಅವ್ರು ಒಪ್ಪುದು ಅವರು ಇವರು ತುಂಬಾ ಜನ ಬರ್ತಾರೆ, ಅವ್ರು ಎಲ್ಲರೂ ಕಲಿತರಿಗೆ ಎಲ್ಲರೂ ಮಾಡ್ತಾರೆ. ಅದು ನಮ್ದು ವಿರೋಧ ಇಲ್ಲ, ಅವರು ಅವ್ರ ಹೊಟ್ಟೆ ಪಾಡಿಗೋಸ್ಕರ ಅವ್ರು ಮಾಡ್ತಿದ್ರು, ನಾವೇನು ಅದಕ್ಕೆ ವಿರೋಧ ವಿರೋಧ ಮಾಡ್ತಿರ್ಲಿಲ್ಲ, ಆದ್ರೆ ಅವರಿಂದಾಗಿ ಕೆಲವು ಸಲ ಸಮಸ್ಯೆಗಳಾಗ್ತಿತ್ತು, ಅದು ಸ್ವಲ್ಪ ಸಮಸ್ಯೆ, ಅದು ಎಲ್ರಿಗೂ ಬತ್ತ ಆ ಸಮಸ್ಯೆ ಅದ್ಗಳ ಅಂತೇಳಿ. ಅದು ಬಿಟ್ಟರೆ ನಾವು ಈಗ ಲಾಸ್ಟ್ ಟೈಮು ಕೊರೋನಾ ಬಂದಲ್ಲಿ ನಾವೀಗ ಆರ್ಥಿಕತೆಯಲ್ಲಿ ಸ್ವಲ್ಪ ಬಲ ಇಪ್ಪುಕೊಯ್ ನಮಗೆ ಕೊರೋನಾ ಟೈಮಂಗೆ ಏನು ಅಂಥದ್ದೇನು ಯಾರು ಸಾವು ಮಟ್ಟಕ್ಕೆ ಹೋಗಿದ್ಲೇ ಇರ್ಬೋದು. ಆದರೆ ಇಲ್ಲಿ ಯಾರು ವಿರೋಧ ಮಾಡ್ತಿದ್ದಾರೆ ರೇಟಿಗೆ, ನಮ್ಗೆ ಇಷ್ಟು ನಾವು ಅಷ್ಟು ತುಂಬ ಜನಕ್ಕೆ ಇದು ಮಾಡಿತ್ತು, ಯಾರು ನಮ್ಮ ಜೀವನಕ್ಕೆ ನಿಮ್ಗೆ ಬೇಕಾ ಅಂತೇಳಿ ಕೇಂದ್ರವರ್ಸ ಇಲ್ಲ.
2: ಕೋವಿಡ್ ಟೈಮ್
3: ಯಾರು ನಿಮ್ಗೆ ಏನಾದ್ರು ಬೇಕಾ? ಕಷ್ಟ
2: ಕೋವಿಡ್ ಟೈಮ್ ಅಲ್ಲಿ ಭಾರಿ ಕಷ್ಟ ಐತೆ, ಯಾಕಂದ್ರೆ ಯಾರು ಎಲ್ಲಿಗೂ ಹಬ್ಬಕ್ಕೂ ಇಲ್ಲ, ಯಾರು ಚೌರಕ್ ಹಬ್ಬಕ್ಕೂ ಇಲ್ಲ, ಎಲ್ಲರೂ ಮನೆ ಮನೆಗೆ ಅವ್ರವರೇ ಚೌರ ಮಾಡ್ಕೊಂಡು. ನಾನೇ ನನ್ನ ಗಂಡನಿಗೆಲ್ಲ ಹೇರ್ ಕಟಿಂಗ್ ನಾನೇ ಮಾಡಿದ್ದೆ.
4: ಆ ಒಂದು ಪ್ರಶ್ನೆಯಲ್ಲಿ ಹಾಗಾಗಿದೆ ಈಗ ಆ ಕಥೆಯಲ್ಲಿ ಆವಾಗ ಬಂದ ಮಿಷನ್ ಕೈಗಿದ್ದ ಕಥೆಯಿಂದ ಇವತ್ತು ಕೆಲವರು ಉಪಯೋಗ ಮಾಡ್ತಾ ಇದ್ದಾರೆ ಈಗ ಮನೆಯಲ್ಲಿ. ಕೋವಿಡ್
3: ಅದು ಹೇಳ್ತೀನಿ, ಕೋವಿಡ್ ಬರ್ಕರ್ ಮುಂಚೆ ನಂಗೆ ತುಂಬಾ ಪ್ರಾಯದವರು ಇದ್ರು, ಪ್ರಾಯದವ್ರು ನಮ್ಮ ಮನೆಗೆ ಅವ್ರು ಕಟಿಂಗ್ ಮಾಡ್ತಿದ್ದೆ. ಮನೆಗೆ ಅಂದ್ರೆ ಅವ್ರಿಗೆ ಅಂಗಡಿ ಒಪ್ಪಗಾತಿಲ್ಲ, ನಾನು ಮನೆಗೆ ನನ್ನ ಬಗ್ಗೆ ಹೇಳೋದು, ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು ಯಾವ ನಾ ಪ್ರಾಯದವರು ಯಾರ ಮನೆಗೆ ಹೋದ್ರೂ ಇಂತಿಷ್ಟು ಕೊಡಿ ಇಷ್ಟೇ ಬೇಕು ಅಂತೇಳಿ ನಾನು ಕೇಳವಲ್ಲ. ಅವ್ರು ಎಷ್ಟು ಕೊಟ್ಟಿರು ಅದು ಪಾಪದವ್ರು ಇರಲಿ ಯಾರು ಇರಲಿ, ಅವ್ರು ಎಷ್ಟು ಕೊಡ್ತಾರೋ ಅದನ್ನೇ ತಗೊಂಡು ಬಂದವ. ಯಾಕಂದ್ರೆ ನನ್ನ ಸೇವೆ ಅಂತೇಳಿ, ನಾನು ಅಂಗಡಿಯಂಗಾರು ಅಷ್ಟೇ, ಸ್ವಲ್ಪ ಪ್ರಾಯದವ್ರು ಬಂದರೆ ನಾನು ಅವ್ರ ಹತ್ರ ನಮ್ಮ ರೇಟ್ ಇಷ್ಟು ಕೊಡಿ ಅವ್ರು ಹೇಳೋದಿಲ್ಲ, ಅವ್ರು ಕೊಟ್ಟು ಕೆಲಸ ಕೊಡ್ತಾರೆ ನಾನು ತೆಗೆ ಸುಮ್ಮನೆ. ಯಾಕಂತೆ ಅಪಾಯ ಹೆಂಗು ಗೊತ್ತ, ಅಪಾಯಾರು ನಾನು ಕೇಳ್ತಿಲ್ಲ.
4: ಅದು ಮುಂಚಿಂದ ಅಂದ್ರೆ ನಮ್ಮ ಅಂಗಡಿಯಲ್ಲಿ ಪ್ರಾಯದ ಬರ್ತಿದ್ರು ಮುಂಚೆ ಹೆಚ್ಚಿನ, ಅವರು ಎಲ್ಲರಿಗೂ ಎಷ್ಟು ಕೊಟ್ಟರೆ ತಗೊಳ್ಳೋದು, ಐದು ರೂಪಾಯಿ ಕಮ್ಮಿ ತಗೊಳ್ಳೋದು, ಯಾಕಂದ್ರೆ ಇರಲಿ ಪ್ರಾಯದವ್ರು ಅಂತ. ಈಗ ಕೆಲವರು ಇಲ್ಲ, ಈಗ ಕೆಲವರು ಇವಲ್ಲಿ ಬರ್ತಾ ಇದ್ದೆ, ಇವತ್ತು ಬರ್ತಾ ಇದ್ದವರಿಗೆ ಇವ ಅವ್ರಿಗೆ ಮನೆ ಬಿಡ್ತಾ ಇದ್ದೆ
3: ಅವ್ರು ದುಡ್ಡು ಹೇಳಿದ್ದೆ. ನಾನು ಇದು ಮಾಡೋದಿಲ್ಲ. ಆ ಕೋವಿಡ್ ಟೈಮಲ್ಲಿ ಏನಾಯ್ತಂದ್ರೆ ಶೇವಿಂಗ್ ಮಾಡದೇ ಇರುವವರು, ಮನೆಯಲ್ಲಿ ಶೇವಿಂಗ್ ಮಾಡಿ ಗೊತ್ತೇ ಇಲ್ದಿದ್ದವರು ಶೇವಿಂಗ್ ಕಲ್ತ್ಕೊಂಡ್ರು. ಇವತ್ತು ಆ ಕೋವಿಡ್ ನಂತರ ಏನಾಯ್ತಂದ್ರೆ ಶೇವಿಂಗ್ ಮಾಡ್ಕೊಂಬರು ಒಬ್ರು ಅಂಗಡಿ ಗೊತ್ತಿಲ್ಲ. ಶೇವಿಂಗ್ ಅನ್ನೋದು ಕೈದೇ ಆಯ್ತು.
2: ಓ, ನಿಮ್ಗೆ ಈಗ ಇಲ್ವೇ ಇಲ್ಲ
3: ಶೇವಿಂಗ್? ಕಟಿಂಗ್ ಶೇವಿಂಗ್ ಮಾಡ್ಕೊಂಡ್ರೆ ಖಾಲಿ ಶೇವಿಂಗ್ ಅಂತ ಬರೋದಿಲ್ಲ. ಈಗ ಬಿಯರ್ಡ್ ಸೆಟ್ಟಿಂಗ್, ಗಡ್ಡ ಸೆಟ್ಟಿಂಗ್ ಅದೆಲ್ಲ ಬಪ್ಪೇ ಸ್ವಲ್ಪ ಅದ್ರಂಗಿತ್ತು. ಅದ್ರಂಗೂ ತುಂಬಾ ಸ್ಟೈಲ್ ಬಂತು, ಬುಲೆಟ್ ಕಟಿಂಗ್, ಬುಜ್ ಕಟಿಂಗ್, ಫೇಡ್ ಕಟಿಂಗ್ ಅಂತೇಳಿ ತುಂಬಾ ಸ್ಟೈಲ್ ಬಂದಿತ್ತು. ತುಂಬಾ ಕಷ್ಟ. ಮತ್ತೇನೋ ಈ ರೇಟ್ ನಿಷೇಧಂಗೆ ಬಂದೆ ಅಂತಂದ್ರೆ ಇನ್ನೂ ಹೇಳ್ತೇವೆ ಬೇಕಾರೆ. ಯಾಕಂದ್ರೆ 50 ವರ್ಷದ ನಂತರ ಕೆಲಸ ಮಾಡೋಕಾತಿಲ್ಲ, ಯಾಕಂದ್ರೆ ನಿತ್ಕಂಡೇ ಕೆಲಸ ಮಾಡ್ಕಾದ್ರಿಂದ ಈಗಂತೂ ವೆರಿಕೋಸ್ ಸಮಸ್ಯೆ ತುಂಬಾ ಜನಕಾತಿತ್ತು. ವೆರಿಕೋಸ್ ಈಗ 30 ವರ್ಷಕ್ಕೆ ಸ್ಟಾರ್ಟ್ ಆಗ್ತಿತ್ತು.
2: ಹೌದು,
3: ಅವ್ರಿಗೆ 30 ವರ್ಷಕ್ಕೆ ಸ್ಟಾರ್ಟ್ ಆಗಿ ಅವ್ರಿಗೆ ತುಂಬಾ ಸಮಸ್ಯೆ. ಅವರಿಗೆ
4: ನಂಗೆ ಉಂಟು
3: ಅವ್ರಿಗೆ ಕೆಲಸ
4: 55 ವರ್ಷ ನಾನು 30 ಗಂಟೆಗೆ ನಾನು ಅರ್ಧ ಗಂಟೆ ಇತ್ತು ಕಾಲು ಇಲ್ಲಿ ಅರ್ಧ ಗಂಟೆ ಮಾತ್ರ ಅರ್ಧ

0: ಅದನ್ನ ಕಂಡುಕೊಳ್ಳೆ ಅಲ್ಲಿ ಎಲ್ಲಿವರೆಗೆ ಸಮಸ್ಯೆ ಅಂದ್ರೆ ಆ ವಿಜಯ್ ಇದೇ ಫೋಟೋ ಹಿಡ್ಕೊ ಬಂದ ಹಿಂಗೆ ಮಾಡಿ ಅಂದ್ರೆ ಅವನ್ ಸಿಲ್ಕ್ ಕೂದ್ಲ ಇರುತ್ತೆ, ಇವ್ರದ್ದು ಕರ್ಲಿ ಕೂದ್ಲ ಇರುತ್ತೆ, ಹಂಗೆ ಮಾಡಿ ಅಂದ್ರೆ ಎಂತ ಮಾಡಕಂತೇಳಿ ನಮ್ಗೆ ಅಂದಾಜಿಲ್ಲ. ನಾವ್ ಮಾಡ್ಲಕ್ ನಮ್ಮದು ಸ್ಪ್ರೇ ಇರುತ್ತೆ, ಸ್ಪ್ರೇ ತೆಗ್ದು ಹಾಕೋದು ಹಂಗೆ ಮಾಡಿ ಬಾಚಿ ಬಿಡುದು ಮನೆಗೆ ಹೊರ್ಕೊಳ್ಳಿ ಬದ್ಲಾ ಇವ ಎಂತ ಕಟಿಂಗ್ ಮಾಡಿದ ಮಾರತಿ ಆ ಪರಿಸ್ಥಿತಿ. ಆದ್ರೂ ನಾವು ಆ ಮೊಬೈಲ್ ಹಂಗ ಫೋಟೋನ ಕಂಡು ನಮಗೆ ಎಷ್ಟು ಅಪ್ಡೇಟ್ ಆಯ್ತು ನಾವು ಅದ ಆ ಕಂಡುಕೊಳ್ಳ ಇದು ಜಸ್ಟ್ ಹಿಂಗ್ ಕಂಡುಕೊಳ್ಳೆ ಅದೊಂದು ಕೆಲಸದ ನಾಜುಕ್ ಅಂತ ಹೇಳ್ತಿರಲ್ಲ ಹಂಗೆ ಅದನ್ನ ಕಂಡುಕೊಳ್ಳೆ ನಮ್ಗೆ ಅರ್ಥ ಆತ್ ಹಿಂಗೆ ಮಾಡ್ಕಿದ್ನ ಹಿಂಗ್ ಮಾಡ್ರಿ ಹಿಂಗ್ ಫಿನಿಶಿಂಗ್ ಬತ್ತು ಅಂತೇಳಿ ಹಂಗೆ ಮಾಡಿಬಿಡತ್. ಇಲ್ಲಿವರೆಗಂದ್ರೆ ಈ ಸುದೀಪಿದ ಹೆಬ್ಬುಲಿ ಸ್ಟೈಲ್ ಬಂತಲ್ಲ ಅದು ಇವತ್ತಿಗೂ ರನ್ನಿಂಗ್ ಹಂಗಿತ್ತು. ಈ ಮಕ್ಕಳೇ ಸಣ್ಣ ಮಕ್ಕಳು ತುಂಬಾ ಸಣ್ಣ ಮಕ್ಕಳು ಈಗಳು ಹೆಬ್ಬುಲಿ ಕಟಿಂಗ್ ಮಾಡಿ ಅಂತ ಹೇಳಿ ಬತ್ತು ಇಲ್ಲಿ ಲೈನ್ ಹಾಕಿ ಇಲ್ಲಿ ಲೈನ್ ಹಾಕಿ ಅಂತ ಬತ್ತು. ಅದು ಸಹ ದೊಡ್ಡ ಸಮಸ್ಯೆ ಅಂತಂದ್ರೆ ಶಾಲೆಗೆ ಮಾಸು ಬೈದು ಈಚಿಂದ ಮನೆಯವ್ರು ಬೈದು ಬೇಡ ಬೇಡ ಬೇಡ ಅಂತೇಳಿ
1: ಮಧ್ಯದಲ್ಲಿ ನೀವು
0: ಅಡ್ಡ ಕತ್ತರಿ ಅಡಿಕೆ ಸಿಕ್ಕದಂಗೆ ಈಗ ಮಾಡ್ಲೆ ಅಂತ ಹೇಳ್ರೆ ಮಕ್ಕಳು ಹೇಳ್ದಂಗ ನಾ ಮಾಡ್ಲೆ ಅಂತ ಹೇಳ್ರೆ ನೆಕ್ಸ್ಟ್ ಆ ಮಕ್ಕಳು ನಮ್ಮ ಅಂಗಡಿ ಗೊತ್ತಿಲ್ಲ ಅಂಗಡಿಗಳ ಸಂಖ್ಯೆ ಜಾಸ್ತಿ ಇತ್ತು ಅವರು ಅಪಾಯ ಹೇಳ್ದಂಗ್ ಮಾಡುದು ಅಮ್ಮ ಹೇಳ್ದಂಗ್ ಮಾಡುದು ಅವ್ರ ಅಂಗಡಿ ಬೇಡ ನಾವು ಬೇರೆ ಅಂಗಡಿ ವಾಪಸ್ ಬೇರೆ ಅಂಗಡಿ ಹೋಗ್ತಾರೆ.
1: ಬಟ್ ಶಾಲೆಗೂ
0: ನಮ್ಗೆ ಅವಂಗ ಅಷ್ಟು ಗೊತ್ತಾತಿಲ್ಲ ಶಾಲೆಗೆ ಒಬ್ಬ ಗಂಡಲ್ದ ಮಾಡೋಕಾಗಲ್ದ ಅಂತೇಳಿ ಅವಂಗ ಅಷ್ಟು ಗೊತ್ತಾತಿಲ್ಲ ಅಂತೇಳಿ ಬೈಗಳೇ ನಮ್ಗೆ
1: ಎಷ್ಟು ಕಷ್ಟ ಕಾಣಿ ಕತಿ.
2: ಅದೇ ಹಿಂದೆ ಇರ್ಲಿಲ್ಲ ಹಿಂದೆ ಆ ಕಟಿಂಗ್ ಇರ್ಲಿಲ್ಲ
1: ನಿಮ್ಗೆ ಆ ಸಮಸ್ಯೆ ಇರ್ಲಿಲ್ಲ
2: ಅನ್ನೇ ಲೆಕ್ಕ
1: ಎಲ್ಲದು ಒಂದೇ ಕೂರಪ್ಪ
2: ದಡ್ಡವರಿಗೂ ಒಂದೇ
1: ಕರೆಕ್ಟ್
2: ಮಕ್ಕಳು ಹೆಣ್ಣು ಮಕ್ಕಳು ಸಹ ನಾವೇ ಕಟ್ಟಿಗೆ ಬಾಬು ಕಟ್ ಮಾಡ್ತಿತ್ತು ನಾನು
1: ನಾನು ಹೋಗ್ತಿದ್ದೆ
2: ಅಲ್ಲ ಬಾಬು ಕಟ್ ನಾನು ಒಳ್ಳೆ ಬಾಬು ಕಟ್ ಮಾಡ್ತಿದ್ದೆ ನನಗೆ ಒಳ್ಳೆ ಹೆಸರು ಇತ್ತು ನನಗೆ ಭಾರಿ ಹೆಸರು ಬಾಬು ಕಟ್ ಬಗ್ಗೆ ಅದು ಭಾರಿ ಹೆಸರು ಇತ್ತು ನನಗೆ
1: ನಿಮ್ಮ ಹತ್ರನೇ ಬರ್ಲಕ್ಕೆ ಇದೆ
0: ಮಾಡ್ತಿದ್ದೆ ಅವರು ಬಾಬು ಕಟಿಂಗ್ ಇವತ್ತುವರೆಗೂ ನನ್ನ ಹತ್ರ ಮಾಡೋಕೆ ಇಲ್ಲ.
1: ಹೌದಾ
0: ಫಿನಿಶ್ ಮಾಡ್ತಿದ್ದೀರಿ ನಾನು ಈಗಲೂ ಕಸ್ಟಮರ್ ಬಂದ್ರೆ ಇವ್ರಿದ್ರೆ ಬಾಬ್ ಕಟಿಂಗೇ ಮಕ್ಕಳಿಗೆ ನೀವು ಬಂದ್ರೆ ಪಾಪ ಒಂಚೂರು ಮಾಡಿ ಅವರಿಗೆ ಅಂತೇಳಿ ನಾನು ಈಗಲೂ ಹೇಳ್ತೆ. ಯಾಕಂದ್ರೆ ಆ ಫಿನಿಶಿಂಗ್ ನನ್ನ ಕಲ್ಕ ಆಯ್ದೇ ಹೋಯ್ತದೆ ಎಂತ ಕಮ್ಮಿ
1: ಗೊತ್ತಿಲ್ಲ
0: ಆಯ್ಲ ನಂಗೆ ಅವರು ಅಷ್ಟು ಚಂದ ಮಾಡಿ ನಾನು ಕಂಡಿದ್ದೆ.
2: ಇವತ್ತು ಮಿಷಲ್ ಮಾಡುವಂತ ಕಟಿಂಗ್ ನಾವು ಕಚೇರಿ ಮುಂಚೆ ಮಾಡ್ತಿತ್ತು ಅವ್ರು ಕಚೇರಿ ಜಾಯಿಂಟ್ ಮಾಡ್ತಿತ್ತು ಆ ಮಿಷನ್ ಅಲ್ಲಿ ಮಾಡ್ತಿದ್ರು ಇವರು ನಾವು ಮಾಡುವ ಕಚೇರಿ ಜಾಯಿಂಟ್ ಮಾಡಿಬಿಡ್ತಿದ್ದು ಆ ಕಚೇರಿ ಆ ಕಟಿಂಗ್ ಅನ್ನು ಇವಾಗ ಇವರು ಮಿಷನ್ ನಲ್ಲಿ ಮಾಡ್ತಾ ಇದ್ರು ಈಗ ಅಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ ಅದರಲ್ಲಿ ಅವಾಗ ಆ ನಮೂನಿ ಇತ್ತು ಇವಾಗ ಅದಕ್ಕೆ ಟೈಮ್ ಆವಾಗ ಜಾಸ್ತಿ ಹೋಗ್ತಿತ್ತು ಈಗ ಮಿಷನ್ ನಲ್ಲಿ ಕೂಡ ರಪ್ಪ ಆಗ್ತಿದ್ವಿ ಕೆಲಸ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಇಷ್ಟು ಮಾಡಿಕೊಂಡು ಜನರು ಹೇಳ್ತಾರೆ ನಿಮಗೇನು ಖರ್ಚುಂಟು ನಿಮಗೇನು ಖರ್ಚುಂಟು ನಿಮಗೇನು ಖರ್ಚುಂಟು ಅಂತ ಪ್ರಶ್ನೆ ಈಗ ನೀವು ಒಂದು ಪಾನ್ಸ್ ಹೇಳಿದ್ರೆ ಎಷ್ಟು ಜಾಸ್ತಿ ಕಲೆಕ್ಟ್ ಮಾಡ್ತಾರೆ ಎಲ್ಲ ಚರ್ಚೆ ನಿಮಗೇನು ತಲೆ ಕೊಡು ಅದೆಲ್ಲ ಒಂದು ಅಂಗಡಿ ಮಾಡ್ಲಿಕ್ಕೆ ಇವಾಗ ಈ ಕಾಲದಲ್ಲಿ 10 ಲಕ್ಷ ಬಿಟ್ಟು ಬರ್ತಬೇಕು ಒಂದು ಅಂಗಡಿ ಒಳ್ಳೆ ಅಂಗಡಿ ಮಾಡುವಂತಾದ್ರೆ ಅದೇ ಮತ್ತೆ ದಿನಕ್ಕೆ ಅವನಿಗೆ ಬ್ಲೇಡ್ಗೆ ಎಷ್ಟು ಬೇಕು ಬಾಡಿಗೆ 8,000 ಕಡೆ ಬಾಡಿಗೆ ಅಂಗಡಿ ಬಾಡಿಗೆಗೆ ಅದೆಲ್ಲ ಲೆಕ್ಕ ಹಾಕೋದು ನಿಮ್ಗೇನು ಖರ್ಚು ಉಂಟು ಇಷ್ಟೇ ಪ್ರಶ್ನೆ.
0: ಅದೇ ಅದು ಹೇಳ್ತಿರ್ ಜನರು ಹೆಂಗಂದ್ರೆ ನಿಮ್ಗೆ ಎಂತ ಖರ್ಚಿತ್ತು 2 ರೂಪಾಯಿ ಬ್ಲೇಡ್ ಖರ್ಚು ಅಷ್ಟೇ ಅಲ್ಲ ಫ್ಯಾನ್ ಅಡಿ ನಿಂತ್ಕೊಂಡು ಕೆಲಸ ಮಾಡೋದು ಆ ಕೆಲಸ ನಿತ್ಕೊಂಡು ಮಾಡೋ ಕೆಲಸಕ್ಕೆ ಎಷ್ಟು ಭಂಗ ಇತ್ತು ಅದು ಅವ್ರಿಗೆ. ಈಗ ನಾವು ಅದಕ್ಕೆ ಇನ್ನೊಬ್ರು ಹೇಳಕ್ಕೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅವಂಗೆ ಎಂತ ಕೆಲಸ ಇತ್ತು ಅವ ಕಂಪ್ಯೂಟರ್ ಅದಕ್ಕೆ ಕೂಡ ಓದ್ತು ಎಸಿ ರೂಮ್ ಗೊತ್ತದ್ದು ಅವಂಗೆ ದಿನಕ್ಕೆ 2,000 ಸಂಪರ್ಕ ಅದು ಹೇಳೋಕೆ ಆತ ಅದು ಆಯ್ದಿದ್ದ ವಿಷಯ ಹೌದಲ್ಲ ಅವ್ರ ದುಡಿಮೇಗ ಅವ್ರಿಗೊಂದು ನಿಯತ್ತು ಏನಿತ್ತು ಅದ್ರ ಸಂಬಳ ನಾವು ಅಷ್ಟು ಅವ್ರು ಅಷ್ಟೊಂದು ಕೇಂದ್ರ ನಾವು ಅವ್ರು ಹೇಳೋದನ್ನ ಒಂದೊಂದ್ಸಲ ಬೇಜಾರತ್ತೆ ಅವ್ರು ಹಂಗೆ ಹೇಳೋ ವಿಷಯ ಈ ಕೆಲಸ ಬೇಕಿತ್ತ ನಮಗೆ ಅಂತೇಳಿ. ನಾವು ಆ ಬೆಳಿಗ್ಗಿಂದ ಸಂಜೆ ನಿತ್ಕೊಂಡು ಕೆಲಸ ಮಾಡಿ ರಾತ್ರಿ ಮನೆಗೆ ಹೋಗಿ ಮಿಂದು ಮನ್ ಕಂಡುಕೊಂಡು ರಾತ್ರಿ ನಿದ್ರೆ ಬತ್ತಿಲ್ಲ ಕೈ ಕಲ್ ಜಗು ಕಾಲು ಜಗು ಸುರತ್ ಕಾಲು ಹಿಡ್ಕೊಂಡು ಸುರತ್ ರಾತ್ರಿ ಎಂತ ಮಾಡು ಆಚಿ ಹೊಡ್ಕೊರು ನಿದ್ರೆ ಬತ್ತಿಲ್ಲ ಈಚಿ ಹೊಡ್ಕೊರು ಇದ್ರು ಕಾಲು ಜಗಿತಾ ಜಗಿತಾ ಜಗಿತಾ ಇರತ್ತೆ. 2 ರೂಪಾಯಿ ಬ್ಲೇಡ್ ಅಂದ್ವಿ ಅದೇ 2 ರೂಪಾಯಿ ಬ್ಲೇಡಿಗೆ ಎಷ್ಟು ಕೆಲಸ ಮಾಡಿದ್ ನಾವು ಅನ್ನೋದು ಅವ್ರಿಗೆ ಗೊತ್ತಿರ್ತಿಲ್ಲ.
1: ಮತ್ತೆ ತುಂಬಾ ಕಾನ್ಸಂಟ್ರೇಷನ್
0: ಬೇಕಲ್ಲ ಹೆಚ್ಚು ಕಮ್ಮಿ ಆದ್ರೆ
2: ಕೆಲವೊಮ್ಮೆ ಬೇಜಾರಾಗಿ ಅವ್ನು ಹೇಳಿದ್ರು ನಾನು ಈ ಕೆಲಸ ಬೇಡ ಓದಿ ಓದಿ ಒಳ್ಳೆ ಕೆಲಸ ಹೋಗಿತ್ತು ಬೆಳಿತು ಅಂತ ಅದನ್ನು ಹೇಳ್ತಾ ಇರ್ತದೆ. ಯಾಕಂದ್ರೆ ಈ ಕೆಲಸ ಬಗ್ಗೆ ಸ್ವಲ್ಪ ನೋವಾದಾಗ
1: ಜನರೇನಾದ್ರು ಮಾತಾಡಿ
2: ಈ ಕೆಲಸ ಬೆಳಿತು ನಮ್ಗೆ ಅನ್ನೋದು ಆಮಸ್ತು. ಆದ್ರೆ ನಮಗೆ ಉದ್ಯೋಗ ಬೇಕು ಉದ್ಯೋಗ ಕಟ್ಟದ ಇವತ್ತು ಉದ್ಯೋಗ ಕಲಿಯಲೇಬೇಕು ಕಲಿತು ಬೇರೆ ಉದ್ಯೋಗ ಓದು ಒಳ್ಳೇದು ಅನ್ನುವಂತ ಈ ಉದ್ಯೋಗ ಬೇಕೇ ಬೇಕು ಬೇಡ ಅಂತ ಹೇಳುದಿಲ್ಲ ಯಾಕಂದ್ರೆ ನಮ್ಮ ಪೂರ್ವಕರು ಮಾಡುವಂತ ಕೆಲಸ ಇದೆ. ಅದೀಗ ಈಗ ಈಗ ಜನರೇಷನ್ ನಮ್ಗೆ ಕೆಲಸ ಮಾಡೋ ಕಮ್ಮಿ ಆಗಿದೆ.
0: ನಾನೇ ಬಂಡಾರು ಇಲ್ಲ ಅವರು ಅವರೆಲ್ಲ ಓದ್ತೇ ಇದ್ದಲ್ಲ ನಂದು ನಾನೇ ಓದು ಹುಷಾರು ಇರಲಿಲ್ಲ ನಾನೇ ಓದ್ಲು ನಾನೇ ಅಂಗಡಿ ಬಂದೆ ನನ್ನ ಅಪ್ಪ ನಾನು ಎಷ್ಟು ಬೇಕಾದ್ರೂ ಓದ್ತಿದ್ದೀರಾ ನನ್ನ ಅಪ್ಪ ಅಮ್ಮ ಎಷ್ಟು ಓದಿಸಿ ಎಲ್ಲಿಯೂ ಕಳಿಸ್ತಿದ್ದೀರಾ ಅವ್ರು ಏನಿದೆ ನಾನು ಓದಕ್ಕೆ ಇಷ್ಟೇ ನಂಗೆ ಬಂದೆ ನನ್ನ ಬಿಳಿ ಅನ್ನ ಇವತ್ತುವರೆಗೂ ಎಲ್ಲ ಹೇಳಿದ್ರು ಎಲ್ಲರೂ ನನ್ನ ಅಪ್ಪಾಯ ಸಮೇತ ಹೇಳಿದಂಗೆ ನಿಂಗೆ ಈಗ ಗೊತ್ತಾಗ್ತಿಲ್ಲ ಮಗ ನಾಳೆ ನೀನು ಎಲ್ಲರೂ ಶಾಲೆಗೆ ಒಪ್ಪತ್ತಿಗೆ ನೀನು ಕಾಲೇಜಿಗೆ ಹೋಯ್ಕಿತ್ತಮ್ಮಂಗೆ ನಿಂಗೆ ಮನ್ಸಮ್ಮ. ಆದರೆ ಎಲ್ಲರೂ ತುಂಬ ಜನ ಹೇಳಿದ್ರು ಹಾಗೆ ಆಗ್ತಂತೇಳಿ ನಾನು ಸತ್ಯ ಹೇಳೋದು ಇಲ್ಲಿ ರೇಡಿಯೋ ಸ್ಟೇಷನ್ ಒಳಗೆ ಕೂಕೊಂಡು ಹೇಳ್ತಿದ್ದೆ ನನ್ನ ಕೆಲಸದ ಮೇಲೆ ನಂಗೆ ಇವತ್ತು ಪ್ರೀತಿ ಇತ್ತು ಅಂತ ಭಾವನೆ ಇವತ್ತುವರೆಗೂ ನಂಗೆ ಬರಲಿಲ್ಲ
2: ನನಗೆ ಬರಲಿಲ್ಲ. ನಮ್ಮ ಮನಸ್ಸಿಗೆ ಮತ್ತೊಂದು ಎಂತ ಅಂದ್ರೆ ಇಪ್ಪ ಬಂಕ ಬಿಡುವಾಗ ಅಯ್ಯೋ ನಮ್ಗೆ ಇವ್ರು ಸಹ ಕಷ್ಟ ಆದ ಮಕ್ಕಳು ಆ ನಮ್ಮ ವಿಷಯ ಬಿಟ್ರೆ ನಮ್ಮ ಉದ್ಯೋಗ ಹಾಳಲ್ಲ ನಮ್ಮ ಉದ್ಯೋಗ ನಿಜವಾಗಿ ಅದು ಅದಕ್ಕೆ ಗ್ರೇಡ್ ಉಂಟು ಹೆಸರು ಉಂಟು ಬೇಕೇ ಬೇಕು ಈ ಜನರೇಷನ್ ಅಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ ನಮ್ಮವರು ಅನ್ನುವ

0: ಸಮಾನ ಕಮ್ಮಿ ಆಗಿದೆ, ಈಗ ಪುನಃ ಬೇರೆಯವರು ಬರ್ತಾ ಇದ್ದಾರೆ. ಈಗ
1: ಅವರೆಲ್ಲರೂ ಸಮಸ್ಯೆ ಅಂತ ನಾವು ಆ ಊರಿನ ದೂರಿಯೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಈಗ ಪಪ್ಪ ಹೇಳ್ದಂಗೆ ಏನಂದ್ರೆ ನಂಗೆ ಅವನ ಕಳ್ಸಿಗೆ ಇಷ್ಟ ಇರಲಿ, ಅವನೇ ಹೋತಿದ್ದ ಕೆಲಸ ಮಾಡ್ಕಿತ್ತು ಅಂತೇಳಿ ಅವ್ರು ಹೇಳ್ದಂಗೆ ನನ್ನ ಮಕ್ಕಳನ್ನ ನಾಳೆ ಅದೇ ಎಣಿಸೋದಲ್ಲ. ಹಂಗಾಗಿ ನಮ್ಮವರು ಬರ್ತಾ ಇಲ್ಲ ಫೀಲ್ಡಿಗೆ, ಯಾವ ಕಟಿಂಗ್ ಮಾಡೋಕೆ ಬತ್ತಲ್ದೆ ಇಪ್ಪುಗೋಯಿ. ಈಗ ಬೇರೆಯವರ ಎಲ್ಲ ಈ ನಮ್ದು ಕಟಿಂಗ್ ಅಂತೇಳಿ ಅಲ್ಲ, ಪ್ರತಿಯೊಂದು ಕೆಲಸಕ್ಕೂ ಹೊರಗಿನವರೇ ಬರ್ತಿದ್ರು.
2: ಎಕ್ಸಾಕ್ಟ್ಲಿ, ಈಗ ಯಾವ್ದೇ ಒಂದು ಕೆಲಸ ಇವರದ್ದು ಅಂತ ಯಾವ್ದು ಉಳಿಲ್ಲ, ಎಲ್ಲದಕ್ಕೂ ಎಲ್ಲರೂ
0: ಇರಲಿಲ್ಲ.
2: ಎಲ್ಲದಕ್ಕೂ ಮೊದಲ
0: ಹದಿನಾರು ವರ್ಷಕ್ಕೆ ಶಾಲೆ ಮುಖ್ಯ ಆದ ಕೂಡ ಸಪ್ಪಂಚ ಮೇಡಮ್ ಕೆಲಸವನ್ನು ಕೊಟ್ಟೆ ಅವನಿಗೆ. ಅದ್ರ ಉದ್ಯೋಗ ಅಲ್ಲಿಂದ ನಾನು ಅವನ ಮೇಲೆ ಜವಾಬ್ದಾರಿ ಬಿಟ್ಟಿದ್ದೇನೆ, ಅವನೇ ಜವಾಬ್ದಾರಿ ಮಾಡ್ಕೊಂಡು ಹೋಗ್ತಾ
3: ಇದ್ದೇನೆ.
0: ಜವಾಬ್ದಾರಿ ಅವನೇ ಕೊಟ್ಟೆ ನಾನು,
2: ಹೌದಾ,
0: ಜವಾಬ್ದಾರಿ ಅವನೇ ಕೊಟ್ಟೆ ನಾನು. ಯಾಕಂದ್ರೆ ಏನೋ
1: ಮಾಡ್ಕೊಂಡು ನಾನು ಕೆಲಸ ಮಾಡಿದೆ ಬಿಟ್ರೆ ಮತ್ತೆಲ್ಲ ಅವರೇ ಮನೆ ಇವತ್ತು ಅವರೇ ಕಂಡ್ಕೊಂತಿದ್ರು, ನಾನೇನು ಅದಕ್ಕೆ ತಲೆ ಹಾಕೋಕೋ ಇಲ್ಲ.
0: ಆದ್ರೆ ನಾನು ಅವನ ಮೇಲೆ ಬಿಟ್ಬಿಟ್ಟೆ, ಯಾಕಂದ್ರೆ ಇದನ್ನ ಒಂದೇ ಇವನು ಅದನ್ನ ಮುಂದೆ ಮತ್ತೆ ಬೇರೆ ಕಡೆ ಹೋಗ್ಬಾರ್ದಲ್ವ, ಆ ಲೈನ್ನಲ್ಲಿ ಹೋಗ್ಬೇಕೆಂಬ ಉದ್ದೇಶದಿಂದ ನಡ್ಕೊಂಡು ಹೋಗ್ತಾ ಇದ್ದಾನೆ.
2: ಈಗ ನಂಗೊಂಚೂರು ನಿಮ್ ಕಾಲದ್ದು ಈ ಕಟ್ಟಿಂಗ್ ಅಲ್ಲ ಇತ್ತಲ್ಲ ಅದ್ರ ಬಗ್ಗೆ ನೆನ್ಪ್ ಮಾಡ್ಕೊಣೆ. ಈಗ ನಮ್ಮಲ್ಲಿ ಈಗ ಹೆಂಗೆ ಅಂದ್ರೆ ಸುದೀಪದ್ ಬಂದ್ರೆ ಸುದೀಪ್ ಹೇರ್ ಸ್ಟೈಲ್, ಅದ್ರ ನಂತರ ಉಪೇಂದ್ರ ಬಂದ್ರೆ ಉಪೇಂದ್ರನ ಹೇರ್ ಸ್ಟೈಲ್, ಅದ್ರಲ್ಲೂ ಇನ್ನೊಂದ್ ಬಂತ ನೀವೆಲ್ಲ ಹೇರ್ ಕಟ್ ಮಾಡೋಕೆ ಕಾಡಿಕೆಲ್ಲ ಹೇರ್ ಬಿಡುಕ್ ಶುರು ಮಾಡ್ರ. ಶಿವರಾಜ್ ಕುಮಾರ್ ಅದೆಲ್ಲ ಸ್ಟೈಲ್ ಬಂದ್ರೆ, ಧೋನಿ ಸ್ಟೈಲ್ ಅದೆಲ್ಲ ಬಂತ, ಕೂದಲು ಜುಟ್ ಹಾಕೊಂಡೆಲ್ಲ ಓಡಾಡ ಶುರು ಮಾಡ್ರ ಗಂಡ್ ಮಕ್ಕಳೆಲ್ಲ. ಅಷ್ಟು ನಿಮ್ ಸ್ವಲ್ಪ ಕಷ್ಟ ಆಯ್ತೇನೋ, ಆರು ಟ್ರಿಮ್ ಮಾಡೋಕೆಲ್ಲ ಬರ್ತಿದ್ದೀರೇನೋ.
0: ಹಿಪ್ಪಿ ಅಂದ್ರೆ ಹಿಪ್ಪಿ ಕಟ್ಟಿಂಗ್ ಅಂತ ಹೆಸರು ಬಂತ ಅವಾಗ,
2: ಹೌದಾ,
0: ಅದಕ್ಕೆ ಹಿಪ್ಪಿ ಕಟ್ಟಿಂಗ್ ಅಂತ ಹೇಳಿ. ಹಿಪ್ಪಿ ಕಟ್ಟಿಂಗ್ ಅಂದ್ರೆ ಕೆವಿ ಮಟ್ಟದ ಕೊಂದು ಬಿಡು, ಇಲ್ಲಿಂದ ರೋಲ್ ಮಾಡುದು ಈ ಬಾಬು ಕಟ್ಟರ್. ಈಗ ಬಾಬು ಕಟ್ಟರ್ ಮಾಡ್ತಾರೆ ಅದೇ ಟೈಪ್ ಅಲ್ಲಿ ಮುಂಚೆ ಆ ಕಟ್ಟಿಂಗ್ ಹಿಪ್ಪಿ ಕಟ್ಟಿಂಗ್ ಅಂತ ಹೇಳಿ.
2: ಆಗ ಸಂಜೆ ಇದತ್ತಲ್ಲ
0: ಆಟ ಹಂಜಾಗ ಆಟ ಕಟಿಂಗ್ ಮಾಡಿ ರೌಂಡ್ ಇಲ್ಲಿ ಸ್ವಲ್ಪ ಕಮ್ಮಿ ಮಾಡುದು. ಇದು ಹಿಪ್ಪಿ ಕಟ್ಟಿದ ಬಾಬು ಕಟ್ ಟೈಪೇ, ಅದನ್ನ ಸ್ವಲ್ಪ ರೌಂಡ್ ಮಾಡುದು. ಅದು ರೌಂಡ್ ಮಾಡಿ ಅದ್ರ ನಂತರ ಅದ್ರ ಮೇಲೆ ಇದು ಬಂತು, ಯಾವ್ದು ಕಟ್ಟಿಗೆ ಬಂತು. ಹಿಪ್ಪಿ ಕಟ್ಟಿಗೆ ಹೋದ್ಮೇಲೆ ಮಿಷನ್ ಕಟ್ಟಿಗೆ ಬಂತು. ಮಿಷನ್ ಕಟ್ಟಿಗೆ ಯಾವ್ದು ಕೈ ಮಿಷನ್, ಒಂದ್ ಕೈ ಹಿಡ್ಕೊಳು ಒಂದ್ ಕೈ ಹೊಡು, ಆ ಮಿಷನ್ ಬಂತು.
2: ಒಂದ್ ಕೈ ಹಿಡ್ಕೊಂಡು
0: ಕರೆಂಟ್ ಇಂದಲ್ಲ ಕೈಯಲ್ಲಿ ಹಿಡ್ಕೊ ಮಾಡುದು, ಆ ಮಿಷನ್ ಬಂತು. ಆ ಮಿಷನ್ ಅಲ್ಲಿ ಮಾಡಿ ನಾವು ಕತ್ತಿರ ಜಾಯಿಂಟ್ ಮಾಡ್ತಿತ್ತು. ಅದಕ್ಕೆ ಇದು ಕಟ್ಟಿದ್ದೆ ಕಟ್ಟಿಗೆ ಹೆಸರು ತಕ್ಕೊಂಡು ಆ ಕಣ್ಣು
2: ಮಿಲಿಟರಿ ಕಟ್ಟಿಂಗ್,
0: ಮಿಲಿಟರಿ ಕಟ್ಟಿಂಗ್ ಅಂತ ಇದ್ರೆ ಆ ಮಿಲಿಟರಿ ಕಟ್ಟಿಂಗ್ ಬಂತು. ಮಿಲಿಟರಿ ಕಟ್ಟಿಂಗ್ ಬಂದ ಮೇಲೆ ಮತ್ತೆ ನಿಮ್ಮ ಈ ಪೊಲೀಸ್ನವ್ರಿಗೆ ಅದೇ ಕಟ್ಟಿಂಗ್ ಆಗ್ಬೇಕಿತ್ತು. ಈ ಪೊಲೀಸ್ನವರಿಗೆ ಮುಂಚೆವಾಗಿತ್ತು ಒಂದು ಕೂದಲು ಈ ಕಿವಿ ಸೈಡ್ ಇಂದ ಹಿಂದೆ ಸೈಡ್ ಬಿಡ ಒಂದು ಕೂದಲು ಬಿಡ್ಲಿಕ್ಕಿಲ್ಲ, ಅವ್ರಿಗೆ ಕಂಪ್ಲೀಟ್ ಗಿಡ್ಡ ಆಗ್ಬೇಕಿತ್ತು. ಮತ್ತೆ ಇಲ್ಲಿ ರೈತಿದ್ರು ಅವರಿಗೆ ಮುಂಚೆ ಅವ್ರಿಗೆಲ್ಲ ಆ ಟೈಪ್ ಕಟ್ಟಿಂಗ್ ಇತ್ತು ಮುಂಚೆ ಪೊಲೀಸ್ನವರಿಗೆ. ಆ ಮಿಲಿಟರಿ ಕಟ್ಟಿಗೆ ಪೊಲೀಸ್ ಕಟ್ಟಿಂಗ್, ಆ ಕಟ್ಟಿಂಗ್ ಬಂತು. ಆ ಕಟ್ಟಿಗೆ ಬಂದ ಮೇಲೆ ಮತ್ತೆ ಆಗಂತ ಬೆಳೀತಾರೆ ಬೆಳೀತಾರೆ ಬೆಳೀತಾರೆ ಹಿಪ್ಪಿ ಕಟ್ಟಿಂಗ್ ಹೋಯ್ತು. ಹಿಪ್ಪಿ ಕಟ್ಟಿ ಕಟ್ಟಿಂಗ್ ಹೋಯ್ತು. ಸಾಧಾರಣ ರಾಜಕುಮಾರ್ ಕಟ್ಟಿಂಗ್ ಬಂತು, ರಾಜಕುಮಾರ್ ಕಟ್ಟಿಂಗ್ ಬಂತು.
2: ಅದೇ ಅಂತ ರಾಜ್ಕುಮಾರ್ ಕಟ್ಟಿಂಗ್
0: ಸೈಡ್ ಗಿಡ್ಡನೆ ಆ ಕಟ್ಟಿಂಗ್ ಬಂತ ರಾಜಕುಮಾರ್. ಮತ್ತೆ ಸಪೂರ ಮೀಶೆ ಕಡ್ಡಿ ಮೀಶೆ, ಕಡ್ಡಿ ಮೀಶೆ ಅಂತ ಬಂತು ಅವಾಗ. ಆ ಕಡ್ಡಿ ಮೀಶೆ ರಾಜಕುಮಾರ್ ಕಡ್ಡಿ ಮೀಶೆ ಆ ಸ್ಟೈಲ್ ಬಂತು. ಈ ಗಡ್ಡ ಬಿಡುವಂತ ಗಡ್ಡ ಈ ಸ್ಟೈಲ್ ಇರಲಿಲ್ಲ. ಗಡ್ಡ ಬಿಡುದು, ಗಡ್ಡ ಸೆಟ್ ಮಾಡುದು,
2: ಟ್ರಿಮ್ ಮಾಡುದು,
0: ಇನ್ನೊಂದು ಮಾಡುದು ಇರಲಿಲ್ಲ. ಏನಿದ್ರು ಸೇವಿಂಗ್
2: ಶೇವಿಂಗ್
0: ಸೇವಿಂಗ್ ಮತ್ತೆ ಕೂಡಲು ಗಿಡ್ಡ ಮಾಡುದು. ಮತ್ತೆ ಬಾಚ್ಲಿಗೆ ಮಾತ್ರ ಹಿಂದೆ ಕ್ರೋಪ್ ಹಿಂದೆ ಬಾಜು ಅಂತಿತ್ತು ಮುಂಚೆ, ಎರಡೇ ಕ್ರೋಪ್ ಒಂದು ಹಿಂದೆ ಹಿಂಗಡೆ ಹಿಂದ್ಗಡೆಯಿಂದ ಮಾಡುದು, ಹಿಂದ್ಗಡೆ ಬಾಚುದು ಒಂದು ಕ್ರೋಪ್
2: ಅದು. ಅವ್ರ ಬಪ್ಪದಿಗೆಲ್ಲ ಎಣ್ಣೆ ಹಾಕೊಂಡೆ ಹಬ್ಬದೆ ಅಂತ ಮಂಡಿಗೆ ನಿಮ್ಗೆಲ್ಲಾಗ ಹೇಳ್ಕೊಂಡು
0: ನೀರ್ ಹಾಕಿದ್ರೆ ನಮ್ಗೆ ಎಣ್ಣೆ ಹಾಕಿದ್ರೆ ಎಣ್ಣೆ ಹಾಕಿದ್ರೆ
2: ಅಲ್ಲ ನೀವೇ ನೀರ್ ಹಾಕುದು. ಹೌದಾ, ಈ ಮೊದ್ಲೆಲ್ಲ ಹೆಂಗೇಂದ್ರೆ ಒಳ್ಳೆ ಅಭ್ಯಾಸ ಅದು, ಬೆಳಿಗ್ಗೆ ಎದ್ದು ಎಲ್ಲಿಗೆ ಕೆಲಸಕ್ಕೆ ಹೊರಡಿದ್ರೆ ಒಂದು ತೆಂಗಿನ ಎಣ್ಣೆನ ನೆತ್ತಿಗೆ ಹಾಕಿ ಒರ್ಸ್ಕೊಂಡೆ ಹಾಪದು, ಅದು ಒಳ್ಳೆ ಅಭ್ಯಾಸ. ಅದ್ರ ನಿಮ್ದು ಹೇರ್ ಕಟ್ಟಿಂಗ್ ಈಗ ಆ ಎಣ್ಣೆಲ್ಲಿ ಹಾಕ ಬಂದ್ರೆ ಅದು ಜಾರತ್ತಲ್ಲ,
0: ಭಂಗ ಆಗ್ತಿತ್ತು. ಕೆಲವರು ಬರ್ತಿದ್ರು ಪ್ರಾಯದವರು, ಅವ್ರ ಪ್ರಾಯದವರು ಬಂದಿದ್ರು ನಾವು ಅದನ್ನ ಮಾಡಿಬಿಡ್ತಿದ್ವಿ. ಯಾಕಂದ್ರೆ ಬಂದಾಯ್ತಲ್ಲ ಅಂತೇಳಿ ಅದು ನಮ್ಗೆ ಕತ್ತಿ ಜಾತಿ ಇತ್ತು ಅವಾಗ. ಇವತ್ತು ಜಾತ್ರೆ ಕತ್ತಿ, ಇವತ್ತು ಕತ್ತಿ ಜಾರತ್ತು ಬಿಸಿಲು ಜಾತಿ ಎಣ್ಣೆ ಹಾಕಿದ್ರೆ ಮತ್ತೆ ಜಾಯಿಂಟ್ ಆಗುದಿಲ್ಲ ನಮ್ಗೆ. ಈ ಕೆಲಸ ಮಾಡುವಾಗ ಆ ಜಾಯಿಂಟ್ ಬರುದಿಲ್ಲ. ಮುಂಚೆ ಆ ಸ್ಟೆಪ್ ಅವ್ರ ಎಣ್ಣೆ ಹಾಕದೆ ಬಂದಾವಾಗ ಕೂಡುತ್ತೆ ಕೆಲಸ ಕಟಿಂಗ್. ನಾವು ಎಣ್ಣೆ ಹಾಕಿದ್ರೆ ಕೂಡುದಿಲ್ಲ ಕಟಿಂಗ್. ಹಳೆ ಪೇಶನ್ ಆಗಲ್ಲ ಇತ್ತು ಮುಂಚೆ, ಆವಾಗ ಪ್ಯಾಶನ್ ಅಲ್ಲ, ಪ್ಯಾಶನ್ ಅದೇ ಇವತ್ತು. ಆವಾಗಿನ ಪ್ಯಾಶನ್ ಇವತ್ತು ಬದಲಾವಣೆ. ಈಗ ಎರೆ ಹಾಕಿ ಇಲ್ಲ ಸೈಡ್ ಹೊಡಿನಿ ಅನ್ನೋಂತ ಈಗ ಮಾಹಿತಿ.
2: ಹೌದು ಮಾರ್ರೆ, ಅಲ್ಲಿ ಮಕ್ಕಳು ಮಂಡಿ ಕಾಣ್ಕೆ ಸಣ್ಣ ಮಕ್ಕಳೆಲ್ಲ ಇದ್ದಲ್ಲ, ಇಲ್ಲೊಂದು ಏಟ್ ಗೀಟ್ ಕೆಮಿ ಮೇಲೆ
0: ನಾನೇ ಕೂತಿರ್ತೇ. ಈಗ ನನಗೆ ನಾನ್ ಮಕ್ಕಳಿಗೆ ಕಟ್ಟಿಂಗ್ ಮಾಡುದೇ ಇಲ್ಲ ಇವತ್ತು. ಇದ್ರು ಮಾಡುದಿಲ್ಲ
1: ಸಣ್ಣ ಮಕ್ಕಳಂದ್ರಲ್ಲ, ಅದು ಮಾತ್ರ ಭಯಂಕರ ಕಷ್ಟದ ಕೆಲಸ. ಅದು ಏನಂದ್ರೆ ಸಣ್ಣ ಮಕ್ಕಳು ಕಟಿಂಗ್ ಮಾಡುವ ಬಿಡುದಿಲ್ಲ. ಎಲ್ಲ ಅದು ಆಚಿಕಾಮ್ ಈಚಿಕಾಮ್ ಅಂದ್ರೆ ನಾವು ಏನಾರು ಒಂದ್ ಮಾಡ ಮರ್ತು ಬೇಡಿತ್ತು. ಆದ್ರೆ ಅವರೊಟ್ಟಿ ಬಂದ ಅಭ್ಯರ ಅಭ್ಯರಿಗಿತ್ತಲ್ಲ ನನ್ನ ಮಗಂಗ್ ಇಂತ ಈ ಸಣ್ಣ ಮಗಂಡ ಐದು ಮೂರು ಎರಡು ವರ್ಷ ಒಂದು ವರ್ಷ ಹಿಂಗೇ ಕಟಿಂಗ್ ಆಯ್ಕೆ ಅನ್ನೋದು ಭಯಂಕರ ಆಸೆ ಇರುತ್ತೆ
2: ಅಭ್ಯರಿಗೆ.
1: ಅಭ್ಯರಿಗೆ 90% ಅಭ್ಯರಿಗೆ, 10% ಮಾತ್ರ ಅಪ್ಪಂಗೆಲ್ಲ ಇರುತ್ತೇನೋ. ಅರೆ ಜಾಸ್ತಿ ಅವ್ರೆ ಇಂಥದ್ದೇ ಆಯ್ಕೆ ಅಂತೇಳಿ ಆ ಮಕ್ಕಳು ಬಿಡುದಿಲ್ಲ. ಅವ್ರು ಹಂದಾಡ್ಸ್ತಿರೋ ನಾ ಬ್ಲೇಡ್

0: ಬ್ಲೇಡ್ ಹಾಕಿ ಅಂತಾರೆ, ಬ್ಲೇಡ್ ಹಾಕೋದು ಗಾಯ ಯಾರೆ, ನಾವೇ ಮಾಡದಂತಾರೆ, ಅವ್ ಅಂದರ್ಸಿ ಆಯ್ತು ಅನ್ನೋ ಬಗ್ಗೆ ಇದ್ದೇ ತೋರಿಸಿಲ್ಲ. ಅದು ನಮ್ಗೆ ಅವರು ಅದ್ ನಮ್ ನಮ್ಮ ಅಭಿಪ್ರಾಯಗಳು ಎಂತ ಮಾಡೋಕತ್ಲ ಬಿಡಿ, ಅದು ಇದ್ದದ್ದೆ ಅದು ಹಂಗಿದೆಲ್ಲ ಸಮಸ್ಯೆಗಳು. ಮತ್ ಕಟಿಂಗ್ ಅನ್ನೋದು ಈಗದ್ದು ಇದ್ರಂಗೆ, ಈ ಮಕ್ಕಳು ಕಟಿಂಗ್ ಇತ್ತಲ್ಲ ಅವ್ರು ಬಂದ್ರೆ ಇಂತ ಇಂತ ತೋರಿಸಿ ಹಿಂಗ್ ಮಾಡಿ ಅಂದ್ರೆ ಅದೇ ಮಾಡಕ್ ನಾವು ಆತಿಲ್ಲ ಅಂದ್ರೆ ಅವ್ರು ಬೇರೆ ಅಂಗಡಿಗೆ ಹೋಗ್ತಾರೆ. ಮುಂಚೆ ಅಪ್ಪ ಅವ್ರ ಕಾಲದಂಗ ಖಾಲಿ ಕಟಿಂಗ್ ಶೇವಿಂಗ್ ಅಷ್ಟೇ, ಈಗ ಫೇಶಿಯಲ್ ಅಂತ ಹಿಡ್ದು ಪ್ರತಿ ಸ್ಟ್ರೈಟ್ನಿಂಗ್ ಫೇಶಿಯಲ್ ತುಂಬಾ ಮುಂಚೆ ಮುಂದ್ ಬಂದಿತ್ತು, ಈಗ
1: ಅಪ್ಗ್ರೇಡ್
0: ಆಯ್ತು. ಈಗ ಜನರು ಮದ್ಮಕ್ಳು ಮುಂಚೆ ನೀವು ಕಟಿಂಗ್ ಮಾಡ್ತಿದ್ರೆ ಮಾತ್ರ ಅಂದ್ರೆ, ಈಗ ಮದ್ಮಗಂಗ್ ಫೇಶಿಯಲ್ ಆಯ್ತು, ಈಗ ಫೇಶಿಯಲ್ ಆಯ್ತು ಮನೆಯವ್ರು ಬಿಡುದಿಲ್ಲ. ನಿನ್ನೆ ಮೊನ್ನೆ ಒಂದು ಕಸ್ಟಮರ್ ಬಂದಿರು ಕ್ರಿಶ್ಚಿಯನ್ ಒಬ್ರು ಮದಿ ಮಗಂಗ್, ಅವ್ರಿಗೆ ಡೈ ಹಾಕೋಕೆ ಇಷ್ಟ ಇಲ್ಲ, ಬಿಳಿ ಫುಲ್ ಬಿಳಿಕೊಂದು, ಅವ್ರ ಮನೆಯವ್ರ ನೀ ಹಾಕೊಂಡ್ ಬರ್ಕೆ ಅಂತೇಳಿ ಮಗನೊಟ್ಟಿಗೆ ಕಳಿಸಿದ್ನಿ, ಹಾಕ್ಸ್ಕೊಂಡೇ ಬರ್ಕ ಅಂತೇಳಿ. ಹಾಗೆ ಈಗ ಹೇರ್ ಡೈ ಕಲರ್ ಅದ್ ಕಲರ್ ಕೆಂಪು ಕಲರ್ ನೀಲಿ ಕಲರ್ ಅಂತೇಳಿ ತುಂಬಾ ಕಲರ್ಗಳು ಬಂದಿದ್ದು, ಅದೆಲ್ಲ ಮಾಡ್ಕತ್ತ ಈಗ ಎಲ್ಲದಕ್ಕೂ. ನಾವು ಅದೇ ನಾವು ಜಾಸ್ತಿ ಟಿವಿ ಮ್ಯಾಚ್ ಎಲ್ಲ ಕಾಣ್ತೇ ಇರ್ಕೊಂಡ್ಕೆ, ಏಗಳು ಯಾರು ಯಾವ ಚೈಲ್ ಚೇಂಜ್ ಮಾಡ್ತಾರೆ ಅದೇ ಚೇಂಜ್ ನಾವು
1: ಮಾಡ್ಕೊಳ್ಳೂ. ಕ್ರಿಕೆಟ್ ಅವರಲ್ಲ ತುಂಬಾ ಇನ್ಫ್ಲುಯೆನ್ಸ್,
0: ಅದು ಐಪಿಎಲ್ ಬಂದು, ಐಪಿಎಲ್ ಬಂದ ಮೇಲೆ ಎಂತಾಯ್ತು ತುಂಬಾ ಅಂದ್ರೆ ಎಲ್ಲ ಕ್ರಿಕೆಟರ್ಸ್ ಎಲ್ಲ ಈ ಕೊಹ್ಲಿ ಧೋನಿ ರೋಹಿತ್ ಶರ್ಮಾ ಅವರೆಲ್ಲ ಏನ್ ಹೇರ್ ಸ್ಟೈಲ್ ಚೇಂಜ್ ಮಾಡ್ತಾರೋ ಅದನ್ನ ತುಂಬಾ ಜನ ಫಾಲೋ ಮಾಡಿ ಮಾಡ್ತಾರೆ. ಅದು ಕೊಹ್ಲಿ ಅಂತೂ ತುಂಬಾ ಜನ ಫಾಲೋ ಮಾಡ್ತಾರೆ, ಕೊಹ್ಲಿ ಕಟಿಂಗ್ ಮಾಡಿ ಅಂತೇಳಿ. ಅದ್ ನಾನು ಹೇಳ್ದಲ್ಲ ಕೊಹ್ಲಿ ಇದು ಕರ್ಲಿಗೆ ಒಂದು ಹಾರ್ಡ್ ಕೂದಲು ಸೈ ಸಿಲ್ಕಿ ಕೂದಲು ಒಂದು ಹಾಗೆ ಮಾಡಿ ಅದನ್ನ ನಾವು ಎಂತ ಮಾಡೋದು ನಮ್ಗೆ ಗೊತ್ತಿಲ್ಲ.
1: ಕರೆಕ್ಟ್.
2: ಮುಂಚೆ ಹಿಂದೆ ಎಂತ ಆಗಿದೆ ಅಂದ್ರೆ ಡೈ ಅನ್ನು ಡೈ ಹಾಕೊಂಡು ಡೈ ಇತ್ತು, ಅದ್ರ ಮೊದಲಂಗಿ ಏನ್ ಮಾಡಿ ಹಚ್ಚಿದ್ರು ಮನೆಯಲ್ಲಿ. ಈಗ ಡೈ ಇತ್ತು, ಡೈ ಹಾಕ ಅಪರೂಪ ಅಷ್ಟೆ ಇರ್ಲಿಲ್ಲ, ಕಡೆ ಕಡೆ ಬಂತು ಡೈ ಬಂತು ನಮ್ ಸ್ಟಾರ್ಟಿಂಗ್ ಬಂತು. ಅದು ಕಡೆಗೆ ಡೈ ಕೆಲಸ ಜಾಸ್ತಿ ಇತ್ತು ಅವಾಗ, ನಮ್ಗೆ ಆ ಡೈ ಬರುವಾಗ ನಮ್ಗೆ ಜಾಸ್ತಿ ಕೆಲಸ ಇತ್ತು, ಯಾಕಂದ್ರೆ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ ಈಗ ಡೈ ಹೇಗೆ ಮನೆ ಮಾಡ್ಕೊಳ್ಳೋದು ಅಂತೇಳಿ. ಈಗ ಅಂತ ಆಗಿದೆ, ಈಗ ನಾವು ಹೇರ್ ಕಟಿಂಗ್ ಮನೆ ಹೋದ ಕೂಡ ಮನೆಯಲ್ಲಿ ಮಾಡ್ಕೊಳ್ತೇವೆ ಅಂತಾರೆ. ಈಗ ಅದ್ರ ಒಂದು ಮನೇಲಿ ಸ್ಟಾರ್ಟ್ ಆಗಿದೆ, ಮುಂಚೆ ನಾವು ಬರುವಾಗ ಆಗಿರಲಿಲ್ಲ ಫುಲ್ ನಮ್ ಕೆಲಸ ಬಗ್ಗೆ ಕೆಲಸ ಇತ್ತು.
0: 5 ಮಿನಿಟ್ ಅಂತೇಳಿ ಯಾಡ್ ಬತ್ತಲ್ಲ ಅದನ್ನ ಕಂಡು ಅದು ನಮ್ ಅದೆಲ್ಲ ನಮ್ ಕೊರೋನಾ ಪೆಟ್ಟುಗಳು, ಕೋವಿಡ್ ಟೈಮ್ ಇದು ಏನು ಪೆಟ್ಟಿತ್ತು ಕಣಿ, ಅದು ನಮ್ಮ ವೃತ್ತಿಯವರಿಗೆ ಬಲವಾದ ಏಟ್ ಕೊಟ್ಟಿದ್ದು. ಅದು ಸಣ್ಣ ಪುಟ್ಟ ಏಟಲ್ಲ, ಅದನ್ನ ಆ ಏಟ್ಗಳು ನಮ್ಗೆ ಯಾವತ್ತು ಗೊತ್ತಂತಂದ್ರೆ ಕರೆಕ್ಟ್ ಮಳೆಗಾಲ ಸ್ಟಾರ್ಟ್ ಆಗ್ಕೊಂಡು ಓದತ್ತು. ಕರೆಕ್ಟ್ ಏಗಳು ಮಳೆಗಾಲ ಸ್ಟಾರ್ಟ್ ಆಗ್ತು ಕಣಿ, ಆ 4 ತಿಂಗಳು ತುಂಬಾ ಕಷ್ಟ ಆಯ್ತು. ಈ ಫಂಕ್ಷನ್ಗಳು ಕಮ್ಮಿ ಆಯ್ತು. ಫಂಕ್ಷನ್ ಇದ್ದಲ್ಲಿ ಏನತ್ತಂದ್ರೆ ತುಂಬಾ ಜನ, ಈಗ ನಾಳೆ ಯಾವೊಂದು ಫ್ರೆಂಡಿದ್ ಮದಿ ಇತ್ತು, ದೊಡ್ಡಮ್ಮನ ಮಗಳ ಮದಿ, ಅದಕ್ಕೊಂದು ಸ್ಟೈಲ್ ಒಂದು ಹಿಂಗೆ ಹಾಪ್ಗಾದಿಲ್ಲ, 15 ದಿನಕ್ಕೆ ಒಂದು ಕಟಿಂಗ್ ಮಾಡ್ಕೊಂತಾರೆ. ಇದು ಇದು ಹೇಳ್ತೆ ಎಲ್ಲ ನಿಮ್ಗೆ ಎಂತ ಮಳೆಗಾಲದಂಗೆ ಭಂಗ ಮಾರೆ ಅಂತ ಕಸ್ಟಮರ್ ಬಂದವರು, ನಿಮ್ಗೆ ಎಂತ ಭಂಗ ಮಾರೆ ಮಳೆಗಾಲದಂಗೆ ಕೂದಲು ಬಂದೇ ಬತ್ತಲ್ಲ ಅಂತೇಳಿ. ಅದು ಎಂತ ಅಂತಂದ್ರೆ ಈ ಸೀಸನ್ ಫಂಕ್ಷನ್ ಟೈಮಲ್ಲಿ 15 ದಿನ 20 ದಿನ ಕಟಿಂಗ್ ಮಾಡ್ಕೊಂಬರು, ಮಳೆಗಾಲದಂಗೆ 2 ತಿಂಗಳಿಗೂ ಕಟಿಂಗ್ ಮಾಡ್ಕೊಂತಿಲ್ಲ. ಹಾಪಿಗಿಲ್ಲ ಮನೆ ಹಂಗೆ ಇಪ್ಪದು ಏನ್ ತೊಂದ್ರೆ ಇಲ್ಲ ಅಂತೇಳಿ ಕಟಿಂಗೆ ಮಾಡ್ಕೊಂತಿಲ್ಲ. 2-3 ತಿಂಗಳು ಒಂದ್ಸಲ ಮಾಡ್ಕೊಂತಾರೆ. ಅಲ್ಲಿಗೆ ಹೋಯ್ತಲ್ಲ 4 ಕಟಿಂಗ್, ಅಲ್ಲಿಗೆ ಪೆಟ್ಟು ಬಿತ್ತಲ್ಲ ಕಸ್ಟಮರ್, ಅಲ್ಲಿಗೆ ಡಲ್ ಆಯ್ತಲ್ಲ. ಎಲ್ರೂ ಮೈಂಡ್ ಸೆಟ್ ಅಂದ್ರೆ ಪ್ರತಿಯೊಬ್ಬರದು ಹಾಗೆ, ನಿಮ್ಗೆ ಎಂತ ಭಂಗ ಮಾರೆ ಮಳೆಗಾಲದಂಗೆ ಕಟಿಂಗ್ ಮಾಡ್ಕೊಂಡ್ಕೆಲ್ದ ಅಂತೇಳಿ. ಶೇವಿಂಗ್ ಅನ್ನೋದು ಬರುವುದೇ ಇಲ್ಲ ಮಳೆಗಾಲದಂಗೆ, ಬತ್ತೇ ಇಲ್ಲ. ನಾನು ಶೇವಿಂಗ್ ಎಲ್ಲ ಮುಂಚೆ ಎಲ್ಲ ಸಂಡೆ ಎಷ್ಟು ಶೇವಿಂಗ್ ಮಾಡಿ ಬಿಡ್ತಿದ್ದೆ ಅಂದಿಲ್ಲ, ಈಗ ಒಟ್ಟು ಒಂದು 4-5 ಶೇವಿಂಗ್ ಮಾಡೋದಿಲ್ಲ ಇಡೀ ದಿನಕ್ಕೆ.
2: ಈ ಮದುವೆ ಮನೆ ಮದುವೆ ಇದ್ರೆ ದೇವಸ್ಥಾನ ಮದುವೆ ಇದ್ರೆ ದಿನಕ್ಕೆ ಹೆಚ್ಚಿಗೆ ಶೇವಿಂಗೆ, ಅದೇ ಸಂಡೆ 5 ದಿವಸ ಮದುವೆ ಬಂದ್ರೆ ಒಂದು 50 ಶೇವಿಂಗ್ ಬರ್ತಿತ್ತು, ಈಗ 50-10 ಬರೋದು ಕಷ್ಟ ಉಂಟು ಇವತ್ತು.
0: ಈಗ ನಿಜ ಹೇಳೋದಂದ್ರೆ ಅವ್ರ ಪಪ್ಪನ ಕಾಲದಂಗೆ ರೇಟ್ ತುಂಬಾ ಕಮ್ಮಿ, ಮತ್ತು ಕಾಂಪಿಟೇಷನ್ ನೀವು ಅಂದ್ರೆ ಇದ್ದ ಅಂಗಡಿಯವ್ರು ಎಷ್ಟು ಕೊಟ್ಟರು ತಕೊಂಡು ಮಾಡ್ತಿದ್ದೀರಿ. ನಮ್ದು ಸಂಘ ಸವಿತ ಸಮಾಜ ಸಂಘಗಿನ ಎಲ್ಲ ಆಗಿ ಅದಕ್ಕೊಂದು ಸ್ಥಿರವಾದ ರೇಟ್, ಎಲ್ಲ ಅಂಗಡಿಯವ್ರನ್ನ ಒಟ್ಟು ಸೇರಿಸಿದವರು ಸ್ಥಿರವಾದ ರೇಟ್ ಎಲ್ಲರೂ ಹಿಂಗೆ ತಕೊಂಡು ಅಂತೇಳಿ ಮಾಡಿದ ಮೇಲೆ ಆ ರೇಟ್ ಒಂದು ನಮಗೆ ನಿಜವೇ ರೇಟ್ ಸಿಕ್ಕದು ಸಂಘದಿಂದನೇ.
1: ಓಕೆ.
0: ನಾನು ಸಂಘ ಇಲ್ಲಿ ನಾನು ಈಗ ಹೇಳಿಕೆ ಆಗ್ತದೆ, ಸಂಘದಿಂದಲೇ ನಮಗೆ ರೇಟ್ ಅನ್ನೋದು ಸಿಕ್ಕಿದಿತ್ತಲ್ಲ. ಇವತ್ತು 170 ಎಲ್ಲರೂ ತಕ್ಕಂತೆ ಇತ್ತು ಅಂದರೆ ಇವು ಕುದಾಪುರದಂಗೆಲ್ಲ ಮೊನ್ನೆ ಜಾಸ್ತಿ ಮಾಡಿದ್ರೆ 200 ಚಿಲ್ಲರೆ ಆಯ್ತಮ್ಮ. ಅದೇ ಆಯ್ತು ಏನಂದರೆ ಪ್ರತಿಯೊಂದು ಅಂಗಡಿಯವರು ತಗೊಂಬ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರೂ ತಗೊಂಬ ಎಲ್ಲರೂ ಬರ್ಕೆ ಅತ್ತೆ ಅವು ಆ ತಂಗಡಿಗೋರು ಅಷ್ಟೇ, ಈ ತಂಗಡಿಗೋರು ಅಷ್ಟೇ ತಗಂತ ಅನ್ನೋ ಕಾರಣಕ್ಕೆ
2: ಸವಿತಾ
0: ಬಂದು ಮಾಡಿದ್ದು.
2: ಸವಿತಾ ಸಮಾಜ ಬಂದ ಮೇಲೆ ಸಂಘ ಸಂಸ್ಥೆ ಆದ ಮೇಲೆ ರೇಟ್ ಜಾಸ್ತಿ ಆಗಿದೆ. ನಮ್ಮ ಕಾಲದಲ್ಲಿ ರೇಟು ಇರಲಿಲ್ಲ, ಅದಕ್ಕೆ ಆ ಗೌರವವೂ ಇರಲಿಲ್ಲ,
1: ಕಾಂಪಿಟೇಷನ್
2: ಅಂತಂದ್ರೆ ಈಗ ನಾವು ಮುಂಚೆ 5 ರೂಪಾಯಿ ಕೊಟ್ಟರು ತಗೊಳ್ತಿದ್ರು, 10 ರೂಪಾಯಿ ಕೊಟ್ಟರು ತಗೊಳ್ತಿದ್ರು. ಇವತ್ತು ಆಗಲ್ಲ, ಇವತ್ತೀಗ ಅದರ ಬೆಲೆಯನ್ನು ನಮಗೆ ಸವಿತ ಸಮಾಜ ಕೊಟ್ಟಿದೆ.
1: ನೀವು ಮುದಿ ಮನೆಗೆ
2: ಮನೆಗೆ ಹೋಗ್ಬೇಕಿತ್ತು, ಅದಕ್ಕೆ ಅದು ಇವತ್ತು ಉಂಟು, ಆ ಒಂದು ಗೌರವ ಅವತ್ತು ಇತ್ತು ಇವತ್ತು ಉಂಟು. ಅವತ್ತು ಆ ಗೌರವ ಬೇರೆ, ಇವತ್ತು
0: ಮದಿಗೆ ಕರೋದು ಕೈದಾಯ್ತು ಈಗ ಒಂದು ಅಂತ
2: ಕೊಡ್ತಿದ್ರು
0: ಇವ್ರು ಭಟ್ರು ಆಚಾರ್ಯರು ಕೊಂಗ್ನರೆಲ್ಲ ಅವ್ರಿಗೆಲ್ಲ ಕೆಲವರು ಕರಿತಿದ್ರು ಅಷ್ಟೇ. ಎಲ್ಲ ಜಾತಿಯವ್ರು ಮುಂಚೆ ಎಲ್ಲ ಜಾತಿಯವ್ರ ಮನೆಗೆ ಹಾಕಿ ತಂದ್ರೆ ಎಲ್ಲರೂ ಈಗ ಕರುದಿಲ್ಲ, ಈಗ ಅದೊಂದು ಕೈದಾಯ್ತು. ಈಗ ಉಪನಯನ ಒಂದು ಸಾಧಾರಣ ಉಪನಯನ ಮತ್ತು ಚೌಲಕ್ಕೆ ಎಲ್ಲರೂ ಕರೀತ್ರ ನಾವು ಹೊತ್ತು ಹೋಯ್ ಮಾಡಿ ಬತ್ತು ಮತ್ತೆ ಮತ್ತೆ ಸಾವು ನೋವು ಇದೆಲ್ಲ ಇರುತ್ತೆ
1: ಅದಕ್ಕೂ ನೀವು ಬೇಕೇ
0: ಪ್ರತಿಯೊಬ್ಬರಿಗೂ ಬೇಕು. ಈ ಸಾವು ಆದ್ಮೇಲೆ ಪ್ರತಿಯೊಬ್ಬರಿಗೂ ಯಾರೇ ಇದ್ದಲ್ಲಿ ಅವ್ರ ಮನೆಗೆ ನಾವು ಹೋಯ್ ಮಾಡಿ ಕಟಿಂಗ್ ಮಾಡಿದ ಮೇಲೆ ಅದು ಶುದ್ಧ ಅಂತೇಳಿ ಹಾಕುದು. ಹಂಗೆ ಅದು ಈಗಳು ಇತ್ತು ಅದು ಕಂಟಿನ್ಯೂ
2: ಅದು ಅಂದ್ರೆ ಅವಾಗಿಂದಲೂ ಇತ್ತು, ಆವಾಗ ಒಂದಕ್ಕೊಂದು ಗೌರವ ಇತ್ತು. ಇವತ್ತು ಆ ಗೌರವ ಹಾಗೆ ಉಂಟು ಇಲ್ಲಂತಲ್ಲ, ಆ ಒಬ್ಬ ಭಂಡಾರಿ ಬೇಕೇ ಅಲ್ಲಿ ಇವಾಗಿ ಯಾವುದೇ ಊರಿಗೆ ಅಜಿಲ್ ಭಂಡಾರಿ ಅಂತ ಹೇಳೋ ಕಾರಣ ಅದಕ್ಕೆ ಒಂದು ಯಾವುದೇ ಕೆಲಸಕ್ಕಾದ್ರೂ ಈಗ ಕೆಲವು ಕಡೆ ದೇವಸ್ಥಾನದಲ್ಲಿಯೂ ಸಹ ಭಂಡಾರಿ ಚಾಕರೆ ಉಂಟು. ಕೆಲವು ಕಡೆ ದೇವಸ್ಥಾನ ಹಿಂದೆ ಎಲ್ಲ ಕಡೆ ಇತ್ತಂತೆ, ಈ ಕೆಲವು ದೇವಸ್ಥಾನ ಇವತ್ತು ಉಂಟು ಉಂಟು ಅಜ್ಜ ಚಾಕರೆ. ಅದೇ ಪ್ರಕಾರ ಅಜಿಲಿಗೆ ಒಬ್ಬರು ಭಂಡಾರಿ ಇವತ್ತು ಕುಂದಾಪುರದಲ್ಲಿ ಇದ್ದಾರೆ, ಹೆಬ್ರಿಯಲ್ಲಿ ಇದ್ದಾರೆ, ಎಲ್ಲ ಪ್ರತಿ ಗ್ರಾಮ ತಾಲೂಕಲ್ಲಿ ಭಂಡಾರಿ ಇದ್ದಾರೆ. ಆ ಭಂಡಾರ ಇವತ್ತು ಆ ಭಂಡಾರ ಹಾಗೆ ಉಳ್ಕೊಂಡಿದ್ದಾರೆ. ಅದು ಈಗೇಂದಾಗಿದೆ ಅಂತ ಈಗ ಕಾಲದಲ್ಲಿ ಎಲ್ಲರೂ ಮಾಡ್ತಾರೆ ಎಲ್ಲರೂ ಹೋಗ್ತಾರೆ ಅದು ಬೇರೆ. ಆದ್ರೆ ಅಜಿಲಿಗೆ ಒಬ್ಬ ಭಂಡಾರ ಇದ್ದಾರೆ ಆ ಊರಿಗೆ, ಇವಾಗ ನಮ್ಮ ಈ ಕುಂದಾಪುರಕ್ಕೆ ಹೋಗಿದ್ದಾರೆ, ಹೆಬ್ರಿಯಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ.
1: ನಿಮ್ದು ಆಗಲಿಕ್ಕೆಲ್ಲ ಕರೆಂಟ್ ಇರ್ಲಿಲ್ಲ ಅಲ್ಲ ಆ ಕಾಲದಲ್ಲಿ, ನೀವು ರಾತ್ರಿ ಕತ್ಲೆಂಗಲ್ಲ ಹೆಂಗೆ ಚೌರ ಮಾಡ್ತಿದ್ರೆ?
2: ಅದಕ್ಕೆ ನಾನು ಹಿಂದೆ ಕತೆ ಹೇಳ್ತೇನೆ ನಿಮ್ಗೆ. ನನಗೆ ಹೆಬ್ಬಲ್ಲಿ ಅಂಬಾರ್ನಲ್ಲಿ ಇದ್ದೆ, ಮೂಡಬೇಕು ಅಂತ ಅಲ್ಲಿ ಇದ್ದೆ, ಅಲ್ಲಿ ಸ್ಟಾರ್ಟ್ ಮಾಡಿ ಅದ್ರ ನಂತರ ಆಗ ಸಿದ್ದಾಪುರ ಹೋದೆ. ಆವಾಗ ಕರೆಂಟ್ ಇಲ್ಲದ, ಆವಾಗ ಗ್ಯಾಸ್ ಲೈಟ್ ಮತ್ತೆ ಈ ಮೇಣದ ಬತ್ತಿ ಹೆಚ್ಚಿ ಕೆಲಸ ಮಾಡಿದ್ದೇವೆ ನಾವು. ನಾನು ಮೇಣದ ಬತ್ತಿ ಹೆಚ್ಚಿ ಒಂದು ವರ್ಷ ಕೆಲಸ ಮಾಡಿದ್ದೇನೆ. ಅದು ಕುರ್ಚಿ ಮೇಲೆ ಹಚ್ಚಿಡುದು ಮೇಣದ ಬತ್ತಿ, ಅದು ಇದ್ರ ಮೇಲೆ ಮರದ ಕುರ್ಚಿ. ಆವಾಗ ಈ ತಿರುಗಾಣಿ ಕುರ್ಚಿ ನಿಮ್ದು ಆ ಕುರ್ಚಿ ಯಾವ ಇರಲಿಲ್ಲ, ಸ್ಟೀಲ್ ಕುರ್ಚಿ ಯಾವುದೂ ಇರಲಿಲ್ಲ. ಅವಾಗ ಮರದ ಕುರ್ಚಿ ಕಡೆ ಮರದ ತಿರುಗಾಣಿ ಕುರ್ಚಿ ಬಂತು ಮರದ, ಅದ್ರ ಮೇಲೆ ಒಂದು ಇದು ಕ್ಯಾಂಡ್ ಹಚ್ಚಿಟ್ಕೊಂಡು ಅವಾಗ ನಾನು ಮಾಡಿದ್ದೇನೆ ಕ್ಯಾಂಡ್ ಮೂಲಕ. ನಂತರ ಕ್ಯಾಂಡ್ ಹೋಗಿ ಗ್ಲಾಸ್ ಲೈಟ್ ಬಂತು, ಗ್ಯಾಸ್ ಲೈಟ್ ಹಚ್ಚಿ ಇಟ್ಟು ಸೀಮೆಣ್ಣೆ ಹಾಕಿ ಅದನ್ನು ಉಪಯೋಗ ಮಾಡಿದ್ದೇನೆ. ಅದ್ರ ನಂತರ ಕರೆಂಟ್ ಬಂತು, ಕರೆಂಟ್ ಉಪಯೋಗ ಮಾಡಿದೆ.
1: ಈಗ ಕಾಣೆ ನಿಮ್ಮ ಅಂಗಡಿಯಲ್ಲಿ ಕನ್ನಡಿ ತುಂಬಾ ಮುಖ್ಯ. ಹಿಂದೂ ಕಾಣಕ ಮುಂದೂ ಕಾಣಕ, ಆಚೆ ತಿರುಗರು ಕಾಣಕ ಈಚೆ ತಿರುಗರು ಕಾಣಕ ಆತರ. ಈಗ ಆಗ ನಿಮ್ಮ ಕಾಲದಲ್ಲಿ ಕನ್ನಡಿ ಕಂಡ್ರೆ ಕನ್ನಡಿ ನಾಕು ಬೋದಾಗ ಎಂತ ಹಿಡ್ಕೊಂಡಿರುತ್ತೆ ಅಂದ್ರೆ ಅದು ಯಾವಾಗ್ಲೂ ಯೂಸ್ ಆಗ್ತಾ ಇಪ್ಪುದಲ್ದ?
2: ಮುಂಚಿನ ಕಾಲದಲ್ಲಿ ಎರಡು ಫೀಟ್ ಎತ್ತರ ಒಂದೆರಡು ಫೀಟ್ ಆಗಲ್ಲ, ಒಂದ್ ಎರಡು ಕನ್ನಡಿ ಇಡುದು, ಹಿಂದೆ ಒಂದು ಮುಂದೆ ಒಂದು, ಮತ್ತೆ ಮನೆ ಸುತ್ತ ಕನ್ನಡಿ ಇರಲಿಲ್ಲ, ಎರಡೇ ಕನ್ನಡಿ. ಅದಕ್ಕೊಂದು ಸ್ಟ್ಯಾಂಡ್ ಮತ್ತೆ ಇದು ನಿಮ್ದು ಅಲ್ಲ ಅದು ಬೇಕು ಇದು ಬೇಕು ಯಾವ್ದು ಮೆಸೇಜ್ ಮಾಡುದು, ಆ ಮಿಷನ್ ಈ ಮಿಷನ್ ಎಲ್ಲ ಕೈಯಲ್ಲೇ, ನಾವು ಕೈಯಲ್ಲೇ ಮೆಸೇಜ್ ಮಾಡುದು. ನಮ್ದು ಕೈಯೇ ಮಿಷನ್, ಆ ಕೈಯಲ್ಲೇ ಮಿಷನ್ ಬಾಡಿ ಎಲ್ಲ ಮಿಷನ್ ಮಾಡಿ ಮಂಡೆ ಎಲ್ಲ ತಟ್ಟಿ ಕಂಪ್ಲೀಟ್ ಮಾಡಿ ಅದಕ್ಕೆ ಮಾಲೀಶ್ ಮಾಡಿ ಕಳಿಸಿ ಕೊಡ್ತಿತ್ತು. ಈಗ ಏನ್ ಮಾಡಿದ್ರೆ ಮಿಷನೂ ಬಂದಿತ್ತು, ಕೈಯಲ್ಲೂ ಮಾಡ್ತಾರೆ ಈಗ ಮಕ್ಕಳು. ಈ ಕಾಲದಲ್ಲಿ ನಮ್ದು ಹಾಗಲ್ಲ, ಕೈಯಲ್ಲೇ ಮಾಲೀಶ್ ಮಾಡಿ. ಒಬ್ರು ಮತ್ತೆ ನಮ್ಮೊಬ್ರು ಇದ್ರು ಮುಂಚೆ ಎಸ್ಐ ಅವರು, ಅವರೊಬ್ರು ಇದ್ರು ನನಗೆ. ಅವ್ರಿಗೆ ಒಂದು ಗಂಟೆ ನಾವು ಬಾಡಿ ಮಿಷನ್ ಮಾಡಬೇಕಿತ್ತು,
1: ಒಂದು
2: ಗಂಟೆ ಮಂಡೆ ತಟ್ಟಿ ತಟ್ಟಿ ಅವರಿಗೆ ಮಂಡೆ ಎಣ್ಣೆ ಹಾಕಿ ಮಾಲೀಶ್ ಮಾಡುದು, ಒಂದು ಗಂಟೆ ಕೆಲಸ ಮಾಡ್ಬೇಕಿತ್ತು ಅವ್ರಿಗೆ. ಆವಾಗ ಸ್ವಲ್ಪ ಸಮಯ ಆಗ್ತಿತ್ತು ಅವ್ರಿಗೆ, ಆವಾಗ ಮಿಷನ್ ಇಲ್ಲ ಅಲ್ವಾ. ಈಗ ಕೂಡಲೇ ಮಿಷನ್ ಬಂದು ಮಿಷನ್ ಇಟ್ಟು ಸರಿ ಕೂಡಲೇ. ಈಗ
0: ಆಗಲಿಕ್ಕೆ ಸ್ವಲ್ಪ ಬೆಲೆ ಇರಲಿಲ್ಲ ನಮ್ಗೆ, ಸ್ವಲ್ಪ ಜನರು ಸಸರ ಮಾಡ್ತಿದ್ದೀರ ಅವ ಇವ ಅಂತೇಳಿ. ಈಗ ಅದೊಂದಿಲ್ಲ, ಅದು 90% ಕಮ್ಮಿ ಐತೆ. ಎಲ್ಲೋ ಕೆಲವರೆಲ್ಲೋ ಎಂತ ಮಾಡೋಕ್ಕಾಗಲ್ಲ, ಅವ್ರ ಹಿರಿಯರೆಲ್ಲ ಇರ್ತಾರೆ ಅವ್ರು ಹೇಳ್ತಾರೆ. ಅದು ಬಿಟ್ಟರೆ ಆಗಳಿಗೆ ತುಂಬ ನಾನು ಸಣ್ಣಿಪತಿ ಕಂಡಿದೆ ಅವ ಇವ ಅಂತೇಳಿ ಕರೋದೆಲ್ಲ ಮಾಡ್ತಿದ್ದೀರ. ಈಗ ನಮ್ಗೆ ಹಾಂಗಿದೆ ಅಷ್ಟೊಂದು ನಮ್ಮ ಸಂಘಟನೆಗಳು, ಅದರಿಂದ ಆಪುಗೋಯಿ ಆ ಬೆಲೆ ಅನ್ನೋದು ಈಗ ನಮ್ಮ ಕೆಲಸಕ್ಕೆ ಬೆಲೆ ಒಳ್ಳೆ ಒಳ್ಳೆ ಬೆಲೆ ಸಿಕ್ಕಿತ್ತು ಈಗ. ರೇಟ್ ಇಂದ ಹಿಡಿದು ಪ್ರತಿಯೊಂದು ನಾವು ಯಾವತ್ತು ಸ್ಟ್ಯಾಂಡರ್ಡ್ ಆತ ಹೊತ್ತೋ ಆವತ್ತು ನಮ್ ಬೆಲೆ ಜಾಸ್ತಿ ಆಗ್ತದೆ.
1: ಎಕ್ಸಾಕ್ಟ್ಲಿ, ನಿಮ್ಗೆ ಎಷ್ಟು ಬೆಲೆ ಅಂದ್ರೆ ಬರೀ ಸಲೂನ್ ಅಲ್ಲ, ಯುನಿಸೆಕ್ಸ್
0: ಸಲೂನ್ ಅವ್ರಿಗೆ ಹೋಯ್ತು.
2: ಅಲ್ಲ ಈ ಒಂದು
0: ಯುನಿಸೆಕ್ಸ್ ಸಲೂನ್ ಈ ಕಟಿಂಗ್ ಅವರೇ ಹೋದವ್ರ ಅವ್ರ 500 ರೂಪಾಯಿ ಅಂದ್ರೆ ಕೊಟ್ಟು ಮಾತ್ರ
1: 500 ರೂಪಾಯಿ ಎಂತದಲ್ಲ, ನೀವು ಒಂಚೂರು ಮುಂದಾರ ಅದಕ್ಕಿಂತ ಜಾಸ್ತಿ ಇರತ್ತೆ.
2: ಇನ್ನೊಂದು ಸಣ್ಣ ಕತೆ ಹೇಳ್ತಾನ, ನಾನೊಂದು ಬೊಂಬೈ ಹೋಗಿದ್ದೆ. ಬೊಂಬೈಯಲ್ಲಿ ಶಿವರಾಮ್ ಭಂಡಾರಿ ಅಂತ ಒಬ್ಬರು ಇದ್ದಾರೆ, ಅವರದ್ದು ಒಂದು ಎಕರೆ ಪ್ಲೇಸ್ ಅಲ್ಲಿ ಇದು ಸ್ಕೂಲ್, ಈ ನಮ್ಮ ಈ ಸ್ಕೂಲ್ ಹಾಗೆ ಸ್ಕೂಲ್, ಅದು ಆ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಕಲಿಸೋದು. ಅದನ್ನ ಕಲಿತು ಇವತ್ತು ಬೊಂಬೈಯಲ್ಲಿ ಡಾಕ್ಟರ್ ಇದ್ದಾಗ ಅವ್ರು ಇವತ್ತು ಕಾರ್ ಅವ್ರಿಗೆ ಒಂದೇ ಗಂಟೆ 10 ಅಂಗಡಿ ಉಂಟು ಅವರದ್ದು, 1 ಗಂಟೆ ಕೆಲಸ ಒಂದು ಅಂಗಡಿಯಲ್ಲಿ. ಅವರು ಕಾರ್ ಬೆಳಿ ಡ್ರೆಸ್ ಹಾಕೊಂಡು ಬರುದು ಅವ್ರು, ಅದಕ್ಕೆ ಅದು ಕಿಸೆಯಲ್ಲಿ ಬಾಳ ಕತ್ತಿರ್ತದೆ. ಬಂದ್ರು ಬರೀ ಬಾಬು ಕಟ್ ಮಾತ್ರ ಮಾಡುದು ಅವ್ರು, ಅದು ದೊಡ್ಡ ಹೈಫೈ
1: ಮಕ್ಕಳಿಗೆ
2: ಮಕ್ಕಳಿಗೆ ದೊಡ್ಡವರಿಗೂ ಮಾಡಿ. ಇವತ್ತು ಅಂತ ಅವ್ರ ಮನೆ ಕಾರ್ಕಳದಲ್ಲಿ, ಕಾರ್ಕಳ ಇಲ್ಲಿ ಮೂಡುಬಿದ್ರೆ ಹತ್ರ. ಈಗ ಮಂಗಳೂರಿನಲ್ಲಿ ಒಂದು ಸ್ಕೂಲ್ ಮಾಡಿದ್ರು, ಮನೆ ಮಾಡಿದ ಈಗ ದೊಡ್ಡ ಸ್ಕೂಲ್. ಕಲಿಯುವವರಿಗೆ ನಮ್ಮವರಿಗೆ ಕಲಿಯುವವರಿಗೆ
0: 50%
2: ಫ್ರೀ, ನಮ್ಮವರು ಕಲಿಯುವವರಿಗೆ 50% ಫ್ರೀ ಮಾಡಿದ್ದಾರೆ ಈಗ. ಈಗ ಅದು ಸ್ಕೂಲ್ ಅವರದ್ದು ಬರ್ತ ಅವರು ಅವರು ಫೇಮಸ್. ಮತ್ತೆ ನಮ್ಮ ಇದರಲ್ಲಿ ಭಂಡಾರಿ ಸಭೆ ಇದರಲ್ಲಿ ಈ ನಮ್ಮ ಕೆಲಸದಲ್ಲಿ ಫೇಮಸ್ ಅವರು.
1: ಅವ್ರ ಹೆಸರು ಎಂತ? ಶಿವರಾಮ್.

0: ಡಾಕ್ಟರ್ ಶಿವರಾಮ್ ಭಂಡಾರಿ ಅಂತ ಹೆಸರು ಅವರಿಗೆ.
1: ಡಾಕ್ಟರ್ ಶಿವರಾಮ್ ಭಂಡಾರಿ
2: ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿದ್ದ. ಅವರು ಇಲ್ಲಿಂದ ಬೊಂಬೈಗೆ ಹೋಗಿ ತುಂಬಾ ಅದ್ರ ಬಗ್ಗೆ ಹೋರಾಟ ಮಾಡಿ ಕಲ್ತ್ ಈಗ ಅವ್ರ ಹತ್ರ ನೀವು ಕಟಿಂಗ್ ಮಾಡ್ಕೊಂಡ್ರೆ ಅಪಾಯಿಂಟ್ಮೆಂಟ್
0: ತಗೊಂಡ್ರೆ
2: ಅಷ್ಟೇ
0: ಅವ್ರ ಕಾರಲ್ಲಿ ಹೋಗಿದ್ದೇನೆ ಅವ್ರ ಅಂಗಡಿಗೆ. ಅವರು ಹೊರೊಟ್ಟಿಗೆ ಹೋಗಿ ಅವ್ರು ಮಾಡುವ ಕೆಲಸ ಮಾಡಿದ್ದೇನೆ. ಬಾಬು ಬರೀ ಬಾಬು ಕಟ್ಟೆ ಅವರು ಅಮೆರಿಕದಲ್ಲಿ ಕಲ್ತು ಬಂದಿದ್ದಾರೆ ಫಾರಿನ್ ಅಲ್ಲಿ ಹೋಗಿ ಬರೀ ಬಾಬು ಕಟ್ಟೆ ಮಕ್ಕಳಿಗೆ ಮಾಡ್ತಾರೆ ದೊಡ್ಡವರಿಗೆ ಮಾಡ್ತಾರೆ ಲೇಡೀಸ್ ಎಲ್ಲ.
2: ಅವರು ಒಂಥರ ನಾ ಹೇಳಿದ್ರೆ ಡಾಕ್ಟರ್ ಒಳ್ಳೆ ಡಾಕ್ಟರ್ ಕಣಂಗೆ
1: ಹೈಫೈ
2: ಡಾಕ್ಟರ್ ಕಣಂಗೆ. ಈಗ ಅಪಾಯಿಂಟ್ಮೆಂಟ್ ಅಂತ ಹೇಳುದು ನಂಗೆ ಕಸ್ಟಮರ್ ಫೋನ್ ಮಾಡಿದ್ರು ಏ ನಂಗೆ ಕಟಿಂಗ್ ಆಯ್ಕಾ ಎಷ್ಟು ಅಂತೇಳಿ ಈಗ ಏನ್ ಅವ್ರಿ ನಾನು ಅವ್ರನ್ನೇ ದೂರಿ ಅಂತ ಹೇಳಿದ್ಲು. ಯಾಕಂದ್ರೆ ನಾನು ಒಂದೊಂದ್ಸಲ ಕುಕ್ಕಡ ಆಲೋಚನೆ ಮಾಡ್ತೆ ನಾನು ಹಾಗೆ ಮಾಡ್ತೇಲ್ಲ ಬೇರೆ ಅಂಗಡಿಗೆ ಅರ್ಜೆಂಟ್ ಮಾಡ್ತೇಲ್ಲ ನಂಗೆ ಅಷ್ಟು ಅರ್ಜೆಂಟ್ ಇತ್ತ ಅವ್ರು ಮಾಡ್ತರು ಅಂತ ನಾನು ಟೀಕೆ ಮಾಡೋಕ್ಕಿಂತ ನಂಗೆ ಅಷ್ಟು ಅರ್ಜೆಂಟಾಗಿ ನಾನು ಅವ್ರಿಗೆ ನಾನು ಎಂತಕ್ಕೆ ಅರ್ಜೆಂಟ್ ಮಾಡಿದೆ ಅಲ್ಲಿ ಹೋಯ್ ಅಂದ್ರೆ ನಾನು ಒಂದ್ಸಲ ಕುಕ್ಕೊಂಡು ನಾನು ಸುಮ್ಮನೆ ಪುರುಸೋ ತಂಗಿದ್ರೆ ಆಲೋಚನೆ ಮಾಡೋದಿರತ್ತೆ. ಈಗ ಈ ಒಂದು ಕಸ್ಟಮರ್ ಅರ್ಜೆಂಟ್ ಮಾಡಿ ಹೋತ್ರ ಅಂತೇಳಿ ನಾವು ಅಂದ್ರೆ ಏನ್ ಈಗದ್ದು ಎಂತ ಗೊತ್ತಿಲ್ಲ ಅದೇ ಹಾಗೆ ಪ್ರೆಷರ್ ಅಷ್ಟಿರುತ್ತೆ
1: ಈಗಿನೆಲ್ಲ ಹಾಗೆ ಭಾಗ ಭಾಗ
2: ಜಿಂದಿಗೆ
1: ಓಡ್ತಾ ಇರ್ಬೋದು
2: ಹಂಗೆ ಪೂಸಾಕ. ಅವರು ಎಲ್ಲರೂ ಹೆಚ್ಚಾಗಿ ಫೋನ್ ಮಾಡಿ ಕೇಂದ್ರ ಬಂದು ರಾ ಬಾಪುದಾ ರಾಘೋ ನನ್ ಬಾಪುದಾ ರಾಘಣ್ಣ ನನ್ ಕಟಿಂಗ್ ಆಯ್ಕೆ ಬಾಪುದಾ ಅಂತೇಳಿ ಅಂದ್ರೆ ನನ್ನ ಕರುವುದು ಹೆಬ್ರಿಂಗಲ್ಲ ರಾಘು ಅಂತೇಳಿ ನಿತೇಶ್ ಅಂತ ಹೇಳಿದ್ರೆ ಸಾಧಾರಣ ಯಾರಿಗೂ ಅಷ್ಟು ಪಕ್ಕ ಅಂದಾಜ್ ರಾಘು ಅಂತೇಳಿ ಹೇಳುದು. ಹಂಗೆ ಎಲ್ಲರೂ ಫೋನ್ ಮಾಡಿಯೇ ಬರ್ತದೆ
0: ಅದು ನನ್ನ ಹೆಸರು ನಾನೇ ಕರೆದ ಅವನಿಗೆ ರಾಘು ಅಂತ ನಾನು ಇಟ್ಟಿದ್ದೆ ಅವನಿಗೆ ರಾಘು ಅಂತ ಇಟ್ಟೆ ಮೊಮ್ಮಗನಿಗೆ ಗುರು ಅಂತ ಇಟ್ಟೆ ಈಗ ಹಾಗಾಗಿ ನಾನೇ ಕರೆದ ಹೆಸರು ಕರೆ ಇಟ್ಟದ್ದು ದಾರಿ ಅದು ಅಂದ್ರೆ ನಾನೊಂದು ಆವಾಗಿಂದ ಒಂದ್ಸಲ ಹೋದೆ ರಾಘು ಅಂತ ಹೆಸರು ಇಟ್ಟೆ ಮೊಮ್ಮಗನಿಗೆ ಗುರು ಅಂದ್ರೆ ಆಯ್ತಾ ಇದ್ದೆ
1: ಈಗ ನನ್ಗೊಂದ್ ಕುತೂಹಲ ನಿಮ್ದು ರಜೆ ವಾರದ ರಜೆ ಮಂಗಳವಾರವೇ ಅಂತಕ್ಕೆ ಅಂತ
0: ಅದು ಇವತ್ತಿನಿಂದ ಇವತ್ತು ಬಂದ ಕತೆ ಅಲ್ಲ ಪೂರ್ವಜ ಹಿಂದಿನಿಂದ ಅಂದ್ರೆ ಈ ಒಂದು ಕಥೆಯನ್ನು ಮಂಗಳವಾರವೇ ಇಡಬೇಕು ಅಂತ ಯಾಕಂದ್ರೆ ಹಿಂದೆ ಒಂದು ಕತೆ ಇತ್ತು ಮಂಗಳವಾರ ಮಾಡಬಾರ್ದು ಅಂತ ಒಂದು ಕತೆ ಇತ್ತು
2: ಅದೇ ಮಂಗಳವಾರ ಮಂಗ ಸಮೇತ ಕಟಿಂಗ್ ಮಾಡೋದಿಲ್ಲ ಅಂತೇಳಿ ಅದಕ್ಕೆ ಅದು ಹಾಗೆ ಕಂಟಿನ್ಯೂ ಆಯ್ತೇನೋ
0: ಅದು ಮಂಗಳವಾರ ಯಾವ ಲೇಸ್ ಕಾರ್ಯ ಇಲ್ಲಲ್ಲ ಈ ಮಂಗಳವಾರ ದಿವಸ ಒಳ್ಳೆ ಕಾರ್ಯ ಯಾವುದು ಆಗುದಿಲ್ಲ ಒಳ್ಳೆ ಕಾರ್ಯ ಮಾಡ ಆ ಬಗ್ಗೆ ಅದನ್ನ ಅವ್ರು ಎಂತ ಮಾಡಿದ್ರು ಆದ್ರೆ ಮಂಗಳವಾರ ಕಟಿಂಗ್ ಇಟ್ಟರೆ
2: ಈಗ
0: ಮಾಡ್ರಷ್ಟೇ
2: ನಾವೆಲ್ಲ ಮಂಗಳವಾರ ರಜೆ ಮಾಡ್ತಿತ್ತು ಹಿಂದಿಯವ್ರು ಬಂದಿರ ಮತ್ತೆ ಇನ್ನಿ ಸೆಕ್ಸ್ಗಳೆಲ್ಲ ಬಂದಿದ್ದು ದೊಡ್ಡ ದೊಡ್ಡ ಅಂಗಡಿಗಳಾಯ್ದು ಅವೆಲ್ಲ ಮಂಗಳವಾರನು ಓಪನ್ ಇರುತ್ತೆ ಅವ್ರಿಗೆ ಮಂಗಳವಾರ ಕೆಲಸ ಇರುತ್ತೆ. ನಾವು ಒಂದ್ ಟೈಮ್ ಕೊರೋನಾ ಟೈಮಲ್ಲಿ ಸಂಡೇ ಕಡ್ಡಾಯ ರಜೆ ಅಂತೇಳಿ ಕೋವಿಡ್ ಟೈಮ್ ಹಂಗೆ ಗವರ್ಮೆಂಟ್ ರೂಲ್ಸ್ ಮಾಡಿದ್ದು ಸಂಡೇ ಯಾವ ಅಂಗಡಿ ಓಪನ್ ಮಾಡೋಕ್ಕಾಗಂತೇಳಿ ಆಗ ನಾವು ಸಹ ಮಂಗಳವಾರ ಓಪನ್ ಮಾಡಿತ್ತು ಮಂಗ್ ನಮಗೂ ಜನ ಬಂದಿರ ಆ ಟೈಮ್ ಬಿಡಿ ಆ ಟೈಮ್ ಹಂಗೆ ಲಾಸ್ಟಿಗೆ ಒಂದ್ಸಲ ಕಟಿಂಗ್ ಮಾಡ್ಕೊಂಡ್ರೆ ಸಾಕು ಅಂದ್ರೆ ಹೆಚ್ಚಿನವ್ರು ನೀವು ಹೇಳ್ದಂಗೆ ಮನೆಗೆ ಮಾಡ್ಕೊಂಡಿರ ಕೆಲವರಿಗೆ ಅದು ಆಯ್ಕೆ ಇದ್ದಿತ್ತು ಅಂತೇಳಿ ಬಂದಿರ ಅದು ಹಂಗೆ ಅಷ್ಟೇ ಬಿಟ್ರೆ ಆದ್ರೂ ನಾವು ಮಂಗಳವಾರ ಬೇರೆ ದಿನ ಕಂಪೇರ್ ಮಾಡಿ ಓಪನ್ ಮಾಡೋ ಟೈಮ್ ಹಂಗೆ 10% ಇರಲಿಲ್ಲ.
0: ಇದು ಇನ್ನೊಂದು ಕಥೆ ಇದು ನಾನು ಹೆಬ್ರಿ ಬಂದಕ್ಕೆ ಹೋಗುವಾಗ ಮಂಗಳವಾರ ಬಂದಿರಲಿಲ್ಲ ಅಂಗಡಿ ಬಂದಿರಲಿಲ್ಲ ನಾವೊಂದು ಭಂಡಾರಿ ಸುಧಾರಣಾ ಸಂಘ ಅಂತೇಳಿ ಮಾಡಿ ಬಂದ್ ಮಾಡಿದ್ದೆ ಅಷ್ಟು ಬಿಟ್ರೆ ಮಂಗಳವಾರ ಬಂದಿರಲಿಲ್ಲ. ಇವತ್ತು ಮಂಗಳೂರು ಮೂಲ್ಕಿ ಸುರತ್ಕಲ್ ಸಂಘ ಬಂದಿಲ್ಲ ಇವತ್ತು ಬಂದಿಲ್ಲ
1: ಅಂಗಡಿ
0: ಒಬ್ಬರು
2: ಬಂದಿಲ್ಲ
0: ಎಲ್ಲೂ ಬಂದಿಲ್ಲ. ಇಲ್ಲಿ ನಮ್ಮ ಸಂಘ ಸಮಿತಿ ಜಾಸ್ತಿ ಉಡುಪಿ ಜಿಲ್ಲೆಯಲ್ಲಿ ಉತ್ತಮ ಮಟ್ಟ ಮುಟ್ಟಿತು ಆದ್ರಿಂದ ಬಂದಂತ ಆಯ್ತು
1: ಅಷ್ಟೇ.
0: ಕುಂದಾಪುರ ಉಡುಪಿ ಜಿಲ್ಲೆ ಒಳ್ಳೆ ಇತ್ತು ಮಂಗಳೂರಲ್ಲಿ ಹಾಗಿಲ್ಲ. ಈಗ
1: ನಂಗೆ ಇನ್ನೊಂದು ಕುತೂಹಲ ಈಗ ನೀವು ಬೇರೆಯವ್ರ ಹೇರ್ ಕಟಿಂಗ್ ಮಾಡ್ತೀರಿ ಬೇರೆಯವ್ರ ಶೇವಿಂಗ್ ಮಾಡ್ತೀರಿ ಬೇರೆಯವರಿಗೆ ಮಸಾಜ್ ಮಾಡ್ತೀರಿ ಎಲ್ಲ ಸರಿ ನಿಮ್ಗೆ ಹೇರ್ ಕಟಿಂಗ್ ಅಲ್ಲ ಬೇಕಾದ್ರೆ ಯಾರು ಮಾಡುದು?
0: ನನ್ನ ಕಟಿಂಗ್ ಮಗನೇ ಮಾಡುದು ನನಗೆ ನಿಮಗೆ ನಮ್ಮೂರೇ ಮಾಡುದು ಬೇರೆಯವರಲ್ಲ ನಾನು ಈಗ ಮಗ ಮಾಡ್ತಾರೆ ಮುಂಚೆ ಬೇರೆ ಬೇರೆ ಮಾಡ್ಕೊಳ್ತಿದ್ದೆ ಅಷ್ಟೇ.
1: ಓಕೆ ನೀವು ಇನ್ನೊಂದು ಅಂಗಡಿಗೆ ಹಾಪದಾ
2: ನಮ್ಮ ಅಂಗಡಿ ಹೆಂಗೆ ಕೆಲಸಕ್ಕೆ ಮುಂಚೆ ಎಲ್ಲ
0: ನನ್ನ ಅದು ಮತ್ತೆ ನನ್ನ ಶಿಷ್ಯರು ನನ್ನ ಶಿಷ್ಯರು 5 ಜನ ಇದ್ದಾರೆ.
1: ಹೌದಾ?
0: ಹೌದು ನನ್ನ ಶಿಷ್ಯ ಇದೆ ಒಬ್ಬ ಅಲ್ಲಿ ಇಬ್ಬರೇ 3 ಜನ ಇದ್ದಾರೆ ಮತ್ತೆ ಇಬ್ಬರು ಹೊರಗೆ ಇದ್ದಾರೆ 5 ಜನ ಶಿಷ್ಯರು ನಾನು
1: ಅವರೇ ಹೇರ್ ಕಟ್ ಮಾಡ್ತಿದ್ದಾರೆ ನಿತೇಶ್ಗೆ.
2: ನಂಗೆ ಸತ್ಯ ಅದೊಂದು ದೊಡ್ಡ ಸಮಸ್ಯೆ ನೀವು ಈಗ ಹೇಳ್ರಲ್ಲ ನಮ್ಗೆ ಬೇರೆ ಅಂಗಡಿ ಹೋಗಿ ಮಾಡ್ಕೊಂಡ್ಕತ್ತ ನಾನು ಹಂಗೆ ಸಿಂಪಲ್ ಒಂದು ಮಾಡ್ಕೊಂಬಲ್ಲ ಬೇರೆ ಅಂಗಡಿ ಹಂಗೆ ಒಟ್ಟು ಮಾಡ್ಕೊಂಡ್ಕತ್ತ ಅವ್ರಿಗೆ ನಾನಲ್ಲಿ ಹೋಗಿ ಕುಕ್ಕಂಡಲ್ಲಿ ಅವ್ರಿಗೆ ಯಾರು ಕಸ್ಟಮರ್ ಬಂದು ಹೋದ್ರೆ ನಮಗೂ ಬೇಜಾರತ್ತೆ ಸೇ ನನ್ನಿಂದ ಒಂದು ಕಸ್ಟಮರ್ ಅವರಿಗೂ ನನ್ನ ಹತ್ರ ದುಡ್ಡು ತೆಕ್ಕಂಬಲ್ಲ ನಂಗೂ ಅವ್ರಿಗೆ ನಾನು ಮಾಡೋ ದುಡ್ಡು ತೆಕ್ಕಂಬಲ್ಲ ಹಾಗೆ ಅಂದ್ರೆ ನಮಗೆ ನಾವು ಕಟಿಂಗ್ ಮಾಡ್ಕೊಂಡು ದೊಡ್ಡ ಸಮಸ್ಯೆ ಕೇಳೋದು ನಾವು ಎಣಿಸಿದ ಸುಲಭದಂಗೆ ಆದಿಲ್ಲ ಆದಷ್ಟು ನಾವು ಬೇರೆ ಅಂಗಡಿಗೆ ಹೋಗಿ ಮಾಡ್ಕಂತು ನಮಗೆ ನಮ್ದು ಯಾರಿಗೂ ಕಟಿಂಗಿನ ಒಂದು ವಿಷಯ ಇದ್ದಂಗೆ ಹೇಳ್ತಿರ್ ಕೆಲವ್ರು ನಾನೇ ಮಾಡ್ಕಂತೆ ಅಂತೇಳಿ ಅದೊಂದು ಸುಳ್ಳು ಅತ್ತೇ ಇಲ್ಲ
1: ಸಾಧ್ಯ ಇಲ್ಲ.
2: ಎಷ್ಟೇ ಕಲ್ತಾವ ಇಲ್ಲಿ ಅವನಿಗೆ ಅವನಿಗೆ ಕಟಿಂಗ್ ಮಾಡ್ಕೊಂಡ್ ಆದಿಲ್ಲ
0: ಅದ್ರ ಬಗ್ಗೆ ನಾನು ಆಗುತ್ತೆ ನಾನು ಹೇಳುದಿಲ್ಲ ಆಗುದು ಇಲ್ಲ.
1: ಇದು ಸಾರ್ವಕಾಲಿಕ ಸತ್ಯ ಹ್ಯಾಂಗತ್ತ ಹಿಂದೆ ಅಂತ ಇತ್ತು ಹ್ಯಾಂಗೈತಂದ್ರೆ ಕಟ್ ಮಾಡುದು ಎದುರಲ್ಲಿ
0: ಮಾಡ್ಕೊಳ್ಳಿದ್ದು ಅವ್ರ ಮನೆಯವ್ರು ಯಾರೋ ಮಿಷನ್ ಹಾಕಿರ್ಬೋದು ಬಿಟ್ಟು ಅವ್ರ ಹತ್ರ ಆಗ್ಲಿಕ್ಕಿಲ್ಲ
1: ಅವ್ರವ್ರೇ ಆತಿಲ್ಲಪ್ಪ ಕಷ್ಟ ಅದು
0: ಅದೊಂದು ಆಗುದೇ ಇಲ್ಲ
1: ಈಗಿನ ಟ್ರಿಮ್ಮರ್ ಹಿಡ್ಕೊಂಡ್ರು ಕಷ್ಟವೇ
0: ಆಗುದು ಆಗುದು ಆಗ್ತಿಲ್ಲ
1: ಅಲ್ಲ
0: ಆಗ್ತಿಲ್ಲ.
2: ಟ್ರಿಮ್ಮರ್ ಅಂದ್ರೆ ಜೀರೋ ಹಾಕೊಳ್ಳಕ್. ಈಗ ನೀವು ಸಿಂಪಲ್ ಕಣ್ ಈಗ ಒಂದು ಟ್ರಿಮ್ಮರ್ ಇಟ್ಕೊಂಡು ಒಂದ್ ನಂಬರ್ ಒಂದ್ ಜೀರೋನ ಒಂದ್ ನಂಬರ್ ಇಟ್ಕೊಂಡು ಫುಲ್ ಹಾಕೊಂಡ್ ಬಿಡ್ಲಕ್ ಅಷ್ಟೇ ಬಿಟ್ರೆ ಅವನಿಗೆ ಈ ಸ್ಟೈಲ್. ಈಗ ಒಂದಂತೂ ಸಾಧಾರಣ ಕೆಲವರು 50-60 ವರ್ಷದವರು ಬಂದ್ ಸ್ಟೈಲ್ ಮಾಡಿ ಅಂತ ಹೇಳುದು ಕಂಡು ನಾನು ಮಾಡಿದೆ ಕೆಲವರಿಗೆ. ಅವ್ರು ಬಂದು ಹೆಬ್ಬುಲಿ ಕಟಿಂಗ್ ಮಾಡಿ ಅವರು ಆ ಕಟಿಂಗ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಜನ ಅಷ್ಟೊಂದು ಸ್ವಲ್ಪ ಫಾರ್ವರ್ಡ್ ಇದ್ಕೋಯ್. ಅದು ಕೆಲವರು ಪ್ರಾಯ ಬತ್ತಿಲ್ಲ ಅಲ್ಲಿ ಅವರ ಅವ್ರಿಗೆ ಎನರ್ಜಿ. ನಂಗೆ ಒಬ್ರು ನನ್ನ ಕಸ್ಟಮರ್ ಒಬ್ರು ಇದ್ದ ಅವ್ರು ಹೇಗಳು ಹೇಳೋದು ಇಲ್ಲ ನಂಗೆ ಪ್ರಾಯ ಇಲ್ಲ ನಾನು ಈಗ ಹುಡುಗ ಆತಿದ್ದೆ ಅಂತ ಹೇಳಿ ಹೇಗಳು ಹೇಳ್ತಾರೆ. ಅವ್ರು ಹೇಗಳು ನಂಗೆ ಹೇಳ್ದೆ ದೀನಿ ನನ್ನ ಕಣ್ಣು ಬಿಳಿ ಕೂದಲು ಆಯ್ತು ನಂಗೆ ಪ್ರಾಯ ಆಯ್ತು ಅಂತೀಯ ನೀನು ನಾನು ಪ್ರಾಯ ಇಲ್ಲ ನಾನು ಈಗ ಹುಡುಗ ಆತಿದ್ದೆ ಅಂತ ಹೇಳ್ತಾರೆ. ಅಂದ್ರೆ ಸ್ವಲ್ಪ ಜನ ಅದ್ರಂಗೆ ತುಂಬಾ ಮುಂದುವರಿತಾ ಇದ್ರು ಹಂಗೆ ಪ್ರಾಯ ಆಯ್ತು ಯಾವ್ದು ಒಪ್ಕೊಂಬ್ಗೆ ಯಾರು ರೆಡಿ ಇಲ್ಲ.
1: ಪ್ರಾಯ
0: ಮುಂಚೆ ಕಷ್ಟ ಇತ್ತು 2-3 ತಿಂಗಳು ಒಮ್ಮೆ ಕಟಿಂಗ್ ಗಡ್ಡ ಮಾಡ್ತಿದ್ರು. ಈಗ ಹಾಗಲ್ಲ, ಹೆಚ್ಚಿಗೆ 20-25 ದಿವಸಕ್ಕೆ ಕಟಿಂಗ್ ಗಡ್ಡ ಮಾಡ್ಕೊಡ್ತಾರೆ.
1: ಈಗ ಬ್ಯೂಟಿ ತುಂಬಾ ಇಂಪಾರ್ಟೆಂಟ್.
0: ಮುಂಚೆ ನಮ್ಮ ಕಾಲದಲ್ಲಿ ಉಂಟಲ್ಲ 2-3 ತಿಂಗಳವರೆಗೆ ಹಳ್ಳಿ ಕೆಲಸ ಅಲ್ವಾ, ಅವಾಗ ಕಷ್ಟ ಇತ್ತು. ಅವ ನಮ್ದು ಉದ್ಯೋಗ ಸ್ವಲ್ಪ ಕಷ್ಟ ಇತ್ತು, ಅಂಗಡಿ ಕಮ್ಮಿ ಕಷ್ಟ ಇತ್ತು. ಈಗ ಹಾಗಲ್ಲ, ಅಂಗಡಿ ಜಾಸ್ತಿ ಆಗಿದೆ, ಉದ್ಯೋಗ ಜಾಸ್ತಿ ಆಗಿದೆ.
1: ಮತ್ ಕೆಲವರೆಲ್ಲ ಆಗಲಿನ ಕಾಲದಲ್ಲ ಈ ಕೂದು ಉದ್ದ ಬಿಟ್ಕೊಂಡು ಅಂಬಡಿ ಹಾಕೊಂಬರಿದ್ದಾರೆ ಗಂಡಸರೆಲ್ಲ
0: ಅಲ್ಲ
1: ಹೆಚ್ಚಿನವರಲ್ಲೇ. ನನ್ನ ಅಜ್ಜ ಕೂಡ ಅಂಬಡಿ ಹಾಕಂತಿದ್ದೀರ.
2: ಅದಂದ್ರೆ ಹೆಚ್ಚಿನವರು ಆಗಳಿಗೆಲ್ಲ ಸಂಖ್ಯೆ ಜಾಸ್ತಿ. ಈ ನಮ್ಮ ಹಿರಿಯಡ್ಕ ಗಣ ಈ ಮಾರಣಕಟ್ಟಿ ದೇವಸ್ಥಾನ ದರ್ಶನ ಪಾತ್ರಿ ಅಂತ ತುಂಬಾ ಜನ ಬಿಡ್ತಿದ್ದೀರ. ಅವರೆಲ್ಲ ಅಂಬಡಿ ಹಾಕೊಂಡೇ ಇರ್ತಿದ್ರು, ಅವ್ರು ಮಾಡ್ತಿರ್ಲ ಹೆಚ್ಚಿನವ್ರು. ಅದು ಹಂಗೈ ಈಗ ಸ್ವಲ್ಪ ಕಮ್ಮಿ ಆಯ್ತು ಅನ್ಸುತ್ತೆ.
0: ಮತ್ತೆ ಹಿಂದಿನ ತಾಯಿ ತಂದೆಯವರೆಲ್ಲ ಮಕ್ಕಳಿಗೆ ಕೊಟ್ಟು ಜುಟ್ಟೆ ಬಿಡುದು ತೌಕಿಲ್ಲ ಮಗ ಅದು ಇರ್ತಿತ್ತು. ಇಲ್ಲೆಲ್ಲ ಪಾತ್ರೆಗಳು ಅಂತ ಅಂದ್ರೆ ಜಾಸ್ತಿ. ಇಲ್ಲಿ ನಮ್ಮ ಕುಂದಾಪುರ ಸಾಧಾರಣ ಮಟ್ಟಿಗೆ ಪಾತ್ರೆಗಳು ಜಾಸ್ತಿ. ದರ್ಶನ ಪಾತ್ರೆಗಳು, ಈಗ ಆ ಪಾತ್ರೆಗಳು ಈ ಪಾತ್ರೆಗಳು ಮನೆ ಮನೆಗೆಲ್ಲ ಪಾತ್ರೆಗಳು ಇರ್ತಿದ್ರೆ ಅವರು ಕೂದಲು ಬಿಟ್ಕೊಂಡು ಅದನ್ನ ಅದು ಒಂದು ಕೆಲಸ ಸೈಡ್ ಮಾತ್ರ ಬಿಡಿಸ್ತಿದ್ರೆ ಮುಂಚೆ ಅದು ಒಂದು ಕೆಲಸ ಇತ್ತು. ಸ್ವಲ್ಪ ಸೈಡ್ ಮಾತ್ರ ತೆಗೆದು ಮತ್ತೆ ಮಧ್ಯೆ ಜುಟ್ಟು ಬಿಟ್ಕೊಂಡು ಇರ್ತಿದ್ರೆ ಎಷ್ಟು ಹೆಚ್ಚಿನ ಪಾತ್ರೆಗಳು. ಇವತ್ತು ಇತ್ತು ಪಾತ್ರೆ ಹೆಚ್ಚಿನ ಕಾಲ ಬಿಡ್ತಾರೆ, ಕೆಲವರು ತೆಗಿತಾರೆ. ಈಗ ಅದು ಆ ಕಾಲ ಬಂತು. ಮುಂಚೆ ಅಷ್ಟು ಈಗ ಆನಮನೆ ಇಲ್ಲ, ಈಗ ಮುಂಚಿನ ಇದೆಲ್ಲ ಮತ್ತೆಲ್ಲ
2: ತಂದು. ಈಗ ಎಲ್ಲ ಜಾತಿಯಂಗೂ ಹೆಣ್ಣು ಸಿಕ್ಕೋದಿಲ್ಲ, ಅದನ್ನು ಆ ಜಾತಿ ಈ ಜಾತಿ ಅಂತಿಲ್ಲ, ಸಾಫ್ಟ್ವೇರ್ನವರಿಗೂ ಸಿಕ್ಕೋದಿಲ್ಲ. ಆದ್ರೂ ನಮ್ಮಲ್ಲಂತೂ ಅದು ಭಯಂಕರ ದೊಡ್ಡ ಸಮಸ್ಯೆ.
1: ಹೌದಾ?
2: ಅಂದ್ರೆ ಕೆಲಸ ತೆಗಿದ್ದಾರೆ ಕೊಡ್ತಾರೆ ಹೆಣ್ಣುಗಳು, ಕಟಿಂಗ್ ಶಾಪಿನ ಒಂದ್ಕೊಳಗ ಹೆಣ್ಣುಗಳು ಕೊಡುದಿಲ್ಲ. ಅವಂಗ್ ಕಟಿಂಗ್ ಶಾಪ್ ಅವಾಗ ಹೆಣ್ಣು ಕೊಟ್ರ ಕಡೆಗೆ ಅವಳು ಅವ ರಾತ್ರಿ 10 ಗಂಟೆ ಅವರಿಗೆ ಹತ್ತ.
1: ಅದಕ್ಕೆ
0: ನಿಜವಾಗಿ ಇವತ್ತು ನಿಜವಾಗಿ ಕಟಿಂಗ್ ಸೋಪಿನವರಿಗೆ ಕೊಡುದು ಉತ್ತಮ. ಯಾಕಂದ್ರೆ ಅವ್ನು ಎಲ್ಲರೂ ಇರುದಿಲ್ಲ, ಅವ್ರು ಮನೆಗೆ ಮನೆ ಊರಾಗೆ ಇರ್ತಾರೆ, ಮನೆಗೆ ಇರ್ತಾರೆ, ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ. ಇವ್ರು ಎಲ್ಲೋ ಇರ್ತಾರೆ, ಇವರೆಲ್ಲ ಕಡೆಗೆ ಏನೇನೋ ಇದಾಗಲ್ಲ. ಕಟಿಂಗ್ ಸೋಪಿನ ಅದಕ್ಕೆ ಹೆಣ್ಣು ಕೊಟ್ರೆ ಖಂಡಿತ ಅವ್ರ ಜೀವನಕ್ಕೂ ತೊಂದರೆ ಇಲ್ಲ. ಈಗ ಅವ್ರು ಆರಾಮಾಗಿರ್ಬೋದು, ಇದು ನಮ್ಮ ನಮ್ಮ ಪ್ರಕೃತಿ ಗೊತ್ತಿಲ್ಲ ಅಷ್ಟೇ. ನಮ್ಮವರಿಗೆ ಗೊತ್ತಾಗ್ತಾ ಇಲ್ಲ ಇದು. ಅವ ಬೇಡ ಇದು ಕಟ್ಟಗಂಡು ಬಟ್ಟರು ಹಾಗೆ ಉಂಟು. ಈಗ ಇದು ನಮ್ಮವರಂತೂ ಜಾಸ್ತಿ ಆಗಿದೆ. ಅವನೇ ಕೊಟ್ರೆ ಇವರು ಮಗಳು ಉತ್ತಮವಾಗಿರ್ತಾರೆ. ಇವಾಗಿರೋ ಮಾತ್ರ ಇಲ್ದಿರ ಅವ ಎಲ್ಲೋ ಬೆಂಗಳೂರು ಹೋಗುದು, ಎಲ್ಲೋ ಮಂಗಳೂರು ಹೋಗುದು, ಕಡೆಗೆ ಅವರೊಂದು ಕಡೆ ಇವರೊಂದು ಕಡೆ. ಆ ನಮ್ಮ ಪರಿಸ್ಥಿತಿ ಇಂಜಿನಿಯರ್ ಕಲ್ತಾರೆ. ಈ ಭಂಡಾರಿ ಕೊಟ್ರೆ ಇವತ್ತು ಅವ್ರಿಗೆ ಅವ್ರ ಉದ್ಯೋಗದಲ್ಲಿ ಅವ್ರ ಹೆಣ್ಣೆ ಕೊಟ್ರೆ ಅವ್ರ ಖಂಡಿತ ಅವ್ರ ಮಕ್ಕಳಿಗೆ ಆರಾಮ. ಅದೇ ಎಲ್ಲ ಮಕ್ಕಳಂತಲ್ಲ, ಒಳ್ಳೆ ಮಕ್ಕಳಿಗೆ ಅದು ಖಂಡಿತ ಅಪ್ಪ ಒಳ್ಳೆ ಬುದ್ಧಿ ಕಲಿಸಿದ್ರೆ ಆ ಉದ್ಯೋಗ ಕೊಟ್ರೆ ಅವ್ರು ಎಂದವಾಗಿರ್ತಾರೆ. ನಾನೇ ಸಾಕ್ಷಿ, ನಾನೇ ಸಾಕ್ಷಿ. ಯಾರು ಬೇಡ, ನನ್ನ ಮಗನಿಗೆ ನಾನು ಕೆಲಸ ಕೊಟ್ಟೆ, ಈಗ ಮದುವೆ ಆಯ್ತು, 2 ಮಕ್ಕಳಿದ್ದಾರೆ, ಆರಾಮಾಗಿದ್ದಾರೆ ಅವರು. ನಂದೇ ಯಾರು ಬೇರೆಯವರು ಗೊತ್ತಿಲ್ಲ, ನಂದು ವಿಷಯ ಹೇಳ್ತೇನೆ. ಯಾವಾಗ ಮಾತ್ರ ಇಲ್ಲ, ಅವ್ರ ಚಂದವ ಕಂಡು ಹೇಳ್ತಿದ್ದಾರೆ. ಅದು ಬಿಡಿ, ಎಲ್ಲವರು ಅಂತಾರೆ, ಎಲ್ಲ ಒಳ್ಳೆ ಮಕ್ಕಳು ನೋಡಿ ಕೊಟ್ಟರೆ ಖಂಡಿತ ಅವರಿಗೊಂದು ಅದರಿಂದ ಫಲಿತಾಂಶ ಉಂಟು.
2: ಈಗ ದುರಭ್ಯಾಸ ಅಂತ ಹೇಳಿ ಬಂದ್ರೆ ನಮ್ಮ ಊರು ತುಂಬಾ ಕಮ್ಮಿ. ಈಗದ ಫೀಲ್ಡ್ ಅಲ್ಲಿ ಈಗ ಯಾರು ಕಟಿಂಗ್ ಮಾಡ್ತಾ ಇದ್ರು ಅವರು ದುರಭ್ಯಾಸದಂಗೆ ಬೀಳೋದು, ಅಂಗಡಿಗೆ ಸರಿ ಕೊಡ್ಕೊಂಬಂದು ಕಟಿಂಗ್ ಮಾಡೋದು, ಅದು ತುಂಬಾ ನನ್ನ ಕಣ್ಣು ಮಟ್ಟಿಗೆ ತುಂಬಾ ಕಮ್ಮಿ. ರಾತ್ರಿ ಎಲ್ಲ ಕುಡಕ್ ಸಾಕು, ಪಾರ್ಟಿ ಮಾಡೋಕ್ಕೂ ಸಾಕು. ಅದು
1: ಡ್ಯೂಟಿ
2: ಟೈಮ್ ಹಂಗ ಅದನ್ನ ಮಾಡೋದು, ಮತ್ತೆ ಕುಡ್ಕೊಂಡು ಈ ಬೀಳುವಂತ ಪರಿಸ್ಥಿತಿಯಲ್ಲಿ ನಮ್ಮ ಕುಲ ಕಷ್ಟ ಮಾಡ್ತಿದ್ವರು ತುಂಬಾ. ಅಂದ್ರೆ ಎಲ್ಲೋ ಒಂದು 5-10% ಇರ್ಬೋದು, ಇಲ್ಲ ಅಂತೇಳಿ ನಾನು ಹೇಳೋದಿಲ್ಲ. ಇಪ್ಪಗೂ ಸಾಕು ಅದು ತುಂಬಾ ಕಮ್ಮಿ. ಹುಡುಗರ ಮಕ್ಕಳು ತುಂಬಾ ಸುಧಾರಿದ್ರು. ಈಗ ಹಾಗೆ ಒಟ್ಟು ಕುಸಿ ಬಂದಂಗೆ ಹೋಗಿ ಕುಡ್ಕೊಂಡು ಬಪ್ಪದು ಅದೆಲ್ಲ ಮಾಡೋರು ಯಾರು ಇಲ್ಲ. ಅದು ಆದರೂ ಈಗದ ರೇಟ್ ಹಂಗೆ ರೇಟ್ ಒಂದು ಒಳ್ಳೇದು ಇಪ್ಪಕ್ಕೆ ಹೋಗಿ ಆರಾಮಂಗೆ ತೊಂದರೆ ಇಲ್ಲ. ಒಂದು ಜೀವನ ಮಾಡೋಕೇನು ಅಂಥದ್ದೇನು ಸಮಸ್ಯೆ ಯಾವ ಎಲ್ಲಿ ಕಟಿಂಗ್ ಶಾಪ್ ಇಟ್ಟವನಿಗೂ ಭಾಳ ನನ್ನ ಪ್ರಕಾರ. ಅವ್ನು ಒಳ್ಳೆ ಕೆಲಸ ಮಾಡ್ತಿದ್ರೆ ಮತ್ತೆ ತಿರುಗತಾ ಕಂಡ್ರೆ ಅಂತ ಮಾಡೋಕಾಗ್ಲಿಲ್ಲ ಬಿಡಿ.
1: ಇಲ್ಲಿ ಅಂಗಡಿ ಬಿಟ್ಕೊಂಡು ಅಲ್ಲೆಲ್ಲ ಊರ್ ಬದಲು ತಿರುಗತಾ
0: ಕಂಡ್ರೆ ಅವರು ನೀವು ಬಿಟ್ಟಂತೆ ಅವರು ಕರೆಕ್ಟ್ ಆಗಿ ಅದನ್ನ ಕೆಲಸ ಬೆಳೆಸ್ಕೊಂಡು ಹೋದ್ರೆ ಖಂಡಿತ ಅವರಿಗೆ ಫಲ ಉಂಟು ಅದರಲ್ಲಿ.
1: ಹೌದು.
0: ಮತ್ತೆ ಹೆಣ್ಣು ಕೊಟ್ಟವ್ರಿ ಫಲ ಉಂಟು. ಮತ್ತೆ ಇಂಜಿನಿಯರ್ ಬೇಕಂದ್ರೆ ಇಂಜಿನಿಯರ್ ಸಿಗ್ಲಿಕ್ಕೆ ಸಿಕ್ಕರೆ ಕಷ್ಟ ಅವ್ರಿಗೆ ಒಳ್ಳೇದು.
1: ನಾಗರಾಜ್ ಭಂಡಾರಿ ಅವರು, ಅವರ ಮಗ ನಿತೇಶ್ ಭಂಡಾರಿ ಅವರು.

0: ನಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ ಅವರ ಕ್ಷೌರಿಕ ವೃತ್ತಿ ಆಗಳಿಕೆ ಹೆಂಗಿದ್ದಿತ್ತು, ಈಗ ಹೆಂಗಿತ್ತು, ಎಂತೆಲ್ಲ ಚೇಂಜಸ್ ಬದಲಾವಣೆಗಳು ಆಯ್ತು, ಈಗಿನ ಬೇಡಿಕೆಗಳು ಹೆಂಗಿದೆ ಅಂಬುದ್ರ ಬಗ್ಗೆ ಎಲ್ಲ ಮಾತಾಡ್ರ. ಹೌದಪ್ಪ, ನಾವಂತೂ ಮರು ಕಾತಿಲ್ಲ. ಯಾಕೆಂದ್ರೆ ಮೊದಲು ಒಂದೇ ಒಂದು ಊರಿಗೊಂದ ಹೇಳ್ನಲ್ಲ, ಒಂದು ಚೌರದ ಅಂಗಡಿ ಇರ್ತಿತ್ತು, ಈಗ ತುಂಬಾ ಇತ್ತು. ಅದು ಕಾಲಾಯ ತಸ್ಮಯೇ ನಮಃ. ಆದ್ರೆ ಇವ್ರು ಮಾತುಕತೆ ಮಾಡಿದ ಹೊತ್ತಿಗೆ ಒಂದ್ಸಲ ಎಲ್ಲ ಒಂದು ಹಿಂದಕ್ಕೆ ಹೋಗಿ ರಿವೈಂಡ್ ಮಾಡಿ ಬಂದಾಗ ಆಯ್ತು ನೆನಪುಗಳನ್ನೆಲ್ಲ. ಆಗಡಿಕೆ ಹೆಂಗೆ, ಕೂರುಪ್ ಮಾಡೋದು ಹೆಂಗೆ, ಅದೆಲ್ಲ ಅದರೊಟ್ಟಿಗೆ ಈಗ ಹೆಂಗೆ ಟ್ರಿಮ್ ಮಾಡೋದು ಹೆಂಗೆ, ಅದ್ರ ಬಗ್ಗೆ ಮಾತಾಡಿ ಆಯ್ತಾ. ಸೊ ಇವತ್ತಿನ ಕುಂದಾಪುರ ಕನ್ನಡ ಮಾತುಕತೆಯಲ್ಲಿ ಭಾಗವಹಿಸಿದ ನಾಗರಾಜ್ ಭಂಡಾರಿ ಅವರಿಗೂ ಮತ್ತು ನಮ್ಮ ನಿತೇಶ್ ಭಂಡಾರಿ ಅವರಿಗೂ, ಹೆಬ್ರಿಯರ ಆದ್ರೆ ಕೊಡ್ಲಾಡಿ ಅವರು, ನಮ್ಮ ನಾಗರಾಜ್ ಭಂಡಾರಿ ಅವರು ಲಾಯಕ ಕುಂದಾಪುರ ಕನ್ನಡ ಮಾತಾಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು ನಿಮ್ಮಿಬ್ಬರಿಗೂ.
1: ಧನ್ಯವಾದಗಳು.
2: ಥ್ಯಾಂಕ್ ಯು. ಧನ್ಯವಾದಗಳು.
0: ಕೇಳುಗ್ರೆ, ಇದು ಇವತ್ತಿನ ಕುಂದಾಪುರ ಮಾತುಕತೆ. ನಿಮಗೂ ಈ ಕುಂದಾಪುರ ಮಾತುಕತೆಯಲ್ಲಿ ಭಾಗವಹಿಸಬೇಕು ಅಂತ ಇದ್ರೆ ನಮ್ಮ ರೇಡಿಯೋ ಕುಂದಾಪುರ ಆಪ್ ಅಲ್ಲಿ ವಾಟ್ಸ್ಆಪ್ ಇದೆ, ಅದ್ರ ಮೂಲಕ ನನಗೊಂದು ಮೆಸೇಜ್ ಹಾಕಿದ್ರೆ ಆಯ್ತು, ನಿಮ್ಮ ಮೊಬೈಲ್ ನಂಬರ್ ನ ಕಳಿಸ್ಕೊಡಿ. ಕೇಂತಾಯಿರಿ ಸದ್ಯಕ್ಕೆ ಹೊಯ್ವತ್ತು. ಇದು ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಎಲ್ರಿಗೂ ನಮಸ್ಕಾರ, ನಾನು ನಿಮ್ ಶ್ರೇಯಸ್ ಬಸ್ರು. ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇವತ್ತು ನಾವು ನಿಮ್ ಮುಂದೆ ಒಂದ್ ಹೇನಿನ ಹಾಡು ಹೇಳತ್ತಾಯ್. ಎಂತ ಹೇನಿನ ಹಾಡ, ನಮ್ ಕುಂದಾಪುರ ಬದಿ ಹೆಂಗ್ಸ್ರ ಮಂಡೆ ಹೇನೆ ಕೊತ್ತಿಗೆ ಒಂದ್ ಚಂದದ ಹಾಡು ಹೇಳ್ತ್ರ, ಅದಿವತ್ ನಮ್ಮನಿ ಅಮ್ಮ ನಿಮ್ಮ ಎದ್ರಿಗೆ ಹಾಡ್ತಾಳಾಯ್ತಾ.
4: ಹೇನೆ ಹೇನೆ ಮದಿ ಹೋಪು ತೊಟ್ಲು ಬಟ್ಲು ತಕ್ಕಂಡ ಘಟದ ಕೆಳಗೆ ಇಳಿ ಹೇನೆ ಹೆನೆ ಹೆನೆ ಮದಿ ಕಾಪು ಹಿರೆ ಚಿರೆ ದಿಬಣ ಕಾಪು
3: ಕೇಂದ್ರಲ ಹಾಯ್. ನಮ್ ಬದಿ ಕುಂದಾಪುರ ಹೆಂಗ್ಸ್ರ ಮಂಡೆ ಹೇನ್ ತಗೋತಿಗೆ ಇದೇ ಹಾಡು ಹೇಳ್ಕಂಡ ಒಂದೊಂದೇ ಹೇನ ಒಂದೊಂದೇ ಚೀರನ್ನ ವರಿತ ಈ ಚಂದ ಹಾಡನ್ನ ಹಾಡ್ತಕೋಕಂತ್ರ.
5: ಹಾಯ್ ನಮಸ್ಕಾರ, ನಾನ್ ಸುಮನ ಅರ್ಗಾಣಿಗ ಕುಂದಾಪುರ ಮಾತುಕತೆಯಲ್ಲಿ ಮತ್ ಬಂದಿದ್ದೆ. ಇವತ್ತು ನಾವು ಸಾಂಪ್ರದಾಯಿಕ ಬೇಸಾಯ ಪದ್ಧತಿಯ ಬಗ್ಗೆ ಒಂದ್ 4 ಮಾತಾಡು ಅಂದೇಳಿ ಬಂದಿದ್ದೆ. ನಮ್ಮೂರಿನಾಗೆ ಜೀವನಾಧಾರಕ್ಕೆ ಜನ ನಂಬದ ಬೇಸಾಯ. ಹಿಂದಿನ ಕಾಲದಾಗೆ ಸಾಂಪ್ರದಾಯಿಕ ಬೇಸಾಯ ಪದ್ಧತಿ ಇದ್ದಿತ್ತು. ಅಂದ್ರೆ ಬ್ಯಾಸ್ಗಿ ತಿಂಗಳ ಸುರಿನಾಗೆ ಬೈಲಾಗೆ ಒಂದು ಸುಡ್ಮಣ್ಣು ಬಚ್ಚಿ ಆ ಬೂದಿನೆಲ್ಲ ಗೆದ್ದಿಗೆ ಬಿಕ್ತಿದ್ರು, ಜೊತೆಗೆ ದರ್ಲಿ ಮಳೆಗಾಲದಾಗೆ ಗಂಟಿ ಕಾಲಡಿ ಕೊಯ್ದು ಹಾಕದ ಹಾಡಿ ಬದಿ ಸೊಪ್ಪು ಸದಿ ಇವುಗಳೆಲ್ಲ ಹಾಕಿ ಮಾಡದ ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ಗೆದ್ದಿಗೆ 14 ಸಾಲ ಹಾಕಿ ಹುಂಟಿ ಮಾಡ್ತಿದ್ರು. ಎತ್ತುಗಳ ಮತ್ತು ಕ್ವಾಣ್ಗಳ ಸಹಾಯದಿಂದೆಲ್ಲ ಹುಂಟಿ ಮಾಡ್ತಿದ್ರು ಮೊದ್ಲೆ. ಈಗ ಇದೆಲ್ಲ ಬದಲಾಯ್ತು. ಈ ರೀತಿ ಮಾಡೋದ್ರಿಂದ ಗೆದ್ದೆ ಹುಟ್ಟಿದ್ದ ಕಳಿಯೆಲ್ಲ ಕೊಳೆದು ಭೂಮಿಗೆ ಒಳ್ಳೆ ಫಲವತ್ತತೆ ಬತ್ತಿತ್ತು. ಆದ್ರೆ ಇವತ್ತು ಒಂದೇ ದಿನದಾಗೆ ಟಿಲ್ಲರಗೆ ಹೂಡಿ ಬೀಜ ಹಾಕುವವರಿಗೆ ಪರಿಸ್ಥಿತಿ ಬಂದಿತ್ತು. ಮುಂಚೆಲ್ಲ ಇವತ್ತು ಬೀಜ ಹಾಕ್ರೆ ನಾಳೆ ಇದೇ ಹೊತ್ತಿಗೆ ಅದನ್ನ ಬೆಟ್ಟ ಹಾಕಿ ಅದ್ರ ಮೇಲೆ ನೀರ್ ಹೊಯ್ದು ಸಾಯಂಕಾಲದವರೆಗೆ ಹಾಂಗೆ ಬಚ್ಚಿ ನೀರ್ ಇಳದ ಮೇಲೆ ವಜ್ಜಿ ಹೇರಿ ಬೆದಿ ಬರ್ಸಿ ಮಾನ್ಯ ದಿನ ಬೊಯ್ಲಿಗೆಲ್ಲ ಬಿಕ್ತಿದ್ರ. ಇದು ನೀರಾಗಿ ಮಾಡೋ ಪದ್ಧತಿ. ಹಿಂಗ್ ಮಾಡದಾಗಿನ 21 ದಿನಕ್ಕೆಲ್ಲ ಕಿತ್ತ ನಟ್ಟಿ ಮಾಡ್ತಿದ್ರ. ಆದ್ರೆ ಈಗ ಆಧುನಿಕ ಬೇಸಾಯ ಪದ್ಧತಿಯೆಲ್ಲ ಮ್ಯಾಟ್ ಆಗಿ ಮಾಡಿ 15 ದಿನಕ್ಕೆ ನಟ್ಟಿ ಮಾಡ್ತ್ರ. ಇದ್ರಲ್ಲೇ ಕೆಲಸ ಕಮ್ಮಿ ಆತ್ ಬಿಟ್ರೆ ಈ ಹಿಂದಿಂದ ಯಾವುದೇ ಪ್ರಯೋಜನ ಸಿಗ್ತಾ ಇಲ್ಲ, ಹೆಚ್ಚಿನ ಉತ್ಪತ್ತಿನೂ ಏನ್ ಬತ್ತಿಲ್ಲ. ಕೃಷಿ ಉಳಿಕ ಕೆಲ್ಸಕ್ಕೆ ಜನ ಸಿಕ್ಕುದಿಲ್ಲ ಎಂಬ ಒಂದು ಉದ್ದೇಶಕ್ಕೆ ಮಾತ್ರ ಜನ ಇದಕ್ಕೆ ಒಗ್ಗಿಕೊಂಡಿರ, ಬೇರೆ ಎಂತ ಉದ್ದೇಶ ಕಾಣ್ತಿಲ್ಲ ಇದ್ರ ಬಗ್ಗೆ. ನಟ್ಟಿ ದಿನ ಬೇಸಾಯಗಾರ ಮನೆಗೆ ಒಂದು ಹಬ್ಬದ ವಾತಾವರಣ ಇರ್ತಿತ್ತು. ಬೆಳಗ್ಗೆ ಬೇಗೆದ್ದ ಬೈಲಿಗೋಯಿ ಹೊದ್ ಮಾಡುದ ಹೆಟ್ಟಿ ಚಾರ್ಸುದ ಇಡೀ ಬೈಲ್ ತುಂಬ ಜನವೇ ಜನ, ಒಂಥರ ಸಂಭ್ರಮದ ವಾತಾವರಣ. ಜೊತೆಗೆ ಹೂಡುವರದ ಹುಂಟಿ ಒಳಲ ಇಡೀ ಬೈಲಿಗೆ ಕೇಂತಿತ್ತು. ಇದ್ರ ಜೊತೆಗೆ ನಟ್ಟಿ ಹೆಂಗ್ಸ್ರ ಪಂಚತ್ಕಿ ಮಳೆಗಾಲದಾಗ ಮರಿ ಇಟ್ಟ ಹುಂಡ್ಕೋಳಿ ತೊಟ್ಲು ತೂಗೋ ಜೋಗುಳ ಕಿವಿಗೆ ಭಾರಿ ಇಂಪು ತತ್ತಿತ್ತು ಕಾಣಿ. ವಿಪರ್ಯಾಸ ಅಂದ್ರೆ ಇವತ್ತು ಇದೆಲ್ಲ ಮರಿಯಾತಿತ್ತು. ಮೊದಲನೇ ದಿನ ಔಡಿ ಬೇಸಿ ಹಲಸಿನ ಹಣ್ಣು ಕುರ್ದು ಗಣಪತಿ ಮಾಡುವುದಂತಿದ್ರು. ನಡು ಬಂದರಿಗೆ ಊಟ ತಿಂಡಿ ಎಲ್ಲ ಸಂಭ್ರಮದಾಗೆ ನಡೀತಿತ್ತು. ಪ್ರತಿ ಹೆಂಗ್ಸ್ರು ಒಂದಾಳಾಗಿ ಒಯ್ದ ನಡ್ತಿದ್ರು. ಒಂದಾಳಾಗಿ ಅಂದ್ರೆ 30 ಹಿಡಿ 60 ಸೂಡಿ ಆತಿತ್ತು. ಅಗೇಡಿ ಖಾಲಿ ಆದ್ಮೇಲೆ ಆ ಗೆದ್ದಿಗೆ ಬಾಣಂತಿ ಗೆದ್ದಿ ಅಂತಿದ್ರು. ಆ ಗೆದ್ದೆಗೆ ಹೊಟ್ಟಿ ಹುಣ್ಣಿರುತ್ತಂದೇಳಿ ಬೂದಿ ಚೆಲ್ತಿದ್ರ. ಜೊತೆಗೆ ಅರ್ಶಿನ ಕುಂಕುಮ ಕಾಡ್ಗಿ ಹಾಕಿ ಹೂಗ್ ಹಾಕಿ ಪೂಜೆ ಮಾಡಿ ನಡ್ತಿದ್ರ. ಇಷ್ಟೆಲ್ಲ ಸಂಪ್ರದಾಯ ನಮ್ಮ ಸಾಂಪ್ರದಾಯಿಕ ಬೇಸಾಯ ಪದ್ಧತಿಯಲ್ಲಿದ್ದಿತ್ತು. ಅಡಿಕ್ ಹಂಗೆ ಕೊನೆ

0: ಕಟ್ಟಿದಿನ ಅವಲಕ್ಕಿ ಪಂಚಕಜ್ಜಾಯ, ಹೆಸರು ಕಾಳು ಹುರಿದು ಹಾಕಿ ಬೆಲ್ಲ ಕಾಯಿ ಹಾಕಿ ಪಂಚಕಜ್ಜಾಯ ಮಾಡಿ ಅದನ್ನ ಬಂದವರಿಗೆಲ್ಲ ಕೊಡ್ತಿದ್ರು. ಇದಕ್ಕೆ ಹದ್ನ ಅಂತಿದ್ರು. ಕಾರ್ ತಿಂಗಳ ಲಾಸ್ಟಿಗೆ ಎಲ್ಲರ ಮನೆಯಾಗೂ ನಟ್ಟಿ ಮುಗಿತಿತ್ತು. ಆಸಡಿ ತಿಂಗಳ 15 ಹಾಪತ್ತಿಗೆ ಎಲ್ಲರೂ ಕಳಿ ಕೀಳು ಕಿಳಿತಿದ್ರು. ಹಿಂಗೆ ಬೇಸಾಯದ ಪದ್ಧತಿ ನಡೀತಿದ್ದಿತ್ತು. ಕಡಿಕಾಂಗೆ ಕನ್ನಿ ತಿಂಗಳ ಸಂಕ್ರಾಂತಿ ಮುಗ್ದ ಮಹಾಲಯ ಅಮಾವಾಸ್ಯ ಆಯಿ ನವರಾತ್ರಿ ಶುರು ಅಪ್ಪತ್ತಿಗೆ ಊರ್ ತುಂಬ ಹೊಸ್ತ ಆಚರಿಸ್ತಿದ್ರ. ಹೊಸ್ತ ಬೆಳೆದ ಬೆಳಿನ ಮನಿ ತಪ್ಪು ಸಂಭ್ರಮದ ಹಬ್ಬ. ಹೊಸ್ತ ಇದು ಕುಂದಾಪುರ ಬದಿಯರಿಗೆ ಒಂದ್ ಗಡ್ಜ್ ಹಬ್ಬ. ಹೊಸ್ತಿನ ದಿನ ಕದ್ರು ಕೊಯ್ಯಕ್ಕೆ ಹೊಸ ಬುಟ್ಟಿ, ಹೊಸ ಹಸಿ, ರಂಗೋಲಿ ಹಾಕೋಕ್ ಹೊಸ ಸೇಡಿ, ಹಿಂಗೆ ಸುಮಾರು ಶಾಸ್ತ್ರ ಇರುತ್ತ. ಹಿಂದೆ ಒಬ್ಳ ಮಧ್ಯಾಹ್ನ ಹೊತ್ತಿಗೆ ಅನ್ನಕ್ಕೆ ಉಪ್ಪು ಹಾಕದೆ ಉಂಡಿಳಮ್ರ. ಅದಕ್ಕೆ ಬತ್ತು ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಯ್ತಮ್ರ. ಆಗಳಿಕೆ ಮುಳು ಸೌತೆಕಾಯಿ, ಮಾವು, ಹಲಸಿನ ತುಂಡಿ, ಹೊಸ ಸೇಡಿ ಬರದು ಹೊಸ ಬುಟ್ಟಿ ತಕೊಂಡು ಕದ್ರು ಕೊಯ್ದು ತೆಂಗಿನ ಸಾತು ತಕೊಂಡು. ತೆಂಗಿನ ಸಾತು ಅಂದ್ರೆ ಅಂತ ಗೊತ್ತಿತ್ತ? ತೆಂಗಿನ ಗರಿಯ ಎಳೆ ನಾರಿರುತ್ತಲ್ಲ, ಅದಕ್ಕೆ ತೆಂಗಿನ ಸಾತು ಅಂತ್ರ. ಆ ತೆಂಗಿನ ಸಾತುವಾಗೆ ಕಟ್ಟಿ ತಲೆ ಮೇಲೆ ಹೊತ್ಕೊಂಡು ಮನೆಗೆ ತಂದು ಪೂಜೆ ಮಾಡಿರಮ್ರ. ಮಾವು ಹಲ್ಸ ಎಲೆ ಜೊತೆಗೆ ಕದ್ರಿ ಇಟ್ಟು ಈ ತೆಂಗಿನ ಸಾತುವೆ ಕಟ್ಟಿ ನಾವು ಉಪಯೋಗಿಸೋ ದಿನಾ ಬಳಕೆ ವಸ್ತು ತೆಂಗಿನ ಮರ, ಮಾಡಿನ ಜಂತಿ, ಬಾಮಿ ಕಟ್ಟಿ, ಹಾರಿ, ಪಿಕಾಸಿ, ಬೈಕ್, ಕಾರ್, ಕೃಷಿ ಉಪಕರಣಗಳ, ಹಿಂಗೆ ಎಲ್ಲ ವಸ್ತುಗಳಿಗೆ ಕದ್ರು ಕಟ್ಟತ್ರ. ಹಾಗೆ ಹೊಸ್ತಿನ ದಿನ ಹೊಸ ಪೈರಿನ ಭತ್ತ ಸುಲ್ದು ಹಾಕಿ ಕಾಯಿ ಹಾಲಿನ ಗಂಜಿ ಮಾಡಿ ಬೆಂಡೆ, ಹಾಗಲ, ಪಡುವಲ, ಹೀರಿಕಾಯಿ, ಮೊಸಿಣ, ಕೆಸು, ಹಿಂಗೆ 11 ಥರದ ಪಲ್ಯ ಮಾಡಿ ಅದ್ರ ಜೊತೆಗೆ ಸಾಂಬಾರಿಟ್ಟು ಪಾಯಸ ಮಾಡಿ ಬಂಧು ಬಳಗ ಎಲ್ಲ ಸೇರಿ ಹೊಸ್ತು ಮಾಡ್ತಿದ್ರು. ಇದಾದ್ಮೇಲೆ ದಿವಾಳಿ ತಿಂಗಳಿಗೆ ಕೊಯ್ಲು ಶುರು ಮಾಡ್ತಿದ್ರು. ಬೇಸಾಯಗಾರರ ಮನೆಯಲ್ಲೇ ಮೇಟಿ ಕಂಬಿಗೆ ಮಹತ್ವದ ಸ್ಥಾನ ಇತ್ತು. ಬ್ಯಾಸ್ಗಿ ತಿಂಗಳ ಶುರುವಾದ ಮಳೆ ದಿವಾಳಿ ತಿಂಗಳ ಅಕೇರಿ ಆತ್ ಬಂದ್ರೂ ಇನ್ನು ಕೈದಾಯ್ದೆ ಇದ್ರೆ ಇಷ್ಟೊತ್ತಿಗೆ ಬೇಸಾಯ ಒಳಬತ್ತಿದ್ದಿತ್ತು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಎಂಬ್ದೊಂದು ಗಾದಿ ಮಾತಿತ್ತು. ಅಂದ್ರೆ ಮನುಷ್ಯ ಏನೇ ಕಲ್ತರೂ ರೈತರು ಬೇಸಾಯ ಮಾಡಿ ಬೆಳೆ ಬೆಳೆಸಿರೆ ಎಲ್ಲರೂ ಬದುಕ್ಲಕ್ಕ ಅಂದೇಳಿ. ಇವತ್ ಗೆದ್ದಿ ಕೊಯ್ದ್ರೆ ನಾಳೆಲ್ಲ ನಾಡ್ದಿಗೆ ಹೊರತ್ರ. ಕೊಯ್ಲು ಸುರಿದಾಗ ಸಗಣಿಯಿಂದ ಕಣನ ಸಾರಿಸಿ ಕಣನ ಕಡಿಗೆ ಹೊಸ್ತಿನ ದಿನ ಅಡ್ಗೆ ಮಾಡೋದು ಅಲ್ಲಿ ಬೂದಿಯಾಗೆ ಗೆರೆ ಎಳಿತಿದ್ರ. ಇದಕ್ಕೆ ಹೊಲಿ ಇಟ್ಟಿಡುವುದು ಅಂದಿಕೆ. ಮೇಟಿ ಕಂಬ ಸುತ್ತಲೂ ಕೂಡ ಇದ್ರಾಗೆ ಗೆರೆ ಎಳಿತಿದ್ರ. ಕೈ ಪೂರ ಹೊತ್ಕ ಬಂದ್ಮೇಲೆ ಕಣನ ಕಡು ಕಟ್ಟುವುದಕ್ಕೆ ಒಂದು ಶಾಸ್ತ್ರ ಇತ್ತ. ಅಂದ್ರೆ ಕಣದ ಬಾಗಿಲಿನ ಬಿದ್ದ ಬತ್ತುನೆಲ್ಲ ಒಳಗೊಡ್ಗುದು. ಇದಾದ್ಮೇಲೆ ಚರು ಮಾಡಿ ಕೈ ಬಳಿಗೆ ಬೊಳಗಾಕಿ ಗೆದ್ದಿದ್ ಬಂದರೆಲ್ಲ ಚಾ ಕುಡ್ಕೊಂಡು ಮೇಟಿ ಕಂಬಕ್ಕೆ ಹಡಿ ಮಂಚ ಕಟ್ಟಿ ಒಂದ್ ಕಾಯಿ ಬಚ್ಚಿ ಜಪ್ಪಕ್ ಶುರು ಮಾಡ್ತಿದ್ರ. ಜಪ್ಪತ್ತಿಗೆ ಗಳಗಳಿಗೆ ಹೊಲಿ ಓಡ್ಬಾ ಹೊಲಿ ಓಡ್ಬಾ ಅಂದೇಳಿ ಕೂಗ್ತಿದ್ರ. ಮಧ್ಯ ಮಧ್ಯೆ ಭತ್ತದ ಗೂಡೆ ಇರೋ ಕೇಯರಿನ ಅಜ್ಜಿ ಅರಿ ಅಂದೇಳಿ ಕಟ್ಟಿ ಹುಲ್ಕುತ್ರಿಗೆ ಹಾಕ್ತಿದ್ರ. ಇದ್ರ ಉದ್ದೇಶ ಎಂತಂದ್ರೆ ವಡೀರೆಲ್ಲ ಮೊದ್ಲೆಲ್ಲ ಗೇಣಿಗೆ ಮನೆಗೆ ಬತ್ತಿದ್ರ. ಆವಾಗ ಮನೆಗೆ ಭತ್ತ ಪೂರ ತಕೊಂಡು ಹೋದ್ರೆ ನಮ್ಗೆಂತ ಇರುವುದಿಲ್ಲ ಅಂದೇಳಿ ಹೇಳಿ ಅದನ್ನ ಹುಕ್ಸಿಡೋ ಪದ್ಧತಿ ಆಯ್ದಿತ್ತ. ಹಾಗೆ ಹಡಿ ಮಂಚದ ಐದೂ ಹಲ್ಗಿಗೆ ಭತ್ತ ತಾಗ್ರೆ ಆನಿ ಮುಟ್ಟುದ ಅಂದೇಳಿ ಒಂದ್ ಶಾಸ್ತ್ರ. ಆಗ ಕಾಯಿ ಒಡ್ದ ಪೂಜೆ ಮಾಡಿ ಕಾಯಿ ಚೂರನ್ನೆಲ್ಲ ಎಪ್ಸಿ ಕಣ್ಣಗಿದ್ದರಿಗೆಲ್ಲ ಕೊಡ್ತಿದ್ರು. ಇಷ್ಟು ಗಮ್ಮತ್ತಾಗೆ ಆಚಿ ಮನೆಗೆ ಈಚಿ ಮನೆಯರ, ಈಚಿ ಮನೆಗೆ ಆಚಿ ಮನೆಯರು ಒಟ್ಟಾಯಿ ಕೊಯ್ಲು ಮಾಡ್ತಿದ್ರ. ಆದ್ರೆ ಈಗ ಕಾಲ ಬದಲಾಯಿ ಕೊಯ್ಲು ಬಂದ ಕೂಡ್ಲೇ ಬೇರೆ ರಾಜ್ಯಗಳಿಂದ ಹಾರ್ವೆಸ್ಟರ್ ಬಂದ ಗೆದ್ದಿಗಿಳ್ದ ಬೆಳೆದ ಬೆಳಿ ಮನೆ ಸೇರ್ದೆ ಅತ್ತಿಂದತ್ತೆ ಭತ್ತ ಮಾರಾಟದ ಕೇಂದ್ರ ಸೇರ್ತಿತ್ತು. ಹಾಂಗೆ ಹಾರ್ವೆಸ್ಟರ್ ಕೊಯ್ದಾಕದ ಹುಲ್ಲ ಕೊಟ್ಟುದು ಮಿಷನ್ ಮಂತ್ರ ಕೈಯಾಗೆ ನಿರ್ವಹಣೆ ಆದ ಹುಲ್ ತಿಂದ್ರೆ ಗಂಟಿಗೆ ಯಾವುದೇ ಕಾಯಿಲೆ ಬರ್ತಿಲ್ಲ. ಈ ಹುಲ್ಲ ಹಾರ್ವೆಸ್ಟರ್ ಚಕ್ರಕ್ಕೆ ಸಿಕ್ಕಿ ಕೆಸರಾಯಿ ಮುಗ್ಗಿ ಇರುತ್ತ. ಇತ್ತಿಂದ್ರೆ ಗಂಟಿ ಹುಷಾರ್ ತಪ್ಪತು. ಇದಾದ ನಂತರ ತಿರಿ ಕಟ್ಟುಕ್ಕೆ ಹುಲ್ಲನ್ನೆಲ್ಲ ರೆಡಿ ಮಾಡ್ತಿದ್ರ. ಕೊಯ್ಲಾದ್ಮೇಲೆ ಒಂದಿಷ್ಟು ಒಳ್ಳೆ ಹುಲ್ಲನ್ನೆಲ್ಲ ಜಪ್ಪಿ ಅದ್ರಾಗಿರೋ ದುಂಬ ಹುರಿ ಅದನ್ನೆಲ್ಲ ಬೇರೆ ಮಾಡಿ ಮಡಿ ಬಳ್ಳಿ ಮಾಡಿ ಪ್ರತಿ ಮನೆಯಾಗೂ ತಿರಿ ಕಟ್ತಿದ್ರ. ಈ ತಿರಿಯಾಗೆ ಬೆಳೆದ ಭತ್ತ ಇಡ್ತಿದ್ರ. ಆಗಲ್ಲ, ಈಗಿನ ತರ ಯಾವುದೇ ಸಂಸ್ಕರಣಾ ಘಟಕ ಇರಲಿಲ್ಲ. ಹೀಗೆ ಕಟ್ಟತ್ತೀರಿನ ಮಳಿಯೆಲ್ಲ ಕೊಯ್ದಾದ್ಮೇಲೆ ಕೊಡಿ ತಿಂಗಳ ಕೇರಿಗೆ ಮುರ್ದ ಕಣ್ಣಗೆ ಒಂದು ಒಲಿ ಮಾಡಿ ದೊಡ್ಡ ಹರಿ ಬಚ್ಚಿ ಭತ್ತ ಬೇಯಿಸಿ ಒರ್ಲಿಗೆ ಹಾಕಿ ಕುಟ್ಟಿ ಅಕ್ಕಿ ಮಾಡ್ತಿದ್ರು. ಇಷ್ಟೆಲ್ಲ ಕೆಲಸಗಳ ಮನೆಯಲ್ಲೇ ಯಾವುದೇ ಯಂತ್ರಗಳ ಸಹಾಯ ಇಲ್ಲದೆ ಜನ ಮಾಡ್ತಿದ್ರು. ಆಗಿನ ಕಾಲದಾಗೆ ಈಗಿನ ತರ ಯಾವುದೇ ಕಾಯಿಲೆಗಳು ಮಂತ್ರಿಗೆ ಬತ್ತಿರ್ಲಿಲ್ಲ. ಯಾಕೆಂದ್ರೆ ದೇಹಕ್ಕೆ ಅಗತ್ಯವಿರೋ ವ್ಯಾಯಾಮಗಳೆಲ್ಲ ಜನರು ಮಾಡೋ ಕೆಲಸದಿಂದನೇ ಆತಿತ್ತು. ಇಷ್ಟೊತ್ತು ನನ್ನ ಮಾತ್ಕೆಂಡ ನಿಮಗೂ ನಿಮ್ಮ ಹಿಂದಿನವ್ರ ಬದುಕ ಒಂದ್ಸಲ ನೆನಪಾಯ್ತೇನು. ಹಾಗೆ ನನ್ನ ಮಾತು ನಿಮ್ ಖುಷಿ ಆಯ್ತನ್ಕಂತೆ ಕುಂದಾಪುರ ಮಾತುಕತೆಯಲ್ಲಿ. ಹಿಂಗೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಈಗ ಕೇಳಿ ಗುರು ಕುಂದಾಪುರ ಫಿಲ್ಮ್ಸ್ ರವರ ಕ್ಯಾನಿಮುಡಿ ಚಿತ್ರದ ಯತಿರಾಜ್ ಉಪ್ಪೂರು ಅವರು ಸಂಗೀತ ನೀಡಿ ಹಾಡಿರುವ, ನಾಗರಾಜ್ ವಿಠಲವಾಡಿಯವರು ಸಾಹಿತ್ಯ ನೀಡಿರುವ ಹಾಡು.

ಪ್ರಿಯ ಕೇಳುಗರೆ, ಈಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಇನ್ನೊಂದು ಹಾಡು ನಿಮ್ಮ ಮುಂದೆ. ಸುಕ್ರಿತ್ ಶೆಟ್ಟಿ ಅವರು ಸಾಹಿತ್ಯ ರಚಿಸಿರುವ, ಕ್ರಿಸ್ಟೋಫರ್ ಜೈಸನ್ ಅವರು ಸಂಗೀತ ನೀಡಿರುವಂತಹ, ಐಶ್ವರ್ಯ ರಂಗರಾಜನ್ ಮತ್ತು ಬಸವಂತರಾವ್ ಅವರು ಹಾಡಿರುವ ಈ ಹಾಡು ನಮ್ಮ ಊರಿನ ಪ್ರತಿಭೆ ತೇಜಸ್ವಿ ವಿಘ್ನೇಶ್ ಅವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತದ ಹಾಡು.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ತಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾ ನಿಮ್ ಅನುಪುರಾಳ. ಬಡಗುತಿಟ್ಟಿನ ಯಕ್ಷಗಾನದ ಪ್ರಸಿದ್ಧ ಸ್ತ್ರೀವೇಷಧಾರಿಗಳಾದ ಪ್ರಸ್ತುತ ಅಮೃತೇಶ್ವರಿ ಮೇಳದಲ್ಲೇ ಪ್ರಧಾನ ಸ್ತ್ರೀವೇಷಾಯಿ ಕೆಲಸ ಮಾಡ್ತಿಪ್ಪು ಅಂತ ಮಾಧವ ನಾಗೂರ್ ಅವರು, ಇವರ ಇಂಟರ್ವ್ಯೂ ನಾ ಇವತ್ತು ಮಾಡ್ಕೊಂಡು ಹೇಳಿದ್ದೆ. ಅವ್ರು ನಮ್ಮೊಂದಿಗಿದ್ರ, ಅವ್ರನ್ನ ಈಗ ಸ್ವಾಗತಿಸುವ.
1: ನಮಸ್ತೆ
0: ನಾಗೂರ್ರೆ, ನೀವೀಗ ನಮ್ಗೆ ರೇಡಿಯೋ ಕುಂದಾಪುರದಂಗ್ ಬಂದಿರಿ. ಈ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನೀಗ ನಿಮ್ ಮೊದ್ಲು ಕೇಳ್ಕೊಂಬಿಪ್ಪು ಪ್ರಶ್ನೆ
1: ಹೇಳಿ.
0: ನಿಮ್ಮ ಬಾಲ್ಯ ಜೀವನ ಅಂದ್ರೆ ನಿಮ್ಮ ತಂದೆಯವರ ಬಗ್ಗೆ, ನಿಮ್ಮ ಕುಟುಂಬದವರು, ನಿಮ್ಮ ಸಹೋದರ ಸಹೋದರಿಯರು, ಇವರ ಬಗ್ಗೆ ಎಲ್ಲ ನೀವು ಹೇಳುವುದಾದ್ರೆ ಹೇಗೆ?
1: ಬಾಲ್ಯ ಜೀವನ ಅಂತ ಹೇಳಿದ್ರೆ, ನನ್ನ ತಂದೆ ಪ್ರಸಿದ್ಧ ಸ್ತ್ರೀವೇಷಧಾರಿಗಳು ದಯಾನಂದ ನಾಗೂರ್ ಅಂತ. ಈ ಹೊಸ ಯುವಕರಿಗೆ ಗೊತ್ತಿಲ್ಲ, ಹೆಚ್ಚಿನ ಹಳೆಯ ಯಕ್ಷಾಭಿಮಾನಿಗಳಿಗೆ ತಂದೆಯ ಪರಿಚಯ ಇದೆ. ಯಾಕಂದ್ರೆ ಸಾಲಿಗ್ರಾಮ ಆಮೇಲೆ ಇಡುಗುಂಜಿ ಮೇಳಗಳಲ್ಲಿ ಹೆಸರು ಮಾಡಿದ ಕಲಾವಿದರವರು. ಅವರಿಗೆ ನಾಲ್ಕು ಮಂದಿ ಮಕ್ಕಳು, ನಾಲ್ಕು ಮಂದಿ ಮಕ್ಕಳಲ್ಲಿ ನಾನು ಮೂರನೇವ, ಇನ್ನೊಬ್ಬಳು ತಂಗಿ. ಎಲ್ಲರಿಗೂ ಯಕ್ಷಗಾನ ಅಭಿರುಚಿ ಇದ್ದಿತ್ತು, ಆದರೆ ಯಾರೂ ವೃತ್ತಿ ಕಲಾವಿದರಾಗಿ ಮುಂದುವರಿಲಿಲ್ಲ. ಅವರೆಲ್ಲ ಸಂಘದಲ್ಲಿ ಎಲ್ಲ ವೇಷ ಮಾಡಿದರು, ವೃತ್ತಿ ಕಲಾವಿದನಾಗಿ ಮಾತ್ರ ನಾನೇ ಮುಂದುವರೆದದ್ದು. ಆಮೇಲೆ ನನ್ನ ತಾಯಿ ಲಲಿತಾ ಅಂತ.
0: ಈಗ ನೀವು ಹೇಳಿದ್ರಿ ಅಣ್ಣ ಯಾರು ಯಕ್ಷಗಾನ ಕ್ಷೇತ್ರಕ್ಕೆ ಬರಲ್ಲ ಅಂದೇಳಿ, ಆದ್ರೆ ನೀವೀಗ ಯಕ್ಷಗಾನ ವೃತ್ತಿ ಆಯ್ತು ತಕೊಂಡಿರಿ ಅಲ್ಲ, ನೀವು ಈ ಯಕ್ಷಗಾನದತ್ತ ಆಕರ್ಷಿತಲಾಗಲು ಕಾರಣ ಯಾವ್ದು ಹೇಳಿ ಕಂಬ?
1: ಕಾರಣ ಅಂತ ಹೇಳಿದ್ರೆ, ಒಟ್ಟಿನಲ್ಲಿ ಮನೆ ವಾತಾವರಣವೂ ಹೌದು, ತಂದೆ ಪ್ರಸಿದ್ಧ ಕಲಾವಿದರಾಗಿದ್ರು,
0: ಹೌದು,
1: ಜೊತೆಯಲ್ಲಿ ನಮ್ಮ ಊರಿನ ವಾತಾವರಣವು ಒಂದು ರೀತಿ ಯಕ್ಷಗಾನದ ವಾತಾವರಣವೇ. ಮಾರುಕಟ್ಟೆ ಮೇಳದ ಆಟ ನಮ್ಮ ಮನೆ ಅಕ್ಕಪಕ್ಕ ಆಗುವುದು. ಒಟ್ಟಿನಲ್ಲಿ ನಮ್ಮ ಊರಿನಲ್ಲಿ ಒಂದು ರೀತಿ ಯಕ್ಷಗಾನದ ವಾತಾವರಣ. ಪ್ರಸಿದ್ಧ ಕಲಾವಿದರಿದ್ದರು, ಗೋಪಾಲ ಗಾಣಿಗರು, ಹೇರಂಜಾಲು ವೆಂಕಟರಮಣ ಗಾಣಿಗರು, ಹೇರಂಜಾಲು ಸುಬ್ಬಣ್ಣ ಗಾಣಿಗರು, ಇಂಥ ಕಲಾವಿದರೆಲ್ಲ ನಮ್ಮ ಮನೆಯ ಆಸುಪಾಸಿದ್ರು. ಆಮೇಲೆ ನನ್ನ ತಂದೆ, ಒಟ್ಟಿನಲ್ಲಿ ಒಂದು ಯಕ್ಷಗಾನದ ಒಂದು ವಾತಾವರಣವೇ ಅಲ್ಲಿದ್ದಿತ್ತು. ಹಾಗಾಗಿ ಅದು ಮೇಳಕ್ಕೆ ಬರುವುದಕ್ಕೆ ಒಂದು ರೀತಿ ಪೂರಕ ಆಯಿತು ನನಗೆ.
0: ನಿಮ್ಮ ಬಾಲ್ಯ ಜೀವನದ ಸುತ್ತಮುತ್ತ ಪೂರ್ತಿ ಇರುವುದು ಪೂರ್ತಿ ಯಕ್ಷಗಾನವೇ.
1: ಯಕ್ಷಗಾನವೇ,
0: ಯಕ್ಷಗಾನದಲ್ಲೇ ನೀವು ಹುಟ್ಟಿ ಬೆಳೆದ ಅಂತೇಳಿ ಹೇಳಕ್ಕೆ.
1: ಹೌದು.
0: ನೀವೀಗ ಯಕ್ಷಗಾನ ಕಲ್ತದ ಎಲ್ಲೇ, ನೀವು ಆ ಕಲ್ತದನ್ನೆಲ್ಲ ಈಗ ನೆನಪಿಸ್ಕೊಂಬಾರೆ?
1: ಯಕ್ಷಗಾನ ಅಂತ ಹೇಳಿದ್ರೆ, ನಾನು ಬಹಳ ಹೆಚ್ಚು ಕಡಿಮೆ ಒಂದು 6-8 ವರ್ಷ ಇರಬಹುದು. ಆಗ ನಮ್ಮ ಸಿದ್ಧಿವಿನಾಯಕ ಕಲಾ ಸಂಘ ಗೆಂಡದ ಹೈಗುಳಿ, ಅಲ್ಲಿ ನಮ್ಮ ಮನೆ ಹತ್ತಿರ ಅದು, ಅಲ್ಲಿ ಒಂದು ಸಂಘ ಪ್ರಾರಂಭ ಮಾಡಿದರು. ಹೇರಂಜಾಲು ವೆಂಕಟರಮಣ ಗಾಣಿಗ ಹಾಗೂ ನನ್ನ ತಂದೆ ದಯಾನಂದ ನಾಗೂರು ಸೇರಿ ಅಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಇದು ಹೆಜ್ಜೆ ಕ್ಲಾಸ್. ಹಾಗೆ ಹೆಚ್ಚು ಕಡಿಮೆ ಒಂದು 25 ಮಂದಿ ಒಟ್ಟಿಗೆ ನಾನು ಕಲ್ತಿದ್ದಲ್ಲಿ ನನ್ನ ಪ್ರಾಥಮಿಕ ಯಕ್ಷಗಾನ ಹೆಜ್ಜೆಗಾರಿಕೆ ಅಭ್ಯಾಸ ಅಲ್ಲಿ ಆದದ್ದು.
0: ನೀವು ಆ ಕಲಿಯುತ್ತಿರುವ ಸಂದರ್ಭದಲ್ಲಿ ನಿಮ್ಮ ಸಹಪಾಠಿಗಳಿದ್ರಲ್ಲ, ಅವ್ರು ಯಾರು ನಿಮ್ಮೊಟ್ಟಿಗೆ ರಂಗಕ್ಕೆ ಬಂದದ್ದು ನೆನಪಿತ್ತ?
1: ಇಲ್ಲ, ಅವ್ರು ಯಾರೂ ಇಲ್ಲ.
0: ಯಾರೆಲ್ಲ
1: ಸಂಘದಲ್ಲೇ ಕಲಾವಿದರಾಗಿದ್ರು?
0: ನೀವು ಒಬ್ಬರೇ ಮೇಳಕ್ಕೆ ಬಂದ್ರೆ?
1: ನಾನೊಬ್ಬನೇ.
0: ನೀವು ಯಕ್ಷಗಾನವನ್ನು ವೃತ್ತಿ ಆಯ್ತು ತಕೊಂಡ್ರಲ್ಲ, ಮೇಳಕ್ಕೆ ಬಂದ್ರಲ್ಲ, ಅದಕ್ಕೆ ಕಾರಣ ಎಂತ? ಅನಿವಾರ್ಯತೆ ಅಥವಾ ನೀವು ಇಷ್ಟಪಟ್ಟು ಬಂದದ ಹೇಗೆ?
1: ಇಷ್ಟಪಟ್ಟು ಅಂತ ಹೇಳಿದ್ರೆ, ನಮ್ಮ ಅಪ್ಪಯ್ಯ ನಮಗೆ ಯಕ್ಷಗಾನ ಬರುವುದು ಅವರಿಗೆ ಇಷ್ಟ ಇರಲಿಲ್ಲ. ಹಾಗಂತ ಯಕ್ಷಗಾನ ನಮಗೆ ನಮ್ಮ ಬದುಕಿಗೆ ಏನು ಕೊರತೆ ಮಾಡಲಿಲ್ಲ. ನನಗಾಗಲಿ ನನ್ನ ಅಪ್ಪಯ್ಯನಿಗಾಗಲಿ ಯಾವ ಕೊರತೆಯನ್ನು ಮಾಡಲಿಲ್ಲ. ಎಲ್ಲವೂ ಕೊಟ್ಟಿದೆ ಯಕ್ಷಗಾನ. ಗೌರವ ಕೊಟ್ಟಿದೆ, ಸ್ಥಾನ ಕೊಟ್ಟಿದೆ, ಸ್ವಲ್ಪ ಮಟ್ಟಿಗೆ ಬದುಕಿಗಾಗಿ ಹಣವೂ ಸಹ ಕೊಟ್ಟಿದೆ. ನಾವು ಬಹಳ ದುಂದುವೆಚ್ಚ ಮಾಡಿ ಬದುಕುವುದಕ್ಕಾಗಿ ಯಕ್ಷಗಾನಕ್ಕೆ ಬರುವುದಲ್ಲ. ದುಂದುವೆಚ್ಚ ಅತಿ ಆದರೆ ಯಕ್ಷಗಾನಕ್ಕೆ ಬರುವ ಸಾಧ್ಯವೇ ಇಲ್ಲ. ಒಂದು ಮಿತ ವ್ಯಯದಲ್ಲಿ ಬದುಕುವುದಕ್ಕೆ ಯಕ್ಷಗಾನದಲ್ಲಿ ಸಾಧ್ಯ. ಹಾಗೆ ನಾವು ಬದುಕ್ತಾ ಇದ್ದೇವೆ, ಯಾವುದೇ ಇದಿಲ್ಲ. ಹಾಗೆ ನಮ್ಮ ಅಪ್ಪಯ್ಯ ಮಾರುಕಟ್ಟೆ ಮೇಳದಲ್ಲಿದ್ದರು. ಆಗ ನಾನು SLC ಪೂರೈಸಿ ಮನೆಯಲ್ಲಿದ್ದೆ ಒಂದು ವರ್ಷ. ಏನು ಮಾಡೋದು, ಮುಂದೆ ಉದ್ಯೋಗ ಏನು? ಮೇಳದ ಬಗ್ಗೆ ಅಭಿರುಚಿ ಇದ್ದಿತ್ತು, ಸಂಘದಲ್ಲೆಲ್ಲ ತುಂಬ ವೇಷ ಮಾಡಿದೆ. ಆಮೇಲೆ ಮತ್ತೆ ಬೇರೆ ಉದ್ಯೋಗ ಅರಿಸಿ ಇನ್ನು ಬೆಂಗಳೂರಿಗೆ ಅಥವಾ ಬೇರೆ ಊರಿಗೆ ಹೋಗಬೇಕು, ಅದಕ್ಕೆ ಆಲೋಚನೆ ಮಾಡಿದೆ. ನನ್ನಲ್ಲಿ ಒಂದಿನ ಕೇಳಿದರು, ಮಾರುಕಟ್ಟೆ ಮೇಳದಲ್ಲಿ ಇದ್ದಾಗ ಮೇಳಕ್ಕೆ ಬರ್ತೀಯಾ ಕೇಳಿದರು. ಅಡ್ಡಿಲ್ಲ ಅಂದೆ. ಆಯ್ತಂದೆ, ಅದೇ ಒಪ್ಪಿಗೆ ಮೇಳಕ್ಕೆ ಸೇರಿದ. ಅಪ್ಪನ ಒಂದು ಮಾತಿನ ಮೇಲೆ ಮೇಳಕ್ಕೆ ಸೇರಿದ.
0: ನೀವು ಮೇಳಕ್ಕೆ ಸೇರಿದ್ರಿ, ಆದ್ರೆ ಆ ಮೇಳಕ್ಕೆ ಸೇರಿದ ಪ್ರಾರಂಭದ ದಿವಸ ಇರುತ್ತಲ್ಲ, ಹೆಚ್ಚಿನವರಿಗೆಲ್ಲ ಕಷ್ಟವೇ ಆಗಿರುತ್ತೆ. ನಿಮ್ಗೆ ಹೇಗೆ ಅನುಭವ ಆಗಿತ್ತು ಮೇಳದಲ್ಲಿ? ಫಸ್ಟ್ ನೀವು ಹೋಗಿದ್ದು ಮಾರುಕಟ್ಟೆ ಮೇಳಕ್ಕೆ.
1: ಹೌದು.
0: ಆಗ ಯಜಮಾನರು ಹೇಗಿದ್ರು, ಹಿಮ್ಮೇಳ ನೀವು ಯಾವ ಸ್ಥಾನಕ್ಕೆ ಹೋದ್ದು?
1: ನಾನು ಮೇಳಕ್ಕೆ ಬರ್ತೆ ಅಂದಾಗ ಇಲ್ಲೇ ಹತ್ತಿರದಲ್ಲಿ ಕುಂದಾಪುರದಲ್ಲಿ MM ಹೆಗ್ಡೆ ಅವರ ಮೂಲಕ ಅವರ ಮನೆಯಲ್ಲಿ ಅಗ್ರಿಮೆಂಟ್ ಆಗಿ ನಾನು ಮಾರುಕಟ್ಟೆ ಮೇಳಕ್ಕೆ ಆಯ್ಕೆ ಆದದ್ದು. ಆಮೇಲೆ ಮತ್ತೊಬ್ರು ಯಜಮಾನರಿದ್ದರು, ಮಂಜೇಶ್ ಶೆಟ್ಟರು, ಅವ್ರ ಮೂಲಕ ಮಾನಕಟ್ಟೆ ಮೇಳಕ್ಕೆ ಪಾದಾರ್ಪಣೆ. ಮೇಳ ಅಂದ್ರೆ ಸಂಘದಲ್ಲಿ ನಾವು ಎಲ್ಲ ಕಟ್ಟಿಬಿಡುವುದು, ಅವರೇ ಬಣ್ಣ ಹಚ್ಚಿ ಬಿಡ್ತಿದ್ರು, ನಾವು ಹೋಗಿ ವೇಷ ಮಾಡ್ತಿತ್ತು. ವೇಷ ಮಾಡುವಲ್ಲಿ ನಮ್ದು ಗುರುಗಳ ಅಧ್ಯಯನ, ಅವ್ರು ಏನು ಹೇಳಬೇಕು ಎಷ್ಟು ಕುಣಿಬೇಕು ಅಷ್ಟೇ ಹೇಳಿ ಮಾಡ್ತಾ ಇತ್ತು. ಮೇಳದಲ್ಲಿ ಹಾಗಾಗುವುದಿಲ್ಲ, ನಮ್ಮ ಎಲ್ಲ ನಮ್ಮ ಸ್ವಂತಿಗೆ ಬೇಕು. ಆವಾಗ ನಾನು ಮೇಳಕ್ಕೆ ಹೋಗುವಾಗ ಈ ಥರ್ಮಕೋಲಿನ ಇದಲ್ಲ, ಕ್ಯಾದಿಗೆ ಮುಂದೆ ಅಲ್ಲ, ಅದು ಅಟ್ಟೆ ಕಟ್ಟಬೇಕು, ಅಟ್ಟೆ ಕಟ್ಟಬೇಕು, ಅದಕ್ಕೆ ಹಗ್ಗ ಹಾಕಬೇಕು, ಆಮೇಲೆ ಅದಕ್ಕೆ ಹುಲ್ಲು ಜಾಡಿ ಕಟ್ಟಬೇಕು, ಆಮೇಲೆ ಪೇಟ ಮುಚ್ಚಬೇಕು, ಜರಿಗೋಟು ಹಳದಿ ಕೆಂಪು ಅದನ್ನೆಲ್ಲ ಸುತ್ತಬೇಕು, ನಾವೇ ಕಟ್ಟಿಕೊಳ್ಬೇಕು, ಪುನಃ ಅದನ್ನು ಇಳಿಸುವಾಗ ನಾವೇ ಬಿಚ್ಚಬೇಕು, ಅಷ್ಟು ಕಷ್ಟ. ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ಅದಕ್ಕೆ. ಈಗ ಎಲ್ಲ ಒಂದು ಭಾರಿ ವೇಗದಲ್ಲಿ ಅದನ್ನು ಕಟ್ಕೊಂಡು ಸೀದಾ ಹೋಗ್ಬೋದು, ಆಗ ಭಾರಿ ಕಷ್ಟ. ಒಂದು ಮೇಳಕ್ಕೆ ಆಯ್ಕೆ ಆದೆ ಪ್ರಥಮ ದಿನ, ಭಾರಿ ಕಷ್ಟ ಆಯಿತು. ಯಾರೋ ನಮ್ಮ ಪಕ್ಕದಲ್ಲಿದ್ದವ್ರು ಕಟ್ಟಿಬಿಟ್ಟಿದ್ರು, ಹಾಗೆ ಹೋದೆ.

0: ವೇಷ ಮಾಡಿದೆ. ಒಂದು ಎರಡು ಮೂರು ದಿನ ಹಾಗೆ ಹಾದಿ ವೇಷ ಮಾಡಿ,
1: ನಿತ್ವೇಷ
0: ನಿತ್ವೇಷ ಒಡ್ಡೊಲಗ ಒಡ್ಡೊಲಗಕ್ಕೆ ಹೋದದ್ ನಾನು, ಅನಿವಾರ್ಯ ಆದ್ರೆ ಮಾತ್ರ ನಿತ್ವೇಷ ಮಾಡ್ತಾ ಇದ್ದೆ
1: ಹಾಗೆ.
0: ಆಮೇಲೆ ಮೂರು ದಿನ ಹೋದೆ, ಮೂರು ದಿನ ಹೋದ ಮೇಲೆ ಈ ಯಕ್ಷಗಾನ ನಮಗೆ ಆಗ ಬರುವುದಿಲ್ಲ ಇದು ಅಂದೆ. ಇದು ಕಟ್ಕೊಳ್ಲಿಕ್ಕೆ ಬರುವುದಿಲ್ಲ, ಈಗ ಹುಲಿ ಜಾಡಿ ಹಿಡಿದ್ರೆ ಹಗ್ಗ ಹಾಕಿದ್ರೆ ಕೆಳಗೆ ಜಾರುತ್ತದೆ ಅಂತ ಸ್ಥಿತಿ, ಇದು ನಮ್ಗೆ ಆಗುದಿಲ್ಲ ಅಂತ ಹೇಳಿ ಎರಡು ದಿನ ಬಂದು ಮನೇಲಿದ್ದೆ. ನನಗೆಲ್ಲ ಮೇಳಕ್ಕೆ ಬರುವುದಿಲ್ಲ ಅಂತ ಅಪ್ಪನ ಕೈಲಿ ಹೇಳಿ. ಆಮೇಲೆ ಒಂದು ಎರಡು ದಿನ ಕಳೆದ ಮೇಲೆ ಯಾಕೆ ಆಗುದಿಲ್ಲ, ಅವರೆಲ್ಲ ಮೇಳದಲ್ಲಿ ಕಟ್ತಾ ಇದ್ರು ಅವರೆಲ್ಲ ವೇಷ, ನಮಗೆ ಯಾಕೆ ಆಗುದಿಲ್ಲ. ಪುನಃ ಅದೇ ಅಲ್ಲಿಂದ ಕಂಟಿನ್ಯೂ ಮೂರ್ನಾಲ್ಕು ವರ್ಷ ಮಾನಕಟ್ಟಿ ಮೇಳದಲ್ಲೇ ಇದ್ದೆ.
1: ಒಂದು ಮೂರ್ನಾಲ್ಕು ವರ್ಷ ಪೂರ್ತಿ ಮಾನಕಟ್ಟಿ ಮೇಳದಲ್ಲಿ?
0: ಹೌದೌದು, ಕಟ್ವೇಷ, ನಿತ್ವೇಷ, ಒಡ್ಡೊಲಗ, ಪೀಠಿಕೆ ಶ್ರೀವೇಷ, ಹಾಸ್ಯ, ಅನಿವಾರ್ಯವಾದ ಕುಶಲವ, ಹೀಗಿಂದ ಮೂರನೇ ವೇಷ, ಎಲ್ಲ ವೇಷಗಳನ್ನು ಮಾಡ್ತಾ ಇದ್ದೆ.
1: ಯಾವತ್ತು ಯಾವ ಕಲಾವಿದರ ರಜೆ ಇಲ್ಲ ಅವತ್ತಿಗೆ ನೀವು ಇದ್ರಿ,
0: ಸಣ್ಣ ಸಣ್ಣ ಸಣ್ಣ ಪುಟ್ಟ ವೇಷಗಳಿಗೆಲ್ಲ ಮಾಡ್ತಾ ಇದ್ದೆ.
1: ನೀವು ಯಾವ್ದೆಲ್ಲ ಮೇಳದಲ್ಲಿ ಕೆಲಸ ಮಾಡಿರಿ?
0: ನಾನು ಸ್ಟಾರ್ಟಿಂಗು ಮಾರನಕಟ್ಟೆ ಮೇಳ, ಆಮೇಲೆ ಕಮಲಶಿಲೆ ಮೇಳ, ನಂತರ ಮಂದರ್ತಿ ಮೇಳ, ಈಗ ಪ್ರಸ್ತುತ ಅಮೃತೇಶ್ವರಿ ಮೇಳದಿಂದ ಕಂಟಿನ್ಯೂ ಬರುವ ವರ್ಷ ಒಂದು 15 ವರ್ಷ
1: ಸತತ 15 ವರ್ಷ ಅಮೃತೇಶ್ವರಿ ಮೇಳದಲ್ಲೇ ಇದ್ರಿ. ನೀವು ಈಗ ಮಾರನಕಟ್ಟೆ ಮೇಳದಲ್ಲಿ ಇದ್ದವರು ಕಮಲಶಿಲೆ ಮೇಳಕ್ಕೆ ಬಂದ್ರಿ ಅಂತ ಹೇಳ್ರಿ, ಅದು ಬಪ್ಪುದಕ್ಕೆ ಹ್ಯಾಂಗ ಕಾರಣ ಅಥವಾ ಎಂತ ಕಾರಣ ಇತ್ತು ಅದಕ್ಕೋಸ್ಕರ?
0: ಖಂಡಿತ ಕಾರಣ ಇತ್ತು, ಅದು ನಾನು ಮಾರನಕಟ್ಟೆ ಮೇಳದಲ್ಲಿದ್ದೆ. ಮಾರನಕಟ್ಟೆ ಮೇಳದಲ್ಲಿದ್ದಾಗ ಪೆರಡೂರು ಮೇಳಕ್ಕೆ ನನ್ನ ಕರೆ ಆಯ್ತು. ಅವಾಗ ನಾನು ಕಟ್ಟುವೇಷ ಮಾಡ್ತಾ ಇದ್ದೆ, ಸ್ತ್ರೀವೇಷಕ್ಕೆ ನಾನಲ್ಲಿ ಪೆರಡೂರು ಮೇಳಕ್ಕೆ ಆಯ್ಕೆ ಆದೆ. ಆಯ್ಕೆ ಆದಾಗ ಒಂದು ಒಳ್ಳೆ ಗೌರವಯುತವಾಗಿ ನಮ್ಮ ಅಪ್ಪ ಯಾವ ವರ್ಷ ಮಾರನಕಟ್ಟೆ ಬಿಟ್ಟರು ಮನೆಯಲ್ಲೇ ಇದ್ರೆ ನಾನು ಪೆರಡೂರು ಮೇಳಕ್ಕೆ ಆಯ್ಕೆ ಆದೆ. ಪೆರಡೂರು ಮೇಳದಲ್ಲಿ ಅಂದರೆ ಇದೆ ಎಲ್ಲ ಹೊಸ ಪ್ರಸಂಗಗಳು, ಆವಾಗ ಸಿಕ್ಕಾಪಟ್ಟೆ ಹೊಸ ಪ್ರಸಂಗಗಳು, ದಾಮಿನಿ ಬಾಮಿನಿ ಶಿವಾನಿ ಭವಾನಿ ಆಕಾರದ. ಆಗ ಮಳೆಗಾಲ ಆಟ, ಬೆಂಗಳೂರು ಬೊಂಬೈ ಎರಡೆರಡು ಟ್ರಿಪ್ ಆವಾಗ ಪೆರಡೂರು ಮೇಳ ಹಾಗೆ ಹೋಯ್ತು. ಮಳೆಗಾಲ ಟ್ರಿಪ್ಪಲ್ಲಿ ಸಣ್ಣ ಸಣ್ಣ ಸಣ್ಣ ಸಂಬಳ ಬಿಡಿ, ಅದು ಸಂಬಳ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಈಗ ಆಗ್ಲಿಕ್ಕೆ ಅಷ್ಟೇ ಸಾಕಾಗ್ತಿತ್ತು
1: ಆವಾಗ, ಅದೇ ದೊಡ್ಡ
0: ಸಂಬಳ. ಹಾಗೆ ಹೋದೆ, ಹೋದಾಗ ಅಲ್ಲಿ ದಿಗ್ಗಜ ಕಲಾವಿದರ ದಂಡು, ಎಂತೆಂಥ ಕಲಾವಿದರು, ಚೆನ್ನಪ್ಪ ಶೆಟ್ರು, ಆರ್ಗೋಡು, ಮೋಹನ್ ದಾಸ್ ಶೆಣೆಯವರು, ಎಂತೆಂಥ ಕಣ್ಣಿ ಮನೆಯವರು, ತುಂಬ್ರಿ ಭಾಸ್ಕರಣ್ಣ, ಆಮೇಲೆ ಹುಡುಗೋಡು ಚಂದ್ರಾಸಣ್ಣ, ದೊಡ್ಡ ದೊಡ್ಡ ಕಲಾವಿದರ ಸಮಾಗಮ, ರಮೇಶ್ ಭಂಡಾರರು, ಧಾರೇಶ್ವರರು, ಸುರೇಶ್ ಶೆಟ್ರು, ಎಂತ ದೊಡ್ಡ ದೊಡ್ಡ ಕಲಾವಿದರು. ನಮ್ಗೆ ಅವ್ರನ್ನೆಲ್ಲ ಕಂಡು ಒಂಥರ ದಿಗ್ಗ್ರಮೆ ಆಗಿಬಿಡ್ತು. ಆಮೇಲೆ ಮಳೆಗಾಲ ಬೆಂಗಳೂರು ಬೊಂಬೈ ತಿರುಗಾಟದಲ್ಲಿ ಸ್ತ್ರೀವೇಷ, ಹಿಂಗೆ ಕಟ್ಟುವೇಷ, ಹಿಂಗಿಂದ ಅದಿದೆಲ್ಲ ಮಾಡ್ಕೊಂಡು ಇದ್ದಿದ್ದೆ.
1: ಮಳೆಗಾಲದ ಆಟ ಪೂರ್ತಿ ಪೂರೈಸಿದೆ?
0: ಮಳೆಗಾಲ ಆಟ ಪೂರ್ತಿ ಪೂರೈಸಿದೆ, ಬಹುಶಃ ಸರಿಯಾಗಿ ನೆನಪಿಲ್ಲ, ಪೂರೈಸಿದೆ. ಆಮೇಲೆ ಅಲ್ಲಿಂದ ಕಮಲಶಿಲೆ ಮೇಳಕ್ಕೆ ಬರುವ ಹಾಗೆ ಆಯಿತು ನನಗೆ. ಕಾರಣ ಅಂತ ಹೇಳಿದರೆ, ಬೆಂಗಳೂರಲ್ಲಿ ಒಂದಿನ ನಮ್ಮ ಯಜಮಾನರು, ನೇರವಾಗಿ ಹೇಳ್ತೇನೆ, ಅದೇನು ನನಗೇನು ಭಯ ಇಲ್ಲ, ಕರುಣಾಕರ ಶೆಟ್ರು ಕರೆದು ಸುಧಾ ಲಾಡ್ಜಲ್ಲಿ, ಮಾಧವ ನಿನಗೆ ಸರಿಯಾಗಿ ವೇಷ ಮಾಡ್ಲಿಕ್ಕೆ ಬರುವುದಿಲ್ಲ, ಕುಣಿಲಿಕ್ಕೆ ಬರುವುದಿಲ್ಲ, ಆಮೇಲೆ ನೀನು ಕಟ್ಟುವೇಷ ಸ್ತ್ರೀವೇಷ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಈಗ ಯಕ್ಷಗಾನದಲ್ಲಿ ಕುಣಿಲಿಕ್ಕೆ ಬರುವುದಿಲ್ಲ, ವೇಷ ಮಾಡ್ಲಿಕ್ಕೆ ಬರುವುದಿಲ್ಲ, ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಯಕ್ಷಗಾನಕ್ಕೆ ಯಾಕೆ?
1: ಹೌದು,
0: ಈಗ ಪ್ರಶ್ನೆ ಬರ್ತದೆ. ಆಯ್ತಾ, ಆಯ್ತು, ನೀನು ಕಟ್ಟುವೇಷ ಸ್ತ್ರೀವೇಷ ಸಣ್ಣ ಪುಟ್ಟ ವೇಷ ಮಾಡ್ಕೊಂಡಿದ್ದಾರೆ, ಇರುವುದಾದ್ರೆ ಇರು ಮೇಳದಲ್ಲಿ ಅಂದರು. ಆವಾಗ ಭಾರಿ ಬೇಜಾರಾಯ್ತು ನನಗೆ, ಒಬ್ಬ ಪ್ರಸಿದ್ಧ ಯಕ್ಷಗಾನ ಕಲಾವಿದನ ಮಗನಾಗಿ ನನ್ನ ಸ್ಥಿತಿ ಇಂಥ ಪರಿಸ್ಥಿತಿ, ಇಂಥ ಹೇಳಿಸ್ಕೊಂಬುದಾಯ್ತಲ್ಲ ಯಕ್ಷಗಾನಕ್ಕೆ ಬಂದು. ಅದಕ್ಕೆ ಅಂದರೆ ನಮ್ಮದು ಮೂಲ ಬಂಡವಾಳ ಅಂದರೆ ಎಲ್ಲರೂ ಒಟ್ಟಿಗೆ ಕಲ್ತದ್ದೇ, ಅದೇ ಪ್ರಾಬ್ಲಮ್. ನಾವೇ ಸಪರೇಟಾಗಿ ಕೇಂದ್ರಕ್ಕೆ ಹೋಗಿ ಕಲಿತು ಪರ್ಫೆಕ್ಟ್ ಆಗಿದ್ದಿದ್ರೆ ನಮಗೊಂದು ವ್ಯವಸ್ಥೆ ಆಗ್ತಿತ್ತು. ಆಮೇಲೆ ಇದು ಮೇಳ ಬೇಡ ಅಂತ ತೀರ್ಮಾನಕ್ಕೆ ಬಂದೆ.

ಆಮೇಲೆ ನಮ್ಮ ಅಲ್ಲಿಗೆ ನಮ್ಮ ನಮ್ಮ ಬದುಕಿನ ಯಕ್ಷಗಾನದ ಗುರುಗಳು, ನಮ್ಮ ಬದುಕಿನ ಯಕ್ಷಗಾನ ತಿರುವಿಗೆ ಕಾರಣ ಅವರು, ಮೋಹನ್ ದಾಸ್ ಶಾಣೆಯರ್ ಆರ್ಗೋಡ್ ಅವರು. ಅವರು ಕಮಲಶಿಲೆ ಮೇಳಕ್ಕೆ ನನ್ನನ್ನು ಆಯ್ಕೆ ಮಾಡಿದರು. ಆ ವರ್ಷ ಕಮಲಶಿಲೆ ಮೇಳಕ್ಕೆ ನೀರ್ಕೋಡ್ ಶಂಕರ ಹೆಗ್ಡೆಯವ್ರು ಹೋಗಬೇಕಾಗಿತ್ತು. ಅವರ ಬದಲಿಗೆ ನಾನು, ಉಳ್ಳೂರು ಶಂಕರಣ್ಣ ಅಥವಾ ವಿಜಯ್ ಬೀಜಮಕ್ಕಿ, ಮೂರು ಜನದಲ್ಲಿ ಒಬ್ಬರು ಹೋಗಬೇಕಾಗಿತ್ತು. ಶಾಣೆಯವ್ರು ನನ್ನನ್ನು ಆಯ್ಕೆ ಮಾಡಿದರು. ಅಲ್ಲಿಂದ ನಾನು ಒಡ್ಡೋಲ್ಗ ಮಾಡ್ತಿದ್ದವನು

0: ವೇಷವನ್ನು. ಹಾಗೆ ಹೋದೆ, ಒಂದು ತಿಂಗಳು ಭಾರಿ ಕಷ್ಟ ಆಯ್ತು ನನಗೆ. ಒಂದು ತಿಂಗಳು ಅಂತ ಹೇಳಿದ್ರೆ ಅಂಥ ಅಪ್ಪನಿಗೆ ಇಂಥ ಮಗನ ಹೀಗೆಲ್ಲ ಒಂದು ಹೇಳುವಂಗೆ ಬಂತು. ಆಮೇಲೆ ಯಕ್ಷಲೋಕ ವಿಜಯ ಅಂತ ಒಂದು ಪ್ರಸಂಗ ಬಂತು. ಅದರಲ್ಲಿ ನನ್ನದೊಂದು ಯಕ್ಷಲೋಕದ ಕನ್ಯೆ ಪಾತ್ರ, ಇದು ಹೆಸರು ನೆನಪಾಗುವುದಿಲ್ಲ ಈಗ. ಅದು ಮಾತ್ರ ಆ ಪಾತ್ರ ಯಾವತ್ತು ನಾನು ಮಾಡಿದ್ನು ಅಲ್ಲಿಂದ ಮತ್ತೆ ಕಮಲಶಾಲೆ ಮೇಳದಲ್ಲಿ ಹಿಂತಿರುಗಿ ಕಾಣಲಿಲ್ಲ. ಅಲ್ಲಿಂದ ಶನಿಯರು ಸಿಕ್ಕಿದ್ರು, ದಿವಸ ಅಧ್ಯಯನ, ರಾತ್ರಿ ಹಗಲು ಬರೆದು ಬರೆದು ಬರೆದು ಅಧ್ಯಯನ ಅಧ್ಯಯನ ಮಾಡಿ ಅಲ್ಲಿಂದ ಒಂದು ಕಮಲಶಾಲೆ ಮೇಳದಲ್ಲಿ ತುಂಬಾ ಒಂದು 5-6 ವರ್ಷ ಒಳ್ಳೆ ರೀತಿಯಲ್ಲಿ ಕಳೆದ್ಬಿಟ್ಟೆ.
1: ಸತತ 5-6 ವರ್ಷ ಕಮಲಶಾಲೆ ಮೇಳದಲ್ಲೇ ಇದ್ರಿ. ಈಗ ಸದ್ಯಕ್ಕೆ ಬಡಗುತಿಟ್ಟಲ್ಲೇ ನಿಮ್ಮಂತಹ ಸಮರ್ಥವಾಗಿ ಸ್ತ್ರೀವೇಷ ಮಾಡುವರು ಯಾರಿಲ್ಲ. ಅದು ಎಲ್ಲಿಯವರ ಕೇಳಿದ್ರೆ ಸತ್ಯವಾನ ಸಾವಿತ್ರಿ, ಆ ದುಃಖ ಸನ್ನಿವೇಶದ ಸಾವಿತ್ರಿಯಿಂದ ಹಿಡಿದ ಜ್ವಾಲಾ ಪ್ರತಾಪದ ರೋಷ ತುಂಬಿದಂತಹ ಜ್ವಾಲೆ ಮಾಡುವಲ್ಲಿವರೆಗೂ ಬಡಗುತಿಟ್ಟಲ್ಲಿ ಟೆಂಟ್ ಮೇಳದಲ್ಲ ಇಲ್ಲಿ. ಈಗ ನೀವು ಟೆಂಟ್ ಮೇಳದ ಕಲಾವಿದರಿಗೆ ಈಗ ಸಮ ಇದ್ರಿ, ಹೀಗೆ ಆಗುವುದಕ್ಕೆ ಕಾರಣ ಏನಿರ್ಬೋದು?
0: ಕಾರಣ ಅಂತ ಹೇಳಿದ್ರೆ ಅದು ನೋಡಿ ಆದದ್ದು. ನಾನು ವೇಷ ಮಾಡಿ ಹಾಗೆ ಮಲಗುವುದಿಲ್ಲ ಮತ್ತೊಬ್ಬರು ವೇಷ. ಯಾಕಂದ್ರೆ ಉದಾಹರಣೆಗೆ ನಾವು ಕಮಲಶಾಲೆ ಮಾಡದೆ ಇರುವತ್ತಿಗೆ ನಮ್ಮ ನಾನು ವೇಷ ಮಾಡಿ ಅಂದ್ರೆ ಸಂಜು ಅಣ್ಣ ಏನು ಮಾಡ್ತಾರೆ, ಅವ್ರು ಶಶಿಪ್ರಭೆ ಹೇಗೆ ಮಾಡ್ತಾರೆ, ನಾನು ತುಂಬಾ ಯಾವ್ದು ಭ್ರಮರ ಕುಂತಲೆ ಮಾಡಿ ನಿಂತಲ್ಲೂ ಅವ್ರು ಹೇಗೆ ಮಾತಾಡ್ತಾರೆ, ಹೇಗೆ ಎಲ್ಲಿ ನಿಲ್ತಾರೆ ಅದೆಲ್ಲ ಗಮನಿಸ್ತಾ ಇರ್ತೆ. ಆಮೇಲೆ ತುಂಬಾ ಇದು ಇವರೊಟ್ಟಿಗೆ ತುಂಬಾ ವೇಷ ಮಾಡಲಿಲ್ಲ, ಎಮ್ಮನೆಯಕರೊಟ್ಟಿಗೆ ಒಂದೆರಡು ವೇಷ ಮಾಡಿದ್ದೆ. ಆದರೆ ಅವ್ರದ್ದು ಬಗ್ಗೆ ಕೇಳಿದೆ ನಾನು ತುಂಬ, ಹೀಗೀಗೆ ಪಾತ್ರಗಳು ಮಾಡ್ತಿದ್ರೆ ಹಿರಿಯರಿಂದ ಎಲ್ಲ ಕೇಳ್ತಾ ಇದ್ದೆ. ಆಮೇಲೆ ನಮ್ಮ ಶಶಿಕಾಂತ್ ಶೆಟ್ಟರು ಅವರು ಎಮ್ಮನೆಯಕರಿಂದ ಭಾರಿ ಪ್ರಭಾವಿತರಾಗಿದ್ದರು. ಅವರು ಸ್ವಲ್ಪ ನಾವು ಮಾತಿನ ವಿಷಯದಲ್ಲಿ ದಾರಿ ವಿಷಯದಲ್ಲಿ ಎಲ್ಲ ಅನುಕರಣೆ ಮಾಡಿದ್ದೇವೆ. ಅದು ಒಳ್ಳೆಯದನ್ನು ನಾವು ಯಾವತ್ತೂ ಅನುಸರಣೆ ಮಾಡಬೇಕಂತ. ಹಾಗೆ ತುಂಬ ಹಿರಿಯ ಕಲಾವಿದರದ್ದೆಲ್ಲ. ಆಮೇಲೆ ಅರಾಟೆ ಅವರ ಜೊತೆ 3 ವರ್ಷ ಇದ್ದೆ ಮಳೆಗಾಲದಲ್ಲಿ, ಅದು ನಮಗೆ ಒಳ್ಳೆಯ ಅನುಭವ. ಹೀಗೆ ಹಾರಾಡಿ ರಮೇಶ್ ಕಾಣಿಗರು ಅವರು ಎಮ್ಮನಾಯಕರೊಟ್ಟಿಗಿದ್ದವರು, ಅದು ಅವರೊಟ್ಟಿಗೆ ಇದ್ದೆ, ಅದು ದೊಡ್ಡ ಅನುಭವ ಆಯ್ತು ನಮಗೆ.
1: ನೀವೀಗ ಹೇಳಿದ್ರಿ ನಿಮ್ಗೆ ಆರ್ಗೋಡು ಮೋಹನ್ದಾಸ್ ಅಣ್ಣಯ್ಯರು ನಿಮ್ಮ ಯಕ್ಷಗಾನ ಬದುಕು ತಿರುಗುವ ಕಾರಣವೇ ಅವರು ಅಂದಲೇ ಹೇಳ್ರಿ, ಅವ್ರ ಕುರಿತ ಹೇಳುದಾರೆ ನಿಮ್ಗೆ.
0: ಆರ್ಗೋಡ್ ಮೋಹನ್ದಾಸ್ ಅಣ್ಣಯ್ಯವರು ಅಂತ ಹೇಳಿದ್ರೆ ಅದು ನಾವು ಎಂತ ಹೇಳುದು, ನನಗೆ ಎಷ್ಟು ಸಲ ಬೈದಿರೇನು. ನಾನೊಬ್ಬ ಕಲಾವಿದನ ಮಗನಾಗಿದ್ದರು, ಕಮಲಶಾಲೆ ಮೇಳಕ್ಕೆ ಹೋದಾಗ ಅವರೇ ಬಾಯಿ ಬಿಟ್ಟು ಹೇಳಿದರು, ನಿನಗೆ ಎಂಥದ್ದು ಬರ್ತಿಲ್ಲ, ನೀನು ಎಲ್ಲರೂ ಯಕ್ಷಗಾನ ಬಿಡ, ಎಲ್ಲರೂ ಗೊಬ್ಬರ ಹೊರಕ್ಕೆ ಹೋಗಂದಿರು. ಆಮೇಲೆ ತುಂಬ ಬೈದಿರು, ಅದನ್ನೆಲ್ಲ ಎಲ್ಲ ಹೇಳೋಕಾತಿಲ್ಲ ಯಾಕಂದ್ರೆ ಅದು ಗುರು. ಆಮೇಲೆ ಅವರು ಸಣ್ಣ ಪುಟ್ಟ ದೊಡ್ಡ ಸೇವೆ ಅಲ್ಲ, ಸಣ್ಣ ಪುಟ್ಟ ಅವರು ಸೇವೆ ಮಾಡಿದೆ ನಾನು. ಆ ಸೇವೆ ಮಾಡಿದ ಫಲರೂಪವೇನು, ಒಂದು ದಿನವೂ ನಾನು ಅವರು ಎಷ್ಟೇ ಬೈಲಿ ಅಂತದೇ ಹೇಳಿ ಒಂದು ದಿನವೂ ಅವ್ರ ಮೇಲೆ ಗುರುಭಕ್ತಿ ಬಿಟ್ಟರೆ ಮತ್ತು ಅನ್ಯ ಅವ್ರ ಮೇಲೆ ಎಂಥದ್ದು ಹೇಳುವುದು ಆ ದ್ವೇಷ ಅದು ಯಾವುದೂ ಇಲ್ಲ. ಅದು ನನಗೆ ಒಂದು ಒಳ್ಳೆ ಫಲ ಕೊಟ್ಟಿತ್ತು.
1: ನೀವು ಸತತ 5-6 ವರ್ಷ ಇಪ್ಪತ್ತಿಗೂ ಅವ್ರು ನಿಮ್ಮೊಟ್ಟಿಗೆ ಕಮಲಶಾಲೆ ಮೇಳದಲ್ಲಿ ಇದ್ದಾರೆ.
0: ಕಮಲಶಾಲೆ ಮೇಳ, ಆಮೇಲೆ ಅಮೃತೇಶ್ವರಿ ಮೇಳದಲ್ಲೂ 1-2 ವರ್ಷ ಇದ್ರು ಅವರು.
1: ಅಲ್ಲೂ ನಿಮ್ಗೆ ತುಂಬಾ ಎಲ್ಲ
0: ಹೇಳಿದ್ರು. ಖಂಡಿತ. ಅಲ್ಲಿ ಅಂದ್ರೆ ರಾಮಾಂಜನೇಯ ಸೀತೆ ನಾನು ಅಲ್ಲೂ ಮಾಡಲಿಲ್ಲ ಕಮಲಶಾಲೆ ಮೇಳದಲ್ಲಿ, ಇಲ್ಲಿ ಬಂದೇ ಮಾಡಿದ್ದೆ ಅಲ್ಲಿ
1: ಅಮೃತೇಶ್ವರಿ
0: ಮೇಳದಲ್ಲಿ.
1: ಆಗ ಅವರದ್ದು ರಾಮ,
0: ಅವರದ್ದು ರಾಮ, ನಂದೇ ಸೀತೆ, ತುಂಬಾ ಆಯ್ತು ಅದು.
1: ನೀವೀಗ ಸತತ 6-7 ವರ್ಷ ಕಮಲಶಾಲೆ ಮೇಳದಲ್ಲಿ ತಿರುಗಾಟ ಮಾಡ್ರಿ ಹೇಳ್ರಿ, ಅದಾದ್ಮೇಲೆ ಮತ್ತೆ ಯಾವ ಮೇಳಕ್ಕೆ ಹೋದ್ರಿ?
0: ಅದರಿಂದ ಮಂದರ್ತಿ ಮೇಳಕ್ಕೂ ಅದೇ ಮುಂದರ್ತಿ ಮೇಳಕ್ಕೆ ಹೋಪ್. ಕಾರಣ ಅಂತ ಕೇಳಿದ್ರೆ ನನಗೆ ಒಂದು ಸ್ವಲ್ಪ ಪದ್ಯ ಎತ್ತುವ ಚಟ ಇತ್ತು. ನೇರ ಹೇಳ್ತಿ, ಪದ್ಯ ಎತ್ತುವ ಚಟ
1: ಹೆಚ್ಚಾಗಿ ಎಲ್ಲ ಕಲಾವಿದರಿಗೆ ಇರ್ತದೆ. ಪದ್ಯ ಎತ್ತರ ಅದೊಂದು ಪದ್ಯ ಖುಷಿ ಆಗ್ತ ಹೇಳಿ,
0: ಪದ್ಯ ಎತ್ತಬೇಕು, ಶ್ರುತಿಬದ್ಧವಾಗಿ ಮಾತಾಡಬೇಕು, ಇದೆಲ್ಲ ಸ್ವಲ್ಪ ಆಸೆ ಇದ್ದಿತ್ತು. ಆಗ ಆಲೋಚನೆ ಮಾಡಿದ್ರೆ ಪ್ರಸಿದ್ಧ ಭಾಗವತರು ಗೋಪಾಲ್ ಗಾಣಿಗರು ಮುಂದರ್ತಿ ಮೇಳದಲ್ಲಿದ್ದರು. ನಾನು ಅವರಿಗೆ ನನ್ನ ಅಗ್ರಿಮೆಂಟ್ ಆಗುವಾಗ ನಾನು ನೇರ ಹೇಳಿದ್ದು, ನನ್ನ ನೀವು ಸಂಬಳ ಎಷ್ಟು ಕೊಡ್ತೀರೋ ನನಗೆ ಗೊತ್ತಿಲ್ಲ, ಗೋಪಾಲ್ ಗಾಣಿಗರಿದ್ದ ಸಟ್ಟಿ ನನ್ನನ್ನು ಹಾಕಿ ಅಂತ. ಆಮೇಲೆ ಆ ವರ್ಷ ಒಳ್ಳೆ ಸಟ್ಟು, ಗೋಪಾಲ್ ಗಾಣಿಗರು, ಸುನೀಲ್ ಭಂಡಾರರು, ಮಂದರ್ತಿ ರಘುವಣ್ಣ, ಹಾರಾಡಿ ರಮೇಶ್ ಅಣ್ಣ, ಒಳ್ಳೆ ಪೂವಪ್ಪಣ್ಣ ಹಾಸಿಗಾರರು, ಒಳ್ಳೆ ಹಳೆ ಕಲಾವಿದರು, ಅನುಭವಿ ಕಲಾವಿದರು, ಕಣ್ಣಿಮನೆಯವರು ಅನುಭವಿ ಕಲಾವಿದರೊಟ್ಟಿಗೆ ತಿರುಗಾಟ ಮಾಡಿದ್ದದ್ದು ಒಂದು 3-4 ವರ್ಷ. ಒಂದು ಒಳ್ಳೆ ಅನುಭವ ಅದು, ಭಾರಿ ಹಳೆ ಸಾಂಪ್ರದಾಯಿಕ ಬಗ್ಗೆ ಎಲ್ಲ ತಿಳಿದವರು ಅವರು. ಮತ್ತೆ ನಮ್ಮ ಗೋಪಾಲಣ್ಣು ಹಾಗೆ ಪದ್ಯ ಎತ್ತುವುದಕ್ಕೆ ಇವನಿಗೆ ಒಳ್ಳೆ ಶ್ರುತಿ ಇತ್ತು, ಒಳ್ಳೆ ಸ್ವರ ಇತ್ತು, ಶ್ರುತಿಬದ್ಧವಾಗಿ ಎತ್ತ ಅಂತ ಹೇಳಿದ್ರೆ ಅದನ್ನು ಬಿಡ್ತಾ ಇದ್ರು ಅವರು. ಅದು ನಮಗೆ ಅನುಕೂಲ ಆಯ್ತು.
1: ಮಂದರ್ತಿ ಮೇಳದಲ್ಲಿ ನಿಮ್ಗೆ ತುಂಬಾ ಅನುಭವ ಆಯ್ತಂತ.

0: ನೀವು ಹೋದ್ದು ಸಖಿ ಸ್ತ್ರೀವೇಶಕ್ಕೆ?
1: ಸಖಿ ಸ್ತ್ರೀವೇಶಕ್ಕೆ ನಾನು ಇಲ್ಲಿಯೂ ಸಖಿ ಸ್ತ್ರೀವೇಶ 5-6 ವರ್ಷ ಮಾಡಿ ಮಂದರತಿ ಮಾಡಿದ್ರು 4 ವರ್ಷ ಸಖಿ ಸ್ತ್ರೀವೇಶ ಮಾಡಿದ್ದೆ.
0: ಅಲ್ಲೂ ತುಂಬಾ ಅನುಭವ ಸಿಕ್ತು ನಿಮಗೆ.
1: ಹೌದೌದು.
0: ಮಂದರತಿ ಮೇಳದಲ್ಲೂ ನೀವು 2-3 ವರ್ಷ ತಿರುಗಾಟ ಆದ್ಮೇಲೆ ಮತ್ತಾವ ಮೇಳಕ್ಕೆ ಹೋದ?
1: ಅಲ್ಲಿಂದ ನೇರ ತಾಯಿ ಅಮೃತೇಶ್ವರಿ ಮೇಳಕ್ಕೆ.
0: ಈಗ 20 ಮೇಳ.
1: ಹೌದು.
0: ಆಗ ನೀವು ಬಪ್ಪುವಾಗ ಯಾವ್ದೆಲ್ಲ ಸೆಟ್ ಇದ್ದಿತ್ತು ಅಥವಾ ಯಾವ್ದೆಲ್ಲ ಕಲಾವಿದ್ರಿದ್ದೀರ? ನೀವು ನಿಮ್ಮೊಟ್ಟಿಗೆ ಯಾವ್ದೆಲ್ಲ ಮತ್ತೆ ಕಲಾವಿದ್ರೆ ಯಾರೆಲ್ಲ ಬಂದಿದ್ರು ಅಂದೇಳಿ?
1: ನಾವು ಬರುವ ಪೂರ್ವದಲ್ಲ ಅವರು ಹೊಸಾಳ್ ಭಾಗವತರ್ ಇದ್ದೀರ, ಕಡಿಕೆ, ಆಮೇಲೆ ಆವರಿಸಿ ದಿವಕರಣ, ಅವರು ತುಂಬ ಜನ ಇದ್ದಾರೆ. ನಾವು ಕಮಲಶಲೆ ಇದ ನಾನು ಮಂದರತಿ ಮೇಳದಿಂದ, ಆಮೇಲೆ ಇವರು ನಮ್ಮ ಸುರೇಶ್ ಅಣ್ಣ, ಕೋಟ ಸುರೇಶ್ ಅಣ್ಣ ಸೌಕರ್ಯ ಮೇಳದಿಂದ ಎಲ್ಲ ಒಟ್ಟೊಟ್ಟೆ ಮಂದರ್ತಿಯಿಂದ ಒಂದು 5 ಜನ ಬಂದಿತ್ತು. 5 ಜನ ಅಲ್ಲಿಗೆ ಒಟ್ಟೆ ಅಮೃತೇಶ್ವರಿ ಮೇಳಕ್ಕೆ.
0: ಯಾರಲ್ಲ?
1: ಗೋಪಾಲ್ ಗಾಣಿಗರು, ನಾನು, ಕಿರಾಡಿ ವಿಶ್ವನಾಥ, ಬಾರಾಳಿ ಸಂತೋಷ, ಚಂಡೆ ನಮ್ಮ ಹೇರೂರ ಪ್ರಭಾಕರ, ಇಷ್ಟು ಜನ ಒಟ್ಟು ಏಕಕಾಲದಲ್ಲೇ ಬಂದಿದ್ದು ಇಲ್ಲಿಗೆ ಅಮೃತೇಶ್ವರಿ ಮೇಳಕ್ಕೆ. ಅಲ್ಲಿ ತುಂಬಾ ಜನ ಇದ್ದಿದ್ರು. 1 ವರ್ಷ ಸಖಿ ಸ್ತ್ರೀವೇಶ ನಾನು ಮಾಡಿದ್ದೆ, ಎದುರೆ ಕೂತ್ಕೊಂಡಿದ್ದೆ. 6 ವರ್ಷ ದಿವಕರಣ ಮುಖ್ಯ ಸ್ತ್ರೀವೇಶದಾರಿಯಾಗಿದ್ರು, ಸಖಿ ಸ್ತ್ರೀವೇಶ ಆಗಿದ್ದೆ. ಸಖಿ ಸ್ತ್ರೀವೇಶ ಮಾಡಿ ನಾನು ಮುಖ್ಯ ಸ್ತ್ರೀವೇಶದ ಹೆಚ್ಚು ಕಡಿಮೆ ಎಲ್ಲ ವೇಷಗಳನ್ನು ಮಾಡ್ತಿದ್ದೆ ಆ ಸಂದರ್ಭ. ಅಲ್ಲಿಂದ ಕಂಟಿನ್ಯೂ ಆಯ್ತು ಅಮೃತೇಶ್ವರಿ ಮೇಳ.
0: ಅಮೃತೇಶ್ವರಿ ಮೇಳದಲ್ಲಿ ನಿಮ್ಗೆ ಅದ ಅನುಭವ ಎಂತಲ್ಲ, ಎಷ್ಟು ಒಳ್ಳೆ ಅನುಭವ ಆಯ್ತು, ಬೆಳವಣಿಗೆಗೆ ಪೂರಕ ಹೆಂಗಾಯ್ತು?
1: ಖಂಡಿತ. ಅಮೃತೇಶ್ವರಿ ಮೇಳಕ್ಕೆ ನಾನು ಪ್ರಾರಂಭದಲ್ಲಿ ಹೋದಾಗ ನಮ್ಮ ಯಜಮಾನರ ಒಂದು ಆಶೀರ್ವಾದ ಅನುಗ್ರಹದೊಂದಿಗೆ, ಆಮೇಲೆ ಕ್ವಾಟ ಸುರೇಶನ್ ಕರೆದ್ರು, ಮತ್ತೆ ಅಲ್ಲಿ ಇದ್ದವರೆಲ್ಲರೂ ಯಾವ್ದು ಏನು ಕ್ವಾಟಕ್ಕೆ ಸಂಬಂಧಪಟ್ಟ ಏನು ಅಭಿಮಾನಿಗಳು ಎಲ್ಲ ಇದ್ದರು, ಅವರೆಲ್ಲರ ಒಂದು ಕರೆಯೊಂದಿಗೆ ನಾನು ಮೇಳಕ್ಕೆ ಆಯ್ಕೆಯಾದೆ. ಅಲ್ಲಿಂದ ನಮ್ದು ಯಕ್ಷಗಾನ ಜೀವನವೇ ಬದಲು, ಒಂದು ಒಳ್ಳೆಯ ವಾತಾವರಣ. ಈಗ ಮಂದರ್ತಿ ಮೇಳದಲ್ಲಿದ್ದಾಗ 5 ಮೇಳ ಗುರುತಿಸುವ ಸಂಖ್ಯೆ ಸ್ವಲ್ಪ ಕಡಿಮೆ ಇದ್ದಿತ್ತು. ಮಂದರ್ತಿ ಮೇಳ ದೊಡ್ಡ ಮೇಳ, ಅದೊಂದು ಸಾಮ್ರಾಜ್ಯ ಅದು. ಆದ್ರೆ ಎಂತ ಕೇಳಿದ್ರೆ 5 ಮೇಳ ಇರತ್ತ, ಒಬ್ಬೊಬ್ಬನ ಗುರುತಿಸುವ ಕಷ್ಟ.
0: ಕಲಾವಿದ್ರು ತುಂಬಾ ಜನ,
1: ತುಂಬಾ ಜನ ಇರ್ತಾರೆ. ಇದು ಹಾಗಲ್ಲ, ಒಂದೇ ಮೇಳ ಇರುವುದ, ಮಾಧವನಾಗೂರ ಅಮೃತೇಶ್ವರಿ ಮೇಳ, ಪ್ರಧಾನ ಸ್ತ್ರೀವೇಶ, ಹೀಗೆಲ್ಲ ಒಂದು ಗುರುತಿಸುವ ಸಂಖ್ಯೆ ಇರುತ್ತೆ. ಹಾಗೆ ಆಯ್ಕೆ ಅದೇ ಗೋಪಾಲ್ ಗಾಣಿಗರ್ ಇದ್ದರು, ಮಯ್ಯ ಭಾಗವತರ ಬಂದರು, ನಂತರ ಪ್ರಸಿದ್ಧ ನಮ್ಮ ನಡುತಿಟ್ಟಿನ ವೇಷಧಾರಿಗಳು ಸುರೇಶ್ ಅಣ್ಣ ಸಿಕ್ಕಿದ್ರು. ನನಗೆ ಒಂದು ರೀತಿ ಒಂದು ಒಳ್ಳೆ ಅನುಕೂಲ ಆಯ್ತು. ಅದು 1 ವರ್ಷ ನಾಗೇಂದ್ರ ಉಪ್ಪುನಾಗೇಂದ್ರಣ್ಣ, ಆರ್ಗೋಡ್ ಅವರು ಎಲ್ಲ ಇದ್ದಿದ್ರು, ಒಂದು ಒಳ್ಳೆ ಅನುಕೂಲ ಆಯ್ತು ಅದು.
0: ನೀವು ಅಮೃತೇಶ್ವರ ಮೇಳಕ್ಕೆ ಬಂದ ಪ್ರಾರಂಭದಲ್ಲಿ ಹೇಗೀತು ಅನುಭವ, ಹೇಗೀತು ಹೊಸ ಮೇಳ?
1: ಹೊಸ ಮೇಳ ಅಂತ ಹೇಳಿದ್ರೆ ನಾನು ಬಂದಾಗ ಅಲ್ಲಿ ನನಗೆ ಅಂತ ಸಮಸ್ಯೆ ಅಂತ ಆಗ್ಲಿಲ್ಲ. ಸಮಸ್ಯೆ ಅಂತ ಹೇಳಿದ್ರೆ ನಾನು ಈಗ ಪೌರಾಣಿಕ ವಾತಾವರಣದಲ್ಲಿ ಇದ್ದಾನ. ಮಾನಕಟ್ಟೆ, ಕಮಲಶಲೆ, ಮಂದರ್ತಿ ಎಲ್ಲ ಒಂದು ರೀತಿ ಪೌರಾಣಿಕ ವಾತಾವರಣ. ಆಮೇಲೆ ಅಲ್ಲಿ ನನಗೆ ಭಾರಿ ಒಂದು ವಿಶೇಷತೆ ಅಂತ ಇರಲಿಲ್ಲ. ನಂತರ ನನಗೆ ಒಂದು ಆಸೆ ಇದ್ದಿತ್ತು, ನಮ್ಮ ಅಪ್ಪಯ್ಯ ಒಂದು ಮುಖ್ಯ ಸ್ತ್ರೀವೇಶಧಾರಿ ಆಗಿದ್ದರು ಒಂದು ಮೇಳದಲ್ಲಿ, ನನಗೊಂದು ಆಗಬೇಕಂತ ಮನಸ್ಸಾಗ ಆಸೆ ಇದ್ದಿತ್ತು. ಅದು ಆ ತಾಯಿ ಅಮೃತೇಶ್ವರಿ ಈಡೇರಿಸಿಬಿಟ್ಲು. ಅಲ್ಲಿಯೇ ನಾನು ಪ್ರಧಾನ ಸ್ತ್ರೀವೇಶಧಾರಿ,
0: ಒಂದು ವರ್ಷಕ್ಕೆ ಪ್ರಧಾನ ಸ್ತ್ರೀವೇಶ.
1: ಹೌದು.
0: ನಿಮ್ಗನ್ಸು ಹಂಗೆ ಸ್ತ್ರೀವೇಶಧಾರಿ ಆದವರ ಈ ಯಕ್ಷಗಾನ ರಂಗದಲ್ಲೇ ಮಾಡಲೇಬೇಕಾದಂತಹ ಕೆಲಸ ಯಾವ್ದಲ್ಲ ಇರ್ಬೋದು, ಅಂದ್ರೆ ಪಾತ್ರ ನಿರ್ವಹಣೆ ಹ್ಯಾಂಗ್ ಮಾಡ್ಕ ಸ್ತ್ರೀವೇಶಧಾರಿಗಳಲ್ಲ?
1: ಸ್ತ್ರೀವೇಶ ಅಂತ ಹೇಳಿದ್ರೆ ಬಹಳ ಜಾಗ್ರತೆ ಇರಬೇಕು. ಬಹಳ ಜಾಗ್ರತೆ ಅಂದ್ರೆ ಬಹಳ ಜಾಗ್ರತೆ, ಮೃದು ಧೋರಣೆ ಇರಬೇಕು. ಆಮೇಲೆ ವೀರರಸಕ್ಕೆಲ್ಲ ಬಿಡಿ, ಅದು ಪಾತ್ರಕ್ಕೆ ಅನುಗುಣವಾಗಿ ಬರ್ತದೆ. ವೇಷಗಳನ್ನು ಅಷ್ಟು ಅಚ್ಚುಕಟ್ಟಾಗಿ ನಮ್ಮದು ಅಂತ ಹೇಳಿದ್ರೆ ನಾವು ಈಗಿನ ಇದಕ್ಕೆ ಮಾರು ಹೋಗಲಿಲ್ಲ, ಸಾಂಪ್ರದಾಯಬದ್ಧವಾಗಿ ಏನು ಮಾಡಬೇಕು ಅದನ್ನೇ ಮಾಡ್ತಾ ಇತ್ತು. ಆಮೇಲೆ ರಂಗದ ಹಿಂದೆ ಬೇಗ ವೇಷ ಮಾಡಿಕೊಂಡು, ನಮ್ಮ ಈಗೆಲ್ಲ ಸ್ವಲ್ಪ ತಡ ಆಗ್ತಿತ್ತು, ಮೊದಲೆಲ್ಲ ಹಾಗೆ ವೇಷ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಿಂತುಕೊಂಡು ರಂಗದಲ್ಲಿ ಏನು ಮಾಡಬೇಕು, ಏನು ಹೇಳಬೇಕು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಆಲೋಚನೆ ಮಾಡಬೇಕು, ರಂಗದ ಶಿಸ್ತನ್ನು ಯಾವತ್ತೂ ಕಾಪಾಡಬೇಕಂತ.
0: ನೀವೀಗ ಅಮೃತೇಶ್ವರಿ ಮೇಳಕ್ಕೆ ಬಂದದ್ದು ಪ್ರಧಾನ ಸ್ತ್ರೀವೇಶ, ಈಗ ಬಂದ 2ನೇ ವರ್ಷದಿಂದ ಇವತ್ತಿನವರೆಗೂ ಪ್ರಧಾನ ಸ್ತ್ರೀವೇಶವೇ.
1: ಹೌದು.
0: ನಾ ಕೇಳ್ಪಟ್ಟಾಗಿ ಅಮೃತೇಶ್ವರಿ ಮೇಳದಲ್ಲಿ ಅಮೃತಕ್ಕಿಂತ ಬಡಗು ತಿಟ್ಟಿನ ಬಯಲಾಟ ಮೇಳಗಳಲ್ಲಿ ಎಲ್ಲದರಲ್ಲೂ ದೇವಿ ಪಾತ್ರಕ್ಕೆ ನೀವು ಹೆಚ್ಚಾಗಿ ಫೇಮಸ್ ಆದವರು, ಅದ್ರ ಕುರಿತ ಹೇಳುದಾರಂತ.
1: ದೇವಿ ಪಾತ್ರ ಅಂತ ಹೇಳಿದ್ರೆ ಅದೇ ದೇವರದ್ದೇ ಅನುಗ್ರಹ, ಅದು ನಾನೆಂತ ಹೇಳೋಕಾತಿಲ್ಲ. ನಾನು ಕಮಲಶಿಲೆ ಮೇಳ, ಮಂದರ್ತಿ ಮೇಳ ಇದ್ರೆಲ್ಲ ಮಾಲಿನಿ ಮಾಡ್ತಾ ಇದ್ದೆ. ದೇವಿ ಪಾತ್ರ ಮುಂದೊಂದು ದಿನ ನನಗೆ ಬದತ್ತು ಅಂದ್ರೆ ನಾವು ಆಲೋಚನೆ ಇಲ್ಲ, ಅದು ನೋಡ್ತಾ ಇದ್ದೆ ಹೀಗೀಗೆ ಮಾಡ್ತಾ ಇದ್ರ ಅವರನ್ನ ನಂದು ಗಮನ ಇತ್ತು. ನಮ್ಗೆ ಬರ್ತದ ಇಲ್ಲಿಯಾ, ನಾನು ಮುಖ್ಯ ಸ್ತ್ರೀವೇಶ ಆಗ್ತಾ ಆಗ್ತೇನೋ ಇಲ್ಲಿ ಅಂದ್ರೆ ಆ ರೀತಿ ಒಂದು ನಿಟ್ಟಿನಲ್ಲಿ

0: ಅಮೃತೇಶ್ವರಿ ಮೇಳಕ್ಕೆ ಬಂದ ಮೇಲೆ ಅದು ಎಲ್ಲ ವಾತಾವರಣ ಚಿತ್ರಣವೇ ಬದಲಾಯಿತು. ದೇವಿ ಒಲುಮೆ ಏನು ಒಂದು. ಮತ್ತೆ ನಮಗೆ ಪೂರಕನಾಗಿ ಒಂದು ಒಳ್ಳೆ ಮಹಿಷಾಸುರ ಸಿಕ್ಕದ, ರಾಘವೇಂದ್ರ ಪೇತ್ರಿ, ಅದೆಲ್ಲವೂ ಅನುಕೂಲ ಆಯಿತು. ನಾನು ಹೆಚ್ಚು ಕಡಿಮೆ ರಾಘವೇಂದ್ರ ಪೇತ್ರಿಯಿಂದ ಹಿಡಿದು ಬಡಗಿನ ಎಲ್ಲ ಮಹಿಷಾಸುರ ಮಾಡುವರು ಯಾರ್ಯಾರಿದ್ರು, ಕೋಡಿಯರು, ಆಮೇಲೆ ಆಜರಿ ಗೋಪಾಲಗಾಣಿಗರು, ಹಳೆ ಕಲಾವಿದರು, ಅವ್ರು ಎಲ್ಲ ಮಹಿಷಾಸುರನಿಗೂ ನಾನು ದೇವಿ ಮಾಡಿದ್ದೆ.
1: ಎಲ್ಲ ಕಲಾವಿದರು
0: ಎಲ್ಲ ಎಲ್ಲ ಹೌದೌದು.
1: ಈಗ ಯಕ್ಷಗಾನ ಅಂದ್ರೆ ಈಗ 6 ತಿಂಗಳು ಆಗುದು ಮಳೆಗಾಲದವರೆಗೆ, ಮತ್ತೆ ಮಳೆಗಾಲದಿಂದ ಮತ್ತೆ 6 ತಿಂಗಳಿಗೆ ಯಕ್ಷಗಾನ ಮೇಳ, ವೃತ್ತಿಪರ ಮೇಳಗಳಿಗೆಲ್ಲ ರಜೆ ಇರುತ್ತೆ. ಕಲಾವಿದರಿಗೂ ಎಂತ ಇಪ್ಪುದಿಲ್ಲ. ನೀವು ಈಗ ಮಳೆಗಾಲದಲ್ಲಿ ನೀವು ಹ್ಯಾಂಗ ಈಗ ತಿರುಗಾಟ ಆತಿತ್ತು, ಬೇರೆ ಎಂತ ಕೆಲಸ ಮಾಡ್ತಿದ್ರಿ, ಅಥವಾ ಈಗ ನೀವು ಒಂದು ಸ್ಥಾನಕ್ಕೆ ಬಪ್ಪುದಕ್ಕಿಂತ ಮುಂಚೆ ಮಂದಾರ್ತಿ, ಕಮಲಶಿಲೆ, ಮಾನಕಟ್ಟೆ ಮೇಳದಲ್ಲಿ ಆಗ ಹ್ಯಾಂಗಿತ್ತು, ಈಗ ಮತ್ತೆ ನೀವು ಹ್ಯಾಂಗಿತ್ತು? ಈಗ
0: ಮಾನಕಟ್ಟೆ ಮೇಳದಲ್ಲಿ ಇದ್ದಲ್ಲ, ನಾನು ಮಳೆಗಾಲ ತಿರುಗಾಟದಲ್ಲಿ ಎಂಥದ್ದು ಇಲ್ಲ, ಉದ್ಯೋಗ ಮನೆಯಲ್ಲೇ ಇರ್ಕು, ಕೃಷಿ ಅಂತವ್ರು ಎಂಥವ್ರು ಮಾಡ್ಕೊಂಡಿರ್ಕಲ್ಲ. ಕಡೆಗೆ ನಮ್ಮ ಮಾವ ಒಬ್ಬರು ಬೆಂಗಳೂರಿಗೆ ಅಡುಗೆ ಕೆಲಸ ಮಾಡ್ತಾರೆ, ಅವರು ಕಾಂಟ್ರಾಕ್ಟ್ ವಹಿಸ್ಕೊಂತಾರೆ. ಈಗ ನಮ್ಮ ಮೊದಲು ಮದುವೆ ಇಲ್ಲ, ಹೆಂಡತಿ ಅಪ್ಪಯ್ಯ ಅವರು, ಅವರೊಟ್ಟಿಗೆ ಅಡುಗೆ ಕೆಲಸಕ್ಕೆ ಹೋಗ್ತಿದ್ದೆ. ಮಳೆಗಾಲ ಅಂದರೆ ಅಡುಗೆ ಕೆಲಸ, ಅಡುಗೆ ಕೆಲಸಕ್ಕೆ ಅಲ್ಲೊಂದು 4 ತಿಂಗಳು ಇತ್ತಿದ್ದೆ, ಒಂದು 2 ತಿಂಗಳು ರೆಸ್ಟ್ ಮನೆಯಲ್ಲಿ. ಆಮೇಲೆ ನಂತರ ಹೋಟ್ಲಲ್ಲಿ ಕ್ಯಾಶರ್, ಹೋಟ್ಲಲ್ಲಿ ಕೆಲಸ ಮಾಡಿದೆ. ಹೋಟ್ಲಲ್ಲಿ ಮಾನಕಟ್ಟೆಗಿದ್ದಲ್ಲಿ, ಕಮಲಶಾಲೆಗಿದ್ದಲ್ಲಿ ಹೋಟ್ಲಲ್ಲಿ, ಮಳೆಗಾಲದಿಡ್ಡಿ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. ಅಡುಗೆ ಕೆಲಸಕ್ಕೋಯಿದೆ, ಊರಲ್ಲಿ ಅಡುಗೆ ಕೆಲಸಕ್ಕೋಯಿದೆ, ಬೇರೆ ಬೇರೆ ಈಗ ಮನೇಲಿ ಯಾವುದು ಮಳೆಗಾಲದಲ್ಲಿ ಬಂದು
1: ಸುಮ್ಮನೆ
0: ಇಲ್ಲ ಇಲ್ಲ ಎಂತಲೂ ಕೆಲಸ ಮಾಡ್ತಾನೆ ಇರ್ತದೆ. ಹೌದು, ಇಲ್ದಿರುವ ವ್ಯವಸಾಯ.
1: ಈಗ ಹೆಂಗಿತ್ತು?
0: ಆಮೇಲೆ ಒಂದು ಹಂತಕ್ಕೆ ಒಂದು ಕಮಲಶಾಲೆ ಮೇಳದಿಂದ ಒಂದು ಹಂತಕ್ಕೆ ಹಗೂರ ಮುಂದೆ ಬಂದ್ರ ಮೇಲೆ ಮಳೆಗಾಲ ಸಟ್ಟಿನ ಆಟ ಸಿಕ್ತು, ಆರಾಟೆ ಅವರದ್ದು. ಆಮೇಲೆ ಮಹಮ್ಮದ್ ಗೌಸಂದು ಅವರದ್ದು, ಮಹಮ್ಮದ್ ಗೌಸರು ತುಂಬ ಆಟ ಮಾಡ್ತಿದ್ರು ಅವಾಗ. ನಂತರ ನಮ್ಮ ಮೈಯರು ಕೋಡಿಯರು ಸೇರಿದ ಸಟ್ಟು, ಆ ಸಟ್ಟಲ್ಲಿ ಕಂಟಿನ್ಯೂ ಮಳೆಗಾಲ ಆಟ ಸಿಕ್ತಿತ್ತು.
1: ನಾಗೂರ್ರೆ, ನಾನ್ ಕಂಡಂಗೆ ನೀವೀಗ ಸಂಪ್ರದಾಯ ಸ್ತ್ರೀ ವೇಷಕ್ಕೆ ಅಥವಾ ಸಂಪ್ರದಾಯ ಬದ್ಧ ಎಲ್ಲ ವೇಷಗಳಿಗೂ ನೀವು ಹೆಸರುವಾಸಿ ಆದರೆ. ಮೊದಲು ನಡುಗಿಟ್ಟಿನ ವೇಷ ಮಾಡ್ತಿದ್ದೀರಿ, ಕಟ್ಟುವೇಷ ಎಲ್ಲ ಮಾಡ್ತಿದ್ದೀರಿ, ಈಗ ನೀವು ಸ್ತ್ರೀ ವೇಷಕ್ಕೆ ಬಂದ ಮೇಲೂ ಈಗ ಬೇಡಿಕೆ ಮೇರೆಗೆ ನೀವೀಗ ಎಲ್ಲ ವೇಷ ಮಾಡ್ತೀರಿ, ಕಟ್ಟುವೇಷ ಇರ್ಬೋದು, ಕೃಷ್ಣನಂತ ವೇಷ ಇರ್ಬೋದು, ಆದ್ರೆ ಅದೆಲ್ಲ ಸಂಪ್ರದಾಯವೇ ನಾನ್ ಕಂಡಾಗ ಹೆಚ್ಚಾಗಿ ನೀವು ಸಂಪ್ರದಾಯ ಬದ್ಧ ವೇಷವೇ ಮಾಡಿದ್ರಿ, ಅದ್ರ ಬಗ್ಗೆ ನೀವು ಹೇಳುದಾರೆ ಈ ಸಂಪ್ರದಾಯದ ಬಗ್ಗೆ ಹೇಳುದಾದ್ರೆ.
0: ಸಂಪ್ರದಾಯ ಅಂತ ಹೇಳಿದ್ರೆ ಅದು ಹೊಸ ಪ್ರಸಂಗಕ್ಕೆ ಬಹಳ ಸಲ್ಲುವುದಿಲ್ಲ. ನಮ್ಮ ನಡು ತಿಟ್ಟಲ್ಲಿ ಒಂದು ಪ್ರಮಾಣ ಇತ್ತು, ಹೀಗೆ ಇರಬೇಕು, ಹೀಗೆ ಕುಣಿಬೇಕು, ಇಷ್ಟೇ ಕುಣಿಬೇಕು, ಇಲ್ಲಿಯೇ ನಿಲ್ಲಬೇಕು, ಇದೇ ಗತ್ತಿರಬೇಕು, ಹೀಗೆಲ್ಲ ಇತ್ತು, ಆ ಪ್ರಮಾಣದಲ್ಲೇ ಇತ್ತು. ಒಂದು ಹಂತದಲ್ಲಿ ಅದು ಚಂದ, ಅದು ನಡು ತಿಟ್ಟಿನಿತ್ತಲ್ಲ ಒಂದು ಆಕಾರ ಇದೆಲ್ಲ ಚಂದ. ನಾವು ನಡು ತಿಟ್ಟಲ್ಲಿರುವುದರಿಂದ, ಯಾಕಂದ್ರೆ ವೀರಭದ್ರ ನಾಯಕರಲ್ಲಿ ಕಲಿತವರು ಹೇರಂಜಾಲು ವೆಂಕಟರಮಣ ಗಾಣಿಗರು, ಹೇರಂಜಾಲು ವೆಂಕಟರಮಣ ಗಾಣಿಗರಲ್ಲಿ ಅಭ್ಯಾಸ ಮಾಡಿದವರು ನಮ್ಮ ಪಯ ದಯಾನಂದ ನಾಗೂರು. ಈಗ ನಾವು ಅವ್ರ ಕೆಲ ಕಲ್ತಿದ್ದು, ವೆಂಕಟರಮಣ ಗಾಣಿಗರು ನಮಗೆ ಪರಮ ಗುರುಗಳು. ಹೌದು, ಆ ನೆಲೆಯಲ್ಲಿ ನಮ್ದು ಒಂದು ರೀತಿ ಯಾವುದು ಮಠಪಾಡಿ ಮನತನ, ಮಠಪಾಡಿ ಹೆಜ್ಜೆಗಾರಿಕೆ ಬರ್ತದೆ. ಈಗ ಆ ಮಠಪಾಡಿ ಹೆಜ್ಜೆಗಾರಿಕೆ ಅಂದ್ರೆ ಕಿರು ಹೆಜ್ಜೆ ಅದು. ಅದೆಂತಾಯ್ತು, ನಾನೆಂತ ಮಾಡಿದೆ ಅದನ್ನು ಸ್ವಲ್ಪ ತಕ್ಕಂಡೆ. ತಕ್ಕಂಡದಂದ್ರೆ ಯಾವ್ದು ಕುಣದ ಅಭ್ಯಾಸ ಮಾಡಿದ ನೋಡಿಯೇ ಕಲ್ತದ್ದು
1: ಶೈಲಿ ಅಲ್ಲ.
0: ಹಾ, ಶೈಲಿ ಮಠಪಾಡಿ ಕಿರು ಹೆಜ್ಜೆ ಅಂತ ತಕೊಂಡದ್ದು. ಆಮೇಲೆ ಭುಜ ಹಾರಿಸುವುದು, ಗತ್ತಲ್ಲಿ ನಿಲ್ಲುವುದು, ಅದೆಲ್ಲ ಇತ್ತಲ್ಲ ಹಾರಾಡಿ ಮನೆತನದ. ಅದು ಅದು ಒಂದು ಹಾರಾಡಿ ಅವರ ಕರುಣನು ಅದೆಲ್ಲ ನಾವು ನೋಡ್ಲಿಲ್ಲ, ಕೇಳಿತ್ತು ಅಪ್ಪಯ್ಯ ಹೇಳಿ ಹೀಗೆ ಹೀಗೆ ಇತ್ತು ಹೀಗೆ ಇತ್ತಲ್ಲ ಹೇಳಿ. ಅದನ್ನು ಒಂದ್ ಸ್ವಲ್ಪ ತಕ್ಕಂಡೆ, ಯಾಕಂದ್ರೆ ನಡು ತಿಟ್ಟು ಎಲ್ಲ ನಡು ತಿಟ್ಟಾಗಿರುತ್ತಲ್ಲ. ಹೆಚ್ಚು ಕಡಿಮೆ ನಮ್ದು ಈಗ ನಾಗೂರ್ ಅಂತ ಹೇಳಿದ್ರೆ ಸಿರೂರು ವಾತಾವರಣದಿಂದ ಈ ನಮ್ದು ಇದಕ್ಕೆ ಬಂತು, ಉಡುಪಿ ವಲಯಕ್ಕೆ ಬಂತು ನಡು ತಿಟ್ಟಂತೆ. ಅದನ್ನ ಒಂದ್ ಸ್ವಲ್ಪ ಮೈಗೂಡಿಸ್ಕೊಂಡೆ. ಕಡೆಗೆ ಮತ್ತೆ ಅದಕ್ಕೆ ಪೂರಕವಾಗಿ ಈ ಉಡುಪಿಯಿಂದ ಕೆಲವು ಮಂದಿ ನನಗೆ ಹೇಳಿದ್ರು, ಅಪ್ಪಯ್ಯನ ಪರಂಪರೆ ನಡುತಿಟ್ಟು ಪರಂಪರೆ ಅದನ್ನ ಬಿಡಬೇಡ ಬಿಡಬೇಡ ಬಿಡಬೇಡ ಅಂತ ನಮಗೆ ಒಂದು ಮನಸ್ಸ ತುಂಬಿ ಹೋಯ್ತದೆ. ಹಾಗಾಗಿ ಈ ನಡುತಿನ ಪರಂಪರೆಯಲ್ಲಿ ಒಂದು ಒಂದು ರೀತಿ ಒಂದು ಚೌಕಟ್ಟಲ್ಲೇ ವೇಷ ಮಾಡು, ಇದು ಯಕ್ಷಗಾನದಲ್ಲಿ ಇದ್ದಷ್ಟು ವರ್ಷ ಮಾಡಬೇಕಂತ ಒಂದು ಆಸೆ ಅಷ್ಟೇ.
1: ನೀವು ಸ್ತ್ರೀ ವೇಷ ಬಿಟ್ಟು ಪುರುಷ ವೇಷ ಸುಮಾರು ಮಾಡಿದ್ರಲ್ಲ, ಆ ವೇಷಗಳ ಬಗ್ಗೆ ಅದರ ತಯಾರಿ ಮಾಡೋದು ಹೆಂಗೆ?
0: ಅದ್ರ ಬಗ್ಗೆ ಮನೆ ಕನ್ನಡಿಯಲ್ಲಿ ಕುಳಿತು ಕನ್ನಡಿಯಲ್ಲಿ ನಿಂತು ಅಭಿನಯ ಹೀಗೆ ಉಂಟು ಹೀಗುಂಟು ಅದೆಲ್ಲ ಅಭಿನಯ ಮಾಡಿ ಮಾಡಿದ್ದು.
1: ಯಾವ್ದೆಲ್ಲ ಪುರುಷ ವೇಷಗಳನ್ನೆಲ್ಲ ಮಾಡಿರಿ ನೀವು?
0: ಗದಾಯುದ್ಧದಲ್ಲಿ ಕೌರವ ಒಂದೆರಡು ಸಲ ಮಾಡಿದೆ, ಇಲ್ಲೇ ಕುಂದಾಪುರದಲ್ಲಿ ಶಶಿಕಾಂತ್ ಶೆಟ್ಟರ್ ಭೀಮ, ನಂದೊಂದು ಕೌರವ, ಉಳ್ಳು ಶಂಕರನಂದೊಂದು

0: ಕೃಷ್ಣ ಆಯ್ತು. ಆಮೇಲೆ ಕ್ವಾಟದಲ್ಲಿ ಮೇಳದಲ್ಲಿ ಒಂದು ಕಡೆಗೆ ನಮ್ಮ ಹರಿಸುರಾಳರು ಅವರದ್ದು ಇದರಲ್ಲೂ ಒಂದು ಗದ ಇದ್ದದ್ದು ಕೌರವ ಮಾಡಿದೆ. ಬಟ್ ಒಂದು ಮೂರು ಕೌರವ ಆಯ್ತು ಅವರ ಆ ಕಾರ್ಯಕ್ರಮದಲ್ಲಿ ಒಂದು ಕೌರವ ಮಾಡಿದೆ.
1: ಮತ್ತೆ ಕೃಷ್ಣವೇಷ ಎಲ್ಲ ನೀವು ಜಾಸ್ತಿ ಮಾಡ್ತಾ ಇರ್ತೀರಿ?
0: ಕೃಷ್ಣವೇಷ ಎಲ್ಲ ಪ್ರಸಂಗದಲ್ಲೂ ಮಾಡಿದೆ. ಎಲ್ಲಿವರೆಗೆ ಕಂಸವದೇ ಕೃಷ್ಣ, ತಾಮ್ರಧ್ವಜದ ಕೃಷ್ಣ, ಕರುಣಾರ್ಜುನದ ಕೃಷ್ಣ, ಕೃಷ್ಣಾರ್ಜುನದ ಕೃಷ್ಣ, ಅಷ್ಟು ಕೃಷ್ಣಗಳು. ಬಾಲಕೃಷ್ಣದಿಂದ ಸ್ಟಾರ್ಟ್ ನನ್ನ ಯಕ್ಷಗಾನ ಜೀವನ ಪ್ರಾರಂಭ ಆದದ್ದು ಬಾಲಕೃಷ್ಣ. ನಿಂತು ಮಾತಾಡುವುದು, ವಸುದೇವ ದೇವಕೇರಿ ನೀವು ಹೆದರಬೇಡಿ ಅಂದತ್ತೆ. ಅಲ್ಲಿ ಅಲ್ಲಿಂದ ನನ್ನ ಸ್ಟಾರ್ಟ್ ಯಕ್ಷಗಾನ ಜೀವನ.
1: ಯಕ್ಷಗಾನ ಫಸ್ಟ್ ವೇಷ ಮಾಡೋದು
0: ಅದೇ ಅದೇ ಬಾಲಕೃಷ್ಣ.
1: ಬಾಲಕೃಷ್ಣ
0: ಅವಾಗ ನನಗೊಂದು 7-8 ವರ್ಷ ಆಗಿರ್ಬೋದು ಅಷ್ಟೇ.
1: ಈಗ ನಾವು ಕೇಳುದಾರೆ, ನೀವೀಗ ಒಬ್ಬ ಗಂಡ, ನೀವು ಗಂಡಾಯಿ ಸ್ತ್ರೀ ವೇಷ ಮಾಡುವಾಗ ಎದುರಿಸಿದಂತ ಸವಾಲುಗಳು, ಈಗ ಸಮಾಜದಲ್ಲಿ ಸವಾಲುಗಳು ಇರುತ್ತೆ ಅಥವಾ ಮೇಳದಲ್ಲಿ ಎಲ್ಲ ಕೆಲವರೆಲ್ಲ ಟೀಕಿಸುವವರು ಎಲ್ಲ ಇರ್ತಾರೆ, ಅದು ನಿಮ್ಗೆ ಹೇಗೆ ಪರಿಣಾಮ ಬೀರುತ್ತೆ?
0: ಅದು ಎಂತ ಕಂಡ್ರೆ, ನಾನು ಕಟುವೇಷ ಮಾಡ್ತಾ ಇದ್ದ, ಕಟುವೇಷ ಮಾಡ್ತಾ ಇರುವತ್ತಿಗೆ ನಮ್ಮ ಮಾನಕಟ್ಟೆ ಮಂಜೇ ಶೆಟ್ಟರು ಮಾನಕಟ್ಟೆ ಮಾಡದಲ್ಲಿದ್ದರು. ಒಂದಿನ ಅವನು ಶ್ರೀವೇಷ ನೋಡಬೇಕು ಮಾಡು, ಒಂದು ಅಪ್ಪ ಈ ಶ್ರೀವೇಷಧಾರಿಗಳೆಲ್ಲ ಒಂದು ಶ್ರೀವೇಷ ಮಾಡಲಿ ಅಂದರು. ಆಮೇಲೆ ನಮ್ಮ ಮೊಳಳಿ ಕೃಷ್ಣಣ್ಣ ಅಂತ ನಾವು ಪ್ರೀತಿಯಿಂದ ಮೊಳಳಿ ತಮ್ಮಣ್ಣ ಅಂತ ಕರೆಯೋದು, ಅವರದ್ದೇ ವೇಷ ಸಾಮಾನೆಲ್ಲ ಹಾಕಿ ನನಗೊಂದು ವೇಷ ಮಾಡಿ ಕಳಿಸ್ರು. ಮಾನಕಟ್ಟೆ ಕ್ಷೇತ್ರ ಮಾತ್ಮೇಲೆ ಕೊಲ್ಲಾಂಬಿಕೆ ಅಂತ ಪಾತ್ರ ಮಾಡ್ತಾರೆ, ಅದನ್ನ ಹಾಕಿ ಕಳಿಸ್ರು. ಅದು ಆ ದಿನ ಒಂದು ಒಳ್ಳೇದಂದ ಅಲ್ಲ, ಒಂದು ಸಾಧಾರಣ ಮಟ್ಟಿ ಮಾಡಿದೆ ಅದು. ಆಮೇಲೆ ಮಾನಕಟ್ಟಿ ಮಾಡೋದಲ್ಲ, ಆದಿಮಾಯೆ ಆದಿಮಾಯೇ ಬಂದಿದ್ದು ಅವರಿಗೆ, ಅವ್ರು ಒಂದು ವೇಷ ಅಲ್ಲ, ಅದು ನನಗೂ ಅನುಕೂಲ ಆಯ್ತು. ಅದು ನಮ್ಮ ತಮ್ಮಣ್ಣ ನನಗೆ ಹೇಳ್ರೆ, ನಾನು ಅದನ್ನು ಆ ದಿನ ಅದೇ ದಿನ ಪಾಸ್ ಮಾಡಿದೆ ಆದಿಮಾಯೆ. ಆಮೇಲೆ ಮಾನಕಟ್ಟೆ ಕ್ಷೇತ್ರ ಮತ್ತು ಒಂದು ತ್ರಿಶಕ್ತಿಗಳು ಬರ್ತಾ ಅದರಲ್ಲಿ ಒಂದು ವೇಷ ಮಾಡಿದೆ. ಹೀಗೆ ಕಂಟಿನ್ಯೂ ಶ್ರೀವೇಷಗಳನ್ನ ಮಾಡ್ತಾನೆ ಇದ್ದ, ಅದು ನಮ್ಗೆ ಅನುಕೂಲ ಆಯ್ತು. ಅಂದ್ರೆ ಸಾವಲಿಲ್ಲ ಕಡೆಗೆ, ಕಡುಗೆ ನನಗೂ ಹೌದು ಅನಿಸ್ತು. ಈ ಕಟ್ಟುವೇಷ ಮಾಡಿ ಅವಾಗ ಕಷ್ಟ ಅಲ್ಲ ಇದು, ಈ ಅಟ್ಟಿ
1: ಕಟ್ಟು
0: ಇದು ಎರಡು ಮುಂಗುಳ ಹಾಕೊಂಡು ಅವ್ದೇ ಭಾರಿ ಅನುಕೂಲ ಹಾಗೆ. ಮತ್ತೆ ಅಪ್ಪನ ಶ್ರೀವೇಷ ಅಲ್ಲ, ಹಾಗೆ ಅನುಕೂಲ ಮುಂದುವರಿತದೆ.
1: ಇನ್ನ ಯಕ್ಷಗಾನ ಕ್ಷೇತ್ರದಲ್ಲೇ ನೀವಿಷ್ಟು ವರ್ಷ ಯಕ್ಷಗಾನದಲ್ಲೇ ವೃತ್ತಿಯಾಗಿ ತಕೊಂಡು ದುಡ್ದಿದ್ರಿ ಅಲ್ಲ, ಇದ್ರಲ್ಲಿ ನಿಮ್ಮೊಂದು ಸಾರ್ಥಕ ಕ್ಷಣ, ಮರು ಕಾಯ್ದೆಪ್ಪು ಅಂತದ್ದು ಅತ್ಯಂತ ಖುಷಿಯಾದ ಕ್ಷಣ ಅಲ್ಲ ಯಾವ್ದಾದ್ರು ಇದ್ರೆ ಹೇಳಿ.
0: ಖುಷಿಯಾದ ಕ್ಷಣ ಅಂತ ಹೇಳಿದ್ರೆ ನೇರ ಹೇಳು ಒಂದೇ ಹೇಳೋದಾದ್ರೆ, ನನ್ನ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ. ನಾನು ನಿರೀಕ್ಷೆ ಮಾಡಲಿಲ್ಲ, ಅಷ್ಟು ಒಳ್ಳೆ ಆತ ನಿರೀಕ್ಷೆ ಮಾಡಲಿಲ್ಲ. ನಮ್ಮ ಯಜಮಾನರು ನಮ್ಮ ಪಾಲನೆ ದೇವರು ಆನಂದ್ ಕುಂದರಲ್ಲಿ ಹೇಳಿದೆ, 25 ವರ್ಷ ಆಯ್ತು ಯಕ್ಷಗಾನಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕಿತ್ತು ಮನಸ್ಸಿತ್ತು ಅಂತೇಳಿ ಹೇಳಿದೆ. ನಾನು ನೇರ ಹೇಳಿದೆ ನನಗೆ 25 ವರ್ಷ ಆಯ್ತು ಅಂದ್ರೆ ಅವ್ರಿಗೆ ಗೊತ್ತಿತ್ತಾ?
1: ಹೌದು,
0: ನಾವು ಹೇಳಕಲ್ಲ,
1: ನೀವೇ ಹೇಳಕ
0: ಆಯ್ತಾ. ಕಡೆಗೆ ಹೇಳಿದೆ, ಆಯ್ತು ಮರೆ ಒಳ್ಳೆ ಕಾರ್ಯಕ್ರಮ ಮಾಡುವ, ಎಲ್ಲಿ ಮಾಡ್ತೇಕಂಡ್ರೆ? ನಾಗೂರ ಮಾಡ್ತೇಕಂಡ್ರೆ. ನಾಗೂರಲ್ಲಿ ನಾನು ಇದ್ದದ್ದು ಬಿಟ್ಟರೆ ಅಭಿಮಾನಿಗಳು ನಮ್ಮ ಪೂರ ಹೊರಗೆ, ನಾಗೂರಲ್ಲಿ ಇಲ್ಲ ಅಂತಲ್ಲ. ಈಗ ನಾಡ್ದೊಂದು ವೇಷ ಇತ್ತು ಅಲ್ಲಿ ನಂದು ಚಂದ್ರವಳ್ಳಿ ಕೃಷ್ಣ
1: ಊರಲ್ಲಿ
0: ಇಲ್ಲ ಅಂತಲ್ಲ, ಆದ್ರೆ ಅಭಿಮಾನಿಗಳು ನಮ್ಮನ್ನು ಗುರುತಿಸುವ ಸಂಖ್ಯೆ ಹೊರಗೆ ಅಂತ.
1: ಹೌದು, ಯಾಕಂದ್ರೆ ಉಡುಪಿ ಕುಂದಾಪುರ ಎಲ್ಲ ಕಡೆಯಲ್ಲೂ ಆಟ ಆಗ್ತಿರುತ್ತೆ,
0: ಹಾಗೆ ಕ್ವಾಟದಲ್ಲಿ ಮಾಡುವಂತ ಆಯ್ತು. ಅದಕ್ಕೆ ಭಾರಿ ಬೆಂಬಲ ಅಂದ್ರೆ ಎಲ್ಲರೂ ಭಾರಿ ಸಪೋರ್ಟ್ ಕೊಟ್ಟಿರು. ಕಿರು ಅವಧಿಯಲ್ಲಿ ಎಲ್ಲರೂ, ನಮ್ಮ ಅಮೃತೇಶ್ವರಿ ದೇವಸ್ಥಾನದ ಕಮಿಟಿಯವರು, ನಮ್ಮ ಯಜಮಾನರು, ನಮ್ಮ ಮೇಳದವರು, ಆಮೇಲೆ ರಾಘವೇಂದ್ರ ಬಾರವಾಳಿ ಅಂತ, ಅಂದ್ರೆ ರಾಘವ್ ಬಾರವಾಳಿ ಅಂತ ಅವ್ರ ಮನೆಯವರು, ತುಂಬಾ ಮಂದಿ ಅಂದ್ರೆ ತುಂಬಾ ಮಂದಿ. ಅದು ಕೆಲವರ ಹೆಸರು ಹೇಳಲಿಕ್ಕೆ ನೆನಪಾಗುದಿಲ್ಲ. ಜೀಶಂಕರ್ ಅವರು, ನಮ್ಮ ಮಾನಕಟ್ಟೆ ಮಂಜರು, ಅವರು ಎಲ್ಲರೂ ಒಟ್ಟಿನಲ್ಲಿ ಒಟ್ಟಂದದಲ್ಲಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡಿದರು. ಮತ್ತು ಅದ್ರ ಜೊತೆಯಲ್ಲಿ ಇನ್ನೂ ನೆನಪಿಸಬೇಕಾದಂಥ ಒಂದು ಅಂಶ ಅಂತ ಹೇಳಿದರೆ, ಆ ಸಂದರ್ಭ ಕಾರ್ಯಕ್ರಮ ಮಾಡುವಾಗ ನನ್ನ ಜೊತೆಗಿದ್ದು ಮುನ್ನಡೆಸಿದವರು ನಮ್ಮ ಪಡುಕೆರೆ ಮಾಸ್ಟರ್ ಸಂತೋಷ್ ಮಾಸ್ಟರ್ ಅಂತ, ಪ್ರಭಾಣ್ಣ ಅಂತ. ಕಡೆಗೆ ನಿಲ್ಲಿಬಿಟ್ಟು ಗಣೇಶ್ ಅವರು, ಹಾಗೆ ಅವರೇ ನನ್ನನ್ನು ಕರ್ಕ ತಿರುಗಿದ್ರು. ನಮ್ಮ ಚಂದ್ರಾಚಾರ್ಯರು, ತುಂಬಾ ಮಂದಿ ಎಲ್ಲ ಹೆಲ್ಪ್ ಮಾಡಿದರು.
1: 25 ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ನಿಮ್ಮ ಜೀವನದಲ್ಲಿ ಅತ್ಯಂತ ಮರೆಯಕಾದ ಕ್ಷಣ.
0: ಇದ್ರ ಮೂಲಕವೂ ಹೇಳುತ್ತೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಆ ಕಾರ್ಯಕ್ರಮಕ್ಕೆ ಒಂದು ಸಹಕಾರ ಕೊಟ್ಟಂತ ಎಲ್ಲರಿಗೂ ತುಂಬಾ ಧನ್ಯವಾದಗಳು.
1: ಆಗ್ಲಿ, ಈಗ ಯಕ್ಷಗಾನವನ್ನು ಬಿಟ್ಟು ನಿಮ್ಮ ವೈಯಕ್ತಿಕ ಜೀವನದ ಕುರಿತ ಹೇಳುದಾರೆ?
0: ವೈಯಕ್ತಿಕ ಜೀವನ ಅಂತ ಹೇಳಿದ್ರೆ, ಹೆಂಡತಿ ಶಬರಿ, ಆಮೇಲೆ ಏಕಮಾತ್ರ ಸುಪುತ್ರ ಅಶ್ವಿನ್ ಅಂತ, ಅವ ಎಂಟನೇ ಕ್ಲಾಸ್ ಶಾಲೆಗೆ ಹೋಗ್ತಾ ಇದ್ದ. ಇದು ನಮ್ದು ವೈಯಕ್ತಿಕ. ಆಮೇಲೆ ಅಪ್ಪಯ್ಯ ಅಮ್ಮ ನಮ್ಮೊಟ್ಟಿಗೆ ಇದ್ರು. ನಂತರ ಇಬ್ಬರು ಅಣ್ಣಂದಿರು, ಒಬ್ಬ ಅಣ್ಣ ತೀರ್ಕೊಂಡು, ಮತ್ತೆ ಒಬ್ಳು ಮುದ್ದಿನ ತಂಗಿ.
1: ಮಗನ ವೇಷ ಮಾಡ್ತಾನ ಈಗ?
0: ಮಗ ಅಪರೂಪಕ್ಕೆ ಹೆಜ್ಜೆ ಕಲಿಸ್ಲಿಲ್ಲ, ಹೆಜ್ಜೆ ಕಲಸ ನಾವು ಊರಿಡುವುದಿಲ್ಲ.
1: ಮೇಳಕ್ ಬರ್ತ,
0: ಮೇಳಕ್ ಬರ್ತ, ಅದು ಹೆದರಿಕೆ. ಅದು ಸಮಸ್ಯೆ ಅಂದ್ರೆ ಮೇಳ ನಮ್ಗೇನು ಹಾಳು ಮಾಡ್ಲಿಲ್ಲ, ಆದ್ರೆ ಈಗ ಎಜುಕೇಶನ್ ಬೇಕು, ಈಗಿನ ಕಾಲಕ್ಕೆ ಎಜುಕೇಶನ್ ಬೇಕು. ಅದಕ್ಕೆ ಅವನಿಗೆ ಒಂದು ಒಳ್ಳೆ ಒಂದು ಎಜುಕೇಶನ್ ಕೊಡುವಂತ ಒಂದು ಆಸೆ. ಏನೋ ದೇವರಿಚ್ಛೆ, ನಾವು ಎಂತ ಹೇಳಲಿಕ್ಕೆ ಆತಿಲ್ಲ.
1: ನಿಮ್ಮ ಈ ಸುದೀರ್ಘ ಈಗ ಯಕ್ಷಗಾನದ ಬದುಕಲ್ಲೇ ವಿದೇಶದಕ್ಕೆ ಯಾವ್ದಕ್ಕಾರು ಹೋಗಿ ನೀವು ಯಕ್ಷಗಾನ
0: ಮಾಡಿದ್ಯಾ?
1: ಪ್ರಯಾಣದ ಬಗ್ಗೆ ಹೇಳಿದಾರೆ.
0: ಅದೊಂದು ನನಗೆ ಬಹಳ ಒಂದು ಮನಸ್ಸಿ ನೋವಿದ್ದಿತ್ತು. ಅಪ್ಪಯ್ಯ ಎಲ್ಲಾರು ಸಿಟ್ಟು ಮಾಡ್ಕೊಂಡು ಹೇಳುದಿರತ್ತೆ, ಸಿಟ್ಟು ಮಾಡ್ಕೊಂಡು ಹೇಳುದು. ನಾನು ಅವರು ಅಲ್ಲ ಹೋಗಿದ್ರು, ಅವರು ಆ ಕಾಲುವೆ ಆಗಿತ್ತು ಅದು. ಯಾಕಂದ್ರೆ ಅವ್ರು ಕಾರಂತ ರೊಟ್ಟಿಗೆ, ಆಮೇಲೆ ಬಿ ವಿ ಆಚಾರ ರೊಟ್ಟಿಗೆ, ಮಾರ್ತಾ ಅಷ್ಟೇನ್ ಅಂದೇಳಿ ಹೇಳಿ ಅವರೊಟ್ಟಿಗೆ ಜಪಾನ್, ಹಾಂಗ್ಕಾಂಗ್, ಇಟಲಿ, ರಷ್ಯಾ, ಇಂಗ್ಲೆಂಡ್, ತುಂಬ ದೇಶಕ್ಕೆ ಹೋಗಿರೋರು. ನನಗೊಂದು ಯಕ್ಷಗಾನಕ್ಕೆ ಬಂದಾಯ್ತು, ಒಂದು ಹಂತಕ್ಕೆ ಬಂದಾಯ್ತು. ಒಂದು ವಿದೇಶದ ಪ್ರಯಾಣ ಇದ್ದಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತಿತ್ತು ಅಂದಲ್ಲಿ ಒಂದು ಮನಸ್ಸಾಗಂತದ್ದು. ಈಗ ಅವ್ರು ಹೇಳ್ತಿದ್ರಲ್ಲ, ಇವ್ ಎಲ್ಲಿಗೂ ಹೈಲಂ ಭಾವನೆ ಇತ್ತು ಅಂದಲ್ಲಿ ಹೇಳಿ
1: ಅವರಿಗೂ ತೋರ್ಸ್ಲಕ್ ನಾ ಇಲ್ಲಿ ಹೋಯ್ದೆ ಹೇಳಕ್ಕ.
0: ಆ ದೇವ್ರು ತಾನಾಗಿ ಒಂದೊಂದು ಕೊಟ್ಟ ಆ ವರ. ಮೈಯರ್ ಸಟ್ ಮೈಯರ್, ನಾನು ಮೈಯರ್ ಟೀಮಲ್ಲೇ ಇದ್ದೆ ಆ ಟೈಮ್. ಇವರ ಪಟ್ಲ ಫೌಂಡೇಶನ್ ಇಂದ ಒಂದು ಓಮನ್ ಪ್ರವೇಶಕ್ಕೆ ಬಂತು, ಕುವೈಟ್. ಓಮನ್ ಪ್ರವೇಶ ಬಂದಲ್ಲಿ ಬಡಗುತಿಟ್ಟಿನಲ್ಲಿ ತುಂಬ ಒಳ್ಳೊಳ್ಳೆ ಕಲಾವಿದರೆಲ್ಲ ಇದ್ರು. ಆ ಪುಣ್ಯಾತ್ಮ ನನ್ನನ್ನೇ ಆಯ್ಕೆ ಮಾಡಿದ್ರು, ನನ್ನನ್ನೇ ಆಯ್ಕೆ ಮಾಡಿದ್ರು. ಹಾಗೆ ಒಂದು ಓಮನ್ ವಿದೇಶ ಪ್ರವೇಶ, ಅದು ಒಂದಾಯ್ತು ನನ್ನ ಜೀವನದಲ್ಲಿ. ಮತ್ತೆ ಈ ದೇಶದಲ್ಲಿ ಅಂತ ಹೇಳಿದ್ರೆ ಎಲ್ಲ ಮಧ್ಯಪ್ರದೇಶ, ಕೇರಳ, ತಮಿಳ್ನಾಡು, ಹೈದರಾಬಾದ್, ಜೈಪುರ. ಜೈಪುರ ಅಂತ ಹೇಳಿದ್ರೆ ಯಾವ್ದು ಬಂತದ್ದು? ರಾಜಸ್ಥಾನ.
1: ರಾಜಸ್ಥಾನ,
0: ಮುಂಬೈ, ಎಲ್ಲ ಕಡೆ, ಕೋಲ್ಕತ್ತಾ, ಎಲ್ಲ ಕಡೆ ದೇಶದ ಉದ್ದಗಲಕ್ಕೂ ತಿರುಗಾಟ ಮಾಡಿದ್ದು ಯಕ್ಷಗಾನದಲ್ಲಿ. ನಾವು ಹಿಂಗೆ ಯಾವ್ದು ದುಡ್ಡು ಕೊಟ್ಟು ಹೋಯ್ತು ಅಂದ್ರೆ ಎಲ್ಲಿಗೂ ಒಪ್ಕಾತಿಲ್ಲ. ಯಕ್ಷಗಾನದಿಂದ ಎಲ್ಲ
1: ಹೊರ ರಾಜ್ಯಕ್ಕೆಲ್ಲ ಹೋಯ್ತು ಯಕ್ಷಗಾನದಿಂದ.
0: ಖಂಡಿತ.
1: ಈಗ ನೀವು ಒಂದು ಮಟ್ಟಕ್ಕೆ ಯಕ್ಷಗಾನದಲ್ಲಿ ಬಂದು ನಿಂತವರು, ಹಿರಿಯರೇ ಅಂತೇಳಿ ಹೇಳಕ್ ಯಾಕಂದ್ರೆ ನೀವು ತುಂಬಾ ವರ್ಷ ಆಯ್ತು ಯಕ್ಷಗಾನಕ್ಕೆ ಬಂದ. ಯುವ ಕಲಾವಿದರಿಗೆ ಈಗ ಯಕ್ಷಗಾನಕ್ಕೆ ಬಪ್ಪುವರು ಮತ್ತೆ ಈಗ ಬಂದವರೆಲ್ಲ ಹೇಳಿದ್ರಿ, ಈಗ ಹೊಸಬರು ಹೆಚ್ಚಿನವರೆಲ್ಲ, ಅವರಿಗೆ ನೀವು ಯಕ್ಷಗಾನದ ಬಗ್ಗೆ ಹೇಳುದಾರೆ ಅಂತ ಹೇಳ್ತೀರಿ?
0: ಯಕ್ಷಗಾನಕ್ಕೆ ಬರುವವರು ಯಕ್ಷಗಾನಕ್ಕೆ ಬರಬೇಕು. ಯಾಕಂತ ಹೇಳಿದ್ರೆ ಈಗ ಯಕ್ಷಗಾನದ ಬಗ್ಗೆ ಮತ್ತೂ ಅಭಿರುಚಿ ಹೆಚ್ಚಾಗ್ತಾ ಇದೆ ಯುವ ಜನಾಂಗದಲ್ಲಿ. ಹಾಗಾಗಿ ಯಕ್ಷಗಾನ ಯಾವತ್ತೂ ನಾಶ ಹೊಂದುವುದಿಲ್ಲ, ಅದು ಇನ್ನೂ ಉನ್ನತಿಯನ್ನೇ ಇರ್ತದೆ. ಹಾಗಾಗಿ ಯಕ್ಷಗಾನಕ್ಕೆ ಬನ್ನಿ, ವೇಷಗಳನ್ನ ಮಾಡಿ. ವೇಷಗಳನ್ನ ಮಾಡುವ ಪೂರ್ವದಲ್ಲಿ ಯಕ್ಷಗಾನ ಹೇಗುಂಟು ಒಂದು ಒಂದೊಂದೇ ಹಂತ ಕಲಿತ ಬನ್ನಿ. ನೇರವಾಗಿ ಬಂದು ನನಗೆ ಭೀಮ ಬೇಕು, ಕೌರವ ಬೇಕು, ನನಗೆ ದಾಕ್ಷಾಯಿಣಿ ಬೇಕಂತ ಹೇಳಬೇಡಿ. ಸಣ್ಣ ಪುಟ್ಟ ವೇಷಗಳನ್ನ ಮಾಡಿ, ಆ ವೇಷಗಳಿಂದ ನಿಧಾನ ಅಧ್ಯಯನ ಮಾಡ್ತಾ ದೊಡ್ಡ ದೊಡ್ಡ ವೇಷಗಳನ್ನ ಮಾಡಿ. ನಾವೆಲ್ಲ ಮಾಡಿದ್ದ ಹಾಗೆ ಸಣ್ಣ ಸಣ್ಣ ವೇಷಗಳನ್ನ ಮಾಡಿ. ಯಾಕಂತ ಹೇಳಿದ್ರೆ ದಾಕ್ಷಾಯಿಣಿಯಲ್ಲಿ ಬ್ರಾಹ್ಮಣತಿ ಮಾಡಿ ಆದ್ಮೇಲೆ ನಾನು ದಾಕ್ಷಾಯಿಣಿ ಮಾಡಿದ್ದು. ಈಗ ದಾಕ್ಷಾಯಿಣಿ ಮಾಡಿದ್ದು ಚಂದ್ರಮತಿ ಮಾಡಬೇಕಿದ್ರೆ ಪೂರ್ವದಲ್ಲೇ ಮಾತಂಗ ಕನ್ಯರ್ ಮಾಡ್ಬೇಕು. ಅದರಲ್ಲಿ ಒಂದು ಬ್ರಾಹ್ಮಣರ ಹೆಂಡತಿ ಬರುತ್ತೆ, ಅದನ್ನು ಮಾಡ್ಬೇಕು. ಆಯ್ತು, ಅದನ್ನೆಲ್ಲ ಮಾಡಿ ಆದ್ಮೇಲೆ ಚಂದ್ರಮತಿ ಮಾಡುವುದು. ಹಾಗೆ ಸಣ್ಣ ಪುಟ್ಟ ವೇಷಗಳನ್ನ ಮಾಡ್ತಾ ಈಗ ಮೇಲೆ ಏರ್ತಾ ಬನ್ನಿ. ಹಿರಿಯರಿಂದ ಅಭಿಪ್ರಾಯವನ್ನು ಕೇಳಿ ನೇರ ವೇಷ ಅಂತ ಹೇಳಿದ್ರೆ ಯೂಟ್ಯೂಬ್ ಅದನ್ನೆಲ್ಲ ಹುಡುಕ್ಬೇಡಿ. ಯೂಟ್ಯೂಬಲ್ಲಿ ಎಷ್ಟಿರುತ್ತೋ ಎದುರು ಕಲಾವಿದ್ರೆ ಯೂಟ್ಯೂಬ್ ಕಲಾವಿದ್ರಲ್ಲ, ಹಾಗಾಗಿ
1: ಅನುಭವಿ
0: ಕಲಾವಿದ್ರು ಇರ್ತಾರೆ. ಅವ್ರ ಬಗ್ಗೆ ಅಂದ್ರೆ ಅನುಭವಿ ಕಲಾವಿದ್ರಲ್ಲಿ ಕೇಳಿ, ಈಗೆಲ್ಲ ಒಂದು
1: ಇದರ ಬಪ್ಪು ಕಲಾವಿದ್ರ
0: ಕೇಳ್ಕೊಂಡು ಕೇಳಲ್ಲ. ನೀವು ಯೂಟ್ಯೂಬ್ ನೋಡಿ ಒಂದು ದಾರಿಗೆ. ಈಗ ಒಂದು ವೇಷ ಬಂತಂತ ಹೇಳಿದ್ರೆ ಯೂಟ್ಯೂಬ್ ಕಣ್ಣು ನೋಡಿ, ಮನೆಗೆ ಅಧ್ಯಯನ ಮಾಡಿ, ಮತ್ತೆ ಎದುರು ವೇಷಧಾರಿಗಳು ಕೇಳಿ ನಾವು ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಅಂತ. ಯೂಟ್ಯೂಬ್ ನೋಡಿ ಅದು ಸಿದ್ಧಿ ಅಲ್ಲ, ಅದು ಎದುರು ಕಲಾವಿದ್ರು ಬೇರೆ ರೀತಿಯಲ್ಲಿ ಇರ್ತಾರೆ. ಹಾಗಾಗಿ ಅದನ್ನೆಲ್ಲ ಹೊಂದಾಣಿಕೆ ಮಾಡಿ ಯಕ್ಷಗಾನಕ್ಕೆ ಬನ್ನಿ, ಯಕ್ಷಗಾನ ಬೆಳೆಸಿ ಅಂತ, ಉಳಿಸಿ ಅಂತ.
1: ಇದು ನೀವು ಯುವ ಕಲಾವಿದರಿಗೆ ಕೊಡುವಂತಹ ಸಲಹೆ. ಇದೀಗ ಯಕ್ಷಗಾನ ರಂಗ ಅಂದ್ರೆ ಹಿಮ್ಮೇಳ ಮುಮ್ಮೇಳ ಎಲ್ಲ ಒಟ್ಟೆ ಒಂದು ಆಪುದು ಯಕ್ಷಗಾನ. ಹಂಗಾಗಿ ನೀವೀಗ ಮುಮ್ಮೇಳದವರು, ಮುಮ್ಮೇಳದ ಕಲಾವಿದರು ಹಾಗೂ ಹಿಮ್ಮೇಳ ಈ ಚಂಡೆ ಮದ್ದಳೆ ಭಾಗವತರು, ಇವರೆಲ್ಲ ರಂಗದಲ್ಲಿ ಹೇಗಿರ್ಕ, ಚೌಕಿಯಲ್ಲೂ ಹೇಗಿರ್ಕ, ಅವರ ಬಾಂಧವ್ಯದ ಬಗ್ಗೆ ಹೇಳುತ್ತಾರೆ?
0: ಅದು ಒಂದಕ್ಕೊಂದು ಪೂರಕವಾಗಿರ್ಬೇಕು. ಎಲ್ಲಿಯೂ ಮನಸ್ತಾಪ ಇರಬಾರದು. ಎಲ್ಲಿಯೂ ಮನಸ್ತಾಪ ಸ್ವಲ್ಪ ಮನಸ್ತಾಪ ಇದ್ರೂ ರಂಗದ ವ್ಯವಸ್ಥೆ ಕೆಟ್ಟೋಗ್ತದೆ. ಚೌಕಿಯಲ್ಲೂ ಹಾಗೆ, ಆಮೇಲೆ ರಂಗಸ್ಥಳದಲ್ಲೂ ಹಾಗೆ. ಒಂದಕ್ಕೊಂದು ಭಾಗವತರು ಹೀಗೆ ಹೇಳ್ತಾರೆ, ಕಲಾವಿದರು ಅದಕ್ಕೆ ಸ್ಪಂದಿಸಬೇಕು. ಕಲಾವಿದರು ಎಲ್ಲಾದರೂ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಭಾಗವತರು ಅಥವಾ ಹಿಮ್ಮೇಳದರು ಅದಕ್ಕೊಂಚೂರು ಸ್ಪಂದಿಸಬೇಕು. ಹಾಗಿದ್ರೆ ಆಟ ಒಳ್ಳೇದಾಯ್ತು. ಇಲ್ಲದೇ ಇದ್ರೆ ಕಲಾವಿದರು ಅವ್ರ ದಾರಿಗೆ ಅವರು ಇವ್ರದ್ದು ಯಾವ್ದು ಭಾಗವತರಾದವರು ನಂದೇ ಸರಿ ಅಂದೇಳಿ ನಂದೇ ದಾರಿಗೆ ಅಂತ ಹೇಳ್ರೆ ಕಲಾವಿದರು ಒಂದು ಮೂಡಲ್ಲಿ ಇರ್ತಾರೆ ಹೀಗೆ ಅಂತದ್ದು, ಅದು ಒಂದು ಆಟ ಹಾಳಾಗುತ್ತೆ. ಹಾಗೆ ಕಲಾವಿದರು ಭಾಗವತರಿ ಪೂರಕರಾಗಿರ್ಬೇಕು. ಹಾಗೆ ಹಿಮ್ಮೇಳ ಚಂಡೆಯವರಾಗಲಿ ಮಧ್ಯವರಾಗಲಿ ಎಲ್ಲರಿಗೂ ಒಂದು ಕಲಾವಿದರ ಸಂಬಂಧ ಅಂತ ಹೇಳಿದ್ರೆ ಚೌಕಿಯಲ್ಲಿ ಆಗಿರಬೇಕು, ರಂಗಸ್ಥಳದಲ್ಲೂ ಅಷ್ಟು ಪೂರಕ ಆಗಿರಬೇಕು ಅಂತ.
1: ಈಗ ನೀವು ಪ್ರಸ್ತುತ ಈಗ ಅಮೃತೇಶ್ವರ ಮೇಳದಲ್ಲಿದ್ದೀರಿ ಸುದೀರ್ಘ, ಈ ವರ್ಷ ಬರುವ ವರ್ಷ 15ನೇ ವರ್ಷ ಆಗುತ್ತೆ ಅಂತ ಹೇಳ್ರಿ. ಈ 15 ವರ್ಷದಲ್ಲಿ ನಿಮ್ಗೆ ಸಿಕ್ಕುವಂತ ಹಿಮ್ಮೇಳದ ಕಲಾವಿದರು ಯಾರಲ್ಲ, ಅವರಿಂದ ಹೇಗೆಲ್ಲ ಕಲ್ತ್ರಿ?
0: ನಾನು ಸ್ಟಾರ್ಟಿಂಗ್ ಮಾನುಕಟ್ಟೆಯಲ್ಲಿ ಇದ್ದಾವಾಗ ರಾಘವಾಚಾರ್ಯರು ಸಂಗೀತ ಮಾಡಿ ಭಾಗವತರ ಹಂತಕ್ಕೆ ಬರ್ತಾ ಇದ್ರು ಅಷ್ಟೇ ಅವಾಗ. ಆಮೇಲೆ ಸುಬ್ರಹ್ಮಣ್ಯ ನೌಡರ್ ಇದ್ದಿದ್ರು, ಮರಿಯಪ್ಪಾಚಾರ್ಯ ಇದ್ದಿದ್ರು. ನಂತರ ಕಮಲಶಿಲೆ ಮೇಳದಲ್ಲಿ ಒತ್ತು ಭಾಗವತರಾಗಿ ನಮ್ಮ ಅಣ್ಣಪ್ಪ ಶೆಟ್ಟರು ನಗರ, ಆಮೇಲೆ ಕಿಗ್ಗೆ ಹಿರಣ್ಯಾಚಾರ್ಯರು, ನಂತರ ಮಂದಾರ್ತಿ ಮೇಳದಲ್ಲಿ ಗೋಪಾಲ್ ಗಾಣಿಗರು, ನಮ್ಮ ಹಿಲ್ಲೂರು
1: ರಾಮಕೃಷ್ಣ
0: ಭಾಗವತರು, ನಂತರ ಬೆಳ್ವೆ ಗಣೇಶ್ ಶೆಟ್ಟರು, ಆಮೇಲೆ ನಮ್ಮ ಅಮೃತೇಶ್ವರಿ ಮೇಳಕ್ಕೆ ಬಂದಾಗ ನಮ್ಮ ಮೆಚ್ಚಿನ ಭಾಗವತರು ರಾಘವೇಂದ್ರ ಮೈರು, ಆಮೇಲೆ ನೆಲ್ಲಿಕಟ್ಟೆ ಗಣೇಶ ಒಳ್ಳೆ ಭಾಗವತ ಅವರು
1: ಅಮೃತೇಶ್ವರಿ ಮೇಳ.
0: ಹೌದೌದೌದು. ಮತ್ತೆ ಮಳೆಗಾಲದಲ್ಲಿ ತುಂಬಾ ಭಾಗವತರು ಸಿಕ್ಕಿದ್ರು, ಅದು ಹೇಳಲಿಕ್ಕೆ ಆಗುದಿಲ್ಲ. ಒಟ್ಟಿನಲ್ಲಿ ನೇರ ಹೇಳುವುದಾದ್ರೆ ಕಾಳಿಂಗ್ ನೋಡ್ರು, ಆಮೇಲೆ ಅವರದ್ದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಮೊದಲು ಕೇಳಿದ್ದೆ ಅಪ್ಪನೊಟ್ಟಿಗೆ ಹೋಗಿದ್ದೆ ಅಲ್ಲಿ ಬಿಟ್ರೆ ಹೆಚ್ಚು ಕಡಿಮೆ ಧಾರೇಶ್ವರ ಒಬ್ರು ತೀರ್ಕೊಂಡಿದ್ರು. ಮತ್ತೆ ಈಗ ಇದ್ದವರು ಯಾರು ಭಾಗವತರಿದ್ರು ಅವರೆಲ್ಲ ಭಾಗವತರ ಪದ್ಯಕ್ಕೂ ನಾನು ಒಳ್ಳೆ ವೇಷ ಮಾಡಿ ಕುಣಿದಿದ್ದೆ. ಅದೊಂದು ಮನಸ್ಸಿಗೆ ನೆಮ್ಮದಿ. ಅದು
1: ನಿಮಗೆ ಹೇಳಿದ್ರಿ ನಾವ್ರೊಟ್ಟಿಗೆ ಅಪ್ಪನೊಟ್ಟಿಗೆ ಹೋಗಿದ್ರೆ ನಲ್ಲಿ ನಾವ್ರ ಕುರಿತ ನೀವು ಹೇಳುದಾದ್ರೆ?
0: ನೋಡ್ರ ಕುರಿತು ನಾವು ಹೇಳೋದಕ್ಕಿಂತ ಎಲ್ಲರೂ ಪ್ರಪಂಚ ತಿಳ್ಕೊಂಡಿದೆ. ಅದು ನಾವು ಒಂದು ಹೇಳ್ಬೋದು, ಯಾಕಂದ್ರೆ ಬಹಳ ಸಣ್ಣ ಇದ್ದೆ ನಾನು. ಹೆಚ್ಚು ಕಡಿಮೆ ಅವರು ಮಗ ನನಗಿಂತ ಸಣ್ಣವ ಆಗ್ನೇಯ ನೌಡ್ರು. ನನಗೊಂದು 5-7 ವರ್ಷ ಆಗಿರ್ಬೋದು. ಮುಂಬೈ ತಿರುಗಾಟಕ್ಕೆ ಹೋಗಿದ್ದೆ
1: ಅಪ್ಪನೊಟ್ಟಿಗೆ.
0: ಅಪ್ಪನೊಟ್ಟಿಗೆ ಹೋಗಿದ್ದೆ ಆಗ ಒಂದು 30-40 ದಿನ ಬೊಂಬೈಯಲ್ಲಿ. ಆಗ ಇವ್ರು ನನಗೆ ದಿವಸ ಒಂದೊಂದು ಸ್ಟೀಲ್ ಪೌಣಿ 4 ಅಣಿ ಸ್ಟೀಲ್ ಪೌಲಿ ಇತ್ತಾಗಳು, ಒಂದು 20 ಪೈಸಾ 10 ಪೈಸಾ 5 ಪೈಸಾ ಎಲ್ಲ ಕಾಲ. ಅದು ಅದು ಅಲ್ಯೂಮಿನಿಯಂ 5 ಪೈಸಾ, ಆಮೇಲೆ ಅಲ್ಯೂಮಿನಿಯಂ 20 ಪೈಸಾ ಅದೆಲ್ಲ ಇದ್ದಿತ್ತ. ಸ್ಟೀಲ್ ಪೌಲಿ ಬಂದಿತ್ತ ಆ ಟೈಮ್. ನಾನು ಅದಲ್ಲಿ ದಿನ ಒಂದೊಂದು 4 ಅಣಿ ಪೌಲಿ 32 ದಿನ 32 ಪೌಲಿ ಕೊಟ್ಟಿದ್ರು ಅವ್ರು
1: ನೌಡ್ರು.
0: ಅದು ಮಾತ್ರ ಭಾರಿ ನೆನಪು ನನಗೆ. ನೌಡ್ರು ಹಿಂಗೆ ಪ್ರತ್ಯಕ್ಷ ಕಂಡದ ಅದು ಭಾರಿ ನೆನಪು. ನೌಡ್ರು ಕಂಡ ನೆನಪು ಅದೇ.
1: ಈಗ ನೌಡ್ರನ್ನೇ ಸ್ಫೂರ್ತಿಯಾಗಿ ತಕೊಂಡು ಬಂದವರು ಧಾರೇಶ್ವರ, ಅವರೊಟ್ಟಿಗೂ ನೀವು ಕೆಲಸ ಮಾಡಿದ್ರೆ, ಅವರು ನಿಮಗೆ ಹೇಗಿದ್ರು ನಿಮ್ಮೊಟ್ಟಿಗೆ?
0: ಧಾರೇಶ್ವರ ಅಂದ್ರೆ ಪೆರಡೂರು ಮೇಳದಲ್ಲಿ ಇದ್ದವಾಗ ನಾನು ಸಣ್ಣ ಪುಟ್ಟ ವೇಷ ಮಾಡ್ತಿದ್ನ, ಅಷ್ಟೇ ನಮ್ಗೆ ಇದಿರಲಿಲ್ಲ ಅವ್ರಿಗೆ. ಆಮೇಲೆ ಅವರು ಮೇಳ ಬಿಟ್ಟ ಮೇಲೆ ತುಂಬ ವೇಷಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು. ಒಂದು ಗೋಕರ್ಣದಲ್ಲಿ ಒಂದು ಭ್ರಮರ ಕುಂತಲೆ ವೇಷಕ್ಕೆ ನನ್ನನ್ನು ಕರ್ಕೊಂಡು, ಶಶಿಪ್ರಭೆ ಮಗ್ಗುವ ಗಣೇಶ್ ನಾಯಕರದ್ದು, ನಂದದ್ದು ಇದು ಭ್ರಮರ ಕುಂತಲೆ. ನಡುತಿಟ್ಟಿನ ಪರಂಪರೆ ಕುಣಿಯುವವರೇ ಇಲ್ಲ ಈಗ, ಎಲ್ಲ ಮರೆ ಆಯ್ತು ಅಂದೇಳಿ ಅನ್ಸ್ಕೊಂಡಿರು. ನಾನು ಅದನ್ನ ಒಂದು ಒಳ್ಳೆ ಜೆಲ್ ಕೋಲ್ ಹಿಡ್ಕೊಂಡ ನಡುತಿಟ್ಟಿನ ಪರಂಪರೆ ಅದನ್ನೆಲ್ಲ ಕೊಂಡದ್ನ, ಭಾರಿ ಖುಷಿ ಆಯ್ತು. ಖುಷಿ ಆಯ್ತು ಅಂತ ಹೇಳಿದ್ರೆ ಸಂಬಳ ಕಡಿ ಕೊಡ್ತೇ ಮಾಧವ, ಹಿಂದ ನನ್ನ ವೇಷ ಮಾಡಿದಲ್ಲಿ ಹಿಂದ ಕರದ್ದು ಕಡಿ ಕೊಡ್ತೆ ಮಾಧವ, ಕಿಸಿನ ತೆಗೆದು 500 ರೂಪಾಯಿ, ಇದು ನಿನ್ನ ಕುಣಿತಕ್ಕೆ ನಾನು ಕೊಡುವ ಬಹುಮಾನ, ಇದು ನಂಗೆ ಖುಷಿ ಆಯ್ತು, ಹಿಂದಿನ ನೆನಪಾಯ್ತು ಮರೆ ಅಂತ.
1: ಅವ್ರಿಗೆ ಅಷ್ಟು ಖುಷಿ ಆಯ್ತು ನೀವು ಆ ವೇಷ ಸಂಪ್ರದಾಯದಲ್ಲಿ ಕೊಡೋದು.
0: ಅವ್ರು ಹೇಳ್ರಲ್ಲ, ನಾವು ಅದನ್ನೇ ಅನುಸರಿಸುವಂದ್ರೆ ಒಂದು ಉತ್ತೇಜನ, ಅದು ಅದನ್ನೇ ಮಾಡುವ, ಅದನ್ನೇ ಮತ್ತೆ ಯಾರು ಮಾಡುವುದಿಲ್ಲ, ನಾವು ಅದನ್ನೇ ಮಾಡುವ, ಅದನ್ನೇ ತೋರಿಸುವ ಯಕ್ಷಗಾನದಲ್ಲಿ ಇದ್ದಷ್ಟು ಕಾಲ ಅಂತ.
1: ಈಗ ಹೆಚ್ಚಿನ ಭಾಗವತರ ಬಗ್ಗೆ ಎಲ್ಲ ಹೇಳಿದ್ರಿ, ಈ ಮೊದ್ಲೇ ಚಂಡೆ ಅವರು ಚಂಡೆಯವರಾದ್ರೂ ಸ್ತ್ರೀ ವೇಷದವರಿಗೆ ಅಷ್ಟು ಇದಾಗುವುದಿಲ್ಲ.

0: ಮೊದ್ಲೇ ಅವರು ಸ್ತ್ರೀವೇಷದವರಿಗೆ ಅತಿ ಮುಖ್ಯ.
1: ನಾನು ಸ್ಟಾರ್ಟಿಂಗ್ ಸ್ತ್ರೀವೇಷಕ್ಕೆ ಸರಿಯಾಗಿ ಒಗ್ಗುವಾಗ ನನಗೆ ಮೊದ್ಲೆಗಾರರಾಗಿ ಸಿಕ್ಕಿದ್ದು ಮೊದಲು ಎನ್ ಜೆ ಹೆಗಡೆ ಅವರು.
0: ಎನ್ ಜೆ ಹೆಗಡೆ ಅಲ್ಲ,
1: ಎನ್ ಜೆ ಹೆಗಡೆ ಅವರು. ಎನ್ ಜೆ ಹೆಗಡೆ ಅವರು ಕಮಲಶಿಲೆ ಮೇಳದಲ್ಲಿ ಇದ್ದಿದ್ರು. ಅಲ್ಲೇ ಅವರು ಸ್ಟಾರ್ಟಿಂಗ್ ಬಂದಲ್ಲಿ ಅವರೇ ಅವರದ್ದೇ ಹೆಜ್ಜೆಗಾರಿಕೆ. ನನ್ನ ಸ್ತ್ರೀವೇಷಕ್ಕೆ ಗಟ್ಟಿ ಒಂದು ಸ್ತ್ರೀವೇಷ ಗಟ್ಟಿ ಕೊಣುವತಿಗೆ ಎನ್ ಜೆ ಹೆಗಡೆ ಅವರು ಇದ್ದಿದ್ರು. ಎನ್ ಜೆ ಹೆಗಡೆ ಅವ್ರ ನಂತರ ಮಂದರ್ತಿಗೆ ಹೋದೆ. ನನಗೆ ಸಿಕ್ಕದ ಮೊದ್ಲೆಗಾರ ನೋಡಿ ಹೇಳ್ತೇನೆ ನೋಡಿ. ಮಂದರ್ತಿಗೆ ಹೋದೆ. ಮಂದರ್ತಿಯಲ್ಲಿ ಸುನಿಲ್ ಭಂಡಾರ್
0: ಕಡತೋಕ,
1: ಇಲ್ಲಿ ಎನ್ ಜೆ ಹೆಗಡೆ ಅವರು. ಮಂದರ್ತಿಯಲ್ಲಿ ಸುನಿಲ್ ಭಂಡಾರ್. ಅಮೃತೇಶ್ವರಿ ಬಂದೆ. ಅಮೃತೇಶ್ವರಿಯಲ್ಲಿ ನಮ್ಮ ಪ್ರೀತಿಯ ಮೊದ್ಲೆಗಾರರು ರಾಘವೇಂದ್ರ ಹೆಗಡೆ ಯಲ್ಲಾಪುರ. ಎಂತೆಂತ ಮೊದ್ಲೆಗಾರ ನಮ್ಗೆ ಅದು ಅದು ಇಂದು ಯೋಗ. ಅದು ಭಾಗವತರು ಹೇಗೆ ಒಬ್ರು ಕಲಾವಿದರಿಗೆ ಸಿಗ್ತಾರೋ ಮತ್ತೆ ಮೊದ್ಲೆಗಾರರು ಹಾಗೆ ಸಿಗಬೇಕು. ಒಬ್ಬ ಕಲಾವಿದನಿಂದ ಎಂಥದ್ದು ಯಕ್ಷಗಾನದಲ್ಲಿ ತೋರಿಸ್ಲಿಕ್ಕೆ ಆಗುದಿಲ್ಲ.
0: ಸಮಷ್ಟಿಯಿಂದಲೇ
1: ಅದಕ್ಕೆಲ್ಲ ಎಲ್ಲ ಪೂರಕರಾಗಿದ್ರು ಮಾತ್ರ. ಇದುವರೆಗೆ ರಾಘವೇಂದ್ರ ಹೆಗಡೆ ಅವರು ನಾವು ದಿವಸಕ್ಕೆ ಒಂದೊಂದು ಕೊಣಿತ್ತು. ಅದು ಎಂತ ಕೊಣಿದ್ರು ಅವ್ರು ಬಾರಿಸ್ತಾರೆ, ನಾವೆಂತ ಕೊಣಿತ್ತು ನಮ್ಗೆ ಗೊತ್ತಿರೋದಿಲ್ಲ. ಕೆಲವು ದಿನ ಅವರು ಹೊಂದಾಣಿಕೆ ಮಾಡ್ಕೊಂಡು ಬಾರಿಸ್ಕೊಂಡು ಹೋಗ್ತಾರೆ ಅವರು.
0: ಇದಿಷ್ಟು ಈಗ ಹಿಮ್ಮೇಳದವರಾಯ್ತಲ್ಲ. ಈಗ ಆಧುನಿಕತೆ ಎಲ್ಲ ಬದೀಗ ಮೊಬೈಲ್ ಎಲ್ಲ ಹೆಚ್ಚಾಯ್ತು. ಯಕ್ಷಗಾನದ ಈಗ ಎಲ್ಲ ಹೆಚ್ಚು ಯಕ್ಷಗಾನದ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿ ಯೂಟ್ಯೂಬಿಗೆಲ್ಲ ಹಾಕ್ತಾರೆ. ಈಗ ಅದರ ಕುರಿತ ನೀವು ಹೇಳುದಾದ್ರೆ ಈಗ ಒಬ್ಬ ಕಲಾವಿದನ ವಿಡಿಯೋ ಯೂಟ್ಯೂಬ್ನಲ್ಲಿ ಹಾಕಿರ್ತಾರೆ, ಆಗ ಅದು ಕಲಾವಿದನಿಗೆ ಹೇಗೆ ಪೂರಕ ಅಥವಾ ಅದಕ್ಕೆ ಹೆಂಗ ಮಾರಕ, ಅವೆರಡರಲ್ಲಿ ನಿಮ್ಮ ಅಭಿಪ್ರಾಯ ಅಂತ.
1: ಅದು ನಿಜವಾಗಿ ಈಗ ಎಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ
0: ನಿಮ್ಮ ಅನಿಸಿಕೆ
1: ಕಲಾವಿದರಿಗೆ ಒಂದ್ ರೀತಿ ಮಾರಕ್ಕೆ ಈ ಹೊಸ ಪ್ರಸಂಗಗಳಿಗೆ ಡೇರೆ ಮೇಳಕ್ಕೆ ಅದು ಭಾರಿ ಪೆಟ್ಟದು. ಒಂದೆರಡು ಪ್ರದರ್ಶನ ಆಗಿರುತ್ತಾ, ಅದನ್ನ ಏನ್ ಮಾಡ್ತಾರೆ ಇವರು, ಅದು ಟಿಕೆಟ್ ಪ್ರದರ್ಶನ ಅದು, ಅದನ್ನೆಲ್ಲ ಹಾಕಿ ಬಿಡ್ತಾರೆ. ಮನೆಯಲ್ಲೇ ಬದತ್ತೆ ಮತ್ತೆ ಎಂತ ಕಾಟಕಾಗ್ಬೋದು ಅಂದ್ರೆ ಹೇಳಿ ಮನೆಯಲ್ಲೇ ಕಾಣ್ತಾರೆ. ಅದು ದೊಡ್ಡ ಡೇರೆ ಮೇಳಕ್ಕೆ ಭಾರಿ ಪ್ರಾಬ್ಲಮ್. ನಮ್ದು ಈಗ ಬಯಲಾಟ ಮೇಳಿಗೆ ಹರಕೆ ಮೇಳಕ್ಕೆ ಅಂತ ಸಮಸ್ಯೆಗಳಂತ ಇಲ್ಲ. ಯಾಕ ಹಿಂಗೆ ವಿಡಿಯೋ ಮಾಡಿ ಎಲ್ಲ ಹಾಕ್ರೆ ಅವ್ನು ಪ್ರಚಾರ ಬರುವ ಅತ್ತ, ಅದು ಒಳ್ಳೇದದು. ಈಗ ಉದಾಹರಣೆಗೆ ಈಗ ನಾನು ಒಂದು ಪಾತ್ರ ಮಾಡಿ ಒಂದು ಒಳ್ಳೆ ಕೊಣದ ಅಂತೇಳಿ ಉದಾಹರಣೆ ನೀವೇ ಅದನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ರಿ, ಅದರಿಂದ ನನಗೆ ಹೆಸರು ಬತ್ತಂತ ಜನರಲ್ಲಿ ಅದನ್ನು ಗುರುತಿಸ್ತಾರಂತ. ಹಾಗೆ
0: ಕಲಾವಿದನಿಗೆ ಈಗ ನೀವು ವೃತ್ತಿಯಲ್ಲಿರುವಾಗ ಹೌದು ಹೆಸರು ಬರ್ತದೆ, ಅದು ನಿಮ್ಗೆ ನಿವೃತ್ತಿ ಆದ್ಮೇಲೂ ಅದು ನಿಮ್ಗೆ ಉಪಯೋಗ
1: ಆಗುತ್ತೆ. ಆಗ್ತದೆ ನಿಜವಾಗಿ. ನಾವು ನಿವೃತ್ತಿ ಆದ್ಮೇಲೆ ಯಕ್ಷಗಾನದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸಂಪಾದನೆ ಮಾಡಿದವರು ಅವರೆಲ್ಲ ಬೇಕಾದಷ್ಟು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಒಂದು ಹಂತದ ಸಂಪಾದನೆ ಮಾಡ್ಕೊಂಡು ಮನೆಯಲ್ಲಿದ್ದಾಗ ಯಕ್ಷಗಾನದ ಹಣ ಸಂಪಾದನೆ ಮಾಡೋದಕ್ಕೆ ಆಗದಿದ್ರು ಮೊಬೈಲ್ ಇಟ್ಕೊಂಡು ಹಿಂಗಿನೊಂದು ವೇಷ ಮಾಡಿದೆ ಮೊದಲು ಅದನ್ನು ನೋಡಿ ಖುಷಿ ಪಡ್ಬೇಕಂತ.
0: ಎಂತದು ಎಡಿದೇಪ ಕಾಲದ ಕುಕಂಡ ನಾವು ಆಗಳಿಕೆ ಇಷ್ಟೆಲ್ಲ ಮಾಡ್ತಿತ್ತ ಹಿಂಗೆಲ್ಲ ಅನ್ಕಂಬ್ಕು ಅತ್ತ. ನಾಗೋರ್ರೆ ನೀವೀಗ ಪ್ರಧಾನ ಸ್ತ್ರೀವೇಷದಲ್ಲಿ ಇದ್ದಾರೆ, ನಿಮ್ಗೆ ಇಷ್ಟವಾದ ಪಾತ್ರ ಯಾವುದಿಲ್ಲ ಸ್ತ್ರೀವೇಷದಲ್ಲಿ ಅಥವಾ ಪುರುಷ ವೇಷದಲ್ಲಿ ಎಲ್ಲದು?
1: ನನಗೆ ಇಷ್ಟವಾದ ಅಂತ ಹೇಳಿದ್ರೆ ಕಟ್ಟುವೇಷದಲ್ಲಿ ಎಲ್ಲಾ ಪ್ರಸಂಗದ ಕೃಷ್ಣ, ಆಮೇಲೆ ಶ್ರೀವೇಷ ದಾಕ್ಷಾಯಿಣಿ ಅಂಬೆ ಶಶಿಪ್ರಭೆ ಮದನಾಕ್ಷಿ ಭ್ರಮರಕುಂತಳೆ ಹೀಗೆಲ್ಲ ಪಾತ್ರಗಳು ಚಂದ್ರಮತಿ ಹೀಗೆಲ್ಲ ಪಾತ್ರಗಳು ಇಷ್ಟ. ಮೀನಾಕ್ಷಿ
0: ನೀವೀಗ ಚಂದ್ರಮತಿ ಸತ್ಯವನ್ ಸಾವಿತ್ರಿ ಎಲ್ಲ ಮಾಡ್ತಿದ್ರಿ, ಅದು ಮಾಡುವುದಕ್ಕೆ ನೀವು ಹೇಗೆ ತಯಾರಿ ಮಾಡಿದ್ರಿ? ನೀವು ಪ್ರಾರಂಭದಲ್ಲಿ ಮಾಡುದಾದ್ರೆ ಈಗ ಆದ್ರೂ ಕೇಳಿ ಕೇಳಿ ಅಭ್ಯಾಸ ಆಗುತ್ತೆ, ಪ್ರಾರಂಭದಲ್ಲಿ ಮಾಡುದು ಬಹಳ ಕಷ್ಟ. ನೀವು ಪ್ರಧಾನ ಸ್ತ್ರೀವೇಷ ಬಂದಾಗ ನಿಮ್ಗೆ ಅದೆಲ್ಲ ಹೇಗೆ ಸಿದ್ಧಿ ಆಯ್ತು?
1: ಅದನ್ನ ನೇರವಾಗಿ ಹೇಳುದಾದ್ರೆ ಅದಕ್ಕೆ ಕಾರಣ ಕೊಂಡದ್ಕೊಳ್ಳಿ ಅವರೇ. ಅವರು ಮುಂಬೈ ತಿರುಗಾಟದಲ್ಲಿ ಒಂದು ಕಾರ್ಯಕ್ರಮ ಇದ್ದಿತ್ತು, ಅನಿವಾರ್ಯವಾಗಿ ನಾನು ಚಂದ್ರಮತಿ ಮಾಡಬೇಕಾಯ್ತು. ನಾನು ಚಂದ್ರಮತಿ ಮಾಡುವುದಿಲ್ಲ, ಕೊಂಡದ್ಕೊಳ್ಳಿಯರಿದ್ರೆ ನಾನು ಚಂದ್ರಮತಿ. ನಾನು ಸಣ್ಣ ಪುಟ್ಟ ವೇಷ ಮಾಡ್ಕೊಂಡಿದ್ದೆ ಚಂದ್ರಮತಿ ಮಾಡ್ಬೇಕಂತ. ನಾ ಮಾಡುವುದಿಲ್ಲ ಅಂದೆ. ಗುಟ್ಟಾಗ ರಾತ್ರಿಗೆ ಇದು ಈಗ ನಾಳೆಗೆ ಆಟ ಅದು, ಈ ಫಸ್ಟಿನ ದಿನ ವೇಷ ಮುಗಿಸ್ಕೊಂಡ ಹೋಗಿ ರೈಲ್ವೆ ಟಿಕೆಟ್ ಮಾಡ್ಕೊಂಡು ಎಲ್ಲ ಪಟ್ಲಿ ಕಟ್ಟಿ ಇಟ್ಟಿದ್ದೆ ಬೆಳಿಗ್ಗೆ ಹಾಪದೊಂದು ಲೆಕ್ಕ ನಮ್ಮ
0: ಅವ್ರಿಗೆ ಹೆದರ್ಕೊಂಡು ಅಂದ್ರೆ ಅವ್ರ ಎದುರು ವೇಷ ಮಾಡೋಕೆ
1: ಆಗುದಿಲ್ಲ. ಅದು ಯಾಕಂದ್ರು ಅವ್ರದ್ದು ಸತೀಶ್ಚಂದ್ರ ಅಂತ ಹೇಳಿದ್ರೆ ಅದು
0: ಮೇರು ಕಲಾವಿದ.
1: ಆಮೇಲೆ ಇವರು ಹೀ ಕಾಂತ ಇದ್ರು, ನಾನು ಇದು ಬ್ಯಾಗ್ ಎಲ್ಲ ರೆಡಿ ಮಾಡದ್ದು ಮೊಹಮ್ಮದ್ ಗೌಸರ್ಕಲ್ ಅವನ ಇಲ್ಲಿ ಕರೆಸಿ ಇಲ್ಲಿ ಬಂದು ಬಪ್ ಕೇಳಿ ಅಂದ್ರೆ. ಎಲ್ಲಿಗೆ ಹೋಗ್ತೀಯ? ನಮ್ಮ ಮನೆಗೆ ಹೋಗ್ತೇನೆ, ನಾ ಮಾಡುದಿಲ್ಲ. ಮರೆ ಅಪ್ಪ ಎಷ್ಟು ದಾಡ ಕಲಾವಿದ ನೀ ಮಾಡುದಿಲ್ಲ ಅಂತೀಯ, ಕೂತು ಇಲ್ಲ

0: ಕತೆ ಅಂದ್ರೆ ಎಲ್ಲ ಹೇಳಿಕೊಟ್ರು. ಅದು ಹೇಳಿಕೊಟ್ಟದಂದ್ರೆ ಅಷ್ಟು ಅಚ್ಚು ಅಚ್ಚ ಹಾಗೆ ಈಗಲೂ ನಮ್ಮ ತಲೆಯಲ್ಲಿತ್ತು ಅದೇ ಶಬ್ದ. ಅವ್ರು ಏನ್ ಹೇಳ್ತಾರೆ ಅದೇ ಶಬ್ದಗಳು ರಂಗ ಸ್ಥಳದಾಗ ಅಷ್ಟು ಕರೆಕ್ಟ್ ಅದು ಅಷ್ಟು ಪರ್ಫೆಕ್ಟ್. ಅಲ್ಲಿಂದ ಕಂಟಿನ್ಯೂ ಕೊಂಡದ್ಕೊಳ್ಳೆ ರೊಟ್ಟಿಗೆ ಒಂದು ಐದಾರೆಂಟು ಚಂದ್ರಮತಿ ಮಾಡಿದೆ. ಆಮೇಲೆ ಒಂದಿನ ಸಾವಿತ್ರಿ ಮಾಡುವ ನೀವರೆತ್ತು ಹಂಗೆ ಸಾವಿತ್ರಿ ಮಾಡಿದೆ
1: ಬೆಂಗಳೂರು ಪ್ರದೇಶಗಳಲ್ಲಿ
0: ಬೊಂಬೈದಲ್ಲಿ
1: ಬೊಂಬೈಯಲ್ಲಿ
0: ಹೌದು ಕಡೆ ದಾಕ್ಷಾಯಿಣಿ ಎಲ್ಲ ಅವರೊಟ್ಟಿಗೆ ಮಾಡಿ ಸ್ಟಾರ್ಟಿಂಗ್ ಮಾಡಿದ್ ಪೂರ ಅವರೊಟ್ಟಿಗೆ.
1: ಈ ಹೆಚ್ಚಿನ ಹಿರಿಯ ಪ್ರಧಾನ ವಿಷಯ ಮಾಡಿದ್ದು ಕೊಂಡದ್ಕೊಳ್ಳೆಯವರ ಹತ್ರವೇ.
0: ಮತ್ತೆ ಅಂಬೆ ಶಶಣ್ಣ ಅನುಪಸ್ಥಿತಿಯಲ್ಲಿ ನಮ್ಮ ಯಾಜರೊಟ್ಟಿಗೂ ತುಂಬಾ ಮಾಡಿದೆ. ಸಾಮೂಗ್ ರೊಟ್ಟಿಗೆ ಮಾಡಿದೆ ಅಂಬೆ, ಎರಡು ಅಂಬೆ ಮಾಡಿದೆ.
1: ಅಬ್ಬಾ ಯಕ್ಷಗಾನದ ಒಂದು ದಂತಕಥೆ ಹೇಳಲಕ್ಕೆ
0: ಸಾಮೂಗ್ ರೊಟ್ಟಿ
1: ಪದ್ಮಸ ಚಿಟ್ಟಾಣಿಯವರನ್ನು ಬಿಟ್ಟರೆ ಇನ್ನೊಂದು ದಂತಕಥೆ ಸಾಮಗ್ರಿನಲ್ಲಿ ಹೇಳಲಕ್ಕೆ ಯಕ್ಷಗಾನಕ್ಕೆ ತುಂಬಾ ಹೊಸ್ತಲ ತಂದು ಕೊಟ್ಟಿದ್ರು. ಅವರೊಟ್ಟಿಗೂ ನೀವು ವೇಷವನ್ನು ಮಾಡಿದ್ರಿ?
0: ತುಂಬಾ ವೇಷ ಮಾಡಿದ್ರಿ ಸಾಮೂಗ್ ರೊಟ್ಟಿ, ತುಂಬಾ ವೇಷ.
1: ಅವರೊಟ್ಟಿಗೆ ಅನುಭವ ಅವ್ರು ಹೆಂಗ್ ಹೇಳಿಕೊಡ್ತಿದ್ದೀರ?
0: ಅವ್ರು ಚಂದ ಹೇಳಿಕೊಡ್ತಾರೆ ಚಂದ. ಅವ್ರು ಸೋತ್ರು ಹೊಡಿಲ್ಲ ರಂಗಸ್ಥಳದ, ನಮ್ಮನ್ ಮೇಲೆ ಹಾಕ್ತಿದ್ರು. ಆ ರೀತಿ ಅದು.
1: ಈಗ ಭಾವನಾತ್ಮಕ ಪಾತ್ರಗಳಂತ ಇರ್ತದೆ, ಸಾವಿತ್ರಿ, ಅಂಬೆ, ರೋಷ ಹಾಗೂ ಭಾವನೆ ಎರಡು ಒಟ್ಟಾಗಿರುವಂತಹ ಪಾತ್ರ. ಆ ಪಾತ್ರವನ್ನ ಮಾಡುವಾಗ ನಿಮ್ಮ ತಯಾರಿ ಹೇಗಿರುತ್ತೆ?
0: ದಮಯಂತಿ, ಚಂದ್ರಮತಿ, ದಾಕ್ಷಾಯಿಣಿ ಆದ್ರೂ ಆ ಟೈಪ್ ಅಲ್ಲ, ಒಂದ್ ಹಂತ ಅಲ್ಲ. ದಮಯಂತಿ ಮತ್ತೆ ಈಗಿನ ಸಾವಿತ್ರಿ ಇಂಥ ವೇಷಗಳು ಮಾಡುವಾಗ ಚೌಕಿಯಿಂದಲೇ ನಾವು ಒಂದ್ ರೀತಿ ಆ ವೇಷಗಳಿಗೆ ಒಪ್ಪಿಕೊಳ್ತಾ ಇರ್ಬೇಕು, ಇಲ್ದಿರ ಕಷ್ಟ. ನಾವು ದಮಯಂತಿ ಮಾಡಿಕೊಂಡು ಅಥವಾ ಚಂದ್ರಮತಿ ಮಾಡ್ಕೊಂಡು ಸಾವಿತ್ರಿ ಮಾಡಿಕೊಂಡು ಚೌಕಿಯಿಂದಲೇ ಅವ್ರು ಮಾತಾಡ್ತೀನಿ ಗಮ್ಮತ್ ಮಾಡ್ತಾ ಹಡಿ ಮಾಡ್ತಾ ಇರ್ತಾ ಇದ್ರೆ ನಾವು ಚೌಕಿ ಅಂತ ಹೇಳಿದ್ರೆ ಒಂದು ವಾತಾವರಣ ಎಂತಂದ್ರೆ ಮಾತಾಡ್ತಾ ಇರತ್ತೆ,
1: ಮನೆ ವಾತಾವರಣ
0: ಮಾತಾಡ್ತಾ ಇದ್ರೆ ಹಾಳತ್ತು ವೇಷ, ಹಾಳಾಗತ್ತೆ ರಂಗಸ್ಥಳದಲ್ಲಿ. ಚೌಕಿಯಿಂದಲೇ ಆ ವೇಷಕ್ಕೆ ಒಗ್ಗಂತ ಒಗ್ಗಂತ ಹೀಗೆ ಹೇಳಕ್ ಹೀಗೆ ಮಾಡಕ್ ಹೀಗೆ ದಾರಿಯಲ್ಲಿ ಇದೇ ದಾರಿಯಲ್ಲಿ ಹೋಗ್ತಾ ಇದ್ರೆ ಆ ವೇಷಗಳು ಮಾಡೋಕ್ ಸಾಧ್ಯ ರಂಗಸ್ಥಳದಲ್ಲಿ.
1: ರಂಗದಲ್ಲಿ ಭಾವನೆ
0: ಇಲ್ಲಿ ವೀರ ವೇಷಗಳಿಗೆ ಏನು ತೊಂದರೆ ಇಲ್ಲ, ಅಲ್ಲಿ ಹೋಗಿಕೊಂಡು ಏನಾದ್ರು ಮಾಡ್ಬೋದು, ಶೃಂಗಾರ ವೇಷಗಳಿಗೆ ಏನು ಮಾಡ್ಬೋದು. ಅಂತ ಭಾವನೆ ವೇಷಕ್ಕೆ ಚೌಕಿಯಿಂದಲೇ ನಾವು ಒಗ್ಗಬೇಕು, ಮಾನಸಿಕ ಸ್ಥಿತಿಯು ಹಾಗೆಯೇ ಇರಬೇಕು ಅಂದ್ರೆ ಒಳ್ಳೆ ಪಾತ್ರ ಮಾಡ್ಲಿಕ್ಕಾಗ್ತದೆ.
1: ಚೌಕಿಯಿಂದಲೇ ನಾವು ಆ ವೇಷಕ್ಕೆ ಸಿದ್ಧತೆ ಮಾಡ್ಕೊಂಡು ಮನಸ್ಥಿತಿಯಲ್ಲಿ
0: ಅದೇ ಮನಸ್ಥಿತಿಯಲ್ಲಿ ಇರಬೇಕು. ಒಂದು ಉದಾಹರಣೆಗೆ ಅದು ಅದಲ್ಲ ಯಾವ್ದು ನಮ್ದು ಈ ಹೊಸ ಪ್ರಸಂಗದಲ್ಲಿ ಒಳ್ಳೆ ವೇಷ ಪಾಪಣ್ಣ ಗುಣಸುಂದರಿ,
1: ಗುಣಸುಂದರಿ
0: ಒಳ್ಳೆ ವೇಷ, ಅದಕ್ಕೂ ಹಾಗೆ ಚೌಕಿಯಿಂದಲೇ ಸ್ಟಡಿ ಮಾಡ್ತಾ ಹೋಗ್ಬೇಕದು, ಅದ್ರಲ್ಲಿ ಎಲ್ಲೂ ಇತ್ತದು ಗುಣಸುಂದರಿಯಲ್ಲಿ.
1: ಈಗ ನೀವು ಪೌರಾಣಿಕ ಹಾಗೂ ಸಾಮಾಜಿಕ ಈ ಎಲ್ಲ ಪ್ರಸಂಗದಲ್ಲೂ ನೀವು ವೇಷ ಮಾಡಿದ್ರಿ. ಅಮೃತೇಶ್ವರ ಮೇಳದಲ್ಲೂ ಸಾಮಾಜಿಕ ಪ್ರಸಂಗಗಳು ಹಲವು ಆಯ್ತು, ಹೊಸಪ್ರಸುರ ಬರೆದು ಕೊಡ್ತಾರೆ, ಅದು ಸಾಲಿಗ್ರಾಮ ಮೇಳದಿಂದ ಈಗ ತಕೊಂಡು ಆಡಿಸ್ತಾ ಇದ್ರು. ಪೌರಾಣಿಕ ಹಾಗೂ ಸಾಮಾಜಿಕ ಇವೆರಡರ ಬಗ್ಗೆ ಇರುವ ವ್ಯತ್ಯಾಸ ಎಂತ?
0: ಪೌರಾಣಿಕ ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಇರುವ ಪ್ರಸಂಗ ಯಾವುದು, ಚೆಲುವೆ ಚಿತ್ರಾವತಿ, ಆಮೇಲೆ ಬನಶಂಕರಿ, ಇದೆಲ್ಲ ಎಂತ ಪ್ರಸಂಗಗಳಿದೆ
1: ಆ ಕಾಲದ ಸಾಮಾಜಿಕ.
0: ಅಲ್ಲ ಸಾಮಾಜಿಕ ಪ್ರಸಂಗ ಆದರೂ ಒಂದ್ ರೀತಿ ಒಂದು ಪೌರಾಣಿಕದ ನೆಲಗಟ್ಟಲ್ಲೇ ಇತ್ತದು, ಅದ್ರಲ್ಲಿ ಪಾತ್ರ ಮಾಡೋಕೆ ಖುಷಿ ಅದು. ಆಮೇಲೆ ಡಾಕ್ಟರ್ ಬರೆದದ್ದು ಧರ್ಮ ಸಂಕ್ರಾಂತಿ ಕಡೆಗೆ ರಂಗನಾಯಕಿ ಇದು ಇದ್ರ ಕಡೆ ಹೆಚ್ಚು ಕಡಿಮೆ ಎಲ್ಲ ವೇಷ ಎಲ್ಲ ಮಾಡಿದೆ. ಆಮೇಲೆ ಅವರು ಪುರುಷೋತ್ತಮ ಪುಂಜರು ಬರೆದದ್ದು ಮೇಘಮಯೂರಿ, ನಮ್ಮಪ್ಪಯ್ಯ ಫೇವರೇಟ್ ಮೂವಿ ಆಗಲಿಗೆ, ಅದು ನನ್ಗೆ ಮಾಡುವ ಅವಕಾಶ ಬಂತು ಮುಂದೆ. ಹಾಗೆ ಹೊಸ ಪ್ರಸಂಗದ ಅಂತ ಪ್ರಸಂಗಗಳೆಲ್ಲ ಒಂದ್ ರೀತಿ ಪೌರಾಣಿಕ ನೆಲಗಟ್ಟಲ್ಲೇ ಇತ್ತದು. ಅದರಲ್ಲಿಯೂ ನಾವು ಇರುವತ್ತಿಗೆ ಯಾವುದೇ ಹಳೆ ಹೊಸ ಪ್ರಸಂಗ ಇರಲಿ, ಅದು ಒಂದು ಆ ವಾತಾವರಣ ಒಂಥರದ ಒಂದು ಸಾಂಪ್ರದಾಯದ ವಾತಾವರಣವೇ ಹಳೆ ಪ್ರಸಂಗದ ವಾತಾವರಣವೇ ಇರುತ್ತೆ. ಒಂದು ಬಿಂದು ಮುಂದೆ ಮುಂದೆ ಬಂತ ಅದು ಸ್ವಲ್ಪ ವಿಭಿನ್ನತೆ, ಈಗಿನ ಜನರು ಬೇಗ ಅಪ್ಪಕ್ಕೆ ಮಾಡ್ರು ಅದು ಭಿನ್ನತೆ ಬರ್ತಾ ಬಂತು.
1: ಸನ್ನಾವಟದ ಪ್ರಸಂಗ ನಾಗಶ್ರೀ,
0: ನಾಗಶ್ರೀ ಎಂತ ಪ್ರಸಂಗ.
1: ನೀವು ಅದರಲ್ಲಿ ಈಗ ದಾರಿಕೆ ಮಾಡುವರ?
0: ದಾರಿಕೆ ನಾಗಶ್ರೀ ಸಖಿ ಎಲ್ಲ ವೇಷಗಳು ಮಾಡಿದೆ, ಶೈಥಿಲ್ಯ ಮಾಡಿದೆ.
1: ಶೈಥಿಲ್ಯ
0: ಹೌದು,
1: ಮಾಣ್ಕಟ್ಟ ಮೇಳದಲ್ಲಿ ಇರುವಾಗ.
0: ಅಲ್ಲಲ್ಲ ಅದು ಬೇರೆ, ಅದಕ್ಕಿಂತ ಮೊದಲು
1: ಹೊರಗಡೆ ಆಟ. ಈ ಯಕ್ಷಗಾನ ವೇಷ ಮಾಡ್ತಾ ಇದ್ರಿ, ಈಗ ಪ್ರಸ್ತುತ ಅಮೃತೇಶ್ವರ ಮೇಳದಲ್ಲಿ ಪ್ರಧಾನ ವೇಷಗಳನ್ನು ಮಾಡ್ತಾ ಇದ್ರಿ. ಈಗ ಅಮೃತೇಶ್ವರ ಮೇಳದಲ್ಲಿರುವಂತಹ ಕಲಾವಿದರೆಲ್ಲ ಹೇಗಿದ್ರು ನಿಮ್ಮೊಟ್ಟಿಗೆ, ಅವರೊಟ್ಟಿಗಿರುವ ಬಾಂಧವ್ಯ?
0: ಅಮೃತೇಶ್ವರ ಮೇಳದಲ್ಲಿ ಒಂದು ರೀತಿ ಒಳ್ಳೆ ರೀತಿಯ ತಂಡ, ಒಳ್ಳೆ ತಂಡ ಅಂತಂದ್ರೆ ಒಳ್ಳೆ ತಂಡ, ಮನೆ ವಾತಾವರಣ. ಯಾಕಂದ್ರೆ ಮನೆ ಯಜಮಾನರೊಬ್ರು ಒಂದು ರೀತಿ ಸರಿಯಾಗಿದ್ರೆ, ಮನೆ ನಡೆಸುವವರಿದ್ರೆ ಒಂದು ಆ ವಾತಾವರಣ ಮನೆ ವಾತಾವರಣ ಸರಿ ಇರ್ತದೆ, ಮನೆ ಸದಸ್ಯರೆಲ್ಲರೂ ಸರಿ ಇರ್ತದೆ. ನಮ್ಮ ಯಜಮಾನರು ಹಾಗೆ ಇದ್ದಾರೆ, ಅನಂತ್ ಕುಂದಾರ್ ಅವರು, ಅವ್ರದ್ದೊಂದು ನೇತೃತ್ವದಲ್ಲಿ. ಅದು ಮುಜರಾಯಿಕೆ ಸಂಬಂಧಪಟ್ಟದಾದ್ರೂ ನಾವು ಯಜಮಾನರದ ನೇತೃತ್ವದಲ್ಲೇ ಇರುವುದದು. ಹಾಗೆ ನಮ್ಮ ದೇವಸ್ಥಾನದ ಕಮಿಟಿಯವರು ಒಟ್ಟಿನಲ್ಲಿ ಕಲಾವಿದರು ಹಾಗೆ ಒಬ್ರಿಗೊಬ್ರು ಒಂದು ಒಳ್ಳೆ ಮನಸ್ಥಿತಿಯಿಂದ ಎಲ್ಲ ದುಡಿತಾ ಇದ್ದಾರೆ, ಒಂದು ಪೂರಕರಾಗಿದ್ದಾರೆ, ಒಳ್ಳೆಯ ತಂಡ ಖುಷಿ. ಹಾಗಾಗಿ ಮೇಳ ಬಿಡೋಕೆ ಮನ್ಸ್ಬತ್ತಿಲ್ಲ.
1: ನಿಮಗೀಗ ಈಗ ಅಮೃತೇಶ್ವರ ಮೇಳದಲ್ಲಿದ್ರಿ, ನಿಮಗೆ ನೀವು ಮಾಡುವಂತಹ ವೇಷವನ್ನು ನೋಡಿಕೊಂಡು ಡೇರೆ ಮೇಳದಿಂದೆಲ್ಲ ಕರೆ ಬಂದಿತ್ತ?
0: ತುಂಬಾ ಬಂದಿತ್ತು. ಕರಡೂರು ಮೇಳದಿಂದ ಮೂರು ಬಾರಿ ಕರೆ ಬಂದಿತ್ತು ಆವಾಗ. ಆಮೇಲೆ ಇವರು ಸಾಲಿಗ್ರಾಮ್ ಮೇಳದಿಂದ ಇವರು ಇದ್ದಲ್ಲಿ ಅವ್ರು ನಮ್ಮ ಸೆಷನ್ ಇದ್ದಲ್ಲೂ ಕರೆ ಬಂದಿತ್ತು, ಸೆಷನ್ ಇಲ್ಲಿದ್ದಲ್ಲೂ ಕರೆ ಬಂದಿತ್ತು. ಹೋಗುವ ಮನಸ್ಥಿತಿಯೂ ನನಗಿರ್ಲಿಲ್ಲ, ಅದು ಹೋಗಕ್ಕೆ ಅನುಕೂಲವೂ ಆಗ್ಲಿಲ್ಲ.
1: ಇಲ್ಲಿ
0: ಬಯಲಾಟದಲ್ಲೇ ಇದ್ದೆ,
1: ಬಯಲಾಟದಲ್ಲೇ ಇದ್ರೆ
0: ನಂಗೇನು ಇಲ್ಲಿ ಕೊರತೆ ಆಗ್ಲಿಲ್ಲ. ಹಂಗಾಗಿ
1: ಹೌದು, ಈಗ ಯಾವ್ದಾದ್ರು ಬಿಡ್ಬೇಕಂದ್ರೆ ಯಾವ್ದಾರ ಒಂದು ಕೊರತೆಯೋ ಅಥವಾ ಅನಿವಾರ್ಯತೆಯೋ
0: ಹಂಗಿಂತ ಸಮಸ್ಯೆ ಇಲ್ಲ,
1: ಅನಿವಾರ್ಯತೆಯೂ ಸೃಷ್ಟಿ ಆಗ್ಲಿಲ್ಲ, ಕೊರತೆಯೂ ಆಗ್ಲಿಲ್ಲ,
0: ಎಂತ ಇಲ್ಲ.
1: ಇದಿಷ್ಟು ನಿಮ್ಮ ಸುದೀರ್ಘ ಯಕ್ಷಗಾನ ಜೀವನದ ಬದುಕಾದ್ರೆ, ಇನ್ನು ನೀವು ಈಗ ಯಕ್ಷಗಾನ ಸ್ತ್ರೀವೇಷ ಅಥವಾ ಯಕ್ಷಗಾನ ವೇಷಧಾರಿಗಳೊಂದು ನಿಯಮಿತ ವರ್ಷದವರೆಗೆ ವೇಷ ಮಾಡ್ಲಕ್ಕ, ಅದಾದ್ಮೇಲೆ ದೇಹವು ಸ್ಪಂದಿಸುವುದಿಲ್ಲ. ಹಾಗಾಗುವಂತಹ ಟೈಮಲ್ಲೇ ನೀವು ಭವಿಷ್ಯದ ಆಲೋಚನೆಗಳೇನು?
0: ಭವಿಷ್ಯ ಅಂತ ಹೇಳಿದ್ರೆ ನನಗೀಗ ಒಂದು 45 ವರ್ಷ, 45 ವರ್ಷ. ನೀವು ಈಗ ಏನು ಸಂದರ್ಶನ ಮಾಡ್ತಿದ್ರಿ ಇವತ್ತಿ ನನಗೆ, ನನ್ನ ಹುಟ್ಟಹಬ್ಬದ ದಿನ ಇದು.
1: ಜನ್ಮದಿನದ ಶುಭಾಶಯಗಳು.
0: ಧನ್ಯವಾದಗಳು, ಅದೊಂದು ಒಳ್ಳೇದೇ ಆಯ್ತು. ಇನ್ನೊಂದು 5 ವರ್ಷ ನನ್ನ ಯಕ್ಷಗಾನದಲ್ಲಿ ವೇಷ ಅಂದ್ರೆ ವೃತ್ತಿ ಮೇಳದಲ್ಲಿ ತಿರುಗಾಟ ಮಾಡುದು ಅಂತ. ಆಮೇಲೆ ಎಲ್ಲಿ ನಮ್ಮನ್ನು ಕರೀತರು,
1: ಪ್ರವೃತ್ತಿಯಿಂದ
0: ಕರೀತರು, ಪ್ರವೃತ್ತಿಯಾಗಿ ಸ್ವೀಕರಿಸೋದು ಕರೀತರು. ಆಮೇಲೆ ಒಂದು ಎಲ್ಲಾರು ಹೇಳಿಕೊಡುವುದಿದ್ರೆ, 10-6 ಜನರು ಹೇಳಿಕೊಡುವುದಿದ್ರೆ ಅಲ್ಲಿ ಗುರು ಒಂದು ಗುರುವಾಗಿ ಸೇವೆ ಮಾಡುತ್ತೆ. ಜೊತೆಯಲ್ಲಿ ಒಂದು ಬದುಕಿಗಾಗಿ ಒಂದು ಸಣ್ಣ ಅಂಗಡಿ ಮಾಡ್ಕೊಂಡಿದ್ದೆ, ಒಂದ್ ಸೈಡ್ ಬಳೆ ಅಂಗಡಿ, ಒಂದ್ ಸೈಡ್ ಪಾತ್ರದ ಅಂಗಡಿ, ಅದನ್ನೊಂದು ಮಾಡ್ಕೊಂಡು ಬದುಕಿ ಮುಂದೆ ಹೇಳಲಿಕ್ಕಾಗ್ತಿಲ್ಲಲ್ಲ, ಹಾಗಾಗಿ ಜೀವನೋಪಾಯಕ್ಕಾಗಿ ಒಂದು ಮುಂದಿನ ಒಂದು ಮಾಡ್ಕೊಂಡಿದ್ದೆ ಭವಿಷ್ಯತ್ತಿಗೆ.
1: ಹೌದು, ಮಾಡ್ಕೊಳ್ಬೇಕು. ಈ ಕೊರೋನಾ ಬಂದ ಸಂದರ್ಭದಲ್ಲಿ ಯಕ್ಷಗಾನ ಇಲ್ಲ.
0: ಹೌದೌದು,
1: ಆ ಸಂದರ್ಭದಲ್ಲ
0: ಅದನ್ನೊಂದು ಮಾಡ್ಕೊಂಡಿದ್ದೆ. ಸಣ್ಣ ಪುಟ್ಟ ಕೃಷಿ ಇತ್ತು, ಅದೇ ಜೀವನ.
1: ನಿಮಗೆ ಇಷ್ಟು ಈ ಸುದೀರ್ಘವಾದ ಯಕ್ಷಗಾನದ ಬದುಕಲ್ಲೇ ಸಿಕ್ಕದಂತ ಪ್ರಶಸ್ತಿ ಸನ್ಮಾನಗಳು ಅದ್ರ ಬಗ್ಗೆ ಹೇಳಿದ್ದಾರೆ?
0: ಅದು ತುಂಬಾ ಸಿಕ್ಕಿತ್ತು. ಅದು ಕ್ವಾಟದಲ್ಲಿ ತುಂಬಾ ಗೌರವ ಕೊಟ್ಟರು ಹೋದ ವರ್ಷ. ಇದೇ ತಿರುಗಾಟದಲ್ಲಿ ಹೋದ ವರ್ಷ ತಿರುಗಾಟದಲ್ಲಿ ಒಂದು 2-3 ಸನ್ಮಾನ ಒಳ್ಳೆ ರೀತಿಯಲ್ಲಿ ಗೌರವಯುತವಾಗಿ ಆಯ್ತು. ಆಮೇಲೆ ಮುಂಬೈ ಮಹಾಜನರದೆಲ್ಲ ಸೇರಿ ಅಲ್ಲಿ ಒಂದು ಒಳ್ಳೆ ಸನ್ಮಾನ ಮಾಡಿದ್ರು. ಹೈದರಾಬಾದ್ ಅಲ್ಲಿ ಮಂಜರು ಒಂದು ಒಳ್ಳೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ರು. ಜೊತೆಯಲ್ಲಿ ನಮ್ಮ ಊರಿನಲ್ಲಿ
1: ಹುಟ್ಟೂರು
0: ಯಕ್ಷ ಭೈರವಿ ಅಂತ ಹೇಳಿ ಒಂದು ಗೌರವ ಕೊಟ್ಟು, ಒಂದು ಒಳ್ಳೆ ರೀತಿಯ ಗೌರವ ಕೊಟ್ಟರು. ಆಮೇಲೆ ಅಚಲಾಡಿ ತುಂಬಾ ಕಡೆ ಎಲ್ಲ ಕೋಟಾಯಿ ಬೌಂಡ್ರಿ ಹೊಳ್ಳದವರು, ಅಚಲಾಡಿ ಮನೆತನದವರು ತುಂಬಾ ಮದಿ, ತುಂಬಾ ಸನ್ಮಾನ ಆಯ್ತು ತುಂಬಾ ಕಡೆ.
1: ನಾಗೂರ್ರೆ, ಇದೀಗ ನೀವು ಈಗ ಯಕ್ಷಗಾನ ವೃತ್ತಿ ಮೇಳದಲ್ಲಿದ್ದೀರಲ್ಲ, ಈಗ ಯಕ್ಷಗಾನ ಕಲಾವಿದನಿಗೆ ಹಿಮ್ಮೇಳ ಮುಮ್ಮೇಳಗಳು ಎಷ್ಟು ಮುಖ್ಯವೋ ಅಷ್ಟೇ ಎದುರಿರುವಂತಹ ಪ್ರೇಕ್ಷಕನು ಅಷ್ಟೇ ಮುಖ್ಯ, ಪ್ರಜ್ಞಾವಂತ ಪ್ರೇಕ್ಷಕನು ಅಷ್ಟೇ ಮುಖ್ಯ.
0: ಹೌದು,
1: ಹಾಗಾಗಿ ಈಗ ನೀವು ಪ್ರೇಕ್ಷಕರ ಕುರಿತಾಗಿ ಹೇಳುವುದಾದ್ರೆ,
0: ನಿಜವಾಗಿ ಪ್ರೇಕ್ಷಕರಿಲ್ಲದೆ ಕಲಾವಿದರಿಲ್ಲ. ಪ್ರೇಕ್ಷಕರು ಬಂದ್ರೆ ಮಾತ್ರ ಕಲಾವಿದರು, ಇಲ್ಲಿದ್ರೆ ಯಾರಿಗಾಗಿ ಯಕ್ಷಗಾನ ಮಾಡುವುದು? ಹಾಗಾಗಿ ಪ್ರೇಕ್ಷಕರ ಅಭಿರುಚಿಗೆ ತಕ್ಕ ಹಾಗೆ ಕಲಾವಿದರು ಇರಬೇಕು. ಇಲ್ಲಿ ಪ್ರೇಕ್ಷಕರ ಸ್ಪಂದನೆ ಇಲ್ದಿದ್ರೆ ಯಕ್ಷಗಾನವೇ ಇಲ್ಲ.
1: ಇಲ್ಲ,
0: ನಾವು ಏನು ಮಾಡ್ತೇವೆ ಅದಕ್ಕೆ ಪ್ರೇಕ್ಷಕ ನಗಾಡಬೇಕು, ಒಂದು ಚಪ್ಪಾಳೆ ತಟ್ಟಬೇಕು, ಒಂದು ಸೀಟಿ ಹಾಕಬೇಕು. ಇಲ್ದಿದ್ರೆ ಪ್ರೇಕ್ಷಕ ಗೊತ್ತಾಗುದಿಲ್ಲ, ಅವರು ನಿರ್ಲಿಪ್ತರಾಗಿ ಹೇಗೆ ನೋಡ್ತಾ ಇರ್ತಾರೆ, ಏನು ನಾವು ಯಾರಿಗೆ ಮಾಡುದು ಯಕ್ಷ.
1: ಹೌದು,
0: ಒಳ್ಳೇದು, ಗೌರವಯುತವಾಗಿ ಅವರಿಗೆ ಒಂದು ಅಭಿಪ್ರಾಯ, ಚಪ್ಪಾಳೆಯೋ ಸಿಲ್ಲೆ ಹೊಡೆದು
1: ಪ್ರತಿಕ್ರಿಯೆ ಬೇಕು. ಆದ್ರೆ ಅದು
0: ಅತಿರೇಕ.
1: ಮಾಧವನಾಗೂರ, ಈಗ ನೋಡಿ ನಿಮ್ಮನ್ನು ಕರೆಯುವಾಗಲೂ ಮಾಧವ ನಾಗೂರ್ ಅಂತಾನೆ ಕರೆಯುವುದು. ಈ ನಾಗೂರು ಪ್ರದೇಶ ಎಲ್ಲಿ ಬಂತ? ನೀವು ಇರುವುದು ನಾಗೂರಲ್ಲೇ ಹೇಗೆ?
0: ದಯಾನಂದ ನಾಗೂರು, ಮಾಧವ ನಾಗೂರು, ಅದು ಹೇಗೆ ನಾಗೂರು ಎನ್ನುವಂತ ಹೆಸರು ಬಂತು ಬಿಟ್ರೆ ಬಂತು ಅಂತ ಹೇಳಿದ್ರೆ, ಮೊದಲು ದಯಾನಂದ ಬಳಗಾರ್, ನಮ್ಮದು ಜಾತಿಯಲ್ಲಿ ಎರಡು, ಒಂದು ದಯಾನಂದ ಬಳಗಾರ್ ಅಂತುಂಟು, ಆಮೇಲೆ ದಯಾನಂದ ಜೋಗಿ ಅಂತುಂಟು, ಮಾಧವ ಜೋಗಿ, ಮಾಧವ ಬಳಗಾರ್, ಹೀಗೆ ಹೀಗೆ ಹೇಳುದು. ಈ ನಾಗೂರ್ ಎನ್ನುವಂಥ ಶಬ್ದ ಹೇಗೆ ಬಂತು, ನಾಗೂರ್ ನಮ್ಮ ಮನೆಯ, ಹೀಗೆಲ್ಲ ಸ್ವಲ್ಪ ಪ್ರಶ್ನೆ ಬರ್ತದೆ. ಅದಂತ ಹೇಳಿದರೆ ಆ್ಯಕ್ಚುವಲಿ ನಮ್ಮ ಮನೆ ಕಂಬದಕೋಣೆ ಗ್ರಾಮದ ಹಳಗೇರಿಯ ಕಡೆ ಮನೆ. ಅದು ನಾಗೂರ್ ಹೇಗೆ ಬಂತು ಕೇಳಿದರೆ, ನಮ್ಮವೆಲ್ಲ ವ್ಯವಹಾರಗಳು ನಾಗೂರಲ್ಲಿ, ನಾವು ಬ್ಯಾಂಕಿನ ವ್ಯವಹಾರ ಆಗಲಿ, ಉಳಿದ ವ್ಯವಹಾರ ಆಗಲಿ, ಬಸ್

0: ಹತ್ತುವುದಾಗಲಿ ಎಲ್ಲ ನಾಗೂರಲ್ಲಿ. ನಮ್ಮ ಅಪ್ಪಯ್ಯನ ಮೇಳಕ್ಕೆ ಕರೆದುಕೊಂಡು ಹೋದದ್ದು ಹೇರಂಜಾಲಿ ವೆಂಕಟರಮಣ ಗಾಣಿಗರು. ಎಡುಗುಂಜೆ ಮೇಳಕ್ಕೆ ಕರ್ಕೊಂಡು ಹೋಗುವಾಗ ಆವಾಗ ಅವರು ಜೋಗಿ ಬಳಗಾರ ಎಂಬ ಶಬ್ದ ಬಿಟ್ಟು ದಯಾನಂದ ನಾಗೂರ್ ಅಂತ ಸೇರಿಸಿದ್ರು ಹೆಸರು. ಅದು ಯಕ್ಷಗಾನದಲ್ಲಿ ಮುಂದೆ ಪ್ರಚಾರ ಆಯಿತು. ನಾನು ಹೆಸರು ಕೊಡ್ಲಿಕ್ಕೆ ಹೋಗಲಿಲ್ಲ, ಮಾಧವ್ ಅಂತ ಮಾತ್ರ ಹೆಸರು ಕೊಟ್ಟಿದ್ದೆ ಯಕ್ಷಗಾನಕ್ಕೆ. ಅದೇ ಅಂತಾಯ್ತು, ತಂದೆ ಆ ನಾಗೂರಮ್ಮ ನೇಮ್ ಇತ್ತಲ್ಲ ಅದೇ ಮುಂದೆ ಹೋಯ್ತು.
1: ಪಿತ್ರಾರ್ಜಿತವಾಗಿ ಬಂದೆ.
0: ಹೌದೌದು, ದಯಾನಂದ ನಾಗೂರು, ಮಾಧವ ನಾಗೂರು, ಅದೇ ಮುಂದೆ ಹೋಯ್ತು. ಅದಕ್ಕೆ ಯಾರೂ ಬೇಸರ ಮಾಡಿಕೊಳ್ಳುವ ಹಾಗಿಲ್ಲ, ಯಾಕಂತ ಹೇಳಿದ್ರೆ ನಾಗೂರು ನಮ್ಮದೇ, ಕಂಬದ ಕೋಣೆಯು ನಮ್ಮದೇ, ಅದೆಲ್ಲವೂ ನಮ್ಮದೇ,
1: ಎಲ್ಲ ಕಡೆಯಲ್ಲೂ ನೀವು ವಾಸ ಮಾಡಿದ್ರೆ.
0: ಹೌದೌದು, ಒಟ್ಟಿನಲ್ಲಿ ಒಂದು

0: ಸಂಧಾರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ. ಹೌದು, ನಾನೇ ಮಾರ್ರೆ, ಧ್ವನಿ ಒಂಚೂರು ಚೇಂಜ್ ಆಯ್ತಷ್ಟೇ. ನಿಮ್ಮೊಟ್ಟಿಗೆ ಭಂಡಾರಕರ್ ಸಾರ್ಜನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಬಹಳ ವಿಶೇಷವಾಗಿರೋ ಕಾರ್ಯಕ್ರಮ. ನಾವು ಕುಂದಾಪುರದಾರ, ನಮ್ಮನೆ ಅಂಗಳ, ನಮ್ಮನೆ ಜಗಲಿ, ನಮ್ಮನೆ ಚಾವಡಿ, ನಮ್ಮನೆ ಕ್ವಾಣೆ ಎಲ್ಲ ಕ್ಲೀನ್ ಇರ್ ಆಚೆ ಮನೆ ಹ್ಯಾಂಗ್ ಬೇಕಾರ ಇಲ್ಲಿ ನಾವು ತಕೊಂಬ ಜರಿ ಕೊಟ್ಟಿನ, ನಾವು ತಿಂಬು ತಿಂಡಿದ್ದು ಎಂಥದೇ ವಸ್ತು ಇದ್ರು ಪೇಪರ್ನ ತೆಗ್ದು ಆಚೆ ಬಿಸಾಕಿ ನಾವಿಲ್ಲ ಲಾಯಕ್ ಮಾಡಿ ಕೂಕಂತ. ಬಟ್ ಇಂಪಾರ್ಟೆಂಟ್ ಏನಂದ್ರೆ, ನಾವು ನಮ್ಮದನ್ನ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಎಷ್ಟು ಕ್ಲೀನ್ ಆಗಿ ಇಟ್ಕಂತ ಅದ್ರ ಬಗ್ಗೆ ಎಷ್ಟು ಜವಾಬ್ದಾರಿಯನ್ನ ತಕ್ಕಂತ ಇದು ಬಹು ಮುಖ್ಯವಾಗಿರೋದು. ಅದರಲ್ಲೂ ಇವತ್ತಿನ ದಿನದಲ್ಲಿ ಪ್ಲಾಸ್ಟಿಕ್ ಅಯ್ಯೋ ಬ್ಯಾಡ್ದೋ ಬ್ಯಾಡ್ದೋ ಅಂದ್ರು ಮನೆಗೆ ಮತ್ತೆ ಬಂದು ಬೀಳತ್ತ. ಅದನ್ನ ಮ್ಯಾನೇಜ್ ಮಾಡೋದು ಹೆಂಗೆ, ಅದನ್ನ ನಾವ್ ಎಲ್ಲಿ ಹಾಕಬಹುದು, ಯಾರೆಲ್ಲ ಒಟ್ಟಾಗಿ ಮಾಡಬಹುದು, ಇಡೀ ಊರಿನ ಕಸ ಎಷ್ಟಾಪು ಒಂದು ಪ್ಲಾಸ್ಟಿಕ್ ಹೇಳಿ, ಇದೆಲ್ಲದ್ರ ಬಗ್ಗೆ ಒಂದು ಜವಾಬ್ದಾರಿ ತಕೊಂಡು ಮುಂದುವರೆದು ಬಹುಮುಖ್ಯ ಕೆಲಸ ಮಾಡ್ತಿರೋದು. ಇವ್ರು ಮಾಡ್ತಿರೋದು ಇದು ಒಂದೇ ಕೆಲಸ ಅಲ್ಲ, ಸುಮಾರಿತ್ತು ಹತ್ತು ಹಲವು. ಇದ್ರ ಬಗ್ಗೆ ಎಲ್ಲ ಮಾತಾಡ್ಕಂತಾನೆ ನಮ್ಮೊಟ್ಟಿಗಿದ್ರ ಪಂಚವರ್ಣ ಸಂಘಟನೆಯವರು, ಪಂಚವರ್ಣ ಯುವಕ ಮಂಡಲ ರಿಜಿಸ್ಟರ್ಡ್ ಮತ್ತು ಪಂಚವರ್ಣ ಮಹಿಳಾ ಮಂಡಲ ಇವರೆಲ್ಲ ಸೇರ್ಕೊಂಡು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಈಗ ನಮ್ಮೊಟ್ಟಿಗಿದ್ರ ಯಾರೆಲ್ಲ ಇದ್ರಂತ ಕೇಂದ್ರ ಮನೋಹರ್ ಪೂಜಾರ ಇವರಿಗಿನ ಅಧ್ಯಕ್ಷರು, ಲಲಿತಾ ಪೂಜಾರಿ ಅವರು ಈಗ ಮಹಿಳಾ ಮಂಡಲದ ಅಧ್ಯಕ್ಷರಾಗಿರೋರು, ಆಮೇಲೆ ನಮ್ಮ ಕಲಾವತಿ ಅಶೋಕ್ ಅವರು ಕಾರ್ಯಾಧ್ಯಕ್ಷರು, ವಸಂತಿ ಉಮೇಶ್ ಅವರು ಕಾರ್ಯದರ್ಶಿಗಳು, ಪುಷ್ಪ ಕೆ ಹಂದಟ್ಟು ಉಪಾಧ್ಯಕ್ಷರು, ಸುಜಾತಾ ಬೈರಿ ಅವರು ಸಂಚಾಲಕರು, ಹಾಗೆ ದಿನೇಶ್ ಆಚಾರ್ ಮಣೂರ್ ಅವರು ಉಪಾಧ್ಯಕ್ಷರು. ಇವರೆಲ್ಲ ನಮ್ಮೊಟ್ಟಿಗೆ ಬಂದು ಕೂಕೊಂಡಿರಿ. ಇನ್ನೂ ಬಾರಿ ಮಂದಿದ್ರ ಪಪ್ಪು ಕಾಯಿಲ್ಲ ಅಷ್ಟೇ, ಯಾಕಂದ್ರೆ ಅವ್ರ ಸಂಘಟನೆಯಲ್ಲಿ ದೊಡ್ಡದಾಗಿ ಎಷ್ಟೋ ಜನ ತುಂಬಾ ಸ್ವ ಆಸಕ್ತಿಯಿಂದ ಸೇರ್ಕೊಂಡು ಈ ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು. ಅವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಸ್ವಾಗತ ಮೇಡಮ್, ನಿಮಗೂ ಕೂಡ ಸ್ವಾಗತ.
2: ಥ್ಯಾಂಕ್ ಯು. ಈಗ ನಮ್ಮ ಮನೋಹರ್ ಪೂಜಾರಕ್ಕ ಹೆಂಗೆ ಮೈಕಿತ್ತ, ಈಗ ನೀವು ಹೇಳಕ್ ಪಂಚವರ್ಣ ಅಂದ್ರೆ ಎಂತ ಅಂತೇಳಿ. ನಾವು ನಾಲ್ಕು ವರ್ಣಗಳನ್ನ ಕೇಳಿತ್, ನಾಲ್ಕು ವೇದಗಳನ್ನ ಕೇಳಿತ್ತ, ಈ ಪಂಚವರ್ಣ ಅಂದ್ರೆ ಎಂತ ಅದ್ರ ಅರ್ಥ?
3: ಪಂಚವರ್ಣ ಅಂದ್ರೆ ಇವಾಗ ನೀವು ನಾಲ್ಕು ವರ್ಣ ನಾಲ್ಕು ವೇದಗಳನ್ನ ಹೇಳಿದ್ರೆ ಅದಕ್ಕೆ ಒಂದು ಅಷ್ಟ ಸೇರಿಸುದು ಈಗ ಪಂಚವರ್ಣ. ಯಾಕಂದ್ರೆ ನಮ್ಮ ಪಂಚವರ್ಣ ಯುವಕ ಮಂಡಲ ಸಾಧಾರಣ 1997 ಇಸ್ವಿ ಹಾಗೆ ಒಂದು ಹುಟ್ಟಾಕೊಂಡದ್ದು. ಓಣಿ ಗೆಳೆಯರಂತ ಒಂದು ಟೀಮ್, ಅದರ ಒಂದು ನಮ್ಮ ಸುರೇಶ್ ಗಾಣಿಗರಂತ ಒಬ್ಬ ಎಲ್ಲ ಸಣ್ಣ ಅವಾಗಲೇ ಒಂದು 20 ವರ್ಷದ ಯುವಕರ

0: ಎಲ್ಲ ಸೇರಿ ಒಂದು ಓಣಿ ಗೆಳೆಯರ ಅಂತ ಒಂದು ಒಂದು ಮಾಡ್ಕೊಂಡು ಐದಾರು ಜನ ಐದ್ ಜನ ಸೇರಿ
1: ಕೋಟದ ಬದಿ ಓಣಿ ಗೆಳೆಯರ
0: ಕೋಟದಲ್ಲಿ ಕೋಟದಲ್ಲಿ ಇವತ್ತು ವರುಣ ತೀರ್ಥ ಕೆರೆ ಏನಿದೆಯೋ ಆ ಕೆರೆ ಪಕ್ಕದಲ್ಲಿ ಒಂದು ನಮ್ದು ಒಂದು ಸಂಸ್ಥೆ ಅಲ್ಲಿ ಏನ್ ಮಾಡ್ದ ಅವ್ರು ಏನ್ ಮಾಡ್ದ ಓಣಿ ಗೆಳೆಯರ ಅಂತ ಇದ್ದದ ಅವಾಗ ಅವರು 97 95 ಒಂದ್ ಸುಮ್ಮನೆ ಯುವಕ ಮಂಡಲ್ ಕಣ ಐದಾರು ಜನ ಹುಡುಗರು ಇದ್ದೀರಿ. ಅವಾಗ ಏನ್ ಮಾಡಿದ್ರು ಇವರು ಈ ಅವಾಗ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವ ಇಂತ ಕಾರ್ಯಕ್ರಮಗಳು ನಡೀತಿತ್ತು. ಅವಾಗ ಏನ್ ಮಾಡ್ತಾ ಅಂತ ಹೇಳಿದ್ರೆ ಒಂದು 5 ಜನ ಯುವಕರ ತಂಡ ಸೇರಿ ಈ ಸುರೇಶ್ ಗಾಣಿಯರ್ ಅಂತ ಒಬ್ಬ ಸಾರ್ಥಾರತದಲ್ಲಿ ಒಂದು ಯುವಕ ಮಂಡಲ ಮಾಡುವ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಯೋಚನೆ ಮಾಡಿದ 5 ಜನ ಇದ್ರಲ್ಲ 5 ಜನಕ್ಕೋಸ್ಕರ ನಾವು ಪಂಚವರ್ಣ ಇಡುವಂತ ಯೋಚನೆ ಮಾಡಿ ಅವ್ರು ಆ ಹೆಸರನ್ನ ಇಟ್ಟರು ಪಂಚವರ್ಣಕ್ಕೆ.
1: ಒಳ್ಳೆ ಯೋಚನೆ.
0: 5 ಜನ ಇರಬೇಕೋಸ್ಕರ ಪಂಚವರ್ಣ ಅಂತ ಇಟ್ರು. ಆ ಯುವಕ ಮಂಡಲ ಪ್ರಥಮ ವರ್ಷದಲ್ಲೇ ಒಂದು ನಾವು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ಬೇಕಂತ ಹೊರಟು ಕನ್ನಡ ರಾಜ್ಯೋತ್ಸವವನ್ನ 1997 ಇಸ್ಪಿಯಲ್ಲಿ ನಾವು ಶುರು ಮಾಡ್ತೀವಿ.
1: ಅಷ್ಟೊತ್ತಿಗೆ ಎಷ್ಟು ವರ್ಷ ಆಯ್ತೀಗ?
0: ಇವಾಗ ನಮ್ಮ ಸಂಘಟನೆ ಇವಾಗ 29ನೇ ವರ್ಷ ನಾವು ಸಂಘಟನೆ ಮಾಡಿ. ಇವತ್ತೇನು ಪ್ರಸ್ತುತ ನಾನು ಅಧ್ಯಕ್ಷನಾಗಿದ್ರು, ನಾನು ಈ ಸಂಘಟನೆ 28 ವರ್ಷದಿಂದ ಆ ಸಂಘದಲ್ಲಿದ್ದವನು. ಹಿಂದೆ 12 ವರ್ಷ ಒಬ್ಬ ನಾನು ಸೆಕ್ರೆಟರಿ ಆಗಿದ್ದವನು, ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಅನುಭವ ನಮ್ದು. ತದನಂತರದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ದಂತ.
1: ನೀವು ಅದಕ್ಕೆ ಸೇರೋದು ನಿಮ್ಗೆ ಎಷ್ಟು ವರ್ಷ?
0: ಎಷ್ಟು ವರ್ಷ ಅಂತ ಹೇಳಿದ್ರೆ ಅವಾಗ ಸಾಧಾರಣ ಒಂದು 20 ವರ್ಷ ಇರಬಹುದೇನೋ.
1: ಆ ಸಣ್ಣ ಏಜಿಗೆ ನೀವು ಇಂಥದೊಂದು ಯೋಚನೆ ಇಟ್ಕೊಂಡು ನೀವೆಲ್ಲ ಗಂಡ್ಮಕ್ಳು ಒಟ್ಟಿಗೆ ಸೇರೋದ ಆಪ್ಗುಸ್ ಮಾರ. ಯಾಕಂದ್ರೆ ಬೈಕ್ ಇಟ್ಕೊಂಡು ಬುರ್ರ ಅಂತ ಹಾಪೋದ್ ಬಿಟ್ರೆ ಬೇರೆಂತರ ಮಾಡ್ಕೊನೋ ತುಡಿತ ಕಡಿಮೆ. ಅಂತದ್ರಲ್ಲಿ ನೀವು ಗಂಡ್ಗಳ 20 ವರ್ಷಕ್ಕೆ ಆ ಸಣ್ಣ ವಯಸ್ಸಿಗೆ ಶುರು ಮಾಡಿದ್ರಲ್ಲ ಇಂಥದೊಂದು ಯೋಚನೆ.
0: ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಕೋಟಾ ಪರಿಸರ ವ್ಯಾಪ್ತಿಯಲ್ಲಿ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಅವಾಗ ಒಂದ್ ಸರ್ಮ ಹೋಗಿ ಬಂದ ಅವಾಗ ಅಲ್ಲಿ ಎಲ್ಲ ಕಡೆ ಗಲ್ಲಿ ಗಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ನಮ್ಮ ಊರಲ್ಲಿ ಬಂದಲ್ಲಿ ಹಳ್ಳಿ, ನಮ್ಮ ಕೋಟ ಅನ್ನೋದು ಒಂದು ಹಳ್ಳಿ ಪರಿಸರ. ಆವಾಗ ಕೋಟದಲ್ಲಿ ಜಾತ್ರೆ ಆಗ್ತದೆ, ಒಂದು ಅಮೃತೇಶ್ವರಿ ಜಾತ್ರೆ, ಒಂದು ಹಿರೇಮಾಲಿಂಗೇಶ್ವರ ಜಾತ್ರೆ. ಅದೆರಡು ಜಾತ್ರೆಯಲ್ಲಿ ಆಗುವಂತ ಕಾರ್ಯಕ್ರಮಗಳನ್ನ ನಾವು ನೋಡಿ ಬೆಳೆದವರು. ಅವಾಗ ಏನಾಯ್ತು ಅಂತ ಹೇಳಿದ್ರೆ ಇನ್ನೊಂದು ಅದಕ್ಕೆ ನಾವು ಸೇರಿಸಬೇಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡುವಂತ ಉದ್ದೇಶದಿಂದ ಕೋಟದಲ್ಲಿ 3 ಹಬ್ಬ ಆಯ್ತು. ಅವಾಗ ಒಂದು ಅಮೃತೇಶ್ವರಿ ಹಬ್ಬ ಆಯ್ತು, ಒಂದು ಹಿರೇಮಾಲಿಂಗೇಶ್ವರ ರಥೋತ್ಸವ ಆಯ್ತು. ತದನಂತರದಲ್ಲಿ ಇವತ್ತು ನಾವು ರಾಜ್ಯೋತ್ಸವ ಏನ್ ಮಾಡ್ತಿದ್ದೇವೆ ಅವಾಗ ಹಬ್ಬ ಟೈಪ್ ಒಂದು ಯಕ್ಷಗಾನ ಮಾಡುವಂತದ್ದು ಎಲ್ಲೂ ಇಲ್ಲ, ಒಂದು ನಾಟಕ ಮಾಡುವಂತ ಸಂಘ ಸಂಸ್ಥೆಗಳಲ್ಲಿಲ್ಲ. ಸಂಘ ಸಂಸ್ಥೆಗಳು ಇರ್ಬೋದು, ಸಣ್ಣ ಪುಟ್ಟ ಮೂಲೆಯಲ್ಲಿ ಏನೇನು ಮಾಡ್ತಾ ಇರ್ಬೋದು. ನಾವು ಸಮಾಜಮುಖಿ ಕೆಲಸ ಮಾಡ್ಬೇಕಂತ ನಮ್ಮ ತುಡಿತದಲ್ಲಿ ಏನೋ ಒಂದು ಸಮಾಜಕ್ಕೆ ನೋಡ್ಬೋದು. ಅವಾಗೆಲ್ಲ ನಾವು ಸಣ್ಣದಾಗಿ ಇರ್ಬೇಕಾದ್ರೆ ಏನೋ ಕೆಲಸ ಮಾಡ್ಬೇಕಂತ ತೋಡ್ ಬದಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು, ತೋಡ್ ಬದಿ ಈ ಗದ್ದಿ ಬದಿ ಒಂದು ಏನೋ ಒಂದು ತುಳಿತಗಳು ನಮ್ಗೆ ಸಮಾಜ ಸೇವೆ ಮಾಡ್ಬೇಕನ್ನೋದು. ಅದೇ ಸಮಾಜ ಸೇವೆ ನಾವು ಏನು ಯುವಕ ಮಂಡಲದವರು 5 ಜನ ಹೋಗಿ 10 ಜನ ಇದಾವೆ. ಇವತ್ತು ಸಾಧಾರಣ ಒಂದು 30 ಜನ ಯುವಕರ ಸೇರಿ ಇದಾವೆ. ಅವ್ರ ಎಲ್ರಿಗೂ ಒಂದೇ ಮನಸ್ಸು ಏನಂದ್ರೆ ಸಮಾಜಮುಖಿ ಕೆಲಸಗಳು ಮಾಡ್ಬೇಕು, ಅನಾರೋಗ್ಯ ಪೀಡಿತರಿ ನಾವು ಸಹಾಯ ಮಾಡ್ಬೇಕು. ಅದೇ ರೀತಿಯಲ್ಲಿ ಮಕ್ಕಳಿಗೆ ಎಜುಕೇಶನ್, ಯಾಕಂದ್ರೆ ನಾವು ವಿದ್ಯಾಭ್ಯಾಸ ನಾವೆಲ್ಲ ಕಡಿಮೆ ಮಾಡಿದ್ದೇವೆ. ಇವತ್ತು ನಮ್ಮ ಮನಸ್ಸಿನಲ್ಲಿ ಏನಿದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು, ಎಜುಕೇಶನ್ ಕೊಡ್ಬೇಕು ನಮ್ಮ ಮನಸ್ಸಿನಲ್ಲಿದೆ. ನಾವು ಎದುರುಗಡೆ ನೋಡಿದಾಗ ನಮ್ಗಿಂತ ಬಡವರು ಇರ್ತಾರೆ, ಅವ್ರಿಗೆ ಏನಾದ್ರು ಸಹಾಯ ಮಾಡ್ಬೇಕು.
1: ನೀವ್ ಮಕ್ಕಳಿಗೆ ಎಂತ ಜಾಸ್ತಿ ಓದ್ಲ, ಓದ್ಸೋರ್ ಇಲ್ಲ ಅಂತಾನ ಅಥವಾ ನಿಮಗ ಆಸಕ್ತಿ ಇಲ್ಲ?
0: ನಮಗ ಆಸಕ್ತಿ ಅನ್ನೋದ್ರಿಗಿಂತ ಬಡತನ. ಹಿಂದೆ ಇದನ್ನ ಆಸಾಡಿ ಒಟ್ಟು ಅನ್ನೋದೊಂದು ಕಾನ್ಸೆಪ್ಟ್ ಇಡ್ಲಿಕ್ಕೆ ಕಾರಣ ನಮ್ಮ ಹಿಂದಿನ ಬಡತನವನ್ನು ಯೋಚನೆ ಮಾಡ್ತೇವೆ. ಆಸಾಡಿಯಲ್ಲಿ ಏನ್ ಇದೆ, ಆಸಾಡಿ ಹಬ್ಬ ಮಾಡ್ಕೊಂಡು ನಾವು ಇವತ್ತು ಈ ಅಜ್ಜಿ ಸ್ವಾಣಿ ತಿಂಗಳನ್ನು ನೋಡು ಅಂತದಕ್ಕೆಲ್ಲ ನಮ್ಮನೆ ಇಡ್ಲಿಯೋ ದ್ವಾಸಿಯೋ ಇಂತ ಕಾಯಿ ಇಂತ ಮಾಡುದು ಅದನ್ನೆಲ್ಲ ನೋಡಿ ಬೆಳೆದವ್ರು ನಾವು. ಇವತ್ತು ಯಾಕಂದ್ರೆ ನಾವು ಒಂದು ಆಸಾಡಿ ಒಟ್ಟು ಅನ್ನೋ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಹಿಂದಿನ ನಮ್ಮ ಕಷ್ಟದ ಅನುಭವಗಳು. ನಮಗೆ ಓದ್ಲಿಕ್ಕೆ ಮನಸ್ಸಿಲ್ಲದೆ ಅಲ್ಲ, ಓದ್ಲಿಕ್ಕೆ ಅನಾನುಕೂಲ ಅವಾಗ. ಅದಕ್ಕೆ ಅವಾಗ ನಮ್ಮ ಅರ್ಧ ವಿದ್ಯಾಭ್ಯಾಸವನ್ನು ಕೆಲಸ ಮಾಡಿ ನಾವು ಹೋಟ್ಲ ಮನೆ ಕೆಲಸ ಮಾಡ್ಕೊಂಡಿದ್ದೋ. ಆ ಕೆಲಸ ಮಾಡಿ ನೋಡಿದ್ರು ಇವತ್ತೇನು ನಾವು ದೊಡ್ಡ ವ್ಯಕ್ತಿಗಳಾಗಬೇಕಂದ್ರೆ ಅಲ್ಲ, ಸಮಾಜದಲ್ಲಿ ನಮ್ಗಿಂತ ಸ್ವಲ್ಪ ಕೆಳಗೆ ಇರುವವರಿಗೆ ನಾವು ಸಹಾಯ ಮಾಡ್ಬೇಕನ್ನೋ ನಮ್ಮ ಒಂದು ಯುವಕರ ಮನಸ್ಸು. ಆ ಸಂಘಟನೆ ನಾವು ಬರ್ತಾ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇತ್ತು. ತದನಂತರದಲ್ಲಿ ಬರೇ ರಾಜ್ಯೋತ್ಸವ ಮಾಡಿದ್ರೆ ಆಗುದಿಲ್ಲ ಅಂತ ಹೇಳಿ ಆಗಸ್ಟ್ 15ಕ್ಕೆ ಧ್ವಜಸ್ತಂಭ ಎಲ್ಲ ಕಟ್ಟಿ ಫ್ಲಾಗ್ ಹೋಸ್ಟಿಂಗ್ ಅಂದ್ರೆ ಧ್ವಜಾರೋಹಣ ಮಾಡೋ ಶುರು ಮಾಡ್ತದೆ. ಅದು ಯೋಚನೆ ಮಾಡ್ತದೆ. ಒಂದ್ ವರ್ಷ ನಾವು ಯುವಕರದ ಒಂದು ಸಣ್ಣ ಸಣ್ಣ ಮನಸ್ಸು
1: ಅಲ್ಲ, ಅದು ನೀವು ಕನ್ನಡ ರಾಜ್ಯೋತ್ಸವ ಅಂತ ಮಾಡ್ಕೊರ್ಟದ್ದು.
0: ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಂದ್ರೆ ನಮ್ಮಲ್ಲಿ ಕನ್ನಡ ಉಳಿಬೇಕಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಇವತ್ತೆಲ್ಲ ಇಂಗ್ಲಿಷ್ ಮೀಡಿಯಂ ನಡೀತಾ ಇದೆ, ಕನ್ನಡ ಎಲ್ಲಿ ನೋಡಿದ್ರೆ ಅವಾಗ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡಿ ಬಂದವರು. ನಮ್ಮಲ್ಲಿ ಕೆಲವರೆಲ್ಲ ಬೆಂಗಳೂರಲ್ಲ ಇದ್ದು ಬಂದ ಅವಾಗೆಲ್ಲ ನಮ್ಗೆ ಯಾವುದೇ ಭಾಷೆ ಬಗ್ಗೆ ದ್ವೇಷ ಇಲ್ಲ, ಬೇಜಾರಿಲ್ಲ, ಎಲ್ಲಾ ಭಾಷೆಯನ್ನು ಗೌರವಿಸ್ತೇವೆ, ನಮ್ಮ ಭಾಷೆಯನ್ನು ಜಾಸ್ತಿ ಪ್ರೀತಿಸ್ತೇವೆ ಗೌರವ ಜೊತೆಯಲ್ಲಿ. ಏನ್ ಮಾಡ್ತೇವೆ ನಾವು ಇಂಗ್ಲಿಷ್ ದ್ವೇಷಗಳಲ್ಲ, ನಾವು ಈ ರಾಜ್ಯೋತ್ಸವದಲ್ಲಿ ಕನ್ನಡವನ್ನು ಎಲ್ಲಾ ಕಡೆ ಹರಡಬೇಕು ಅನ್ನೋದು ನಮ್ಮ ಉದ್ದೇಶ. ಅವಾಗೆಲ್ಲ ಈ ಕನ್ನಡದವ್ರ ಮೇಲೆ ದಬ್ಬಳಿಕೆ ಆಗ್ತಾ ಇತ್ತು, ತಮಿಳವರಿಂದ ಅಲ್ಲಿ ನಮ್ಮ ಬೆಳಗಾವಿಯಲ್ಲಿ ಈ ಮರಾಠಿಗಳಿಂದ ಎಲ್ಲ ಸ್ವಲ್ಪ ದಬ್ಬಳಿಕೆ ಆಗ್ತಿತ್ತು ಆ ಕಾಲದಲ್ಲಿ 25-30 ವರ್ಷ ಕೆಳಗಡೆ ಎಲ್ಲ. ಅದೆಲ್ಲ ನೋಡಿದ್ರೆ ನಮ್ಮ ಕನ್ನಡವನ್ನು ಬೆಳೆಸಬೇಕು ಅನ್ನೋ ನಮ್ಮ ಉದ್ದೇಶ ಇದ್ದಿತ್ತು. ಆ ಉದ್ದೇಶದಲ್ಲೇ ನಮ್ಮ ಮಕ್ಕಳನ್ನ ಕನ್ನಡ ಮೀಡಿಯಂಗೆ ಸೇರಿಸ್ಬೇಕಂತ ಕನ್ನಡ ಮೀಡಿಯಂಗೆ ಸೇರಿಸಿದ ವ್ಯಕ್ತಿ ನಾವು ಅನ್ನ ನನ್ನ ಮನಸ್ಸಿನಲ್ಲಿರು. ಆವಾಗಲೇ ನಾವು ಓಡಾಡೋ ಗಾಡಿಯಲ್ಲಿ ಪಂಚವರ್ಣ ಯುವಕ ಮಂಡಳ ಅಂತ ಹೆಸರು ಹಾಕೊಂಡು ಓಡಾಡೋದಂತ ವ್ಯಕ್ತಿಗಳು ನಾವು ಆ ಕಾಲದಲ್ಲೇ. ನಮ್ದು ವಿಶೇಷ ಒಂದಿತ್ತು. ಒಂದು 25 ವರ್ಷದ ಹಿಂದೆ ಡಾಕ್ಟರ್ ರಾಜ್ಕುಮಾರ್ನವರ ಕಿಡ್ನಾಪ್ ಮಾಡಿದ್ರು ವೀರಪ್ಪನ್ ಹಿಂದೆ. ಆವಾಗ ಏನಾಯ್ತಂದ್ರೆ ಬೆಂಗಳೂರಲ್ಲಿ ಗಲಾಟೆ ನೋಡಿದ್ರೆ ಅದೆಲ್ಲ ಆಗ್ತಾ ಇತ್ತು. ಆದ್ರೆ ಶಾಂತವಾಗಿ ನಮ್ಮ ಸಂಘಟನೆಯಿಂದ ಆವಾಗಲೇ ನಾವು ಪ್ರತಿಭಟನೆ ಮಾಡಿದ್ದೇವೆ ರಾಜ್ಕುಮಾರ್ ಬಗ್ಗೆ, ಕನ್ನಡದ ಬಗ್ಗೆ ಪ್ರೀತಿಯಿಂದ. ಆವಾಗಲೇ ಅಂದ್ರೆ ನಮ್ಮ ಜನಗಳಿಗೆ ಮನಸ್ಸಿಗೆ ಹತ್ತಿರ ಆತ ಬಂತು. ಪಂಚವರ್ಣ ಯುವಕ ಮಂಡಲ ಅಂದ್ರೆ ನಾವು ಇವತ್ತಲ್ಲಿ ಉಡುಪಿ ಜಿಲ್ಲೆಗೆ ಹೋದಾಗ ನಾವು ಒಂದ್ ಕಡೆ ಹೋಗಿದೆ, ನೀವು ಪಂಚವರ್ಣದಲ್ಲ ಕೇಳ್ತಾರೆ. ಅದೊಂದು ನಮ್ ಖುಷಿ. ಉಡುಪಿಯಲ್ಲಿ ಯಾವ್ದೋ ಒಂದು ಮೂಲೆ ಹೋದಾಗ ನೀವು ಪಂಚವರ್ಣದಲ್ಲ ಅಂತ ಆತರ ಒಂದು ಗುರುತಿಸುವ ಒಂದು ಸಂಘಟನೆ ಆಗಿ ಬೆಳೆದಿದೆ ನಮ್ಮ ಸಂಘಟನೆ. ಯಾಕಂದ್ರೆ ಸಂಘಟನೆ ಈ ಮಟ್ಟಿಗೆ ಬೆಳೀಲಿಕ್ಕೆ ಒಂದು ನಾವೊಂದು 2-3 ಜನ ವ್ಯಕ್ತಿಗಳನ್ನ ಹೆಸರಿಡಬೇಕಾಗತ್ತೆ. ನಮ್ಮ ಸಂಘದಲ್ಲಿರುವವರು ನಮ್ಮಲ್ಲಿ ಒಬ್ರು ಹುಟ್ಟು ಹಾಕಿದ ಒಬ್ಬ ಸ್ಥಾಪಕ ಅಧ್ಯಕ್ಷರ ಸೇವದಿ ಸುರೇಶ್ ಗಾಣಿಗರ್ ಅಂತ. ಆ ವ್ಯಕ್ತಿ ನಮ್ಮ ಸಂಸ್ಥೆ, ನನ್ನ ಸಂಸ್ಥೆ, ನಾನು ಹುಟ್ಟು ಹಾಕಿದ ಸಂಸ್ಥೆ ಅನ್ನೋದು ಅದಕ್ಕೂ ಪ್ರೀತಿ. ಅದೇ ರೀತಿಯಲ್ಲಿ ನಾನು ಮತ್ತೆ ನಮ್ಮ ನಮ್ಮ ಆತ್ಮೀಯ ಸ್ನೇಹಿತ ರವೀಂದ್ರ ಇವತ್ತೇನು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದ ಆ ವ್ಯಕ್ತಿ ನಾವು ಒಟ್ಟಿಗೆ ಮೊದಲು ಜೊತೆಯಲ್ಲಿದ್ದವರು. ಅವನಿಗೆ ಒಂದು ತುಡಿತ, ನಾವೇನು ಸಮಾಜಮುಖಿ ಕೆಲಸ ಮಾಡಬೇಕು, ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕು, ಅನಾರೋಗ್ಯ ಪೀಡಿತರಿಗೆ ಒಂದೊಂದು ಕನಸು ನಮ್ದು, ನಾವು ಕೂತ್ಕೊಂಡು ಮಾತಾಡಿದಾಗ ಅದನ್ನ ನಾವು ಕಾರ್ಯಗತ ತರಬೇಕು ಅನ್ನೋದು ನಾವು ಸಂಘಟನೆಯವರೆಲ್ಲ ಸೇರಿ ಚರ್ಚಿಸಿ ಇವತ್ತು ಏನಂತ ಹೇಳಿದ್ರೆ ಸಾಧಾರಣವಾಗಿ ನಮ್ದು 308 ವಾರ ಆಗಿದೆ. 310 ವಾರದಿಂದ ನಾವು ಪ್ರತಿಯೊಂದು ರಾಷ್ಟ್ರೀಯ ಹೆದ್ದಾರಿರ್ಬಹುದು, ಬೀಚ್ಗಳಿರ್ಬಹುದು, ದೇವಸ್ಥಾನಗಳಿರ್ಬಹುದು, ಆ ಕಡೆಗಳೆಲ್ಲ ಸ್ವಚ್ಛತೆ. ಅಲ್ಲಿ ನಾವು ಒಂದು ಕಡೆ ಕ್ಲೀನ್ ಮಾಡೋಕೆ ಹೋದಾಗ ಒಂದು ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಕ್ಲೀನ್ ಮಾಡಿದಾಗ 2 ಗಂಟೆಯಲ್ಲಿ ಸಾಧಾರಣ ಒಂದು 30-40 ಚೀಲ ಪ್ಲಾಸ್ಟಿಕ್ ಸಿಗ್ತವೆ. ಆ ಪ್ಲಾಸ್ಟಿಕ್ ಅನ್ನು ನಾವು ಹೆಕ್ಕಿ ಇಟ್ಟದ್ ಏನ್ ಮಾಡ್ಬೇಕು ಅದನ್ನ, ಅದೊಂದು ನಮಗೆ
1: ದೊಡ್ಡ
0: ಸಮಸ್ಯೆ. ಅದಕ್ಕೆ ನಮ್ಗೆ ಏನ್ ಮಾಡ್ತಂದ್ರೆ ಗ್ರಾಮ ಪಂಚಾಯತ್ಗಳಲ್ಲಿ SLRM ಘಟಕದವರೆಲ್ಲ ನಾವು ಅವ್ರ ಹತ್ರ ಸಹಾಯ ಕೇಳಿ ಆ ಚೀಲವನ್ನು ಅವ್ರಿಗೆ ಹಸ್ತಾಂತರ ಮಾಡ್ತಾ ಇತ್ತು. ಯಾಕಂದ್ರೆ ಒಮ್ಮೆ ಒಂದ್ 2 ಸಲ ಬೀಚ್ ಕ್ಲೀನಿಂಗ್ ಹೋದಾಗ ಬೀಚ್ ಅಲ್ಲಿ ನಮ್ಗೆ ಒಂದು ಬಾರಿ ಬೇಸರ ಸಂಗತಿ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಜೊತೆಯಲ್ಲಿ ಬರೀ ಬಿಯರ್ ಬಾಟ್ಲಿಗಳು ಒಂದು ಕಡೆ ಕ್ಲೀನ್ ಮಾಡಿದಾಗ ಒಂದು ಭಾನುವಾರ ನಮಗೆ ಹೆಚ್ಚು ಕಡಿಮೆ ಒಂದು 10 ಚೀಲ ಬಿಯರ್ ಬಾಟ್ಲಿಗಳು, ಒಂದು 20-25 ಚೀಲ ಪ್ಲಾಸ್ಟಿಕ್ ಜೊತೆಯಲ್ಲಿ ಈ ಎಣ್ಣೆ ಪ್ಯಾಕೆಟ್ಗಳು ಬರ್ತವೆ, ಆ ಪ್ಯಾಕೆಟ್ಗಳು ಹಾಕಿದ್ದಾರೆ. ಯಾಕಂದ್ರೆ ಜನಗಳ ವ್ಯಕ್ತಿಗತ ಮನಸ್ಸನ್ನು ಏನ್ ಹೇಳಿದ್ರೆ ಕುಡಿದವರು ಆ ಬಾಟ್ಲ್ ಹಿಡ್ಕೊಂಡು ಹೋಗ್ಬೋದು, ಇರ್ಲಿ ಸಮುದ್ರ ಸೈಡ್ ಕುಡಿದಾರೆ ಅದನ್ನಲ್ಲೇ ಒಡೆದಾಕಿ ಹೋಗ್ತಾರೆ ಕಲ್ಲಲ್ಲಿ, ಆ ಕಲ್ಲು ಸಂಧಿಯಲ್ಲಿ ಇಡ್ತಾರೆ, ಮತ್ತೆ ಜರಿ ಕೊಟ್ಟಿ ಕಟ್ಟಿ ಅಲ್ಲೇ ಇಟ್ಟು ದೊಡ್ಡ ವಿಪರ್ಯಾಸ. ಮತ್ತೆ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂದ್ರೆ ಸಮುದ್ರ ಸೈಡ್ ಅವ್ರು ಇರ್ಬೋದು ಇಲ್ಲ ಪೇಟೆಯವ್ರು ಇರ್ಬೋದು, ಬೀಚ್ ನೋಡ್ಲಿಕ್ಕೆ ಹೋಗಿ ಬೀಚ್ ಬದಲಿ ಕಸಾಕಿ ಬಿಸಾಕಿ ಬರ್ತಾರೆ, ಸಂಜೆ ಬೀಚ್ ನೋಡಕ್ ಹೋಗುದು ಕಸನೆಲ್ಲ ಇಟ್ಟು ಬರ್ತಾರೆ ಅಂತದ್ನೆಲ್ಲ ತುಂಬಾ ಕಡೆ ನಾವು ನೋಡಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ಇದುವರೆಗೂ ಸಾಸ್ತಾನ ರಾಷ್ಟ್ರೀಯ ಹೆದ್ದಾರಿಯಿಂದ ತೆಕ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿವರೆಗೂ 1000 ಬಾರಿ ಕ್ಲೀನ್ ಮಾಡಿದ್ದೇವೆ ಪ್ರತಿ ಭಾನುವಾರ. ಯಾಕಂದ್ರೆ ನಾವು 300 ಭಾಗದಲ್ಲಿ ಜಾಸ್ತಿ ಕ್ಲೀನ್ ಮಾಡಿದ್ದೇವೆ. ಈ ವಾರ ಕ್ಲೀನ್ ಮಾಡಿದ್ರೆ ಬರುವಾರ ನೋಡಬೇಕಾದ್ರೆ ಅಷ್ಟೇ ಕಸ ಹಾಕಿರ್ತಾರೆ. ಅದು ಯಾರು ಅವಿದ್ಯಾವಂತರಲ್ಲ, ನಮಗೇನು ಒಂದು ಬೇಸರ ಸಂಗತಿ ಅಂದ್ರೆ ವಿದ್ಯಾವಂತರೇ ಜಾಸ್ತಿ, ಅದರಲ್ಲಿ ಸರ್ಕಾರಿ ನೌಕರರೇ ಜಾಸ್ತಿ ಇರ್ತಾರೆ. ಯಾಕಂದ್ರೆ ಅದರಲ್ಲಿ ನಾವು ಕೆಲವೆಲ್ಲ ಅವ್ರಿಗೆ ಬಂದಿರುವ ಪಾರ್ಸೆಲ್ ಅಡ್ರೆಸ್ ಬುಕ್ ನೋಡಿದಾಗ ಅವರಿಗೂ ನಾವು ತುಂಬಾ ಸಲ ವಾರ್ನಿಂಗ್ ಮಾಡಿದ್ದೇವೆ. ಮತ್ತು ತುಂಬಾ ಜನ ಏನ್ ಮಾಡ್ತಾರೆ ಹೊಳೆಗೆ ಕಸ ಬಿಸಾಕ್ತಾರೆ. ಯಾಕಂದ್ರೆ ನಾವು ಹಿಂದೆ ಸಣ್ಣವರು ಇರ್ಬೇಕಾದ್ರೆ ನಮ್ಮಲ್ಲಿರೋ ಕಸ ಏನ್ ಮಾಡ್ತಾರೆ ಹೇಳಿ ಸಣ್ಣ ಬುದ್ಧಿಯಲ್ಲಿ ನಾವು ತೋಡಿ ಬಿಸಾಕದ ನೆನಪಿದೆ ನಮ್ಗೆ. ಯಾಕಂದ್ರೆ ಮನೆ ಹತ್ತಿರ ತೋಡಿತ್ತು ಕಸ, ನಮ್ಮನೆ ಕ್ಲೀನ್ ಆಗ್ತಾ ಹೇಳಿ ತೋಡಿ ಬಿಸಾಕತ್ತೆ. ಆ ತೋಡಿ ಬಿಸಾಕದ ಕಸ ಎಲ್ಲಿ ಹೊತ್ತು ಹೊಳೆ ಬದಿಗಿದ್ ಗೆದ್ದಿ ನಮ್ ಗೆದ್ದಿಗೆ ಬಪ್ಪದ, ಅದನ್ನ ನಾವು ಯೋಚನೆ ಮಾಡ್ಕೊಡುದಿಲ್ಲ. ಯಾಕಂದ್ರೆ ಜನ ಇವತ್ತು ಏನ್ ಮಾಡ್ಬೇಕಂತ ಹೇಳಿದ್ರೆ ಪ್ಲಾಸ್ಟಿಕ್ ಅನ್ನ ನಮ್ಮ ಹತ್ರ ಮುಕ್ತ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ಲಾಸ್ಟಿಕ್ ಅನ್ನ ಆದಷ್ಟು ಸ್ವಲ್ಪ ಕಡಿಮೆಯಾದ್ರು ಬಳಸಿ. ಯಾಕಂದ್ರೆ ಇವತ್ತು ಮನೆ ಮೊದ್ಲು ನಾವು ನಮ್ಮ ಒಂದು 25 ವರ್ಷ ಹಿಂದಿನ ಹೋಗ್ಬೇಕಾದ್ರೆ ಅಂಗಡಿಯಲ್ಲಿ ಚಾವಡಿ ಸಕ್ಕರೆ ಉಪ್ಪು ಹುಳಿ ಮೆಣಸೆಲ್ಲ ಪೇಪರ್ ಸುತ್ತಿ ಕೊಡು. ಈ ಹುಳಿ ಪ್ಯಾಕೆಟ್ ಆಗ ಬರೀ ಹೆಕ್ಕಿ ತಾಗಿದ್ರು ಬರೀ ಪೇಪರ್ ಬರ್ತಿತ್ತು. ಇವತ್ತು 50 ಐಟಮ್ ತಗೊಂಡ್ರೆ 50 ಜರಿ ಕೊಟ್ಟಿ ಬರ್ತದೆ. 50 ಐಟಮ್ ಒಂದು ದಡ್ಡ ಜರಿ ಕೊಟ್ಟಿ ಹಾಕಿ ಕೊಡುದು, 51 ಜರಿ ಕೊಟ್ಟಿ ಮನೆ ತಗೊಂಡು ಆ ಜರಿ ಕೊಟ್ಟಿ ಅಂತ ಮಾಡತ್ತ ಎಲ್ಲ ಹೆಕ್ಕಿ ಬಿಸಾಕು. ಅದಕ್ಕೆ ಸಾರ್ವಜನಿಕರ ನನ್ನದು ವಿನಂತಿ, ನನ್ನ ಸ್ವಂತ ವಿನಂತಿ ಅಲ್ಲ, ನಮ್ಮ ಪಂಚವರ್ಣ ಸಂಘಟನೆಯಿಂದ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ಆದಷ್ಟು ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಇಲ್ಲ ಜೀವನ ಆಗುದಿಲ್ಲ. ಯಾಕಂದ್ರೆ ಎಲ್ಲ ಗೊತ್ತಿತ್ತು, ಯಾಕಂದ್ರೆ ನಾವು ಒಬ್ಬ ರೈತರಿಗೆ ಪ್ಲಾಸ್ಟಿಕ್ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ಭತ್ತ ಮುಚ್ಚಕೋ, ನೆಲಗಡಲೆ ಮುಚ್ಚಕೋ, ಹೆಸರು ಮುಚ್ಚಕೋ, ಅವಡಿ ಮುಚ್ಚಕೋ. ಯಾಕಂದ್ರೆ ಅವ ಸುರಕ್ಷಿತವಾಗಿಡ್ಬೇಕಾದ್ರೆ ಪ್ಲಾಸ್ಟಿಕ್ ಬೇಕಾಗತ್ತೆ. ಅನಾವಶ್ಯಕಗಳನ್ನ ಮಾಡಬೇಡಿ ಅನ್ನೋದು ನಮ್ದೊಂದು ಸಲಹೆ ಅವರಿಗೆ. ಮತ್ತೆ ಇದುವರೆಗೂ ನಮ್ಮ ಪಂಚವರ್ಣ ಸಂಘಟನೆಗೆ ನಮ್ಮ ಕೋಟ ವ್ಯಾಪ್ತಿ ಇರ್ಬೋದು, ಸಾಲಿರಾಮ ಸಾಸ್ತಾನದವರೆಲ್ಲ ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಪಂಚವರ್ಣ ಸಂಘಟನೆಯವರು ಕಸವನ್ನು ಬಿಸಾಕಿದ್ರೆ ಸಾರ್ವಜನಿಕ ಬಿಸಾಕಿದ್ರೆ ಸಂಘಟನೆ ಸಿಗ್ತಾರೆ. ನಮ್ಮ ಹತ್ರ ತುಂಬಾ ಜನ ಹೇಳ್ತಿದ್ರು ನಿಮ್ಗೆಂತ ಬೇರೆ ಕೆಲಸ ಇಲ್ಲ ಮಾರ, ಇವತ್ತು ನೀವು ಹೆಕ್ಕಿವಾರ ನಾಳೆ ಬಿಸಾಕ್ತಾರ ಅಂತ ಹೇಳುದಾರ ಈ ಬಿಸಾಕ್ದಾರೆ ಹೇಳುದ. ಆದ್ರೆ ಅವರಿಗೂ ಸ್ವಲ್ಪ ಅರ್ಥ ಆಗ್ಬೇಕು. ಇವತ್ತು ನಮ್ಮ ನಾವು ತುಂಬಾ ಕಡೆ ಹೋಲಿಸಿದಾಗ ಕೋಟ ಪರಿಸರ ಸ್ವಚ್ಛತೆ ಇದೆ ಅನ್ನೋದು ನಮ್ದೊಂದು ಇದೆ. ಯಾಕಂದ್ರೆ ಇವತ್ತು ಕೋಟದಾಟ ಪಂಚಾಯತಿ ಎರಡು ಸಲ ಕ್ಲೀನ್ ಪಂಚಾಯತಿ ಅನ್ನೋದಕ್ಕಿಂತ ಪ್ರಶಸ್ತಿ ಬಂದಿದೆ. ಆದ್ರೆ ಅದರದ 50% ನಮಗೆ ಸಲ್ಬೇಕು ಅದ್ರದ ಒಂದು ಗೌರವ. ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಹೆಚ್ಚು ಕಡಿಮೆ ಕ್ಲೀನ್

0: ಸಂಘಟನೆಯಿಂದ ಮನವಿ, ಪಂಚವರ್ಣ ಯುವಕ ಮಂಡಲದ ಒಂದು ಮನವಿ ಆಗಿರುತ್ತೆ. ಮತ್ತೆ ನಾವು ಪಂಚವರ್ಣ ಯುವಕ ಮಂಡಲದವರ ಬಗ್ಗೆ ಹೇಳ್ತೇ ಹೋದ್ರೆ ತುಂಬಾ ಇದೆ, ಯಾಕಂದ್ರೆ ನಾನು ಅಧ್ಯಕ್ಷರಾಗಿ ಮಾತಾಡೋದ್ರಕ್ಕಿಂತ ನಮ್ಮ ಜೊತೆಯಲ್ಲಿ ನಮಗೆ ಸಾಥ್ ಕೊಟ್ಟಂತ ನಮ್ಮ ಸದಸ್ಯ ಇರಬಹುದು, ನಮ್ಮ ಮಹಿಳಾ ಸಂಘಟನೆ ಇರಬಹುದು. ನಮ್ಮ ಮಹಿಳಾ ಸಂಘಟನೆ ಇರೋದು ಒಂದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಸಂಘಕ್ಕೆ 25 ವರ್ಷ ಆಯ್ತು, 25 ವರ್ಷ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ನಾವು ಪ್ಲಾಸ್ಟಿಕ್ ಹೆಕ್ಕು ಶುರು ಮಾಡಿ ಸಾಧಾರಣ 8-10 ವರ್ಷ ಆಗಿದೆ ನಮ್ಮ ಹೆಕ್ಕು ಕಸ ಹೆಕ್ಕು ಶುರು ಮಾಡಿ. ಮೊದಲೇ ಈ ಸಣ್ಣ ಮಗು ಇದ್ದಾಗ ಯಾವುದು ಕೆಲಸ ಮಾಡೋ ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡೋದಲ್ಲ, ನಾವು ಬೆಳೀತಾ ಬೆಳೀತಾನೆ ಒಂದೊಂದು ಯೋಚನೆಗಳನ್ನ ಹಾಕ್ತಾ ಬಂದೇವೆ. ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಇರ್ಬೋದು, ಗಿಡ ನೆಡುವುದಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಂಡೇವೆ. ಅದ್ರ ಜೊತೆಲಿ 25 ವರ್ಷ ಆಗಿ 25 ವರ್ಷದಲ್ಲಿ 2 ದಿವಸ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದು ನಮ್ದು 24ನೇ ವರ್ಷ ಯೋಚನೆ ಮಾಡ. ಅವಾಗ ಅದರಲ್ಲಿ ಏನಾದ್ರು ಒಂದು ಸಮಾಜಮುಖಿ ಏನೋ ಕೆಲಸ ಮಾಡ್ಬೇಕಂದ್ರೆ ಒಂದು ಮಹಿಳಾ ಸಂಘಟನೆ ಮಾಡುವ ಅನ್ನೋ ನಮ್ದೊಂದು ಬಯಕೆ ಹೆಬ್ಬಯಕೆ ಆಗಿತ್ತು. ತದನಂತರದ ಆವಾಗ ಯೋಚನೆ ಮಾಡಿದಾಗ ನಮಗೆ ನಮ್ಮಲ್ಲೊಬ್ರು ಕಲಾವತಿ ಅಶೋಕ್ ಅಂತ ನಮ್ಮಲ್ಲಿ ಒಬ್ಬ ಆಕ್ಟಿವ್ ಆಗಿರೋ ಒಬ್ಬ ಲೇಡಿ ಇದ್ದಿದ್ದಾರೆ, ಅವ್ರನ್ನ ಹೋಗಿ ಮಾತಾಡಿಸ್ತಾರೆ. ಮೇಡಮ್, ನಮ್ಮ ಸಂಘದಿಂದ ಈ ರೀತಿ ಮಾಡ್ಬೇಕಂತ ನಮ್ಮ ಅನಿಸಿಕೆ ಇತ್ತಂದಾಗ ಅವರು, ನಿಮ್ಮ ಸಂಘಕ್ಕೆ ನಾನು ಯಾವತ್ತೇ ಬರಬೇಕಂತ ಎನ್ಸ್ಕೊಂಡಿದ್ದೆ, ಅದು ನಿಮ್ ಸಂಘ ನೀವು ಕೇಳಿದ್ರಲ್ಲ ನಾವು ಬರ್ತೇವೆ ಅಂತ ಅವರೇ ಒಂದಿಷ್ಟು ಜನ ಮಹಿಳೆಯರ ಟೀಮ್.
1: ಮಹಿಳಾ ಸಂಘಟನೆ ಇದ್ದಿತ್ತ?
0: ಬೇರೆ ಸಂಘಟನೆ ಏನಿದ್ದಿಲ್ಲ ಅವ್ರದ್ದು, ಅವರು ಆಕ್ಟಿವ್ ಆಗಿದ್ರು ನಮ್ಮ ಜೊತೆಲೆಲ್ಲ. ನಾವು ಸಂಘದವರೇ ಅಂದ್ರೆ ಮಹಿಳಾ ಸಂಘಟನೆ ಇವತ್ತು ಯಾವುದೇ ರೀತಿಯಲ್ಲಿ ನಾವು ಯುವಕ ಮಂಡಲವರ ಒಟ್ಟಿಗಿದ್ರು ನಮ್ಮ ಏನ್ ನಮ್ಮ ಮನೆಯಲ್ಲಿದ್ದೇವೆ ಅಕ್ಕ ತಂಗಿ ಅಣ್ಣ ತಮ್ಮನೋ ಮನೋಭಾವನೆಯಿಂದ ನಾವು ಇದ್ದವ್ರು ಇಲ್ಲಿವರೆಗೂ. ಯಾಕಂದ್ರೆ ಇವತ್ತು ಒಂದು ಸಣ್ಣ ರಿಮಾರ್ಕ್ ಅಲ್ಲಿ ನಾವು ಅವಕಾಶಗಳೇ ಕೊಡ್ಲಿಲ್ಲ, ಯಾಕಂದ್ರೆ ನಮ್ಮ ಜೊತೆಲಿ ಇವರಲ್ಲ ಅಕ್ಕ ತಂಗಿದಿಗಳಂತ ನಾವು ತಿಳ್ಕೊಂಡು ಬಂದವರು, ಅವರು ಅಷ್ಟೇ ಅಣ್ಣ ತಂಬಿಗಳನ್ನ ತಿಳ್ಕೊಂಡು ಬಂದವರು. ಆ ರೀತಿ ವ್ಯಕ್ತಿತ್ವ ಇರುವಂತ ನಮ್ಮದೊಂದು ಸಂಘಟನೆ. ಅವರು ಕಲಾವತಿ ಅಶೋಕರು ಒಂದು 25ನೇ ವರ್ಷಕ್ಕೆ ಅಧ್ಯಕ್ಷರಾದ್ರು, ಮಹಿಳಾ ಸಂಘಟನೆ ಅವರೇ ರೆಡಿ ಮಾಡಿದ್ರು. ಆ ಮಹಿಳಾ ಸಂಘಟನೆ ಜೊತೆಗೆ ಏನಾದ್ರು ಯುವಕ ಮಂಡಲ ಜೊತೆ ಏನಾದ್ರು ಯೋಜನೆ ಮಾಡ್ಬೇಕಂದ್ರೆ ಅವ್ರು ಯೋಜನೆಗಳ ಹಾಕೊಂಡು ಮಾತಾಡಿದ್ರು. ಆ ಮಹಿಳಾ ಸಂಘಟನೆ ಮಾಡಿದ್ದು ಅವ್ರ ಮಹಿಳೆಯ ಅವರೇ ಮಾತಾಡ್ತಾರೆ, ಯಾಕಂದ್ರೆ ಎಲ್ಲವನ್ನು ನಾನೇ ಮಾತಾಡಿದ್ರೆ. ನನ್ನ ಜೊತೆಯಲ್ಲಿ ನನ್ನ ಸಂಘದ ಉಪಾಧ್ಯಕ್ಷರು ಬಂದಿದ್ರು, ಸಂಘಟನೆಯವರ ಬಂದಿದ್ದಾರೆ, ಸಂಘಟನೆ ಕಾರ್ಯದರ್ಶಿಯವರು ಬಂದಿದ್ದಾರೆ, ಮಹಿಳಾ ಮಂಡಲ ಅಧ್ಯಕ್ಷರು ಬಂದಿದ್ದಾರೆ. ನಾನೇ ಎಲ್ಲ ಹೇಳ್ತೇ ಹೋದ್ರೆ ಪಾಪ ಅವರಿಗೂ ಒಂದು ಅವಕಾಶ ಸಿಗಬೇಕು.
1: ನಿಜ. ಈಗ ನೀವು ಮಹಿಳಾ ಸಂಘಟನೆ ಅಂದ್ರೆ ಮಹಿಳೆಯರಿಗೆ ಕೊಡಿ, ಯಾರು ಮಾತಾಡ್ತಾರೆ?
0: ಈಗ ನಾನು ಪ್ರಥಮವಾಗಿ, ಯಾಕಂದ್ರೆ ಫಸ್ಟ್ ಗೆ ನಮ್ಮ ಕಲಾವತಿ ಅಶೋಕರು ನಮ್ಮ ಸಂಘಟನೆ ಅಧ್ಯಕ್ಷರಾಗಿದ್ದಾರೆ, ಇವತ್ತು ಅವ್ರು ಕಾರ್ಯದರ್ಶಿಯರಾಗಿದ್ದಾರೆ. ಯಾಕಂದ್ರೆ ಅವರು ಒಂದೆರಡು ಮಾತಾಡ್ಲಿ, ಆಮೇಲೆ ನಮ್ಮ ಮಹಿಳಾ ಅಧ್ಯಕ್ಷರಿಗೆ ಕೊಡ್ತಾ ಮಾತಾಡ್ಲಿ ಅವರು. ಈಗ ನಾನು ನನ್ನ ಮೈಕನಿಗೆ ಕಲಾವತಿ ಅಶೋಕರಿಗೆ
1: ಕೊಡ್ತೇನೆ.
2: ನಮಸ್ತೆ.
1: ನಮಸ್ತೆ ಕಲಾವತಿ ಅಶೋಕ್ ಅವರಿಗೆ. ಈಗ ಅವರು ಮನೋಹರ್ ಅವರೆಲ್ಲ ಬಂದು ನಿಮ್ಮನ್ನು ಕೇಳಿದಾಗ, ಮಹಿಳೆಯರು ನಮ್ಮೊಟ್ಟಿಗೆ ಸೇರ್ಕಣಿ ಅಂದಾಗ ನಿಮ್ಗೆ ಖುಷಿ ಆಯ್ತಾ? ಅವ್ರು ಹೇಳದ್ ಮಾತಲ್ಲಿ ನಿಮ್ಗೆ ಖುಷಿ ಆಯ್ತು, ನೀವ್ ಕಾಯ್ತಿದ್ರಿ ಅಂತ ಒಂದು ಗೊತ್ತಾಯ್ತು. ಆದ್ರೂ ಈಗ ಹೆಣ್ಮಕ್ಳು, ಈಗ ಗಂಡಸ್ರ ಅಂದ್ರೆ ಮಧ್ಯೆ ಅವರು ಅಧಿಕಾರ ಎದ್ಕೊಂಡ ಮಂಡಿ ಕೊಡ್ಕೊಂಡು ಅವ್ರಿಗೆ ಹಾಪ್ ಕಾತ. ಸಮಾಜ ಸೇವೆ ಅಂದ್ರೆ ಎನಿ ಟೈಮ್ ಅವೈಲೇಬಲ್, ಅಥವಾ ಅವ್ರ ಸಮಯನ ಕಾಂತ ಕೂಕಂ ಕಲ ಆತಿಲ್ಲ. ಆದ್ರೆ ಹೆಂಗಸ್ರು ಹೆಣ್ಮಕ್ಳು ಅಂತ ಬಂದಾಗ ಮನೆ ಜವಾಬ್ದಾರಿ, ಗಂಡ ಮಕ್ಕಳು, ಮಾಯಿ ಮಾವ, ಜನ ಗಂಟಿ, ಇದೆಲ್ಲದನ್ನು ನಾವ್ ಹೆಣ್ಮಕ್ಳು ಹೊತ್ಕೊಂಡೇ ಇರತ್ತ, ಒಟ್ಟಿಗೆ ಇರತ್ತ, ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕಲ್ಲ ವಾಯ್ ನಮ್ಗೆ ಇದಾಪದಲ್ದೆ ಅನ್ನೋ ಮನೋಭಾವ, ಅಥವಾ ನಂಗೊಬ್ಬಳಿಗೆ ಆಪು ಉಳಿದವ್ರನ್ನೆಲ್ಲ ಕಾಣಕ ಒಟ್ಟಕ್ಕಲ್ಲೇಗ ನಿಮ್ದು ಸಂಘಟನೆ ಅಂದ್ರೆ ಒಬ್ರಲ್ಲಲ್ಲ ಹೆಂಗ್ ಮಾಡುದು, ಇದೆಲ್ಲ ಯಾವ ತರದ ಯೋಚನೆ ಬಂತು ನಿಮ್ಗೆ?
2: ಮೇಡಮ್, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಮೊದ್ಲಿಗೆ ನನ್ನ ಯಜಮಾನರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಹಂಗಾಗಿ ನಾವು ಬ್ರಹ್ಮಾವರದ ಕ್ವಾರ್ಟರ್ಸ್ ಅಲ್ಲಿ ಇತ್ತು. ಅಲ್ಲಿ ನಾನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅದರಲ್ಲಿ ಸದಸ್ಯರಾಗಿ ನಾನು ಅಂದ್ರೆ RSS ನ ಒಂದು ಬಾಬು ಅವರು ಇದ್ರು, ಬಾಬಣ್ಣ ಅವರು, ಅವರ ಒಂದು ಅಂಡರ್ ಅಲ್ಲಿ ಅವರನ್ನ ವ್ಯಕ್ತಿತ್ವವನ್ನು ಅವರನ್ನ ಕಂಡ್ಕೊಂಡು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅವರ ಒಂದು ಇದ್ರ ಮೇಲೆ ನನ್ನ ಗಂಡ ನಾವು ಸೇರಿ ಮತ್ತೆ ಶ್ರೀ ರಾಮ ಸೇವಾ ಬಳಗ ಅಂತ ಒಂದು ಮಾಡ್ಕೊಂಡು ಅಲ್ಲಿ ಕೂಡ ಈ ರಾಮನವಮಿ ದಿನ ಒಂದು ಕಾರ್ಯಕ್ರಮವನ್ನ ಮಾಡೋದನ್ನ ಹುಟ್ಟು ಹಾಕ್ತು. ನಮ್ಮನೆಯವರಿಗೆ ಟ್ರಾನ್ಸ್ಫರ್ ಆಯ್ತು, ನಾವು ಇಲ್ಲೊಂದು ಕೋಟದಲ್ಲಿ ಒಂದು ಜಾಗ ತಕೊಂಡಿತ್ತು, ಅಲ್ಲೊಂದು ಮನೆ ಕಟ್ಕೊಂಡು ನಾವು ಕೋಟಕ್ಕೆ ಶಿಫ್ಟ್ ಆಯ್ತು. ಶಿಫ್ಟ್
1: ಆದವ್ರೆ
2: ನಾವು ಮೂಲತಃ ಬೈಂದೂರವರು. ಹಾ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ರಾಯಚೂರು, ಮದ್ವೆ ಆಗಿ ಬಂದಿದ್ ವಾಪಸ್ ಬೈಂದೂರ್ಗೆ, ಆಮೇಲೆ ಮತ್ತೆ ನಾವು ಇಲ್ಲೇ ಇದ್ದಿದ್ದೀಗ ಕೋಟಕ್ ಬಂದದ್ದು. ಆಗ ನನ್ಗೆ ಅದೇ, ನಾವು ಅಲ್ಲಿ ಒಂದು ಸಂಘಟನೆಗಳ ಜೊತೆಲಿ ಇದ್ದಾಗ ನಂಗೆ ಇಲ್ಲಿ ಯಾವ್ದು ಇಲ್ಲದೆ ನಾವು ಒಂದು ಸಪ್ರೇಟ್ ಇದ್ದೆ ಅಂತ ಹೇಳಿ, ಓ ಸರಿ ಹಂಗಾದ್ರೆ
1: ನಮ್ಮದು ಪಂಚವರ್ಣದವ್ರು ಮಾಡ್ತಿದ್ದ ಕೆಲಸಗಳೆಲ್ಲ
2: ನಾವು ಗಮನಿಸ್ತಿದ್ದೆ. ಹರ್ತಟ್ಟಲ್ಲಿ ನಾವು ಒಂದು ಅಂದ್ರೆ ನಮ್ಮನೆ ಇರೋದು ಹರ್ತಟ್ಟಲ್ಲಿ, ಹರ್ತಟ್ಟಲ್ಲಿ ಒಂದು ಮಹಿಳಾ ಒಂದು ಸಂಘಟನೆ ಕಟ್ಟುವ ಅಂತ ನನ್ನ ಯೋಚನೆ ಇತ್ತು. ಅದೇ ಸರಿಗೆ ಈ ಸಂಜೀವಿನಿ ಒಂದು ಸಂಘಗಳು ಸ್ಟಾರ್ಟ್ ಆಯ್ತು. ಸಂಜೀವಿನಿ ಸಂಘಗಳ ಅಲ್ಲಿ ಕೂಡ ನಾನು ಮೊದಲನೇ ಅಧ್ಯಕ್ಷರಾಗಿ, ನಂಗೆ ಆಗ ಒಂದು ಹೆಮ್ಮೆ ಅದ್ರ ಬಗ್ಗೆ ಅಂದ್ರೆ, ಸುಮಾರು ನಮ್ಮ ಸಂಜೀವಿನಿಯಲ್ಲಿ ಒಂದು 135 ಸಂಘಗಳು ಅವತ್ತಾಗಿತ್ತು. ಅದರಲ್ಲಿ ಒಂದು 1,650 ಜನ ಹೆಂಗಸರ ಪರಿಚಯ ನನ್ಗೆ ಅದ್ರೊಳಗಾಯ್ತು. ನನ್ಗೆ ಆ ಒಂದು ಸಂತೋಷ ತುಂಬಾ ಇತ್ತು. ಒಂದಿನ ರವಿ ಅಣ್ಣ ಪತ್ರಕರ್ತರು ನಮ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಅವರಿಗೊಂದು ಒಂದು ನ್ಯೂಸಿಗೋಸ್ಕರ ಕರೆದಿತ್ತು, ಬಂದು ಅದು ನ್ಯೂಸ್ ಮಾಡ್ಕೊಂಡು ಹೋಯ್ನಿ ಅಂದೇಳಿ. ಆಗ ಅವರು ಬಂದಾಗ

0: ಅವ್ರ ಹತ್ರ ಕೇಳ್ದೆ, ರವೀಣ ಹಿಂಗೊಂದ್ ಮಹಿಳಾ ಸಂಘಟನೆ ಕಟ್ಟುವ ಅಂದೇಳಿ, ಹೆಂಗೆ ಅದ್ರದ್ದು, ಹೆಂಗೆ ರೂಪುರೇಷೆ, ಹೆಂಗೆ ಹೆಂಗ್ ಕಟ್ಕಂದ್. ಅವ್ರು ಮತ್ತೆ ಆಮೇಲೆ ನನ್ನ ನಂಬರ್ ಎಲ್ಲ ತಗೊಂಡು, ನಾ ಫೋನ್ ಮಾಡ್ತೇನೆ ನಿಮ್ಗೆ ಅಂತ ಹೇಳಿರು. ಆಮೇಲೆ ಮತ್ತೆ ಫೋನ್ ಮಾಡಿ ಹೇಳಿದ್ರು, ನೀವು ಅಲ್ಲಿ ಇಲ್ಲಿ ಎಂತ ಕಟ್ಟುದು, ಕಟ್ಟುದೆ ಆದ್ರೆ ನಮ್ ಪಂಚವರ್ಣ ಅಂಡರ್ ನಮ್ಗೂ ಒಂದ್ ಮಹಿಳಾ ಸಂಘಟನೆ ಬೇಕು, ನೀವು ನೋಡಿ ಅದ್ರಲ್ಲೇ ಕಟ್ಟಿ ಅಂತ. ಮತ್ತೆ ಈ ಮೋಹನಣ್ಣ ಈಗ ಅಧ್ಯಕ್ಷರು ಮಾತಾಡಿದ್ರಲ್ಲ, ಇವರು ನಮ್ಗೆ ಸರಿ ಸುಮಾರು 23 ವರ್ಷದಿಂದ ಪರಿಚಯ. ನಮ್ಮನೆಯವ್ರು ಮೊದಲಿಗೆ ಕೋಟಾ ಸ್ಟೇಷನ್ ಅಲ್ಲಿ ಕೋಟಾ ಕ್ವಾರ್ಟರ್ಸ್ ಅಲ್ಲೇ ಇದ್ದಿದ್ದು, ಆಗಿಂದನೇ ಮೋಹನಣ್ಣನ ಪರಿಚಯ ಇತ್ತು. ಮೋಹನಣ್ಣ ಅವರಿಗೆಲ್ಲ ಕೇಳಿದಾಗ, ಅಡ್ಡಿಲ್ಲ ನಮ್ದು ಅಲ್ಲಾದ್ರೆ ನೀವು ಮಾಡಿ ಒಳ್ಳೆ ಸಂಘಟನೆ, ಅದ್ರಂಡ ಮಾಡಿದ್ರೆ ಏನು. ಅದೇ ನಂಬದಿ ಹೆಂಗ್ಸ್ರು ಅಂದ್ರೆ ನನ್ನ ಸಂಜೀವಿನಿಯಲ್ಲಿ ಅಲ್ಲಿ ಅಂದ ಆಕ್ಟಿವ್ ಇರುವ 10 ನಾವು ಈಗ ಇಲ್ಲಿ ಬಂದವರೆಲ್ಲ ಈಗ ನೆಕ್ಸ್ಟ್ ಸೇರಿದವರು. ಆದ್ರೆ ಬಟ್ ಅಲ್ಲಿ ನಾನು 10 ಆಕ್ಟಿವ್ ಇರೋ ಅಲ್ಲಿಯವರನ್ನೇ ತಗೊಂಡಿದ್ ನಾನು, ಸಂಜೀವಿನಿಯಲ್ಲೇ ಇದ್ದವರನ್ನ 10 ಈಗ ನಮ್ಮ ಅಧ್ಯಕ್ಷರಾಗಿರೋ ಲಲಿತಕ್ಕನ್ನ ಸೇರಿಸಿ ಕೂಡ ಎಲ್ಲರನ್ನ ಅವಾಗ 10 ಅಲ್ಲಿ ಆಯ್ಕೆ ಮಾಡ್ಕೊಂಡು ಅಲ್ಲಿಂದ ನಾವು ಒಂದು ಸಂಘಟನೆಯಾಗಿ ಒಂದು ಮಹಿಳಾ ಸಂಘಟನೆ ಅನ್ಕೊಂಡು ಅಲ್ಲಿ ನಾವು ತಯಾರಿ ಮಾಡ್ಕೊಂಡಿದ್ದಾಗ.
1: ಕಣ್ಸರ್ ಸಂಘಟನೆ ಮಾಡುದು, ಹೆಂಗ್ಸರ್ ಸಂಘಟನೆ ಮಾಡುದು ಒಂದ್ ವ್ಯತ್ಯಾಸ ಇರುತ್ತೆ. ಕಣ್ಸರೆಲ್ಲ ಒಂದೇ ಲೈಕ್ ಮೈಂಡೆಡ್ ಅಂತ ಅಂದ್ರೆ ಅದೇ ತರ ಯೋಚನೆ ಮಾಡೋರು. ಆ ಹೇಳದ ಇವಂಗ್ ಅಡ್ಡಿಲ್ಲ ಅಂಬಗಿರುತ್ತ. ಈ ಹೆಂಗ್ಸರ್ ಸಂಘಟನೆಯಲ್ಲಿ ತುಂಬಾ ಸವಾಲುಗಳಿರುತ್ತ. ಅವಳು ಬೇಕನ್ನಳೇ ಹೇಳ್ದಳ, ಅವಳು ಮೇಲಾಪಕ್ಕೆ ಹೇಳ್ತಿದ್ದಾಳೆ, ಇದೆಲ್ಲ ತುಂಬಾ ಬತ್ತತ್ತ. ನೀವು ಈ ರಿಸ್ಕ್ ಗಳ ಬಗ್ಗೆ ಮೊದಲು ಸಂಘಟನೆ ಮಾಡೋ ಮುಂಚೆ ಯೋಚನೆ ಮಾಡಿ?
0: ಖಂಡಿತ, ನೀವು ಹೇಳ್ದಾಗೆ ನಾವು ಅದೇ ನಾನು ಹೇಳಿದ್ನಲ್ಲ, ನಾನು ಬ್ರಹ್ಮಾವರದಲ್ಲಿ ಇದ್ದಾಗ ಬೇರೆ ಬೇರೆ ಇದ್ರ ಜೊತೆಲಿ ಇದ್ದಾಗ ಅಲ್ಲಿ ಗಂಡಸರು ಹೆಂಗಸರು ಒಟ್ಟಿಗೆ ಇದ್ದಾಗ, ಮತ್ತೆ ನೀವು ಹೇಳ್ದಂಗೆ ಗಂಡಸರು ಯಾವ್ದನ್ನು ಅಡ್ಡ ಹಾಕಲ್ಲ. ಈ ಹೆಂಗಸರು ಹಂಗಲ್ಲ, ನೀವು ಹೇಳ್ದಂಗೆ ಅವಳು ಮ್ಯಾಲ ಹೋತ್ಲ, ಇವಳು ಕೆಳಗೆ ಹೋಗ್ತಲ, ಮಾಡಿದ ಸರಿ ಇದ್ರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ತಪ್ಪುಗಳನ್ನ ಹುಡುಕುದು ಅತಿ ಹೆಚ್ಚು ಹೆಂಗಸರೇ ಅಂತ ಹೇಳ್ಕೊಂಡು. ಆದ್ರೆ ನಾವು ಇಲ್ಲಿ ಮಾಡುವಾಗ ಏನಾಯ್ತು, ಸಮಾನ ಮನಸ್ಥಿತಿಯವರಿತ್ತು. 10 ಸರಿ ಅಂತ ಹೇಳಿ ಬಂದು ಆಮೇಲೆ ಒಂದಿಬ್ರು ಇಲ್ಲಿಯ ಒಂದು ಏನು ಈ ಸಂಸ್ಥೆಗೆ ನಾವು ಏನ್ ಹೇಳಿತ್ತು, ಈ ಸಂಸ್ಥೆಯಲ್ಲಿ ಇದ್ಮೇಲೆ ತಿಂಗಳಿಗೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಹೀಗೆ. ಮತ್ತೆ ಪಂಚವರ್ಣ ಯುವಕ ಮಂಡಲದವರು ಯಾವ್ಯಾವ ಕಾರ್ಯಕ್ರಮ ನಡೆಸತ್ರ ಅದ್ರ ಜೊತೆ ನಾವು ಕೈಗೂಡಿಸ್ಬೇಕು. ಅದ್ರಲ್ಲಿ ಒಂದಿಬ್ರು ಆಗುದಿಲ್ಲ ನಮ್ಗೆ, ಈ ಇಷ್ಟೆಲ್ಲ ಇದ್ರೊಳಗೆ ನಮ್ಗಾಗಲ್ಲ, ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಇಬ್ರು ಲೆಫ್ಟ್ ಆದ್ರು. ಅವ್ರನ್ನ ಬಿಟ್ಟು ನಾವು ಮತ್ತೆ ಇದನ್ನ ಮುಂದುವರ್ಸ್ಕೊಂಡು
1: 10 ಮತ್ತೆ ಈಗ ಎಷ್ಟು ಜನ ಇದೆ ನಿಮ್ ಪಂಚವರ್ಣ?
0: ಈಗ ನಮ್ಮ ಪಂಚವರ್ಣ ಮಹಿಳಾ ಮಂಡಲದಲ್ಲಿ ಒಟ್ಟು 26 ಇದೀವಿ. ಈಗ ಇನ್ನಿಬ್ರು ಸೇರ್ಪಡೆ ಆಗ್ಲಿಕ್ಕಿದ್ರು ಬರ್ತೀವಿ ಅಂತ ಹೇಳಿ ಅಲ್ಲಿಗೆ ಒಂದು 28 ನಾವು ನಮ್ಮ ಗೌರವಾಧ್ಯಕ್ಷರನ್ನ ಸೇರಿಸಿ 28 ನಾವು ಈಗ ಇದೀವಿ.
1: ಹಾ, ಲಲಿತಾ ಪೂಜಾರಿ ಅವ್ರಿಗೆ ಕೊಡಿ ಈಗಿನ ಅಧ್ಯಕ್ಷರು. ಲಲಿತಾ ಯಾವತ್ತಿಂದ ಸೇರಿದ್ರಿ ಪಂಚವರ್ಣ?
2: ನಾನು ಪಂಚವರ್ಣ, ಅದೇ ಇವರು ಕಲಾವತಿ ಮೇಡಮ್ ಹೇಳಿದ್ರಲ್ಲ, ಇವರು ಒಂದ್ಸರ್ತಿ ಫೋನ್ ಮಾಡಿ ಹಿಂಗೆ ನಮ್ದೊಂದು ಸಂಘಟನೆ ಮಾಡುವ ಮೇಡಮ್, ನೀವು ಬರ್ತೀರಾ ಕೇಳಿದ್ರು. ಖಂಡಿತವಾಗಿ ಮಾಡುವ ಮೇಡಮ್ ಅಂತ ಹೇಳಿದೆ ನಾನು. ನನಗೂ ಭಾರಿ ಖುಷಿ ಆಯಿತು, ಯಾಕಂದ್ರೆ ನಾನು ಫಸ್ಟ್ ಈ ಸಂಜೀವಿನಿ ಸಂಘದಲ್ಲಿ LCRP ಆಗಿ ಫಸ್ಟ್ ಸೇರ್ಕೊಂಡೆ. ಅದಕ್ಕೂ ಸಹ ಕಾರಣ ಇವರೇ. ಇವರಿಗೆ ಕಾಲ್ ಮಾಡಿ ನಾನು ಹೇಳಿದೆ ಈ ಥರ ನಾನು ಸೇರ್ತೆ ಮೇಡಮ್ ಅಂತೇಳಿ ಹೇಳಿದೆ. ಅದಕ್ಕೆ ಒಪ್ಪಿಗೆ ಕೊಟ್ಟರು, ಅದು LCRP ಆಗಿ ಇದು ಮಾಡಿದೆ. ನಿಜವಾಗ್ಲೂ ಒಂಥರ ಬಾವಿಯೊಳಗಿನ ಕಪ್ಪೆ ಥರ, ಎಲ್ಲೋ ಹೋದಲ್ಲ ನಂಗೆ ಅಷ್ಟು ಇದಿಲ್ಲ, ಓಡಾಡ್ತಾ ಇರಲ್ಲ. ಆ LCRP ಆಗಿ ಫಸ್ಟ್ ವರ್ಕ್ ಮಾಡಿದಾಗಳಿಗೆ ನನಗೆ ಸ್ವಲ್ಪ ಅಡ್ಡಿಲ್ಲ, ಹೊರಗಡೆ ಬಂದಿದ್ದಲ್ಲ, ಭಾರಿ ಖುಷಿ ಆಯ್ತು. ಧೈರ್ಯ ಪಾಪ ಶುರು ಆಯ್ತು. ಕಡೆಗೆ ಇದಕ್ಕಂತೂ ಸೇರಿದ್ಮೇಲಂತೂ ಭಾರಿ ಖುಷಿ ಆಯ್ತು, ಯಾಕಂದ್ರೆ ಸಾಮಾಜಿಕ ಕೆಲಸ ಅಲ್ಲ, ನನ್ಗೆ ಮುಂಚಿಂದ ಆತರ ಕೆಲಸ ಅಂದ್ರೆ ಭಾರಿ ಖುಷಿ. ಬೆಳಗ್ಗೆ ಈಗ ಅಂದ್ರೆ ಮುಂಚೆ 7 ಹೋಗ್ತಿದ್ದು ನಾವು, ಈಗ ಹಂಗಲ್ಲ, ಈಗ 6:30 ಅಂದ್ರೆ ನಾವು 6:25 ನಾನು ಅಲ್ಲಿ ರೆಡಿ ಇರ್ತೆ. ಅದೊಂದು ಭಾರಿ ಖುಷಿ ಅಪ್ಪಿಸಿ ನಂಗೆ. ಮತ್ತೆ ಒಂದು ವಾರ ಇಲ್ಲ ಅಂದ್ರೆ ಸಹ ನಂಗೆ ಭಾರಿ ಬೇಜಾರಪ್ಪದ, ಎಲ್ಲಾರ ಇಲ್ಲ ಅಂದ್ರೆ ಶೇ ಈ ವಾರ ಇಲ್ಲಲೇ ಎಂತ ಮಾಡ ನಂಗೆ
1: ಬೇಜಾರ್ ಅನ್ಸುತ್ತೆ.
2: ಅದನ್ನ ನಾನು ತಕ್ಷಣ ರವಿ ಫೋನ್ ಮಾಡಿ, ಇವರೇ ಎಂತ ಮಾರ್ರೆ ಇನ್ನು ಹಾಕ್ಲೇ ಇಲ್ಲ ಮೆಸೇಜ್ ಅಂದ್ರೆ ಮುಂಚಿನ ದಿವಸಕ್ಕೆ ಎಂತ ಮೆಸೇಜ್ ಬರಲ್ಲ ಇನ್ನು ಅಂತಾನೆ. ಅಂದ್ರೆ ಅಷ್ಟೊಂದು ಒಂಥರ ಖುಷಿ, ಅದ್ರಲ್ಲಿ ಏನೊಂಥರ ಖುಷಿ ಕೊಡುತ್ತೆ ನಂಗೆ. ಆ ಸ್ವಚ್ಛತಾ ಕಾರ್ಯಕ್ರಮನೇ ಇರ್ಬೇಕ ಇಲ್ಲ ಗಿಡ ನೋಡೋದೇ ಇದೆ ಯಾವ್ದೇ, ಭಾರಿ ಖುಷಿ ಅಪ್ಪದ್ ನಂಗೆ.
1: ಅದೀಗ ಗಿಡ ನೆಡುದಂದ್ರೆ ಎಲ್ಲೆಲ್ಲ ಗಿಡ ನೆಟ್ಟಿರಿ?
2: ಗಿಡ ಸಾಧಾರಣ ಇಲ್ಲಿಂದ ನಾವು ಹಂಗಾರ್ ಕಟ್ಟೆವರೆಗೂ ಹೋಯ್ತು. ಹಂಗಾರ್ ಕಟ್ಟೆ ಕೋಡಿ ಸುಮಾರು ಬದಿ, ಒಂದೆರಡು ಬದಿ ಅಂತ ಹೇಳಕ್ಕೂ ಇಲ್ಲ, ನಮ್ದು ಎಲ್ಲ ಬದಿ, ಯಾವ ಬದಿ ನೋಡಿಲ್ಲ ಅಂತ ಹೇಳಕ್ಕೂ ಇಲ್ಲ. ಅದೇ ಹೇಳ್ತಾರಲ್ಲ, ಕೋಡಿ ತಲೆಯಿಂದ ಕ್ವಾಟದ ಬದಿಯವರೆಗೂ ಎಲ್ಲ ಬದಿಗೂ ನೆಟ್ಟಿತ್ತು.
1: ಎಲ್ಲ ಬದಿಗೂ
2: ಎಲ್ಲ ಬದಿಗೂ ಗಿಡ
1: ನೆಡುದು. ಹೌದು, ಅದನ್ನ ಮ್ಯಾನೇಜ್ ಮಾಡ್ಕಲ್ಲ, ಮೇಂಟೈನ್ ಮಾಡ್ಕಲ್ಲ. ಅದೇ
2: ಮ್ಯಾನೇಜ್ ಅಂದ್ರೆ, ಅದಂದ್ರೆ ನಾವೀಗ ಬರೀ ಗಿಡ ನೆಟ್ಟ ಬಿಡುದಿಲ್ಲ. ಈ ವೈಶಾಖಕ್ಕೆ ಯುವಕ ಮಂಡಲದವರು ಅದ್ರಲ್ಲಿ ನಮ್ ದಿನಶಚರ್ ಇದ್ರೆ, ಆ ದಿನಶಚರ್ ಇವರೆಲ್ಲ ಸೇರಿ ಒಂದು ಗಿಡಕ್ಕೆ ನೀರನ್ನ ಹಾಕಿ ಅದನ್ನ ಪೋಷಿಸುವಂತ ಕಾರ್ಯಕ್ರಮ ಮಾಡಿದ್ರ, ಅದು ಇನ್ನು ಖುಷಿ. ಕೆಲವರಿಂದ ಗಿಡ ನೆಟ್ರ ನೆಡೋರಿ ಮಾತ್ರ ಅವ್ರ ಜವಾಬ್ದಾರಿ, ಅದ್ ನಮ್ದು ಹಾಂಗ್ ನೋಡುದಿಲ್ಲ ನಾವು. ಆ ಗಿಡ ನೆಟ್ಟ ಸಹ ಅದು ಪೋಷಿಸುವ ಸಹ ಪೋಷಿಸುದು ನಾವು ಮಾಡತ್ತಾ,
1: ಅದೇ
2: ನೆಟ್ಟ ಪ್ರಯೋಜನ ಇಲ್ಲ ಅಲ್ಲ. ಅದ್ರ ಮಟ್ಟಿಗೆ ನಮ್ದು ಯುವಕ ಮಂಡಲದವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಹಾಗಾಗಿ
1: ನೀರ್ ಹಾಕುದಲ್ಲ ಅವ್ರೆ
2: ಅವರು ಜಾಸ್ತಿ ಅಂದ್ರೆ ನಾವು ಹೋತು ಹೋತಿಲ್ಲ ಅಂದಿಲ್ಲ, ಒಂದು ವಾರ ಹೆಂಗ್ ಸಹ ಮಿಸ್ ಮಾಡೋದಿಲ್ಲ. ಅಂದ್ರೆ ಎಲ್ಲ ಹೊತ್ತನ್ನು ಹೇಳಕ್ಕಾಗಿಲ್ಲ, ಕೆಲವ್ರು ಹಾಪರ್ ಎಲ್ಲ, ಕೆಲವರೆಲ್ಲ ಹೊತ್ತು, ಕೆಲವರು ಇದ್ ಮಾಡುತ್ತೆ, ಹೆಲ್ಪ್ ಮಾಡ್ತಾರೆ.
1: ಸೊ ಈಗ ನೀವು ಅಧ್ಯಕ್ಷ ಇರಲ್ಲ, ಏನೆಲ್ಲ ಹೊಸ ಯೋಜನೆ ಹಾಕೊಂಡಿರಿ ಅಂತ ಕತೆ?
2: ಹೊಸ ಯೋಜನೆ ಅಂತ ಇಲ್ಲ, ಯುವಕ ಮಂಡಲ ನಾವು ಹೇಳ್ತಾರಲ್ಲ, ಯುವಕ ಮಂಡಲದವ್ರು ಏನಿದ್ದು ಹೇಳ್ತಾರೋ ಅದನ್ನ ನಾವು ಚಾಚೆ ತಪ್ಪದೆ ಮಾಡ್ತೇವೆ. ಯಾಕಂದ್ರೆ ನಮ್ಮ ಮಾತೃ ಸಂಸ್ಥೆನೇ ಅವ್ರಲ್ಲ, ಅವ್ರು ಹೇಳಿದ್ರೆ ನಾವು ಮಾಡೋದು ನಮ್ದು ಕರ್ತವ್ಯ.
1: ನೀವು ಮಾತೃ ಸಂಸ್ಥೆ ಅಂತ್ರಿ, ನಾನ್ ಹೇಳ್ತೀನಿ ಪಿತೃ ಸಂಸ್ಥೆ ಅಂತ. ಓಕೆ, ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ನೀವು ಅನುಸರಿಸ್ತೀರಿ?
2: ಹೌದು, ಹಾಗೆ ಅವ್ರನ್ನ ಮೀರಿ ನಾವೆಂತ ಇದ್ ಮಾಡುದಿಲ್ಲ. ಯಾಕಂದ್ರೆ ನಮ್ಮ ಒಂದು ಹುಟ್ಟಿರೋದೆ ಅವರಿಂದ ಅಂತ ಹೇಳಬೇಕಲ್ಲ, ಅದೆಲ್ಲ ಒಂದು ಭಾರಿ ಖುಷಿ ವಿಷಯ ಅದು. ಅಂದ್ರೆ ನಾವು ಏನ್ ಬೇಜಾರು ಮಾಡ್ಕೊಂಡು ಏನ್ ಮಾಡೋದಿಲ್ಲ, ಒಂದು ಖುಷಿಯಿಂದ ಅದೇನ್ ಹೇಳ್ತಾರೋ ಅದನ್ನ ಆಯ್ತು ಅಂತಾರೆ, ಇದ್ ಮಾಡ್ಕೊಂಡ್ ಬರುತ್ತೆ.
1: ಈಗಿನ ಉಪಾಧ್ಯಕ್ಷರು ದಿನೇಶ್ ಆಚಾರ್ ಮಣೂರು, ನೀವ್ ಹೇಳಿ, ನಿಮ್ಗೆ ಈ ಹೆಂಗಸರ ಒಂದು ಸಂಘಟನೆ ಮಾಡೋದಿತ್ತಲ್ಲ, ಮಹಿಳಾ ಮಂಡಲ ಮಾಡೋದು, ಅದು ನಿಮ್ಗೆ ಎಷ್ಟು ಒಪ್ಪಿಗೆ ಇದ್ದಿತ್ತಂದ್ರೆ?
3: ಒಪ್ಪಿಗೆ ಅಂದ್ರೆ ನಾನು ಆ ಟೈಮ್ ಅಲ್ಲಿ ಇರ್ಲಿಲ್ಲ ಸಂಘದಲ್ಲಿ, ಅದಕ್ಕಿಂತ ಮುಂಚೆ ಸಂಘ ಓಪನ್ ಆಯ್ತು ಮಹಿಳೆಯರದ್ದು, ಅದ್ರ ಮೇಲೆ ನಾ ಸೇರದ್ದು. ಸೇರದಂದ್ರೆ ಒಂದು 6-7 ವರ್ಷ ಆಗಿರ್ಬೋದು. ಆದ್ರೂ ಫಸ್ಟ್ ಹೋದ ಟೈಮ್ ನಾ ಜಾಸ್ತಿ ಹೋತಿಲ್ಲ ಇತ್ತು, ಸಂಘದ ಬಗ್ಗೆ ಅಲ್ಲಿ ಕಾರ್ಯಕ್ರಮ ಎಲ್ಲ ಆತಿದ್ದಿತ್ತು, ಜಸ್ಟ್ ಈಗ ಕಣ್ಕ ಬರ್ತಿದ್ದೆ, ಓ ಇಲ್ಲಿ ಕಾರ್ಯಕ್ರಮ ಆಗ್ತಿತ್ತು ಅಂತ ಹೇಳಿ ದೂರಿನ ಕಣ್ಕ ಬರ್ತಿದ್ದೆ. ನಾನು ಮರ ಇದ್ದೊಳದು ಅದ್ರಡಿ ಕೂತ್ಕೊಂಡು 5 ನಿಮಿಷ ಕಣ್ಕ ಬರ್ತಿದ್ದೆ. ಕಾರ್ಯಕ್ರಮ ಕಡಿಗೆ ಮತ್ತಿಗೆ ಪಂಚವರ್ಣದಾರ ಇದು ಕಾರ್ಯಕ್ರಮ ಲತಾ ಹೋಟ್ಲ ನೀತ್ ಅಲ್ಕೆ ಅಂತಿದ್ದೆ. ಅದು ಪಂಚವರ್ಣದಾರ ಒಂದು ಸಂಸ್ಥೆ, ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆತ ಇರುತ್ತೆ ಅದ್ರದ್ದು. ಅಂದ್ರೆ ಒಂದ್ಸಲ ನಾನೇತು ಪ್ಯಾಟಿ ಬಂದಲ್ಲ ರಾಜ್ಯೋತ್ಸವದ ಮೆರವಣಿಗೆ ಬತ್ತೆ ಇತ್ತು ಇಲ್ಲಿಂದ. ಮೆರವಣಿಗೆ ಅಂದ್ರೆ ಅವ್ರ ಗೆಸ್ಟ್ ಬರ್ತಾರಲ್ಲ, ಅವ್ರನ್ನ ದೇವಸ್ಥಾನದಿಂದ ಮೆರವಣಿಗೆ ಕರ್ಕ ಬರುದು. ಅದ್ ಬರ್ತಾ ಇದ್ರು ದೊಡ್ಡಣ್ಣ, ಇವ್ರು ಬರ್ತಾ ಇದ್ರು ಮುಖ್ಯಮಂತ್ರಿ ಚಂದ್ರು. ಆ ಟೈಮಲ್ಲಿ ಹೋ ಅಂತ ಹೇಳಿ ಕಣ್ಕಂಡೆ ಹೋದೆ. ಕಡಿ ಕಾರ್ಯಕ್ರಮ ಪಕ್ಕ ಇಲ್ಲ ನಂಗೆ. ಹಾಗೆ ನಾವು ಈ ಸಾಯಂಕಾಲ ಚಾ ಕುಡುಕೆ ಒಂದು ಕ್ಯಾಂಟೀನ್ ಹೋದ್ ಒಂದು 7 ಗಂಟೆ ನಂತರ. ಅಷ್ಟೊತ್ತಿಗೆ ಅದ್ರಲ್ಲಿ ಅಜಿತ್ ಆಚಾರ್ ಮತ್ತೆ ಮಾಜಿ ಅಧ್ಯಕ್ಷರವರು, ಅವ್ರು ಮತ್ತೆ ರವೀಂದ್ರ ಕೋಟ ಅವ್ರ ಅಲ್ಲಿ ಆಮ್ಲೆಟ್ ತಿಂಬ ಬತ್ತರು ಒಂದು ಕ್ಯಾಂಟೀನ್ ಮುಂಡಕ್ಕೆ ಉಪ್ಕರ್ಯೋ ಹೀಗಿದೆ ಅಂತಾರೆ. ನಾನು ಅದೇ ಅಂಗಡಿ ಹತ್ತಿದ್ದೆ. ಹೋದಲ್ಲಿ ಹೀಗೆ ಗುರುತ ಅಜಿತ್ ಮುಂಚಿಂದ ಗುರುತ ನಂಗೆ. ನಮ್ದು ಆಚಾರ ಸಂಘ ಒಂದಿತ್ತ ಸಾಲಿರಾಮದಲ್ಲ, ಅದ್ರಲ್ಲಿ ನಾವು ಇತ್ತು ತುಂಬಾ ವರ್ಕ್ ಮಾಡಿತ್ತದ್ರಂಗೆ ಅಜಿತ್ ಇದ್ದ. ಅಷ್ಟೊತ್ತಿ ಪರಿಚಯ ನಮ್ ಸಂಘ ಒಂದಿತ್ತು, ಅದ ನೀವು ಬನ್ನಿ, ನೀವು ಸ್ವಲ್ಪ ಅದ್ರಲ್ಲೆಲ್ಲ ಒಳ್ಳೆ ಇದ್ದಿದ್ರಲ್ಲ ಸಂಘದಲ್ಲೆಲ್ಲ ಓಡಾಡ್ತಿದ್ರಲ್ಲ, ನಮ್ ಸಂಘಕ್ಕೆ ಒಂದ್ ಬಂದ್ ಸೇರ್ಕಣಿ ಅಂತ ಹೇಳ್ತಿದ್ರು. ಆಯ್ತು ಕಾಮನ್ ಹೇಳಿ ಟೈಮ್ ಕೊಡಿ ಕಾಮನ್ ಹೇಳ್ದೆ. ಹಾಗೆ ಒಂದಲ್ಲ ಒಂದ್ ದಿವಸ ಅದೇ ಅಂಗಡಿಯಲ್ಲಿ ಸಿಕ್ಕುದು, ಆ ಬೀಡ್ ಅಂಗಡಿಯಲ್ಲಿ ಸಿಕ್ಕುದು ಆಮ್ಲೆಟ್ ತಿಂಬತ್ತಿಗೆ. ಹಾಗೆ ಒಂದ್ ದಿವಸ ಬನ್ನಿ ಮಾರ ಈ ರವೇಣ್ಣು ಹೇಳ್ರು, ಬನ್ನಿ ಮಾರ ನಮ್ ಸಂಘ ಸೇರಿ ಹಾಗೀಗ ಅಂದ್ರು. ಆಯ್ತನ್ ಹೇಳ್ದೆ, ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ ಆದ್ರೂ ನಮ್ಗೆ ಅಂತ ಕೆಲ್ಸ ಭಾರಿ ಖುಷಿ. ಈ ಗಿಡ ನೋಡುದು ಮನೆ ನಮ್ದು ಸಣ್ಣದೊಂದು 5 ಸೆಂಟ್ಸ್ ಒಂದು ಮನೆ ಇತ್ತು, ಅದ್ರಂಗ ಈ ಪಾಟ್ ಅಲ್ಲಿ ಗಿಡ ನಡ್ತಿತ್ ನಾವು. ನಟ್ರು ಸಹ ಹೆಡಿ ಬಿದ್ದ ಪಾಟ್ ಹೊಡೆದು ಹಾಪದ ಗಿಡ ಎಗಲ್ ಕಟ್ ಹಾಪದ ಈಗಿದೆಲ್ಲ ಆತಿತ್ತ. ಅದನ್ ಕಂಡ ಆದ್ರೂ ಒಂದು ಜಾಗೃತಿ ಮಾಡ್ತಿದ್ದಿತ್ತು. ಕಡಿಗಡಿ ಇದ್ರಲ್ಲಿ ಒಳ್ಳೆ ವರ್ಕ್ ಅಲ್ಲ, ಪಂಚವರ್ಣದ ತುಂಬಾ ಒಳ್ಳೊಳ್ಳೆ ಕೆಲಸ ಅಲ್ಲ, ನಮ್ಗದು ಭಾರಿ ಖುಷಿ ಅದ್ ಮಾಡುದನ್ನ ಹೇಳ್ರೆ. ಎಲ್ಲೆಲ್ಲೋ ಎಂತಕ್ಕೋ ಸಾಯಂಕಾಲ ಹತ್ತಲ್ಲ ಇದೆಲ್ಲ ಕೆಲಸ ಮಾಡ್ಲಕ್ಕಲ್ಲ ಅಂತ ಹೇಳಿ ಮನ್ಸಿ ಬಂತ. ಕಡಿಗೊಂದು ಸೇರ್ಕಂತ ಸೇರ್ದಂಗ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಬಂತ. ಗಿಡ ನೋಡುದಲ್ಲಿ ಸ್ವಚ್ಛತೆ ಇದೆಯಲ್ಲಿ ಪ್ರತಿಯೊಂದು ಕೆಲಸ ಮಾಡುದು ಭಾರಿ ಖುಷಿ ಆತಿ. ಅವ್ರ ಲಲಿತ ನಮ್ಮ ಲಲಿತಕ್ಕೆ ಹೇಳ್ದಂಗೆ ಹಾಗೆ ಬೆಳಿಗ್ಗೆ ಆದಿತ್ಯವಾರ ಲೇಟ್ ಹೇಳುದು ಎಲ್ಲರು, ನಮ್ಗೆ ಆಗಲ್ಲ ಬೇಗ ಅರ್ಧ ಗಂಟೆ ಮತ್ತೂ ಬೇಗ ಎಚ್ಚರಿಕೆ ಇವ್ರು ಇವತ್ತಲ್ಲಿ ಮಾತ್ರ ಮನೆಗೆ ಹೇಳ್ತಿ ಹೇಳ್ದು ಇತ್ತು. ಆದಿತ್ಯವಾರ ಕಡೆ ಕಾಮತಿ
1: ಮನೆಗೆಲ್ಲ ಹೆಂಗಿರ್ತಿತ್ತು ನಿಮ್ಗೆ ಸಪೋರ್ಟ್?
3: ಹೆಂಡತಿ ಸಪೋರ್ಟ್ ಇದಿತ್ತು ಮನೆ ಅಪ್ಪ ಅಮ್ಮನ್ ಬಿಡಿ, ಇವ್ ಎಲ್ಲ ಆತ್ಮ ಪಪ್ಪದ ಲೇಟ್ ಬೆಳಿಗ್ಗೆ ಬೇಗ ಇವತ್ತು ಅವ್ರಿಗೆ ಗೊತ್ತಿರೋದಿಲ್ಲ ಹೆಂಡತಿ ಒಂದ್ ಕೇಂತಿದ್ದಾಳೆ. ಹಾ ಇವತ್ತಿಗೆ ಸ್ವಚ್ಛತೆ ಕಾಂತ ಬೇಗ ಎತ್ಕೊಂಡಿರೋ ಮಗ ಆತ್ತವಳಿಗೆ, ನನ್ಗೆ ಅವಳಿಕಿನ ಮುಂಚೆ ಎತ್ಕಂತೀನಿ ನಾನು. ಅಷ್ಟೊತ್ತಿಗೆ ನನ್ ಮಗಳು ಇದ್ದಾಳ ನಂಗೆ 9ನೇ ವರ್ಷ, ಅವಳು ನಾನು ಈಗ ಒಂದ 4-5 ತಿಂಗಳಿಂದ ಬತ್ತಿಲ್ಲ ಬಕ್ಕತ್ತಿನ ಮಗು ಅಲ್ಲ ಸಣ್ಣ ಮಗು ಅಂದಿತ್ತು. ಇಬ್ರು ಬಿಟ್ಟು ಬಂದ್ರಾಗ್ಲೇ ತಾನೆ ಅವಳು ನಲ್ಲಿ ಬಿಟ್ಟು ಬತ್ತಿದ್ದೆ, ಅವಳು ನನ್ನೊಟ್ಟಿ ಸ್ವಚ್ಛತೆಗೆ ಬತ್ತಾಳ ಸಾನಿಕ ಅಂತ ಹೇಳಿ. ಅವಳಿಗೂ ಭಾರಿ ಖುಷಿ. ಈಗ ನನ್ನ ಅವಳು ಮುಂಚಿನ ದಿವಸ ಹೇಳು ಶನಿವಾರ ದಿವಸವೇ ಆದಿತ್ಯವಾರ ಹೋಗ್ದಾರ ನಾಳೆಗೆ ಬೆಳಿಗ್ಗೆ ಹೋಗ್ದಾರೆ ನನ್ ಬಿಟ್ಟಿಗೆ ಹೋಗಬೇಡಿ ಅಂತ ಹೇಳು. ಒಂದ್ಸಲ ಬಿಟ್ಟಿಗೆ ಬಂದೆ, ಬಿಟ್ಟಿಗೆ ಬಂದಲ್ಲಿ ಮರ್ದಾಳ ಅಮ್ರು ಅವ್ರ ಅಪ್ಪ ನನ್ ಬಿಟ್ಟಿಗೆ ಹೋರ್ ಸೀದಾ ಹೇಳ್ಕಂಡ. ಕಡೆಗೆ ನೆನ್ಪಿನ ಮುಂಚೆ ಹೇಳ್ ಬೇಗ ಇದ್ರೆ ಮಾತ್ರ ಕರ್ಕೋತಿ, ಇಲ್ಲಿ ಕರ್ಕೋತಿಲ್ಲ ಅವ್ನು. ಕಡೆ ನನ್ಕಿಂತ ಮುಂಚೆ ಎತ್ಕಂತಿದ್ದಾಳ, ಎದ್ಕೆ ಅವಳು ರೆಡಿ ನನ್ನೊಟ್ಟಿ ಬತ್ತಿದ್ದಾಳೆ. ಅದೇ ಅವಳಿಗೂ ಸಾಕು ಖುಷಿ, ಕಸ ಎಕ್ಕುದ ಪಪ್ಪುದ ಸಮುದ್ರ ಬದಿ ಅಂದ್ರೆ ಮತ್ತೆ ಖುಷಿ ಅವಳಿಗೆ. ಹಾ ನೀರ ಹಾಡು ಕತ್ತಲ್ಲ ನಾ ಬತ್ತಿ ಇವತ್ತು ಸಮುದ್ರ ಬದಿ ಅಪ್ಪ ಯಾಕೆಂ ಓ ಸಮುದ್ರ ಬದಿ ಬತ್ತಿ ಯಾಕೆ ಬತ್ತಿ ಭಾರಿ ಖುಷಿ ಆತಿತ್ತು. ಮತ್ತೆ ಈ ವರ್ಕ್ ನಮ್ದೆಲ್ಲ ತುಂಬಾ ಖುಷಿ ಕೊಡುತ್ತೆ ಮನ್ಸಿಗೆ. ಮತ್ತೆ ಈ ಮಕ್ಕಳ ಕಸ ನಾವು ಈಗ ನಾ ಕರ್ಕೋ ಹತ್ತೆ, ನಾ ಕಾರಲ್ಲಿ ಕರ್ಕೋ ಹತ್ತೆ ಪತ್ತಿಗೆ ಚಾಕ್ಲೇಟ್ ತೆಗಿಸಿ ಕೊಡ್ತೆ, ಒಂದು ತಿಂಡಿ ತೆಗಿಸಿ ಕೊಡ್ತೆ. ಅವಳಿಗೆ ಹೇಳುದು ಪೇಪರ್ ಹರ್ಕ್ ಬಿಸಾಡೋಕಿಲ್ಲ, ಪ್ಲಾಸ್ಟಿಕ್ ಹರ್ಕೊಂಡು ತಿಂದಾದ್ಮೇಲೆ ಆ ಡೋರ ಒಂದ್ ಗ್ಯಾಪ್ ಇರುತ್ತೆ ಅದಕ್ಕೆ ಸಿಕ್ಸಿಡುದು. ಅವಳು ಅದೇ ತರ ಮಾಡ್ತಿದ್ದಾಳ. ಮತ್ತೆ ನಾನ್ ಈಗಳು ಕಾರಂಗಿತ್ತು ಬಾಟ್ಲಿ, ಒಂದ್ 3-4 ಬಾಟ್ಲಿ ಇತ್ತು ಜ್ಯೂಸ್ ಕುಡ್ದು ಬಾಟ್ಲಿ ಹುಡುಕಾಗ ನಿಜವಾಗ ಯಾವ ಜ್ಯೂಸ್ ಅಲ್ಲ, ನಾ ಕುಡಿದ್ರೆ ಆ ಬಾಟ್ಲಿನ ಹೊರ್ಬಿಸಾಡುದಿಲ್ಲ ಕಾರಂಗೆ ಇಟ್ಕೊಂಡದ್ದು. ಈಗಳು ಇತ್ತ ಡೋರಂಗ ಇವತ್ ಕಣ್ಕೊಂಡ್ ಬಂದಿ ಕಾರಂಗಿತ್ತು. ನಿನ್ನ ಐಸ್ ಕ್ರೀಮ್ ತಿಂದದ್ದ, ಐಸ್ ಕ್ರೀಮ್ ಕವರು ಅದೇ ಇತ್ತು, ಪೇಪರ್ ಆಗ್ಲಿ ಜರಿ ಆಗ್ಲಿ ಅಂತದೇ ಆಗ್ಲಿ. ಈಗ ನಾವು ಪ್ಯಾಟಿ ಕರ್ಕೋತ್ ಹೆಂಗ್ಸರ್ ಆಗ್ಲಿ ಅಪ್ಪ ಆಗ್ಲಿ ಯಾರ ಕರ್ಕೋತ್ ಮಕ್ಕಳಿಗೆ ತಿಂಡಿ ತೆಗಿಸಿಕೊಡ್ತಾರೆ. ತಿಂಡಿ ತೆಗಿಸಿಕೊಳ್ಳ ಅವ್ರು ಹೇಳಕ್ ಅವ್ರಿಗೆ ಗೊತ್ತಿರತ್ತ, ಅವ್ರು ಹೇಳುದಿಲ್ಲ ಮಕ್ಕಳ ತಿಂಡಿ ತಿಂದ ಆದ್ಮೇಲೆ ಅದನ್ನ ಬಿಸಾಡ್ಬೇಡಿ, ಅದ್ ನಮ್ ಕೈ ಕಿಸಿಯಲ್ಲೋ ಯಾಕರ್ ಹೈಕಣಿ. ಅದನ್ನ ನಾವ್ ಮನೆ ತಂದ ಇವ್ರು ಹೇಳ್ದಂಗೆ ಅದನ್ನ ತಂದ ಪ್ಲಾಸ್ಟಿಕ್ ಇವ್ರ ತಕೊಂಡ ಬತ್ರ ಅದಕ್ಕೆ ಚೀಲಕ್ಕೆ ಹಾಕಿಟ್ರು ಆಗತ್ತೆ. ಇವ್ರ ಎಂತ ಸುಮ್ನೆ ಐಕಂತ್ರ ಬಿಸಾಡ್ಬೇಡಿ ಏನು ಹೇಳುದಿಲ್ಲ, ಅವ್ರ ಮಕ್ಕಳು ಬಿಸಾಡ್ಲಿ ಅಂದ್ರೆ ಇವ್ರ ಕೈದು ತಪ್ಪಿ ಹೋದಂಗ ಆತ. ಈಗಲೇ ಯಾರು ಬ್ಯಾಗ್ ಹಿಡ್ಕ ಬರ್ತಿಲ್ಲ, ಖಾಲಿ ಒಂದು ಮೊಬೈಲ್ ಒಂದು ಸಣ್ಣದೊಂದು ಪರ್ಸ್ ಬ್ಯಾಗ್ ಹಿಡ್ಕಂತಿಲ್ಲ. ಅದು ಮಕ್ಕಳ ಕಿಸಿ ಹಾಕೊಂಡು ಮಕ್ಕಳನ್ನ ಹೇಳಕ್ ಚೆಂಡಿ ವಸ್ತು ಆಗ್ಲಿ ಅಂತದೇ ಇಲ್ಲಿ ಒಂದ್ ಪ್ಲಾಸ್ಟಿಕ್ ಹಾಕೊಂಡು ಕಿಸಿ ಹಾಕೊಂಡು ಮನೆಗೆ ಬಂದದ್ರೆ ಅಂತಾನೆ ಇಲ್ಲುವರಿ ಮಾಡಬಹುದು. ಅದ್ ಮಾಡುದಿಲ್ಲ
1: ಆ ಮಕ್ಕಳ ಮತ್ತೆ ಫಾಲೋ ಮಾಡ್ತೋ ಅಂತ ಹೇಳಿ.
3: ಮತ್ತೆ ವಿವೇಕಾ ಸ್ಕೂಲ್ ಅಲ್ಲಿ ನಾವು ಎಂತ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಎಲ್ಲ ಮಾಡುತ್ತೆ ರವೇಣ್ಣ, ನಾವು ಎಲ್ಲ ಹತ್ತು ಅವರೊಟ್ಟಿಗೆ ಹೋಗಿ ಹತ್ತು. ಮತ್ತೆ ಮಕ್ಕಳಿಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾರಲ್ಲ ಯಾವ್ದು ವಿವೇಕಾ ಸ್ಕೂಲ್ ಮಕ್ಕಳು. ಆ ಮಕ್ಕಳು ನಾನು ಒಂದ್ ದಿವಸ ನಾನು ನಮ್ಮ ರಸ್ತೆ ನಾನು ಬೈಕ್ ಅಲ್ಲಿ ಹೋಗ್ತಿದ್ದೆ, ಎರಡು ಮಕ್ಕಳು ವಿವೇಕಾ ಸ್ಕೂಲ್ ನಡ್ಕೊ ಕಾಟದಂಗ ಇಳ್ಕೊಂಡು ನಡ್ಕೊ ಹೋಗ್ತಾ ಇದ್ರು. ನಡ್ಕೋಪರ ಅವ್ರ ಕುರ್ಕಿರಿ, ಒಬ್ಬಳ ಕೈಯಲ್ಲಿ ಕುರ್ಕುರಿ ಮತ್ತವಳ ಕೈಯಲ್ಲ ಜ್ಯೂಸ್ ಬಾಟ್ಲಿ. ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ, ಅವ್ರ ನಡ್ಕೋಪ ನಾ ಹಿಂದೆ ಇದ್ದೆ, ತಿಂದ್ರ ತಿಂದ್ರ ತಿಂದ್ರ ಅಲ್ಲಿ ತೆಗ್ಬಿಸಾಡಿ. ಅವ್ರಿಗೆ ಮುಂಚೆ ಒಂದ್ ವಾರೋ ಒಂದ್ ತಿಂಗಳ ಹಿಂದೆ ನಾವು ಮಾಹಿತಿ ಕೊಟ್ಟಿ ಬಂದಿತ್ತು ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮಾಡಿ ಅನ್ನಿ, ಆದ್ರೂ ಅದನ್ನ ಅಲ್ಪಿಸಾಡ್ರ ಕಂಡೆ. ನಾ ಮುಂದ್ ಬಂದ್ ಹೇಳ್ದೆ ಎಲ್ ಬಿಸಾಡ್ದೀನಿ ಕುರ್ಕುರಿ ಓ ನೈಕ್ರ ಅಂಗಡಿ ತಕ್ಕ ತಿನ್ಕ ಬತ್ತಿದ್ದೆ, ಎಲ್ ಬಿಸಾಡ್ದೆ ನಾವು ಅಲ್ಲಿ ಬಿಸಾಡ್ದೆ ಅಂಕಲ್ ಅಂದ. ಅದ್ ಬಿಸಾಡ್ಬೇಡಿ, ನಿಮ್ ಮೊನ್ನೆ ಮಾಹಿತಿ ಕೊಟ್ಟಿರ್ ನೆನ್ಪಿತ್ತಲ್ದ, ಅದ್ ಎಂತ ಬಿಸಾಡಿಕೆ ಇಲ್ಲ, ಇನ್ ಬಿಸಾಡುದು ಇಲ್ಲ ಅಂದ್ರೆ. ಆದ್ರೂ ಅವ್ರಿಗೆ ಅದೊಂದು ಜಾಗೃತಿ ಮೂಲಕ ಅವರಿಗೆ ಅಷ್ಟು ಇದ್ದ ಮಾಹಿತಿ ಕೊಟ್ಟ ಮೇಲೂ ನಾವು ನಮ್ಮ ಗ್ರಾಮ ನಾವು ಕ್ಲೀನ್ ಇಟ್ಕೊಳಕ್ ಕಸ ಬಿಸಾಡಿ ದನ ಕರು ಏನಾರು ತಿಂದ ಅವ್ದ ಆರೋಗ್ಯ ಹಾಳತ್ತ, ಅದನ್ನ ಜಾಗೃತಿ ಯಾರು ಮಾಡುದಿಲ್ಲ. ಮನೆಂಗಾರು ಹಾಗೆ ಪ್ಲಾಸ್ಟಿಕ್ ಈಗ ಒಂದು ಊಟ ತಕ ಬಂದ್ರೆ, ಒಬ್ರು ಒಂದು ಊಟಕ್ಕೆ ಕೆಲ್ಸಕ್ಕೆ ಬರ್ತಾರೆ, ಅವ್ರಿಗೆ ಒಂದು ಊಟ ತಕ ಬಂದ್ರೆ ಏಳು ಕೊಟ್ಟೆ ಇರತ್ತೆ. ಅದ್ರಂಗೆ ನಮ್ಮ ಅಧ್ಯಕ್ಷರು ಹೇಳ್ದ, ಮೋಹನ್ ಪೂಜಾರ್ ಹೇಳ್ದಂಗೆ ಏಳು ಕೊಟ್ಟೆ ಇರತ್ತೆ. ಅದಲ್ಲೇ ಮತ್ತೊಂದು ದೊಡ್ಡ ಕೊಟ್ಟೆ ಇರತ್ತೆ, ಮಜ್ಜಿಗೆ ಬೇರೆ, ಹುಳಿ ಬೇರೆ, ಸಾರಿ ಬೇರೆ, ಪಾಯ್ಸಕ್ ಬೇರೆ, ಅಷ್ಟ ಮತ್ತ ಟೋಟಲ್ ಕಟ್ಟು ಒಂದು ಜರಿ ಇರುತ್ತೆ ಅದರಲ್ಲಿ. ಅದೇ ಅದೆಲ್ಲ
1: ಫಸ್ಟ್ ಆಫ್ ಆಲ್ ಕೊಟ್ಟೆಲ್ಲಿ ನಾವು ತಿಂಬಕಾಗ, ಬಿಸಿ ಬಿಸಿ ಸಾಂಬಾರ ಸಾರ ಹಾಕಿ ಕೊಟ್ಟಿರ್ತಾರ ಅದನ್ನ ತಿಂಬಕ್ಕೆ.
3: ಲಾಸ್ಟ್ ಟೈಮ್ ಒಂದು ಹಾಗೆ ನಮ್ದು ನ್ಯೂಸ್ ಬಂದಿತ್ತು ಮೊಬೈಲ್ ಅಲ್ಲಿ ಬಂದಿತ್ತು, ಹೋಟ್ಲ್ ಅಲ್ಲಿ ಮಸಾಲ ದೋಸೆ ಆರ್ಡರ್ ಮಾಡಿ ಸ್ವಾಮಿಯವರು, ಅವ್ರು ನಿಜವಾಗಿ ಬಾಳೆಲ್ಲಿ ಹಾಕಿ ಕೊಟ್ಕಲ್ಲ, ಪ್ಲಾಸ್ಟಿಕ್ ಹಾಕಿ ಕೊಟ್ರು. ಪ್ಲಾಸ್ಟಿಕ್ ಹಾಕಿ ಕೊಟ್ಟು ಕೂಡ ಆ ಪ್ಲಾಸ್ಟಿಕ್ ಮೆಲ್ಟಾಯ್ತು, ಬಿಸಿ ಮಾಡಿ ಹಾಕ್ರಲ್ಲ ಫುಲ್ ಮೆಲ್ಟ್ ಆಗಿ ಮುದ್ದೆ ಆಗಿತ್ತು ಅದು. ನಮ್ಗಾಗಿ ನಮ್ಗೆ ಕೆಲವೊಂದು ಇದರಲ್ಲಿ ಬಂದದಂದ್ರೆ ಪಂಚಾವಣದಲ್ಲೇ ಬಂದ ಮೇಲೆ ಜಾಗೃತಿ ಆದ್ ನಾವು, ಯಾಕಂದ್ರೆ ಯಾರಲ್ಲಿ ಓಟ್ನ ಮುಂಚೆ ಬಿಸಿ ಬಿಸಿ ಕುಡ್ತಿದ್ದು, ಅದು ವಿಷಯ ಎಲ್ಲ ಬಂದ್ರ ಮೇಲೆ ನಮ್ಗೆ ಗೊತ್ತಾದ್ದು ಈ ಪ್ಲಾಸ್ಟಿಕ್ ಎಷ್ಟು ಬಿಡುತ್ತ ಪ್ಲಾಸ್ಟಿಕ್ ಲೋಡ್ ಅಂದ್ರ ಮೇಲೆ. ಮೊನ್ನ ಅಂಗಡಿ ಹೋರೆ ನಮ್ಗೆ ಶ್ರೀ ಲೋಡ್ನೆ ಚಾ ಕೊಡಿ ಅಂದ್ ನಾವು ಹೇಳಿ, ಯಾಕಂದ್ರೆ ಹೇಳ್ರೆ ಅದ್ರ ಮಾಹಿತಿ ಬಂದಿತ್ತಲ್ಲ ಅಂತ.
4: ಒಂದು ವರ್ಷದಿಂದ ನಾನೊಂದು ಮನೆ ಕಟ್ತಾ ಇತ್ತು, ಆ ಮನೆ ಕಟ್ಟಬೇಕಾದ್ರೆ ದಿವಸಕ್ಕೆ 7-8 ಜನ ಮೇಸ್ತ್ರಿಗಳು ಬರ್ತಾರೆ, ಅವ್ರು ಬಂದು ಬರಬೇಕಾದ್ರೆ ನಾನು ಫಸ್ಟ್ ಅವ್ರಿಗೆ ಹೇಳಿದ್ದೆ ನೀವು ಪ್ಲಾಸ್ಟಿಕ್ ಊಟ ತಗೊಂಬಂದಿದ್ರೆ ಅದನ್ನ ಕ್ಲೀನ್ ತೊಳೆದಿಡಿ ಅಂತ. ಅವ್ರು ಆ ಕೆಲಸನ ಮಾಡಲಿಲ್ಲ, ಒಂದು ದಿವಸ ಮಾಡಿದ್ರು, ಆಮೇಲೆ ನೋಡ್ಬೇಕು ಕವರ್ ಅಲ್ಲಿ ಕಟ್ಟಿ, ಯಾಕಂದ್ರೆ ಅವ್ರು ಅಲ್ಲೇ ಜೇರಿ ಕೊಟ್ಟಿ ಅದ್ರ ಕೂಡ ಅದ್ರೊಳಗೆ ಅನ್ನ ಅಲ್ಲೇ ಸಾಂಬಾರ್ ಅಲ್ಲೇ, ಯಾಕಂದ್ರೆ ಸಾರು ಜನ ಯೋಚನೆ ಮಾಡ್ಬೇಕು ಅದನ್ನ ಏನ್ ಮಾಡ್ತಾರ ಅನ್ನೋದಲ್ಲ. ಬಿಡಿಸಿ ಬಿಡಿಸಿ ಹೇಳಿದೆ ಅವ್ರು ನನ್ನ ಮೇಲೆ ಸಿಟ್ಟವ್ರಿಗೆ, ನಿಂದ ಒಂದೇ ಸಹಿ, ನಿಂದ ಒಂದ್ ಮನೆಗೆ ಸಹಿ ಮರ, ನಾವು ಮತ್ತೆಲ್ಲ ಬರ ಹಿಂಗ್ ಮಾಡುದಿಲ್ಲ ಅಂತ. ಅದು ತಪ್ಪು, ಅವ್ರು ಎದ್ರೆ ಆ ಸಾಂಬಾರ್ ಜರಿ ಕೊಟ್ಟಿ, ಸಾಗು ಜರಿ ಕೊಟ್ಟಿ, ಚಟ್ನಿ ಜರಿ ಕೊಟ್ಟಿ, ತೋಳದ ತಲ್ಕದ ನಡಿ ಬಿಟ್ಟು ಒಣಸಿ ಅದನ್ನ ನಾನು ಮನೆಗೆ ಗುರುವಾರ ಗುರುವಾರ ಕಲೆಕ್ಷನ್ ಬರ್ತಾರೆ ಅವ್ರಿಗೆ ಕೊಡ್ತಾ ಇದ್ದೆ. ಜನ ಅಷ್ಟು ಹೇಳಿದ್ರು ಅರ್ಥ ಮಾಡ್ಕೊಂಡ್ರ ಮೇಲೆ ಅಂತ ಮಾಡೋ, ಅವ್ರದ್ದು ಗಲಾಟೆ ಮಾಡ್ಕೊಂಡು ನಾವೇ. ಸಾರ್ವಜನಿಕರು ಏನ್ ಮಾಡ್ಬೇಕಂತ ಹೇಳಿದ್ರೆ, ಇವತ್ತು ನಂದು ಒಂದ್ ಸಣ್ಣ ಕ್ಯಾಂಟೀನ್, ಎಷ್ಟೋ ಜನ ಬರ್ತಾರೆ ಅವ್ರು ಹೇಳ್ತಾರೆ, ಯಾಕಂದ್ರೆ ಅವ್ರ ದಿನೇಶ್ ಆಚಾರ್ಯ ಹೇಳಿದ್ರೆ ಸ್ಟೀಲ್ ಗ್ಲಾಸ್ ಅಲ್ಲಿ ನಮ್ಮ ಹೋಟ್ಲೆ ಬಂದ ನೂರಕ್ಕೆ ನೂರು ಸತ್ಯ. ಯಾಕಂದ್ರೆ ಎಲ್ಲರೂ ನಮ್ಮ ಸಂಘಟನೆ ಇರುವವ್ರು ಎಲ್ಲರೂ 27 ಜನ ಮಹಿಳೆಯರು ಇರ್ಬೋದು, 30-32 ಜನ ಯುವಕ ಮಂಡಲದ ಹುಡುಗರು ಇರ್ಬೋದು, ಇವತ್ತು ನಮ್ಮಲ್ಲಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿಯುವುದಿಲ್ಲ, ಪ್ಲಾಸ್ಟಿಕ್ ಲೋಟದಲ್ಲಿ ನೀರು ಕುಡಿಯುವುದಿಲ್ಲ, ಎಲ್ಲ ಅವಾಯ್ಡ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಅಲ್ಲಿ ತಂದು ಕಟ್ಟದನ್ನ ವಸ್ತುಗಳು ತಿನ್ನುವುದಿಲ್ಲ, ಆದ್ರೆ ಒಂದು 70% ನಮ್ಮಲ್ಲಿ ಅವಾಯ್ಡ್ ಮಾಡಿದ್ದಾರೆ ಇವಾಗ, ಅದನ್ನ ನೋಡಿ ಬೇರೆಯವ್ರು ಕಲಿತಿದ್ದಾರೆ. 150 ವಾರ ಇದರಲ್ಲೂ 5.5 ಕಿಲೋಮೀಟರ್ ನಾವು ಬೀಚ್ ಕ್ಲೀನ್ ಮಾಡಿದ್ವಿ, 200ನೇ ವಾರಕ್ಕೂ ಹೆಚ್ಚು ಕಡಿಮೆ 3-4 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕ್ಲೀನ್ ಮಾಡಿತ್ತು. ಹೀಗೆ 300ನೇ ವಾರಕ್ಕೆ ಹೆಚ್ಚು ಕಡಿಮೆ ಕೋಡಿಯಿಂದ ಕೋಟಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರೆಗೆ 5.5 ಕಿಲೋಮೀಟರ್ ಬೀಚ್ ಕ್ಲೀನ್ ಮಾಡಿದ್ದೇವೆ. ಸಾಧಾರಣ ನನ್ನ ಅಂಜದ ರೆಕಾರ್ಡ್, ಯಾಕಂದ್ರೆ ಯಾವ ಸಂಘಟನೆಯವರು ಮಾಡ್ಲಿಕ್ಕಿಲ್ಲ. ಕೋಡಿಯಿಂದ ಹೆಚ್ಚು ಕಡಿಮೆ ರಾಷ್ಟ್ರ ನಮ್ಮ ಬೀಚ್ನ ಕೋಡಿಯಿಂದ ನಮ್ಮ ಸಂಘಟನೆ ಜೊತೆಲಿ ಇತರ ಸಂಘಟನೆ ಇರ್ಬೋದು, ಮನೋರ್ ಫ್ರೆಂಡ್ಸ್ ಇರ್ಬೋದು, ಹಂದಟ್ಟು ಮಹಿಳಾ ಬಳಗ ಇರ್ಬೋದು. ಮತ್ತೆ ನಮ್ಗೆ ಇನ್ನೊಂದು ದೊಡ್ಡ ಏನಂತ ಹೇಳಿದ್ರೆ ಗೀತಾನಂದ ಫೌಂಡೇಶನ್ ಅವ್ರು ನಮ್ಮನ್ನ ಈ ಮಟ್ಟಕ್ಕೊಂದು ಬೆಳೀಲಿಕ್ಕೆ ಕಾರಣ ಗೀತಾನಂದ ಫೌಂಡೇಶನ್ ಅವ್ರು, ನಮ್ಮ ಅದ ಪ್ರವರ್ತಕರಾದ ಆನಂದ್ ಸಿಕ್ಕಿಂದವ್ರು. ಅದನ್ನ ನಮ್ಮನ್ನ ಬೆನ್ ತಟ್ಟಿದ್ದಾರೆ, ನೀವು ಈ ನಮ್ಮನೆ ಕೆಲಸ ಮಾಡ್ಬೇಕಂತ. ಇವತ್ತು ನಾವು ಪಂಚವರ್ಣ ಸಂಘಟನೆಯವರು ಒಂದೆರಡು ಕೆಲಸ ಮಾಡ್ಲಿಲ್ಲ, ಯಾಕಂದ್ರೆ ನಮ್ಮ
1: ಈಗ ನಿಮ್ದು ಪಂಚವರ್ಣದಿಂದ ಇನ್ನೊಂದು ವಿಶೇಷ ಕಾರ್ಯಕ್ರಮ ಆಯ್ತು, ರೈತರೆಡೆ ನಮ್ಮ ನಡೆ ಅಂತ. ಸೊ ಪಂಚವರ್ಣದಿಂದ ಒಂದು ವಿಶೇಷ ಕಾರ್ಯಕ್ರಮ ಆಯ್ತು, ನಾವು ರೈತರನ್ನೆಲ್ಲ ನೆಗ್ಲೆಕ್ಟ್ ಮಾಡ್ದಾರೆ, ರೈತರಿಗೆ ಗೌರವ ಇಲ್ಲ, ರೈತರಯ್ಯೋ ಗೆದ್ದಿಗಿಳ್ದು ಎಂತ ಬೇಸಾಯ ಮಾಡುದು, ಎಂತ ಸಿಕ್ಕತ್ತ ಅದ್ರಾಗೆ, ಹೊಟ್ಟೆ ತುಂಬುದಿಲ್ಲ ಅಂತ ಒಂದು ನಿಕೃಷ್ಟ ಭಾವದಿಂದ ಕಾಣುವಂತದ್ದು. ಆದ್ರೆ ನೀವು ಸೇರ್ಕೊಂಡ ರೈತರೆಡೆ ನಮ್ಮ ನಡೆ ಅಂತ ಹೇಳ್ಕೊಂಡ ರೈತರ ಮನೆಗೆ ನೀವು ಹೋಗಿ ಅವರನ್ನ ಗುರುತಿಸುವ ಕಾರ್ಯಕ್ರಮಗಳೆಲ್ಲ ಮಾಡೋ ಶುರು ಮಾಡ್ರಿ, ಇದ್ರ ಬಗ್ಗೆ ಹೇಳಿ ಸರ್.
4: ಮೇಡಮ್, ಏನಂತ ಹೇಳಿದ್ರೆ ಈ ರೈತರೆಡೆ ನಮ್ಮ ನಡಿಗೆ ಕಾರ್ಯಕ್ರಮ ನಾವು ಮಾಡ್ಲಿಕ್ಕೆ ಮುಖ್ಯ ರೂವಾರಿ ಆದವರು ನಮ್ಮ ಆನಂದ್ ಸಿಕ್ಕಂದಾರ್. ಯಾಕಂದ್ರೆ ಅವ್ರ ಹಿಂದೆ ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನಿಂದ ನಿಂತು ನಮ್ಗೆ ಪ್ರೋತ್ಸಾಹ ಕೊಡೋರು. ಹಿಂದೆ ಹೇಳಿದ್ರು ಅವ್ರು ಒಂದು ಮಾತು, ನೀವು ರೈತರನ್ನೊಮ್ಮೆ ಮನೆಗೆ ಹೋಗಿ ಗುರುತಿಸಿ ನೋಡಿ, ಅವ್ರಿಗೆ ಆಗುವ ಆನಂದ ನೋಡಿ, ಖುಷಿ ನೋಡಿ ಅವ್ರ ಮುಖದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ನಾವು ಏನ್ ಮಾಡ್ತಂದ್ರೆ ಇವತ್ತು ನಮ್ದು 55 ರೈತರನ್ನ ಗುರುತಿಸಿದ್ದೆ, ಪ್ರತಿ ತಿಂಗಳ 55 ತಿಂಗಳಿಂದ 55 ರೈತರನ್ನ ಪ್ರತಿ ತಿಂಗಳು ಒಮ್ಮೊಮ್ಮೆ ರೈತರನ್ನ ಗುರುತಿಸುವಂತ ಕಾರ್ಯಕ್ರಮಗಳು. ಯಾಕಂದ್ರೆ ನಾವು ಇವತ್ತೇನು ರೈತರನ್ನ ಗುರುತಿಸಿದ್ದೇವೆ, ಆ ರೈತರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ ಇಬ್ಬರು ರೈತರಿದ್ದಾರೆ ನಮ್ಮ ಇದರಲ್ಲಿ. ಯಾಕಂದ್ರೆ ನಾವು ರೈತರಡೆ ನಮ್ಮ ಕಾರ್ಯಕ್ರಮದಲ್ಲಿ ಬರೀ ರೈತರಿಗೆ ಹೋಗಿ ಅವ್ರಿಗೆ ಒಂದು ಶಾಲ್ ಹಾಕಿ ಬರುವಂತದ್ದಲ್ಲ, ಅವ್ರಿಗೆ ರೈತರಿಗೆ ಬೇಕಾಗಿರೋ ಒಂದು ಪರಿಕರಗಳನ್ನು ಅವ್ರ ಮನೆಗೆ ಕೊಟ್ಟು ಬರ್ತೇವೆ. ಅವ್ರ ಮನೇಲಿ ಸಾಂಪ್ರದಾಯಿಕವಾಗಿ ಒಂದು ಗೋಪೂಜೆ ಮಾಡಿ ರೈತರಿಗೆ, ಆ ರೈತರಲ್ಲಿರೋ ಅವ್ರ ಮನೆಯಲ್ಲಿರೋ ದನಕ್ಕೊಂದು ಗೋಪೂಜೆ ಮಾಡಿ ಆ ರೈತರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಒಂದು ಸನ್ಮಾನ ಮಾಡಿದಾಗ ಆ ರೈತರಲ್ಲಿರುವಂತ ಖುಷಿಗಳು ನೋಡ್ಬೇಕು ಎಂತ ಖುಷಿ. ಯಾಕಂದ್ರೆ ಒಂದು ನಾವು ಬೇಳೂರಲ್ಲಿ ಒಂದು ಹುಡುಗಿ ನಾವು ಸನ್ಮಾನ ಮಾಡಿತ್ತು, ದಿಶಾ ದೇವಾಡಿಗ, ನಿಶಾ ದೇವಾಡಿಗ ಅಂತ. ಆ ಹುಡುಗಿ ಆವಾಗಲೇ ಒಂದು ತಾಯಿ ತಂದೆ ನನ್ನ ತೀರಿ ಹೋಗಿದ್ರು, ತಂದೆ ಮಾಡ್ತಿದ್ದನ್ನ ಕೆಲಸವನ್ನು ಬಿಡಬಾರ್ದು ಅಂತ ಹೇಳಿ ಆ ಹುಡುಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ಲು. ಅವಳು ಚಾವಂತಿ ಇರ್ಬೋದು, ಕರ್ಗುಂಜಿ ಇರ್ಬೋದು, ಆವುಡಿ ಇರ್ಬೋದು, ಉದ್ದ ಇರ್ಬೋದು, ಹೆಸರು ಇರ್ಬೋದು, ಬತ್ ಇರುವಂತ ಜಾಗದಲ್ಲಿ ಸ್ವಲ್ಪ ಗೇಣಿ ಜಾಗದಲ್ಲಿ ಇರ್ಬೋದು. ಯಾಕಂದ್ರೆ ಆ ಹುಡುಗಿಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅದ್ರಲ್ಲಿ ನಮ್ಮಲ್ಲಿ ಒಬ್ಬ ಜಯರಾಮ್ ಶೆಟ್ರ್ ಅಂತ ಒಬ್ಬ ಭಾಸ್ಕರ್ ಶೆಟ್ರ್, ಅವರಿಗೆಲ್ಲ ನಮ್ಮ ನಾವು ಮಾಡಿದ ರೈತರಡೆ ಕಾರ್ಯಕ್ರಮ ಮಾಡದಂತ ವ್ಯಕ್ತಿಗಳಿಗೆಲ್ಲ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಸಿಕ್ಕಿದೆ 55 ಜನರಿಗೆ. ಯಾಕಂದ್ರೆ ನಾವು ಇಲ್ಲಿ ಬರೀ ಕೋಟ ಒಂದೇ ಇಟ್ಕೊಂಡಿಲ್ಲ, ಕೋಟ ಇರ್ಬೋದು, ತೆಕ್ಕಟ್ಟೆ ಇರ್ಬೋದು, ಸಾಸ್ತಾನ ಇರ್ಬೋದು, ಪಾಂಡೇಶ್ವರ ಇರ್ಬೋದು, ಹಂಗಾರ್ಕಟ್ಟೆ, ಕೋಡಿ, ಪಾರಂಪಳ್ಳಿ, ಸಾಲಿರಾಮ, ಸಾಸ್ತಾನ, ಆ ಭಾಗದಲ್ಲಿರುವ ರೈತರನ್ನೆಲ್ಲ ಹೋಗಿ ಗುರುತಿಸಿದ್ದೇವೆ. ಅವಾಗ ರೈತ ಅವ್ರು ಹೇಳುದು, ನೀವು ಎಂತ ಮಾಡ ಪಂಚಾವಣದಲ್ಲಿ ಬಂದು ನಮ್ಮ ಮನೆಗೆ ಒಂದು ಸನ್ಮಾನ ಮಾಡಿರಲ್ಲ, ನಮಗೂ ದೊಡ್ಡ ಖುಷಿ ಅಂತವೇ. ಅದಕ್ಕಿಂತ ಖುಷಿ ಅಂತ ಇತ್ತು ನಮ್ಮೊಂದು ಸಂಘಟನೆಗೆ, ಉಡುಪಿ ಜಿಲ್ಲಾ ರೋಟರಿ ಪ್ರಶಸ್ತಿ ಕೊಟ್ಟಿದ್ದಾರೆ ನಮ್ಗೆ, ಮಣಿಪಾಲದಲ್ಲಿ ಆಗಿರೋ ದೊಡ್ಡ ಕಾರ್ಯಕ್ರಮದಲ್ಲಿ ಇಂತಿಂತ ದೊಡ್ಡ ಪ್ರಶಸ್ತಿಗಳೆಲ್ಲ ಕೊಟ್ಟಿದ್ದಾರೆ. ಈಗ ನಾವು ಪ್ರಶಸ್ತಿಯನ್ನ ನಾವು ಅರಿಸ್ತಾ ಹೋಗ್ಲಿಲ್ಲ, ಪ್ರಶಸ್ತಿ ನಮ್ಮನ್ನ ಹುಡ್ಕೊಂಡು ಬಂತು, ಅದಕ್ಕೆ ನಮ್ಗೆ ದೊಡ್ಡ ಖುಷಿ.
1: ನೀವು ಮಾಡೋ ಕೆಲಸಕ್ಕೆ
4: ಒಂದು ಸಣ್ಣ ಮಟ್ಟದ ಕಾರ್ಯಕ್ರಮ, ರಾಜ್ಯೋತ್ಸವ ಅನ್ನೋ ಕಾರ್ಯಕ್ರಮ ಮಾಡಿ, ಆ ಕಾರ್ಯಕ್ರಮದಲ್ಲಿ ಬರೇ ರಾಜ್ಯೋತ್ಸವ ಅಲ್ಲ, ಆ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿರೋರು, ಹೊರ ಜಿಲ್ಲೆಯಲ್ಲಿರೋರು, ನಮ್ಮ ರಾಜ್ಯದಲ್ಲಿರೋರನ್ನ ಪ್ರಭಾವಿ ವ್ಯಕ್ತಿಗಳನ್ನ, ಗಣ್ಯ ವ್ಯಕ್ತಿಗಳನ್ನ, ಬೇರೆ ಒಳ್ಳೊಳ್ಳೆ ಕೆಲಸ ಮಾಡಿದ ವ್ಯಕ್ತಿಗಳನ್ನ ನಾವು ಗುರುತಿಸ್ತೇ ಬಂದವೆ. ವಿ ಆರ್ ಎಲ್ ಮಾಲೀಕರಾದ ವಿಜಯ ಸಂಕೇಶ್ವರ ಇರ್ಬೋದು, ಹಿಂದೆ ನಮ್ಮ ಕರ್ನಾಟಕ ಬ್ಯಾಂಕಿನ MD ಅವರಾದ ಮಾವಲೇಶ್ವರ ಭಟ್ರ ಇರ್ಬೋದು, ಪತ್ರಕರ್ತರಾದ ವಿಜಯಲಕ್ಷ್ಮಿ ಶುಭ್ರವರು ಅವರು ಸತ್ಯ ಕಾರ್ಯದ ಸನ್ಮಾನ ಮಾಡಿದ್ದೇವೆ, ನಮ್ಮ ಕ್ರೀಡಾಪಟು ರಿಶಾಂಕ್ ದೇವಳಿಗಿರ್ಬೋದು, ಮುಖ್ಯಮಂತ್ರಿ ಚಂದ್ರು, ಉಮಾಶ್ರೀ ನೋಡಿ ನಮ್ದು ವಿಶೇಷ ನೋಡಿ, ಹರೇಕಾಳ ಹಾಜಪ್ಪ ಅನ್ನೋ ಒಂದು ವ್ಯಕ್ತಿ ನಾವು ನಮ್ಮ ಕರ್ನಾಟಕ ನಮ್ಮ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದೇವೆ, ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಎಂತ ನೋಡಿ ಎಂತ ವ್ಯಕ್ತಿಗಳನ್ನ ನಾವು ಸನ್ಮಾನ ಮಾಡಿದ್ದೇವೆ ಅನ್ನೋದು. ಅಶಕ್ತರಿಗಿರ್ಬೋದು, ಆರೋಗ್ಯ ಅನಾರೋಗ್ಯ ಪೀಡಿತರಿಗಿರ್ಬೋದು, ಒಂದು ವರ್ಷದಲ್ಲಿ 2.5 ಲಕ್ಷ ರೂಪಾಯಿ ನಾವು ಅವರಿಗೆ ದಾನ ಮಾಡ್ತೇವೆ. 2.5 ಲಕ್ಷ ರೂಪಾಯಿ ಸಂಘದ ಸ್ವಂತ ದುಡ್ಡಲ್ದಿರೋ ದಾನಿಗಳಿಂದ ಬಂದ ದುಡ್ಡನ್ನ ನಾವು ಅದನ್ನ ದಾನ ಮಾಡ್ತೇವೆ. ಹೊಸ ಬದುಕು ಅಂತ ಅನಾಥಾಶ್ರಮ ಇದೆ, ಅಲ್ಲಿ ಹೋಗಿ ಆ ಆಶ್ರಮಕ್ಕೆ ದಿನಸಿಗಳನ್ನ, ಯಾಕಂದ್ರೆ 100 ರೂಪಾಯಿದಲ್ಲ ಒಂದು 20-25 ಸಾವಿರ ರೂಪಾಯಿ ದಿನಸಿ ಇರ್ಬೋದು, ಅವರಿಗೆ ಸ್ವಲ್ಪ ಮೌಲ್ಯಗಳನ್ನು ಕೊಟ್ಟು. ಅದೇ ರೀತಿಯಲ್ಲಿ ಬ್ರಹ್ಮಾವರದಲ್ಲಿ ಅಪ್ಪ ಅಮ್ಮ ಆಶ್ರಮ ಇರ್ಬೋದು, ನಿಮ್ಮ ಕೋಣೆಯಲ್ಲಿ ಒಂದು ಇದಿದೆ, ಯಾಕಂದ್ರೆ ಅವರು ಮಾನಸಿಕ ಕೋಣೆ, ಮಾನಸಿಕ ಅಸ್ತವ್ಯಸ್ತ ಒಂದು ಮಕ್ಕಳದೊಂದು ಸಣ್ಣ ಆಶ್ರಮ ಇದೆ. ಪ್ರತಿ ಸ್ವಾತಂತ್ರ್ಯೋತ್ಸವದಲ್ಲ ನಾವು ಧ್ವಜಾರೋಹಣ ಮಾಡಿ ಇಲ್ಲಿದ್ದವರು ಸಿಹಿ ತಿಂಡಿ ಕೊಟ್ಟು ನಾವು ಹಣ್ಣು ಹಂಪಲುಗಳನ್ನು ಮತ್ತು ಇಷ್ಟು ದಿನಸಿಗಳನ್ನು ತಗೊಂಡು ಪ್ರತಿಯೊಂದು ಆಶ್ರಮಕ್ಕೂ ಇವತ್ತಿಗೂ ನಾವು ಮಾಡ್ಕೊ ಬರ್ತಿದ್ದೇವೆ. ಒಂದು 5 ಮಕ್ಕಳಂತದ್ದು ತಗೊಂಡಿದ್ದೇವೆ, 5 ಮಕ್ಕಳನ್ನು ಹೆಚ್ಚು ಕಡಿಮೆ 10 ವರ್ಷ ಇತ್ತು, ಒಂದು ಫಸ್ಟ್ ಒಂದು ಮಗುವಿನ ದತ್ತು ತಗೊಂಡದ್ದು. ಇವತ್ತು 5 ಮಕ್ಕಳಾಗಿದ್ದಾರೆ ನಮ್ಮ ಪಂಚವರ್ಣ ಸಂಸ್ಥೆಯಲ್ಲಿ. ಆ ಮಕ್ಕಳ ಸಂಪೂರ್ಣ ಖರ್ಚು ವೆಚ್ಚ, ಶಾಲೆ ಹೋಗೋದಿರ್ಬೋದು, ಶಾಲೆ ಹೋಗೋ ಬಸ್ಸಿನ ಚಾರ್ಜ್ ಇರ್ಬೋದು, ಆ ಮನೆಯಲ್ಲಿ ಇವತ್ತು ಮನೆಯಲ್ಲಿ ಹಾಕುವಂತ ಬಟ್ಟೆ ಇರ್ಬೋದು, ಪ್ರತಿಯೊಂದನ್ನು ನಾವು ನೋಡ್ತೇವೆ. ನಮ್ಮ ಮುಂದಿನ ಯೋಚನೆ ಏನ್ ಹೇಳಿದ್ರೆ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡುವಂಥದ್ದು. ಇಂಥ 10 ಹಲವು ಕಾರ್ಯಕ್ರಮ ಮೇಡಮ್ ನಮ್ಮ ಇನ್ನು ಹೇಳ್ತಾ ಹೋದ್ರೆ ಆ ಕಾರ್ಯಕ್ರಮದ ಲೀಸ್ಟೇ ಇದೆ. ದೊಡ್ಡಣ್ಣನ ಚಿತ್ರನಟರು ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಸಂಘ ಸಹಕಾರ ಮಾಡ್ತಾನೆ ಹೇಳಿದಾಗ ನಮ್ಗೆ ನಮ್ಮ ಸಂಘದಲ್ಲಿ ಇರೋರಿಗೆಲ್ಲ ಎಷ್ಟು ಖುಷಿ ಆಗುತ್ತೆ. ನಮ್ಮ ಸಂಘಟನೆ ಯಾವ ಮಟ್ಟಕ್ಕಿದೆ, ನಮ್ಮ ಸಂಘಟನೆ ಇನ್ನೂ ಬೆಳಿಬೇಕು, ಇನ್ನೂ ಸಮಾಜಮುಖಿ ಕೆಲಸಗಳು ಮಾಡಬೇಕು, ನಮ್ಮ ಸಂಘಟನೆ ಇನ್ನೂ ಯೋಚನೆಗಳು ತುಂಬಾ ಇದೆ.
1: ಸುಜಾತಾ ಮೇಡಮ್, ನೀವು ಸಂಚಾಲಕಿ ಅಲ್ಲ?
2: ಹೌದು.
1: ಸೊ ಎಂತೆಲ್ಲ ಆಯ್ತು ನಿಮ್ಮಿಂದ ಅಥವಾ ನಿಮ್ಮೆಲ್ಲರಿಂದ ಕೆಲಸಗಳು, ಎಲ್ಲ ಹೆಣ್ಮಕ್ಕಳನ್ನ ಒಟ್ಟಾಕಂಡ ಪಂಚವರ್ಣ ಯುವಕ ಮಂಡಲ ಇದರೊಟ್ಟಿಗೆ ಸೇರ್ಕೊಂಡ ಏನೆಲ್ಲ ಕೆಲಸಗಳಾಯ್ತು ಅದನ್ನೊಂಚೂರು ಹೇಳಿಬಿಡಿ.
2: ಪಂಚವರ್ಣ ಯುವಕ ಮಂಡಲ, ಮಹಿಳಾ ಮಂಡಲ, ಪಂಚವರ್ಣ ಯುವಕ ಮಂಡಲದ 25ನೇ ವರ್ಷಕ್ಕೆ ಮಹಿಳಾ ಮಂಡಲವನ್ನ ಸ್ಥಾಪನೆ ಮಾಡಿದ್ರು. ಆದ್ರೆ ನಾನು ಪಂಚವರ್ಣ ಯುವಕ ಮಂಡಲದಿಂದ ಸರಿಸುಮಾರಾಗಿ 10 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ, ಮಹಿಳಾ ಮಂಡಲದ ಸ್ಥಾಪನೆಗಿಂತ ಮುಂಚೆಯಿಂದನು. ಯಾಕಂದ್ರೆ ನಮ್ಮದೊಂದು ವಿಪ್ರ ಸಂಘಟನೆ ಇದೆ ಸಾಲಿಗ್ರಾಮದಲ್ಲಿ, ಆ ವಿಪ್ರ ಸಂಘಟನೆಯ ಸಹಯೋಗ ಪಂಚವರ್ಣ ಮಹಿಳಾ ಮಂಡಲದ ಯುವಕ ಮಂಡಲದ ಜೊತೆ ಹಲವಾರು ಕಾರ್ಯಕ್ರಮದ ಜೊತೆ ಬಂದವರು. ಆ ಒಂದು ವಿಪ್ರ ಮಹಿಳಾ ಬಳಗದಿಂದ ನಾನು ಒಬ್ಬ ಸಾಮಾನ್ಯ ಸದಸ್ಯೆಯಾಗಿ ಪಂಚವರ್ಣ ಯುವಕ ಮಂಡಲದವರ ಜೊತೆ ಸ್ವಚ್ಛತಾ ಅಭಿಯಾನಕ್ಕೆ ಬಂದು, ಬಹಳ ಖುಷಿ ಅನ್ಸೋದು ಅವರ ಸ್ವಚ್ಛತಾ ಅಭಿಯಾನ. ಪ್ರತಿ ಭಾನುವಾರ ಸ್ವಚ್ಛ ಮಾಡುವಂಥದ್ದು, ರಸ್ತೆ ಇರ್ಬೋದು, ಕಡಲ ಕಿನಾರೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಇವೆಲ್ಲವನ್ನ ಸ್ವಚ್ಛ ಮಾಡುವಾಗ ನನಗೆ ಒಂದು ಖುಷಿಯಾಗಿದ್ದು ಅವರ ಒಂದು ಸ್ವಚ್ಛತಾ ಅಭಿಯಾನ. ಅದ್ರ ಜೊತೆ ಜೊತೆಯಲ್ಲಿ ಮಳೆಗಾಲದ 3 ತಿಂಗಳು ಗಿಡ ನೆಡುವಂಥದ್ದು, ದುಗಿತ ನಂದಣ್ಣ ಫೌಂಡೇಶನ್ ಇರ್ಬೋದು, ಅನ್ನಪೂರ್ಣ ನರ್ಸರಿ ಇರ್ಬೋದು, ಸಮುದ್ಯತ ಗ್ರೂಪ್ನವರ ಇವರೆಲ್ಲರ ಸಹಕಾರದಿಂದ ಒಂದು 1000 ಗಿಡ ನೆಡುವ ಯೋಜನೆ, ಹಲವಾರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಗೆ ಹಲವಾರು ಸಂಘ ಸಂಸ್ಥೆಗಳ ಒಂದು ನೆರವಿನಿಂದ ಆಯಾ ಪ್ರದೇಶಕ್ಕೆ ಹೋಗಿ ಆಯಾ ಸಂಘಟನೆಯವರ ನೆರವಿನಿಂದ ಅಲ್ಲಿ ಗಿಡವನ್ನು ನೆಟ್ಟು, ಕಾರಣ ಅಷ್ಟೇ ನಾವು ಆ ಊರಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಆ ಊರಿನಲ್ಲಿ ಒಂದು ಸಂಘಟನೆ ಇದೆ ಅಂದ್ರೆ ನಾವು ನೆಟ್ಟ ಗಿಡವನ್ನು ಅವರು ಪೋಷಿಸ್ತಾರೆ, ಬೆಳೆಸ್ತಾರೆ. ಆ ಒಂದು ಉದ್ದೇಶದಿಂದ ಯಾವ ಊರಿಗೆ ಹೋದ್ರು, ಈಗ ಕೋಡಿಯಲ್ಲಿ ಹೋದ್ರೆ ಕೋಡಿಯಲ್ಲಿ ಯಮುನಾ ಮೇಡಮ್ ಅಂತಿದ್ದಾರೆ, ಆ ಯಮುನಾ ಮೇಡಮ್ ಅವರ ಒಂದು ಸಂಘಟನೆ ನಾವು ಅವರ ಒಂದು ನೆರವಿನಿಂದ ಅಲ್ಲಿ ಗಿಡ ನೆಡ್ತಾ ಇದ್ದೇವೆ. ಈಗ ಅವರೇ ಸ್ವತಂತ್ರವಾಗಿ ಗಿಡ ನೆಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪಂಚವರ್ಣ ಯುವಕ ಮಂಡಲದರ ಒಂದು ನೆರವಿನಿಂದ. ಪ್ರಾಯಶಃ ಅದು ನಮಗೊಂದು ಹೆಮ್ಮೆ, ಯಾಕಂದ್ರೆ ನಮ್ಮ ಒಂದು ಮಾರ್ಗದರ್ಶನದಿಂದ ಅಲ್ಲಿ ಯಮುನಾ ಅವರು ಕೋಡಿಯಲ್ಲಿ ಗಿಡ ನೆಡ್ತಾರೆ ಎನ್ನುವಂಥದ್ದು. ಪ್ರತಿ ಭಾನುವಾರ ಅವರು ಒಂದು 10-15 ಮನೆಗಳಿಗೆ ಗಿಡ ನೆಡ್ಕೊಂಡು ಈಗ ಸುರಿಸುಮರಾಗಿ 2 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅಲ್ಲಿ ನಾವೀಗ ತೆಕ್ಕಟ್ಟೆ ಭಾಗಕ್ಕೆ ಬಂದ್ರೆ ತೆಕ್ಕಟ್ಟೆ ಭಾಗದ ಅಲ್ಲಿ ಒಂದು ಸಂಘಟನೆ, ಮಣೂರು ಭಾಗಕ್ಕೆ ಹೋದ್ರೆ ಮಣೂರ ಫ್ರೆಂಡ್ಸ್ ಅವರ ಸಂಘಟನೆ ಇರ್ಬೋದು, ಹಂದಟ್ಟು ಬಂದ್ರೆ ಹಂದಟ್ಟು ಮಹಿಳಾ ಬಳಗದವರ ಸಂಘಟನೆ, ಹೀಗೆ ಆಯಾಯ ಸಂಘಟನೆಗಳಿಗೆ ಊರಿಗೆ ಹೋದಾಗ ಅಲ್ಲಿಯ ಸಂಘಟನೆಗಳ ವಿಶ್ವಾಸದೊಂದಿಗೆ ನಾವು ಗಿಡ ನೆಡುವಂತಹ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಅವ್ರು ಹೇಳಿದಾಗೆ ರೈತರಡೆ ನಮ್ಮ ನಡೆ ಕಾರ್ಯಕ್ರಮ ಸರಿಸುಮಾರಾಗಿ ನಾವು ಕೊರೋನಾಕ್ಕೂ ಮುಂಚೆ ನಾವು ಪ್ರಾರಂಭಿಸಿದ್ದು, ಮಧ್ಯದಲ್ಲಿ ಕೊರೋನಾ ಬಂದದ್ರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಅಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಎನ್ನುವಂತಹ ಸರ್ಕಾರದ ಆದೇಶದೊಂದಿಗೆ ಅಲ್ಲೊಂದಿಷ್ಟು ಕಾರ್ಯಕ್ರಮ ಮಾಡದೆ ಅದನ್ನ ನಿತ್ಯ ನಿರಂತರವಾಗಿ ಪ್ರತಿ ತಿಂಗಳು ಓರ್ವ ರೈತರನ್ನ ನಾವು ಆಯಾಯ ಭಾಗದಲ್ಲಿ ಗುರುತಿಸಿಕೊಂಡು ಬರ್ತಾ ಇರುವಂತದ್ದು. ಪಂಚವರ್ಣದವರ ಬೆಳ್ಳಿ ಹಬ್ಬದಂದು ನಮ್ಮ ಮಹಿಳಾ ಮಂಡಲ ಸ್ಥಾಪನೆ ಆಯಿತು. ಮಹಿಳಾ ಮಂಡಲದಲ್ಲಿ ಪ್ರಥಮವಾಗಿ ನಾನು ಸದಸ್ಯೆಯಾಗಲಿಲ್ಲ, ತದನಂತರದಲ್ಲಿ ಒಂದು 6 ತಿಂಗಳು ಬಿಟ್ಟಾದ ಮೇಲೆ ನಾನು ಸದಸ್ಯೆಯಾಗಿ ಬಂದವಳು. ಯಾಕಂದ್ರೆ ನಾನು ಹೇಳಿದೆ ಫಸ್ಟ್ ಕೇಳಿದವಾಗ, ನಾನು ಅದಾಗಲೇ ಕೂಡ ನಾನು ಒಂದು ಸಂಘಟನೆಯಿಂದ ಪಂಚವರ್ಣ ಯುವಕ ಮಂಡಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಹಾಗಾಗಿ ನನ್ನನ್ನು ಪ್ರತ್ಯೇಕವಾಗಿ ಅಲ್ಲಿ ಮತ್ತೆ ಪುಣಿಸ್ಕೊಳ್ಳೋದು ಬೇಡ ಅಂತೇಳಿ ಹೇಳಿ, ಇಲ್ಲ ಮತ್ತೆ ಇವರು ಪುಷ್ಪ ಹಂದಟಿನವರ ಒಂದು ಒತ್ತಾಯದೊಂದಿಗೆ ನಾನು ಪಂಚವರ್ಣ ಮಹಿಳಾ ಮಂಡಲಕ್ಕೆ ಸದಸ್ಯೆಯಾಗಿ ಸೇರಿಕೊಂಡೆ. ಪ್ರಾಯಶಃ ಅದ್ರ ಮೇಲೆ ಕಲಾವತಿ ಅಶೋಕ್ ಅವರು ಅಧ್ಯಕ್ಷರ ಆದ್ರು, ಅವರ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಅವರ ಆಲೋಚನೆ ಇತ್ತು, ಯುವಕ ಮಂಡಲದವರು ಅದೆಷ್ಟೋ ಕೆಲಸಗಳನ್ನ ಮಾಡ್ತಾರೆ, ನಾವು ಯಾಕೆ ನಾವು ಒಂದು ಕೆಲಸ ಮಾಡಬಾರದು ಅಂತ. ಆ ನಿಟ್ಟಿನಲ್ಲಿ ಹುಟ್ಟಿಕೊಂಡಿದ್ದು ನಮ್ದು ಅರಿವು ನಿಮಗಿರಲಿ ನೆರವು ಎನ್ನುವಂತಹ ಕಾರ್ಯಕ್ರಮ. ಅದರೊಂದಿಗೆ ನಾವು ಶಾಲೆಗಳಿಗೆ ತೆರಳಿ, ಇಲ್ಲ ಯಾವುದೋ ಒಂದು ಸ್ವಸಹಾಯ ಸಂಘದ ಸಭೆಗಳಿಗೆ ಹೋಗಿ, ಪಂಚಾಯತ್ ವಲಯದ ಸಂಜೀವಿನಿ ಒಕ್ಕೂಟದವರನ್ನ ಹುಟ್ಟಾಕೊಂಡು, ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಮನೋಸಹಜವಾದಂತಹ ಒಂದು ವರ್ಷ ಆದ ಮೇಲೆ ಒಂದು ಸಹಜವಾದಂತಹ ಕಾಯಿಲೆಗಳಿಗೆ ನಾವು ಅರಿವನ್ನು ಮೂಡಿಸುವಂಥದ್ದು, ಇಲ್ಲ ನಮ್ಮ ಪ್ರೌಢಾವಸ್ಥೆಯ ಮಕ್ಕಳಲ್ಲಿ ದೇಹದಲ್ಲಿ ಬದಲಾವಣೆಗಳಾಗುವಂತಹ ವ್ಯವಸ್ಥೆಯಲ್ಲಿ ಇದ್ದಾವಾಗ ಆ ಪ್ರೌಢಶಾಲೆಯ ಮಕ್ಕಳಲ್ಲಿ ಅರಿವನ್ನು ಮೂಡಿಸುವಂತಹ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇರುವಂತದ್ದು. ಅದನ್ನು ಈಗ ಕೂಡ ನಾವು ಎಲ್ಲ ಶಾಲೆಗಳಿಗೆ ತೆರಳಿ, ಸಂಘಟನೆಗಳಲ್ಲಿ ತೆರಳಿ ಅದವನ್ನ ಮಾಡಿಸ್ತೇವೆ. ಅದರ ಜೊತೆಯಲ್ಲಿ ನಾವು ಸ್ವಲ್ಪ ಧಾರ್ಮಿಕವಾಗಿ ಮುಂದೆ ಬರಬೇಕು ಎನ್ನುವಂತಹ ಆಲೋಚನೆಯೊಂದಿಗೆ ಪಂಚವರ್ಣ ಮಹಿಳಾ ಮಂಡಲ ಭಜನಾ ಸಂಘಟನೆಯನ್ನ ಪ್ರಾರಂಭಿಸಿಕೊಂಡು ಬರ್ತಾ ಇದ್ದೇವೆ. ಭಜನಾ ತಂಡದ ಈ ಮನೆ ಒಕ್ಲಿಪ್ಪು ಕುಸಾಕ ಇಲ್ಲ ಹಬ್ಬ ಹರಿದಿನ ಇವುಗಳೆಲ್ಲ ಹೋಗಿ ಅಲ್ಲಲ್ಲಿ ಹೋಗಿ ನಾವು ಭಜನೆ ಮಾಡ್ಕೊಂಡು ಬರ್ತಾ ಇತ್ತು. ಇದು ಒಂದು ನಮ್ದು ಮಹಿಳಾ ಸಂಘಟನೆ ಒಂದು ಸಾಧನೆ
5: ಕೊಡ್ತೇನೆ ಅಂತಾನೆ ಹೇಳಕ. ಹಾಗೆ ವಿಶೇಷವಾಗಿ ಹೇಳ್ಕಂದ್ರೆ ಈ ಆಸಡಿ ಹಬ್ಬ, ಈ ಆಸಡಿ ಹಬ್ಬ ಟೈಮಿಗೆ ನಾವು ಮಾಡ್ತಿದ್ದ ಆಸಡಿ ವಡ್ರ, ಆಸಡಿ ಒಂದ್ ತಿಂಗಳಕ್ಕೆ ಯಾವ್ದಾರು ಒಂದಿನ ಇಟ್ಕೊಂಡು ಆಸಡಿ ವಡ್ರ ಮಾಡ್ತಿತ್ತ. ಆ ಆಸಡಿ ವಡ್ರಲ್ಲ ವಿಶೇಷವಾಗಿ ಅಂದ್ರೆ ಫಸ್ಟ್ ಒಂದ್ 4 ವರ್ಷ ನಾವು ಮಾಡತ್ತ ನಮ್ಮ ಸಂಘಟನೆ ಒಳಗಿದ್ದರನ್ನೇ ನಾವು ಗುರುತಿಸ್ಕಂತ ಬಂದಿದ್ದ. ಯಾಕಂದ್ರೆ ನಮ್ಮ ಮನೆಯವ್ರ ನಾವು ಗುರುತಿಸ್ಕೊಂಬುದೊಂದು ನಮ್ಮೊಂದು ಆಲೋಚನೆಗೆ ನಾವು ಹೋದ. ನಮ್ಮವರು ನಾವು ಗುರುತಿಸ್ರೆ ಹೊರಗಿನವ್ರು ಆಮೇಲೆ ಗುರುತಿಸ್ತ್ರ. ನಮ್ಮ ಪ್ರತಿಭೆ ನಾವು ಒಂದು ಮಣಿ ಹಾಕಕ್ಕಂದೇಳಿ ಉದ್ದೇಶದಾಗೆ ಈ 4 ವರ್ಷ ನಾವು ನಮ್ಮ ಸಂಘಟನೆಯರನ್ನ ನಾವು ಗುರುತಿಸ್ಕಂತ. ಮೊನ್ನೆ ತಾನೇ ನಿನ್ನೆ ಮುಗಿಯತ್ತ ನಾವೊಂದು ಆಸಡಿ ವಡ್ರ ಕಾರ್ಯಕ್ರಮ. ಹಾಗಾಗಿ ಅದರೊಳಗೆ ನಾವು ನಮ್ಮ ರೇಡಿಯೋ ಕುಂದಾಪುರದ ಜ್ಯೋತಿ ಸಾಲಿಗ್ರಾಮದವರನ್ನ ಗುರುತಿಸ್ತು. ಇದೇ ಫಸ್ಟ್ ಟೈಮ್ ನಾವು ಹೊರಗಿನ ಒಂದು ಕುಂದ ಕನ್ನಡದಾಗೆ ಸಾಧನೆ ಮಾಡಿದಾರನ್ನ ಗುರುತಿಸ್ತಾರ ಅಂತ ಹೇಳಿ. ಆಸಡಿ ವಡ್ರ ಕಾರ್ಯಕ್ರಮ ಮಾಡುವ ಉದ್ದೇಶವೇ ಅಷ್ಟ. ನಮ್ಮ ಹಳಿಯರು ಮಾಡ್ಕೊಂಡ್ಬಂದ ಆಹಾರ ಪದ್ಧತಿ ಕ್ರಮ ಇರಬಹುದು, ಆಮೇಲೆ ನಾವು ಏನ ಹಳಿಯರು ಉಪಯೋಗಿಸ್ಕಂತಿದ್ದಾರೆ, ಹಳಿಯರ ಅನ್ನೋದಕ್ಕಿಂತ ಹಿರಿಯರು ಉಪಯೋಗಿಸ್ಕೊಂಬಂತಿದ್ದ ಒಂದಿಷ್ಟು ಪರಿಕರಗಳು, ಅದನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುದಿತ್ತಲ್ಲ, ಅದು ಒಂದು ನಮ್ಗೊಂದು ಸಾಧನೆ ಆಗಿ ಹೋಗ್ತ. ಮುಂದಿನವರಿಗೆ ಬರೀ ಗೂಗಲ್ ಅಲ್ಲಿ ಕಾಂಬುದಲ್ಲ, ಕಾಣಿ ಇಲ್ಲೂ ಇತ್ತು, ಎಲ್ಲರ ಮನೆಗೂ ಇತ್ತು, ಅದನ್ನು ತೋರ್ಸಕ ಎಂಬ ಉದ್ದೇಶ ಒಂದು. ಆ ದೃಷ್ಟಿಗೆ ನಾವು ಆಸಡಿ ವಡ್ರ ಕಾರ್ಯಕ್ರಮವನ್ನ ಮಾಡ್ಕೊಂಡ್ ಬತ್ತಿತ್ತು. ಅದಕ್ಕೆ ಸಾಥ್ ಕೊಟ್ಟವರು ನಮ್ಮ ಯುವಕ ಮಂಡಲದವ್ರು ಅಂತಾನೆ ಹೇಳಕ.
1: 5 ವರ್ಷದಿಂದ ಆತಿದ್ದು
5: 5 ವರ್ಷದಿಂದ ಪ್ರತಿ ತಿಂಗಳ ಆಸಡಿ ವಡ್ರ, ಆಸಡಿ ತಿಂಗಳದ ಒಂದು ಸಮಯದಾಗೆ ನಾವು ಆಸಡಿ ವಡ್ರ ಕಾರ್ಯಕ್ರಮ ಅಂತೇಳಿ ಹೇಳಿ ಮಾಡ್ಕೊಂಡ್ ಬತ್ತಿತ್ತು. ಹಂಗಾಯಿ ಮತ್ತೊಂದು ಯುವಕ ಮಂಡಲದವ್ರ ಜೊತೆ ಜೊತೆಗೆ ನಾವು ಕೂಡ ಸ್ವಚ್ಛತೆ ಹೋತಿತ್ತು, ಗಿಡ ನೋಡ್ಕೋತಿತ್ತು ಎಲ್ಲ ಹೇಳಿರು. ಅದಕ್ಕಿಂತ ಜಾಸ್ತಿ ನಮ್ ದಿನೇಶ್ ಆಚಾರ್ಯ ಆ ಗಿಡಗಳನ್ನ ಪೋಷಿಸೋ ಕೆಲಸ ಮಾಡ್ತಾರಲ್ಲ ಮಳೆಗಾಲದಾಗೆ, ಅದ್ರ ಜೊತೆ ಮಹೇಶ್ ಬೆಳಗಾವಿ ಅಂತ ಒಂದು ಯುವಕ ನಮ್ ಪಂಚವರ್ಣ ಯುವಕ ಮಂಡಲದಾಗಿದ್ದ, ಅವನು ಪ್ರತಿ ಭಾನುವಾರ ನಮ್ ದಿನೇಶ್ ಅಚ್ಚರ ಸುತ್ತಿ ನೀರ್ ಹಾಕೋಕೋತಿದ್ದ. ಹಾಗೆ ಬರೀ ನೀರ್ ಹಾಕುದಂದ್ರೆ ಇವ್ರು ಹೆಂಗ್ ನೀರ್ ಹಾಕತ್ರ ಅಂಬುದಿತ್ತ. ನಮ್ಗೆ ನಿಸ್ವಾರ್ಥ ಟ್ರಸ್ಟ್ ಕೊಡದಾಗೊಂದಿತ್ತ, ಅಲ್ಲಿನ ಪ್ರದೀಪ್ ಶೆಟ್ರ್ ಅವ್ರದ್ದೊಂದು ಗಾಡಿ ನಮ್ಗ ಅವ್ರು ಕೊಡ್ತಿದ್ರು, ಅವ್ರು ನಮ್ ಜೊತೆ ಬತ್ತಿದ್ರು, ನೀರ್ ತುಂಬಿಸ್ಕೊಂಡ ಟ್ಯಾಂಕ್ ನೀರ್ ತುಂಬಿಸ್ಕೊಂಡ ಎಲ್ಲಾ ರಸ್ತೆ ಬದಿಗೆ ಗಿಡಗಳಿಗೆ ನೀರ್ ಹಾಕ್ತಿದ್ದಾರ ನಮ್ ದಿನೇಶ್ ಅಚ್ಚರ ಮತ್ತೆ ಮಹೇಶ್ ಬೆಳಗಾವಿ. ಯಾಕಂದ್ರೆ ನಾವು ಒಂದು ಗಿಡ ನಟ್ಟು ಬಂದ್ರೆ ಸಾಲ, ಅದನ್ನ ಬೆಳೆಸಕ ಮಕ್ಕಳ ಕಣಂಗೆ ಪೋಷಿಸ್ಕೊಂಡು 2-3 ವರ್ಷ ಸಮಾಜಕ್ಕೊಂದು ನಾವೊಂದು ಆಸ್ತಿಯಾಗಿ ಕೊಡತ್ತಲ್ಲ, ಅದು ನಮ್ ಖುಷಿ ಅಂತಾನೆ ಹೇಳಕ. ಅದೆಲ್ಲದ್ರ ಜೊತೆ ವಿಜಯ ಸಂಕೇಶ್ವರ ಅವ್ರನ್ನ ನಾವು ರಾಜ್ಯೋತ್ಸವದಲ್ಲ ಗುರುತಿಸ್ಕೊಂಡಿತ್ತು. ಸದ್ಭಾವನಾ ಎನ್ನುವಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರು ಹೇಳೋದು ಒಂದೇ ಇತ್ತ, ನೀವಿಷ್ಟು ಕಾರ್ಯಕ್ರಮ ಮಾಡ್ತಿ, ಅದ್ರ ಜೊತೆ ಮಾದಕ ವ್ಯಸನ ಮುಕ್ತ ಸಮಾಜಕ್ಕೂ ಏನಾದ್ರೂ ಒಂದು ನೀವು ಸಂದೇಶ ಕೊಡ್ಕ, ಅದಕ್ಕೊಂದು ಮಾರ್ಗದರ್ಶನ ಕೊಡ್ಕ ಅಂತೇಳಿ ಹೇಳಿ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಒಂದು ಕಾಲೇಜಿಗೆ ಹೋಗಿ ಈಗ ಶುರು ಮಾಡ್ಕೊಂಡಿತ್ತು. ವರ್ಷಕ್ಕೊಂದೋ ಎರಡೋ ಕಾಲೇಜ್ ಸಿಕ್ಕತ್ತ ನಮ್ಮ ಸಮಯಕ್ಕೆಲ್ಲ, ಕೆಲವುದೆಲ್ಲ ಕಾಲೇಜ್ ಸಿಕ್ಕುದಿಲ್ಲ, ಅಲ್ಲಿ ಎಕ್ಸಾಮ್ ಇಲ್ಲಿ ಪರೀಕ್ಷೆ ಅನ್ಕೊಂಡೆಲ್ಲ ಹೋತ್. ಆದ್ರೂ ಅದೊಂದು ಹೆಜ್ಜೆ ಇಟ್ಟಿತ್ತು, ಮಾದಕ ವ್ಯಸನ ಮುಕ್ತವಾದಂತ ಒಂದು ಸಮಾಜಕ್ಕೆ ನಾವು ಹೆಜ್ಜೆ ಇಟ್ಕಂತೇಳಿ ಹೇಳಿ ಒಂದು ನಮ್ಮ ಸಂಪನ್ಮೂಲ ವ್ಯಕ್ತಿನ ಕರ್ಕೊಂಡು ಹೋಗಿ ಮಕ್ಕಳಿಗೆ ಅರಿವನ್ನ ಮೂಡಿಸುವಂತ ಕೆಲಸಗಳನ್ನ ನಾವು ಮಾಡ್ತಾ ಇತ್ತು. ಇದೆಲ್ಲ ನಮ್ಮ ಸಾಧನೆಯ ಹೆಜ್ಜೆಗಳು. ನನ್ನಷ್ಟು ಮಾತಾಗಿ ನೀವು ಕೇಳಿರಿ, ಮುಂದಿನ ಮಾತನ್ನ ಮತ್ತೊಬ್ಬರು ನಮ್ಮ ಪಂಚವರ್ಣ ಮಹಿಳಾ ಮಂಡಲದ ಕಾರ್ಯದರ್ಶಿಯವ್ರ ಹತ್ರ ಕೇಳ್ಬಾರ.
1: ಬಾರಿ ಲೈಕ್ ಹೇಳ್ರಿ, ಬಾರಿ ಲೈಕ್ ಹೇಳ್ರಿ. ಈಗ ವಸಂತಿ ಉಮೇಶ್ ಅವರು, ನೀವು ಈ ಸಂಘಟನೆಗೆ ಬಂದಾಗ, ಪಂಚವರ್ಣಕ್ಕೆ ಬಂದಾಗ ಅದು ನಿಮ್ಗೆ ವೈಯಕ್ತಿಕವಾಗಿ ಹ್ಯಾಂಗಲ್ಲ ಲಾಭ ಆಯ್ತು ಅನ್ಸ್ತು?
6: ನಾನು ಪಂಚವರ್ಣ ಮಹಿಳಾ ಮಂಡಲ ಸ್ಟಾರ್ಟ್ ಆದ ಕೂಡ ಬರಲಿಲ್ಲ. ನಾನ್ ಬಪ್ಪತ್ತಿಗೆ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಆಯ್ದಿತ್ತು ಅವ್ರು ನೆಕ್ಸ್ಟ್ ನಮ್ಮನ್ನು ಸೇರ್ಸ್ಕೊಂಡು. ಅದಕ್ಕೂ ಮುಂಚೆ ನಾನು ನಮ್ದೊಂದು ಹೊಟ್ಟಿಪಾಡ್ ಅಂದಲ್ಲಿ ಒಂದ್ ಮಾಡ್ಕೊಂಡಿತ್ತು ಅಂಗಡಿ. ಆ ನಮ್ಮ ಅಂಗಡಿ ಪಕ್ಕದಂಗೆ ಇವ್ರದ್ ರಾಜ್ಯೋತ್ಸವ ಕಾರ್ಯಕ್ರಮ ಆಗ್ಬೋದು ಹೇಗಾಡಿಕು, ಹಾಗಾಡಿಕ್ ನಾನು ಅಲ್ಲಿ ಸನ್ಮಾನದ ಕಾರ್ಯಕ್ರಮಕ್ಕೆ ಅದಕ್ಕೆಲ್ಲ ನಮ್ಮ ಅಂಗಡಿಗೆ ಐಟಮ್ ಎಲ್ಲ ತಕಂತಿದ್ದೀರ ನಾನೇ ಕೊಡ್ತಿದ್ದೆ ಅವರಿಗೆ. ಹಾಗಾಡಿಕ್ ನಾನು ನನ್ನ ಕೈಲಾದಷ್ಟು ಸಹಾಯ ಅವ್ರ ಜೊತೆಗೆ ಮಾಡ್ಕೊಂಡೇ ಬಂದಿದ್ದೆ. ಕಡೀಗ್ ಪಂಚವರ್ಣ ಮಹಿಳಾ ಮಂಡಳ ಸ್ಟಾರ್ಟ್ ಆಯ್ತು. ನಾನು ಅಷ್ಟಿಗೆ ಬೇರೆ ಸಂಘಟನೆ ಒಳಗೆಲ್ಲ ಇದ್ದೆ, ಯಾಕಂದ್ರೆ ನಾನು ಕೋಆಪರೇಟಿವ್ ಅಲ್ಲಿ 10 ವರ್ಷ ಡೈರೆಕ್ಟರ್ ಆಗಿದ್ದೆ, ಆಮೇಲೆ ಕ್ವಾಟೆ ಮಹಿಳಾ ಮಂಡಲದಂಗೆ ಅದ್ರಂಗೆಲ್ಲ ಇದ್ದೆ. ಸುಮಾರು ಸಂಘ ಸಂಸ್ಥೆಯಲ್ಲಿ ಇದ್ದೀರಾ ನಂಗೆ ಬ್ಯಾಡ ಮರಯ್ಯ ಅಂದೆ ಯಾರು ನಮ್ಮ ರವೀಂದ್ರ ಕೋಟೆ ಹೇಳುವ ಹೊತ್ತಿಗೆ. ಕಡೆಗೆ ಇಲ್ಲ ನೀನು ಇಷ್ಟೆಲ್ಲ ಕೆಲಸ ಮಾಡ್ತೇನೆ ನಮ್ಮ ಪಂಚವರ್ಣದಂಗೆ ಇದಕ್ಕೊಂದು ಸೇರ್ಕೊಂಬರತ್ತೆ ಅಂದ್ರೆ ನಾನು ಸೇರ್ಕೊಂಡೆ. ಸೇರ್ಕೊಂಡು ಇವರು ಕಲಾವತಿಯವ್ರ ಜೊತೆಗೆ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಿದ್ದೆ, ಭಜನೆಯಲ್ಲಿ ಭಜನೆ ತಂಡದಲ್ಲೂ ಹೋಗ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಈ ಎಲ್ಲಕ್ಕಿಂತ ಹೆಚ್ಚು ಕಸಕ್ಕೆ ಕೋಪದ ಕ್ಲೀನಿಂಗ್ ಅದು ನಮ್ಗೆ ಭಾರಿ ಖುಷಿ ಕೊಡ್ತಿತ್ತು. ಯಾಕಂದ್ರೆ ಗಿಡ ನೋಡೋಕಪ್ಪತ್ತಿ ನಮ್ಮನೆ ಮಕ್ಕಳೆಲ್ಲ ಬೈತು, ಅಮ್ಮ ನೀನ್ ಫಸ್ಟ್ ಮನೆ ಕ್ಲೀನ್ ಮಾಡ್ಕೊ, ಕಡೆಗೆ ನೀನ್ ಊರ್ ಮೇಲೆಲ್ಲ ಕ್ಲೀನ್ ಮಾಡಕ್ ಹೋಗಂತ. ಆದ್ರೂ ನಂಗೊಂದು ಖುಷಿ, ನೀವೆಲ್ಲ ಮನೆ ಕ್ಲೀನ್ ಮಾಡಿ ಮಗ, ನಾನು ಹೊರಗು ಅತ್ತೆ. ಒಬ್ರು ಮನೆಗೆ ಒಬ್ರು ಸಮಾಜಕ್ಕೆ ಮೀಸಲಿಡುವ, ಮತ್ತೆಲ್ಲ ಮನೆಗೆ ಮಾಡುವ. ಮನೆಗೆ ಮಕ್ಕಳು ಗಂಡನ ಕೈಂಗೆಲ್ಲ ಬಯಸ್ಕೊಂಡು ಹೊರಗುವಾರು, ನಮ್ಮ ಕಾರ್ಯಕ್ರಮಕ್ಕೆ ಬಪ್ಪವರೆಲ್ಲ ಸುಮಾರು ಜನ ಅತಿಥಿಗಳು ಭಯಂಕರ ನಮ್ಮನ್ನ ಹೋಗ್ಳತ್ರ. ಯಾವ್ದಕ್ಕೆ ಈ ಸ್ವಚ್ಛತೆ ಮಾಡ್ದು ಆಗಳಿಕ್ಕೆ ಮನೆಯಂಗ್ ಗಂಡನ ಹತ್ರ ಬಯಸ್ಕೊಂಡು ಮಕ್ಕಳ ಹತ್ರ ಬಯಸ್ಕೊಂಡ್ ಹೋದಕ್ಕೂ ಅವ್ರು ಹೋಗಳೋದಕ್ಕೂ ಭಾರಿ ಖುಷಿ ಆಯ್ತು. ಇವ್ರಾರು ಹೋಗ್ಲತ್ರ ಅಲ್ಲೇ ನಮ್ಮ ಈ ಕೆಲ್ಸಕ್ಕೆಲ್ಲ ಅಂತೇಳಿ ಹೇಳಿ ಖುಷಿ ಆತಿತ್ತು. ಮತ್ತೆ ಒಂದು ತೃಪ್ತಿ, ನಾವಂದ್ರೆ ಹಣಕಾಸಿನ ಸಹಾಯ ಸಮಾಜಕ್ಕೆ ಎಷ್ಟು ಮಾಡುತ್ತೋ ನಮ್ ಕೈಲಿ ಎಷ್ಟಾಗ್ತೋ ಗೊತ್ತಿಲ್ಲ. ಆದ್ರೆ ಒಂದು ಗಂಟೆಯೋ ಎರಡು ಗಂಟೆಯೋ ಸಮಾಜಕ್ಕೋಸ್ಕರ ಇದೊಂದು ಕೆಲಸ ಧರ್ಮಕ್ಕೆ ಮಾಡಿ ಬತ್ತಲ್ಲ ಅನ್ನೋದೊಂದು ಸಮಾಧಾನ, ತುಂಬಾ ಸಮಾಧಾನ ಆಗ್ತದೆ. ದಿನಾಲೂ ಅಷ್ಟೇ ಪ್ರತಿಭಾ, ಯಾಕಂದ್ರೆ ನಾನು ಬ್ಯುಸಿ ಇರ್ತೇನೆ, ನಮ್ದೊಂದು ಕೆಲ ಅಂಗಡಿ ಏನ್ ಮಾಡ್ಕೊಂಡಿರತ್ತ, ಅದು ಆದಿತ್ಯವಾರ ರಜೆ ಇರೋದಿಲ್ಲ ನಮ್ಗೆ, ಅದಕ್ಕೂ ಹೊಯ್ಕೊಂಡಿರತ್ತ, ಮತ್ತೆ ಬೇರೆ ಸಂಘ ಸಂಸ್ಥೆಯಲ್ಲೆಲ್ಲ ಇದ್ದೆ. ಹಂಗಾಗಿ ಅದರಲ್ಲೂ ಒಂದು ಬೆಳಗ್ಗೆ ಮುಂಚೆ ಹಬ್ಬಕ್ಕೋಯ್ ನಮ್ಗೆ, ನಾವಂದ್ರೆ 9 ಗಂಟೆ ನಂತರ ಅಂಗಡಿಗೆ ಹೋಗ್ಬೋದು, ಇದು ಒಂದು ಬೆಳಗ್ಗೆ ಮುಂಚೆ ಬೇಗ ಆಗಿರತ್ತಲ್ಲ ಅನ್ನೋದೊಂದು ಸಮಾಧಾನ. ಮತ್ತೆ ಪಂಚವರ್ಣದಲ್ಲಿ ಈ ಅರಿವು ನೆರವು ಮಹಿಳಾ ಮಕ್ಕಳಿಗೆಲ್ಲ ಮಾರ್ಗದರ್ಶನ ಕೊಡೋಕೆ ಆ ಕಾರ್ಯಕ್ರಮವೆಲ್ಲ ಖುಷಿ ಆಗ್ತ, ಯಾಕಂದ್ರೆ ಏನೋ ಒಂದು ನಾವು 20-30 ಮಕ್ಳು ಹೇಳಿ ಬದತ್ತ, ಎಲ್ಲ ಮಕ್ಕಳು ತಕೊಂಡಿದ್ರು, ಒಂದು 10 ಮಕ್ಳು ತಕೊಂಡು ಅವ್ರು ಏನಾದ್ರೂ ಅದ್ರಾಗ ಒಂದು ಚೇಂಜಸ್ ಕಂಡ್ರೆ, ಇದೊಂದು ನಮ್ದು ಪ್ರಯೋಗಕ್ಕೆ ಬಪ್ಪು ಕೆಲಸ ಅಂದ್ರೆ ಗುಡಿ ಬಪ್ಪು ಕೊಚ್ಚ ಅಂತಾರಲ್ಲ, ಹಾಗೆ ನಾವು ಮಾಡಿ ಬಂದದಕ್ಕೊಂದು ಸಾರ್ಥಕ ಆಗ್ತ ಅನ್ನೋದು ಒಂದು ನಿರಾಳ ಭಾವನೆ ಇರತ್ತೆ. ಯಾಕಂದ್ರೆ ಎಲ್ಲ ಮಕ್ಕಳು ಅವ್ರು ಹೇಳಿದಂಗೆ ಶಾಲೆ ಮಕ್ಕಳಿಗೆ ಇವತ್ ಹೇಳಿ ಬದತ್ತ, ನಾಳೆ ಮತ್ ಪುನಃ ಜೇರಿ ಕೊಟ್ಟಿ ಬಿಸಾಡ್ಕೊಂಡೆ ಹೋತು, ಅವರಿಂದ ನಮ್ ಪ್ರತಿ ಮಕ್ಕಳಿಂದ ವಾಪಗತ್ತ ಇಲ್ಲಪ್ಪ. ಯಾಕಂದ್ರೆ ಎಲ್ಲ ಬದಿ ಒಂದೆರಡು ಕಾಲೇಜ್ ಇರತ್ತ, ಶಾಲೆ ಇರತ್ತ, ಎಷ್ಟೆಷ್ಟು ಬದೆ ಬಸ್ ಹೇಳ್ಕೊಂಡು ಅಂಗಡಿಗೆ ಹೋಯ್ಕೊಂಡು ತಿನ್ಕೊಂಡು ಬಿಸಾಡ್ಕೊಂಡು ಹೋತ್ರು, ನೀವೆಲ್ಲ ಕಿಚಿಗೆ ಹಾಕೊಂಡು ಹೋಗ್ಬೇಕು ಅಂತೇಳಿ ನಮ್ಗೆ ಅವ್ರ ಬೇನೆ ಹೇಳೋಕತ್ತ. ಆದ್ರೆ ನಾವು ಒಂದೊಂದು ಕಾರ್ಯಕ್ರಮ ಮಾಡಿ ಕೊಡೋಕ್ ಬಲ್ಲ, ಅದ್ರಂಗೆ ಅವ್ರನ್ನ ತಿಳ್ಕೊಂಡು ಒಂದು ಒಂಚೂರು ಅವ್ರ ಮಂಡಿಗೆ ಹಾಕೊಂಡು ಓ ಇಂಥವ್ರಂದ ಪಂಚವಾಣದವ್ರಂದ್ ಬಂದು ನಮ್ಗೆ ಅರಿವು ಹೇಳಿಕೆ ಹೋಯ್ರು, ಪರಿಸರ ಕಾಳಜಿ ಹೇಳಿಕೆ ಹೋಯ್ರು, ಅದ್ರ ಪ್ರಯುಕ್ತರು ನಾವೊಂಚೂರು ಕಿಸಿಗೆ ಹಾಕೊಂಡು ಅಪ್ಪ ತಿಂಬಕಾಗಂತಿಲ್ಲ, ಎಲ್ಲ ಮಕ್ಕಳು ತಿಂಬು ಮಕ್ಕಳು ಹೊಟ್ಟಿ ಬೇಗ ಕಟ್ಕೊಂಡು ಶಾಲೆಗೆ ಹೋಯ್ ನೀ ಮನೆ ಬನ್ನಿ ಅಂದಳೆ ನಮ್ಗೆ ಅವ್ರನ್ನ ಬಂದೋಬಸ್ತ್ ಮಾಡೋಕಾತಿಲ್ಲ, ಅದೆಲ್ಲ ಅವ್ರ ಇಷ್ಟ, ಅವ್ರದ್ದು ವೈಯಕ್ತಿಕ, ನಾವೆಂತ ಮಾಡ ನಮ್ಮ ಮನೆ ಮಕ್ಕಳನ್ನ ನಮ್ಗೆ ಇಟ್ಕೊಂಬಾತಿಲ್ಲ, ಹಂಗೆ ಪತಿಗೆಲ್ಲ ಮಕ್ಕಳನ್ನ ಹೇಳೋಕತ್ತ ತಿನ್ಲಿ ಉಂಡ್ಲಿ ಹೊರಗಡೆ ಕೊಟ್ಟಿಗೆ ಲೇಸ್ ಕೊಟ್ಟಿಯೋ ಅದು ಎಂತ ತಿಂತರು, ಅದನ್ನ ಅವ್ರು ಅದ್ರ ಬಗ್ಗೆ ಗಮನ ಕೊಡ್ತು, ಎಲ್ಲೆಲ್ಲೋ ಮರನ್ ಕಟ್ಟಿ ಬದೇಗೋ, ಎಲ್ಲೆಲ್ಲ ಗಿಡ ಗೆಂಡಿಗೆ ಬದಿಗೋ, ಅದಕ್ಕೆ ಹಾಕೋಕಾಗ, ಅದಕ್ಕೆ ತೊಂದ್ರೆ ಆಯ್ತು ಅನ್ನೋದು ಒಂದು ಅವ್ರಿಗೆ ಇರ್ಕ ಅನ್ನೋದು ನಮ್ದೊಂದು ಉದ್ದೇಶಕ್ಕೆ ನಾವೆಲ್ಲ ಬದೇಗೋ. ನಾವೇನ್ ಕೆಲ್ಸ ಇಲ್ಲದೆ ಮಾಡೋದಲ್ಲ, ನಮ್ಮ ಸಂಘಟನೆಯಲ್ಲಿ ಅಷ್ಟೂ ಜನ ಬ್ಯುಸಿಯೇ ಇಪ್ಪಾರ, ಈಗ ಬಾಕಿ ಅವ್ರಿಗೆ ಎಲ್ಲದಕ್ಕೂ ಬಾರ್ದಿದ್ದಾರು ಒಂದ್ ಸ್ವಲ್ಪ ಪುರ್ಸೊತ್ತಾಗಿರ್ತಾರೇನು, ಆ ಪ್ರತಿಯೊಂದು ಕೆಲ್ಸಕ್ಕೆ ಬಪ್ಪರಿದ್ರು ಕಾಣಿ, ಸ್ವಚ್ಛತೆ ಕೈಲಿ, ಗಿಡ ನೋಡು ಕೈಲಿ, ರೈತರಡೆ ಕಾರ್ಯಕ್ರಮ ಕೈಲಿ, ಅರಿವು ಕಾರ್ಯಕ್ರಮ ಕೈಲಿ, ಎಲ್ಲದಕ್ಕೂ ಬಪ್ಪರ್, ಆಲ್ಮೋಸ್ಟ್ ಎಲ್ಲರೂ ಬ್ಯುಸಿ ಇಪ್ಪಾರ್ ಅಷ್ಟು. ಈಗ ಅವ್ರು ಹೇಳ್ರು ಡಬ್ಬಿ ತಕ ಬತ್, ನಾನ್ ಒಂದ್ ದಿವಸ ಇವ್ರ ಅಂಗಡಿ ನನ್ ಮಗಳು ಚಟ್ಟಂಬಡಿ ತಕ ಬಾ ಅಂತ ಹೇಳಿದ್ರೆ, ಮೊನ್ನೆ ಡಬ್ಬಿ ತರಲಿಲ್ಲ ಪೇಪರ್ ಕಡೆ, ಯಪ್ಪ ನೀನ್ ಡಬ್ಬಿ ಬಿಟ್ಟಿ ಬಪ್ಪಳ ಮರತ್ತೆ, ನೀನ್ ಹಿಡ್ಕೋ ಬಪ್ಪ ಕಾತಿಲ್ಯ ಅಂದ್ರೆ ಅದೊಂದು ನಮ್ಗೆ ಗಮನಕ್ಕೆ ಬಂದೋಯ್ತು. ಪ್ರತಿ ಸಲ ಎಲ್ಲ ಹೋಟ್ಲಿಂದ ಹೊರಗಡೆ ಎಂತ ತಕೊಂಡು ಹೋಗ್ದಾದ್ರು ನಾವೊಂದು ಗಾಡಿ ಡಿಕ್ಕಿ ಒಳಗೊಂಡು ಡಬ್ಬಿ ಇರುತ್ತೆ, ಅದನ್ನ ಹಿಡ್ಕೊಂಡು ಅಲ್ಲಿ ಹೋಟ್ಲಿನವ್ರ ಹತ್ರ ಅಡ್ಡಿಲ್ಲ ಮಾರ್ರೆ ನೀವು ಈಗಲೂ ಡಬ್ಬಿ ತಕ ಬತ್ತೀರಿ ಆ ತರ ಅಂದ್ರೆ ನಮ್ಗೆ ಅದೆಲ್ಲ ಬಂದದ್ದು ಎಲ್ಲಿಂದ, ಈ ಪಂಚವರ್ಣ ಸಂಘ. ನಾನು ನೀರ್ ಬಾಟ್ಲಿ ಈಗ ಪ್ರತಿ ಊಟಕ್ಕೋದ್ರೂ ನೀರ್ ಬಾಟ್ಲಿ ತಕಂತಿಲ್ಲ, ಪೇಪರ್ ಲೋಟ, ನಾನು ಎಲ್ಲೂ ಪೇಪರ್ ಲೋಟದಂಗೆ ಚಾ ಕಾಫಿ ಎಂತದೂ ಕುಡುದಿಲ್ಲ, ಮೊದ್ಲು ಕುಡಿತಿತ್ತು, ಆದ್ರೆ ಅದ್ರಿಂದ ಎಷ್ಟು ತೊಂದ್ರೆ ಆಯ್ತಂದ್ ಈಗ ಗೊತ್ತಾಯ್ತು, ಹಾಂಗ ಅಪ್ಕೊಯ್ ನಾನೀಗ ಆ ಪೇಪರ್ ಲೋಟನು ಮುಟ್ಟುದಿಲ್ಲ. ಕೆಲವರೆಲ್ಲ ಎಬ್ಬ ಇಲ್ಲ ಚಾ ಕುಡಿಕೊಂಬಂಗಾರು ಎಷ್ಟಾರು ಕಟ್ಕೊಂತೀನಿ ನಾನು ಅಲ್ಲಿ ಪೇಪರ್, ನನ್ನ ಬ್ಯಾಗ್ ಒಳಗೊಂದು ಇರುತ್ತೆ ಸ್ಟೀಲ್ ಲೋಟಿ, ಗಾಡಿ ಒಳಗೋ ಎಲ್ಲರೂ ಒಂದ್ ಇಟ್ಕೊಂಡಿರ್ತೆ, ಎಲ್ಲಿ ಹಾರು ಸ್ಟೀಲ್ ಲೋಟಿನ ಹಂಚು ತೊಳ್ಕಂದು ಅಲ್ಲೇ ಕುಡ್ಕಂದು ಅಲ್ಲೇ ತುಯಿಟಿಗೆ ಬಪ್ಪದ, ನೀರ್ ಕುಡಕಾರು ಇಟ್ಟಿರ್ತಾರಲ್ಲ ಅದ್ರಂಗಾರು ಇಟ್ಟಿವಿ. ಅಷ್ಟು ನಮ್ಮನ್ನ ಚೇಂಜ್ ಮಾಡಿತ್ತು ಪಂಚವರ್ಣ, ನಾವು ಊರ್ನವ್ರನ್ನ ಸಮಾಜದವ್ರನ್ನೆಲ್ಲ ಚೇಂಜ್ ಮಾಡ್ಕಂದ್ರೆ ಒಂದು ಹೋರಾಟ ಕೊಡ್ತೈತ್ ಮೇಡಮ್ ಅಷ್ಟೇ ನಮ್ದು.
7: ಇದಪ್ಪ ಬದಲಾವಣೆ ಅಂದ್ರೆ ನಾವೇನು ಊರಿಗೆ ಹೇಳುತ್ತಲ್ಲ ಅದು ಫಸ್ಟ್ ನಾವು ಮಾಡ್ಕ,
6: ಅದೇ ನಮ್ಗೆ ಆಯ್ಕ ಅಂತ ಹೇಳಿ ನಾವು ಫಸ್ಟ್ ನಮ್ಮ ಮಕ್ಕಳಿಗೆ ನಾವು ತಿಳ್ಕೊಂಬಂದಳಿ ಹೇಳಿ ಹೋರಾಟ ಕೊಡುದು.
7: ತುಂಬಾ ಖುಷಿ ಆಯ್ತು ವಸಂತಕ್ಕ ನಿಮ್ ಮಾತು. ಆಕ್ಚುಲಿ ಇದ್ದಾರದೊಂದು ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡ್ರೆ ಮತ್ತೆ ಇವ್ರ ಕಸೈಕ್ ಹಾಪದೆ ಬೇಡ,
6: ಅದೇ ಕಸ ತುಂಬ ಮುಕ್ತಿ ಮಾಡೋಕ್ ಆತಿಲ್ಲ, ಯಾಕಂದ್ರೆ ಅದು ಎಲ್ರಿಗೂ ಅನಿವಾರ್ಯಾಗಿ ಹೋಯ್ತು ಈಗ ಪ್ಲಾಸ್ಟಿಕ್ ಅದು ಇದಂದ. ಆದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ಒಂಚೂರು ಕಂಟ್ರೋಲ್ ಮಾಡೋಕ್ ಆತಕಂಬಂದಳಿ ನಾವು ಒಂದು ಹೋರಾಟ ಕೊಡುದಷ್ಟೇ.
7: ಓಕೆ, ಈಗ ಪುಷ್ಪಾಕೆ ಹಂದಟ್ಟು ಅವರು ಕಾಣಿ ನಿಮ್ಗೆ ಅನ್ಸುತ್ತ ಎಲ್ಲ ಹೇಳ್ತಾರೆ ಹೆಣ್ಣ ನಿಂಗೆ ಅದ ಕೆಲ್ಸ ಇಲ್ಲ ಮನೆ ಕುಗಮ್ಗಾತಿಲ್ಲ ಅಲ್ಲೋಗಿ ಅಂತ ಹೆಕ್ಕಿ ಹೆಕ್ಕಿ ಬತ್ತೆ ಮತ್ತೊದ್ನೇ ಹಾಕುದಲ್ದ, ಇದೇ ಮಾತು ನೀವ್ ಕೇಂತಿರ್ತೀರಿ. ಈಗ 310 ವಾರ ಸ್ವಚ್ಛತಾ ಕಾರ್ಯಕ್ರಮ ನಿಮ್ದು, ಅದ್ರ ಜೊತೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಹೇಳಿದ್ರಿ ನೀವು, ನಿಮ್ಗೆ ಹಬ್ಬ ಇದೆಲ್ಲ ಅಂತ ಸಾಕು. ಫಸ್ಟ್ ಒಂದು ಉಮೇದ್ ಇರತ್ತ ಉತ್ತರ ಕುಮಾರ್ನ ಪೌರುಷ ಕಡೆಗೆ ಬೇಡ ಇದೆಯಾ ಅಂತ ಮನೆ ಬದಿಗೂ ಬೈತಿರ್ತಾರೆ, ಮನೆ ಬದಿ ಬದುಕಲ್ಲ ಬಿಟ್ಟು ಕಲ್ಲು ಹೊಯ್ಟಿಯಲ್ಲ ನೀನು ಅಂತ, ಅದು ಹೆಣ್ಮಕ್ಳಂತೂ ಹೊಯ್ಟ್ರೆ ಮತ್ತೆ ಬೈತರು ಜಾಸ್ತಿ. ಸೊ ನಿಮ್ಗೆ ಇದೆಲ್ಲ ಆಪತ್ತಿಗೆ ಅದೊಂದು ಮೋಟಿವೇಶನ್ ಇಟ್ಕೊಂಡ್ಕಲ್ಲ, ಹೆಂಗೆ ಹೆಂಗ್ ಇಟ್ಕಂತ್ರಿ?
8: ಫಸ್ಟ್ ಹೇಳ್ಕಂದ್ರೆ ಈಗ ಹೇಳ್ರಿ ಅಲ್ಲ ಕೆಲ್ಸ ಅಂತಿಲ್ಲ, ಫಸ್ಟ್ ಕೇಂದ್ರ ಜನ ಅದೇ ನಿಂಗ್ ಮಾಡೋಕೆ ಎಂತ ಕೆಲ್ಸ ಇಲ್ಲ ಹೇಳ ಅಂತ ನಮ್ಗಂದ್ ಹೇಳ್ರಿ ಅಂತ ಗೊತ್ತಾ. ನಾನು ಸ್ಟಾರ್ಟಿಂಗ್ ನಾವು ಕಾಲೇಜ್ ಮುಗಿಸಿ ಎಲ್ಲ ಆದ್ಮೇಲೆ ನಮ್ಗದ್ ಯಾರ್ದು ಪರಿಚಯ ಇಲ್ಲ ಊರಲ್ಲಿ, ನಮ್ಮಲ್ಲಿ ಏನಂದ್ರೆ ತುಂಬಾ ನೀರಿನ ಸಮಸ್ಯೆ ಆವಾಗ ನಮ್ಮ ಊರಲ್ಲಿ, ನಲ್ಲಿ ನೀರು ನಮ್ದು ಆಶ್ರಯ, ಅದು ಪೂರ ನೀರಿನ ಸಮಸ್ಯೆ. ಆವಾಗ ನಾನೆಂತ ಮಾಡ್ದೆ, ಒಬ್ರಿಬ್ರು ಹೇಳ್ದವಾಗೆಲ್ಲ ಯಾರು ಅರ್ಥ ಮಾಡ್ಕೊಂತಿರ್ಲಿಲ್ಲ ನಾವು ಪಂಚಾಯತಿಗೆಲ್ಲ ಹೇಳ್ದವಾಗ ನೀರಿಲ್ಲ ಅಂತ ಹೇಳ್ರಿ. ಆವಾಗ ನನಗೊಂದು ಏನ್ ಅನ್ಸುತ್ತೆ ಅಂತ ಹೇಳ್ರೆ, ನಾವು ಒಂದು ಸಂಘಟನೆ ಮಾಡ್ಕ, ಒಬ್ರು ಹೇಳ್ರೆ ಇಬ್ರು ಹೇಳ್ರಿ ಯಾರು ಕೇಂತಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಆವಾಗ ನಮ್ಮಲ್ಲಿ ಒಂದು ಗಾಯಬೀಜ್ ಫ್ಯಾಕ್ಟ್ರಿ ಎಲ್ಲ ಹೆಂಗ್ಸರು ಒಟ್ಟೆ ಹೆಂಗ್ಸರು ಇದ್ರ ಮೇಲೆ ಗೊತ್ತಿದ್ದಲ್ಲ ಆ ಗಾಯಬೀಜ್ ಫ್ಯಾಕ್ಟ್ರಿ ಕೆಲಸ ಮಾಡೋರೆಲ್ಲ. ನಾನ್ ಹೇಳ್ದೆ ಆವಾಗ, ನಿಮ್ಮನೆ ನೀರ್ ಬತ್ತಿಲ್ಯಾ, ನಾವೆಲ್ಲ ಒಟ್ಟು ಸೇರುವ, ಒಟ್ಟು ಸೇರಿ ಒಂದು ಪ್ರತಿಭಟನೆ ಮಾಡುವ. ಆಗ ಅರ್ಥ ಅತ್ತಂತ. ಅವಾಗ ಬರೋಬ್ಬರಿ 70-80 ಜನ ಹೆಂಗಸರು ನಾವು ಪ್ರತಿಭಟನೆ ಇಳಿದೆ.
7: ಎಲ್ಲ ಗಾರ್ಬೇಜ್ ಫ್ಯಾಕ್ಟರಿ ಹಾಕ್ತಾರ
8: ಒಂದ್ 15 ಜನ. ನಾವೇನ್ ಮಾಡ್ತು, ಒಂದ್ ದಿವಸ ರಜೆ ಹಾಕಿ ಎಲ್ರಿಗೂ ಹೇಳ್ತು ನಮ್ಮೂರಲ್ಲಿರೋರಿಗೆಲ್ಲ, ನೀವು ಒಂದು ಬನ್ನಿ ಹೊಡ್ಪನ್ ಹಿಡ್ಕೊ ಬನ್ನಿ, ಆವಾಗ ನಾವು ಪ್ರತಿಭಟನೆ ಹೋಗಪ್ಪ ಅಂತ. ಪಂಚಾಯತ್ ಅವರಿಗೂ ಪ್ರತಿಭಟನೆಗೆ ಹೋಯ್ತು. ಆವಾಗ ತಿರ್ಸಿ ಬಂದ್ರ ಮೇಲೆ ನಾನು ಒಂದ್ ಮಾತು ಹೇಳಿದೆ, ಏನಂತ ಹೇಳಿದ್ರೆ ನಾವು ಒಂದು ಮಹಿಳಾ ಬಳಗವನ್ನ ಕಟ್ಟಿಬಿಡುವ. ಆವಾಗ ಯಾವುದೇ ಒಂದ್ ಕಾರ್ಯಕ್ರಮ ಮಾಡ್ಲಿ ಅಥವಾ ಯಾರಿಗೆ ಇಲ್ಲಿ ಒಂದ್ ಧೈರ್ಯ ಇರುತ್ತೆ ಮಾತಾಡ್ಲಿಕ್ಕಂತ. ಆವಾಗ ನಾವು ಮಳೆ ಬಳಗವನ್ನ ಕಡ್ತ ಅದರ ಅಧ್ಯಕ್ಷರಾದೆ ನಾನು. ಒಂದಟ್ಟು ಮಳೆ ಬಳಗವನ್ನ ಕಡ್ತು ಅದ್ರಲ್ಲಿ ಅಧ್ಯಕ್ಷರಾದೆ ಫಸ್ಟ್. ಆಮೇಲೆ ನಾನು ಅದ್ರ ಈಗ ಸ್ಥಾಪಕ ಅಧ್ಯಕ್ಷರಿಗೆ ಅದ್ರದ್ದು. ಆವಾಗ ನನ್ಗೆ ಸುಜಾತ ಬೈರ್ ಹಾಲ್ ಡೈರಿಯಲ್ಲಿ ಪಂಚವರ್ಣದ್ದು ಗಿಡ ವಿತರಣೆ ಕರೆದಿದ್ರು, ನಾನು ಅಧ್ಯಕ್ಷರಲ್ಲ, ಗೆಸ್ಟ್ ಆಗಿ ಕರೆದಿದ್ರು. ಅದು ಆವಾಗ ನಾನು ರವೀಂದ್ರಣ್ಣನ ಸ್ಟೇಟಸ್ ಅಲ್ಲಿ ಕಾಣ್ತಾ ಇದ್ದೆ, ಇವರು ಸುಜಾತ ಬೈರ್ ಮತ್ತೆ ರವೀಂದ್ರ ಪಂಚವರ್ಣ ಸಂಘಟನೆ ಈ ಏನು ಒಂದು ಸಮುದ್ರ ಬದಿಗೆಲ್ಲ ಸ್ವಚ್ಛತೆ ಮಾಡ್ತಾ ಇತ್ತು. ಆವಾಗ ನಾನು ಸುಜಾತ ಬೈರ್ ಹತ್ರ ಕೇಳಿದೆ, ಅವ್ರ ಪರಿಚಯ ನಂಗೆ ಸ್ವಲ್ಪ ಕಮ್ಮಿ ಆವಾಗ. ಆವಾಗ ಕೇಳಿದೆ, ನೀವೆಲ್ಲ ಸ್ವಚ್ಛತೆ ಮಾಡ್ತಿದ್ರಲ್ಲ, ನಾನು ಬರ್ತೇನೆ, ನಂಗು ಇಷ್ಟ ಅಂತ. ಹಾ ನೀನ್ ಬಾ ಮಾರತಿ ಅಂದಲೇ ಹೇಳ್ರು. ಆವಾಗಿಂದ ಶುರುವಾದ ನಮ್ದೊಂದು ಪಯಣ ಪಂಚವರ್ಣದವ್ರ ಜೊತೆಗೆ ಮಹಿಳಾ ಮಂಡಲ ಆಗ್ಬೇಕಿದ್ರೆ ಮುಂಚೆನೆ. ಅದ್ರಲ್ಲಿ ನಾವು ಯಾಕೆ ಇವಾಗ್ಲೂ ನಾವು ಪಂಚವರ್ಣಕ್ಕೆ ಒಂದು ಅಮ್ಮನ ಸ್ಥಾನ ಕೊಡೋದು ಯಾಕೆ ಅಂತ ಹೇಳಿದ್ರೆ, ನಾನು ಸುಜಾತ ಬೈರ್ ಇಬ್ರೆ ಆ ಒಂದು ಪಂಚವರ್ಣ ಯುವಕ ಮಂಡಲ ಜೊತೆಗೆ ಇದ್ದದ್ದು. ಆಗ ಏನಾಯ್ತಂತ ಹೇಳಿದ್ರೆ, ಒಂದ್ಸಲ ಇವ್ರೇನಾದ್ರೂ ಒಂದು ಗಾಡಿ ಪೆಟ್ಟು ಮಾಡ್ಕೊಂಡವಾಗ ನಾನೊಬ್ಳೆ ಯುವಕ ಮಂಡಲ ಜೊತೆಗೆ ಎನ್ಎಚ್ ಎಲ್ಲ ನಾವು ಸ್ವಚ್ಛತೆ ಮಾಡ್ತಾ ಇರ್ತೇವೆ. ನಮ್ಮ ಅಣ್ಣಂದ್ರ ತರ ಎಲ್ರು ನಮ್ಮನ್ನ ಕರ್ಕೊಂಡು ಹೋಗಿ. ಆವಾಗ ನೋಡಿ, ಯಾಕಂತ ಹೇಳಿದ್ರೆ ಒಂದೇ ಹುಡುಗಿ ಹುಡುಗರ ಜೊತೆ ಕೆಲಸ ಮಾಡ್ತಾ ಇರುವಾಗ ಸ್ವಲ್ಪ ನಮಗೂ ಹಿಂಜರಿಕೆ ಇರುತ್ತೆ,
7: ನಿಜ
8: ಜನರಿಗೂ ನೋಡುವವರಿಗೂ ತಪ್ಪಾಗಿರುತ್ತೆ. ಆವಾಗ ನಾವು ಒಂದು ಮಾತು ಹೇಳಿರ್ತೇವೆ ಅಣ್ಣ ಅಂತ. ಅದೇ ಇವತ್ತು ಪಂಚವರ್ಣದಲ್ಲಿ ಎಲ್ಲ ಮಾತಾಡೋದು ನಾವು ಅಣ್ಣ ಅಂತೇನೆ, ಅಲ್ಲಿ ಹಿರಿಯರಿರ್ಲಿ ಚಿಕ್ಕವರೇ ಇರ್ಲಿ ಅಣ್ಣ ಅಂತೇಳಿ ಹೇಳೋದು. ಆದ್ರಿಂದ ಪಂಚವರ್ಣಕ್ಕೂ ನಮ್ಗೂ ಅವಿನಾಭಾವ ಸಂಬಂಧ ಅಂತ ಹೇಳಿದ್ರೆ, ಮಹಿಳಾ ಮಂಡಲ ಕಟ್ಟುಕಿದ್ರು ಮುಂಚೆ ಇದ್ದವರಲ್ಲ ನಾವು. ಈಗ ಪಂಚವರ್ಣ ಜೊತೆಗೆ ಆಲ್ಮೋಸ್ಟ್ ಮಹಿಳಾ ಬಳಗ ಎಲ್ಲವೂ ಇದೆ, ಎಲ್ಲ ಸಂಘಟನೆ ನಾವೆಲ್ಲ ಮಹಿಳಾ ಬಳಗದವರು. ಇವತ್ತು ಮಹಿಳಾ ಬಳಗ ಒಂದು ಪ್ರಚಲಿತವಾಗಿ ಒಂದ್ ಎಲ್ಲರಿಗೂ ಗೊತ್ತಾಗಿದ್ದಂತ ಹೇಳಿದ್ರೆ ಪಂಚವರ್ಣ ಯುವಕ ಮಂಡಲದಿಂದ. ಅವ್ರ ಜೊತೆಗೆ ನಿರಂತರವಾಗಿ ನಾವು ಸಹಯೋಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇತ್ತು. ಪಂಚವರ್ಣದಲ್ಲೂ ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಸ್ವಚ್ಛತೆ ಎಲ್ಲ ಹೇಳುದು, ಮಾಡೋಕೇನ್ ಕೆಲಸ ಇಲ್ಲ ಅಂತ. ನಾವು ಇರುವಾಗ ಒಂದ್ ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು ಜನರಿಗೆ, ನಾವು ಸತ್ತ ನಂತರ ಜನರು ನಮ್ಮನ್ನ ನೆನ್ಪಿಟ್ಕೋಬೇಕು. ಇವಾಗ ನಾವೇನ್ ಗೊತ್ತಾ, ನಾವು ಹಳ್ಳಿಗೆ ಮಾತ್ರ ಸೀಮಿತ ಅಲ್ಲ, ಹಂದಟ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ನನ್ನಲ್ಲಿ ನಾನ್ ಬರುವಾಗ ಪುಷ್ಪಕೆ ಅಂತ ಇತ್ತು, ಇವತ್ತು ಪುಷ್ಪಕೆ ಹಂದಟ್ಟಂತ ಮಾಡದಿದ್ರೆ ಅದು ಪಂಚವರ್ಣದ ಒಂದು ನಮ್ ಕೆಲಸ. ಇವತ್ತು 4 ಜನ ಎಲ್ಲೇ ಹೋದ್ರು ನಮ್ಮನ್ನ ಗುರುತಿಸ್ತಾರಲ್ಲ, ಅದು ಪಂಚವರ್ಣದ ಕೆಲಸ. ನಾವು ಒಂದು ಅಣ್ಣ ತಂಗಿ ತರವೇ ಕೆಲಸ ಮಾಡ್ಕೊಂಡು ಬಂದಂತ ಸಂಸ್ಥೆ. ಏನ್ ನಮ್ಗೆ ಇವತ್ತು ಜನ ನಾವು ಕೆಲಸ ಇಲ್ಲ ಅಂದ್ರೆ ಹೇಳ್ಬಹುದು, ಏನೇ ಹೇಳ್ಬಹುದು, ನಾವು ಮಾಡೋ ತೃಪ್ತಿ ಕೆಲಸ ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪಂಚವರ್ಣದಲ್ಲಿ ಯಾವಾಗ್ಲೂ ಹೇಳುದು, ನೀವೇನ್ ಕಸ ಹಾಕು ಕೈ ನಿಮ್ದೆ ಬತ್ತಬಹುದು, ನಮ್ಮ ಕಸ ಹೆಕ್ಕುವ ಕೈ ಯಾವತ್ತೂ ಬತ್ತುದಿಲ್ಲ ಅಂತ. ನಾವು ಎಷ್ಟು ಕೆಲಸ ಅದು ಮಾಡೋದ್ರೆ, ನಾನು ಪ್ರಾಸ್ತಾವಿಕದಲ್ಲಿ ಯಾವತ್ತೂ ಹೇಳುದು, ಒಂದು ಪ್ರಾಸ್ತಾವಿಕ ಮಾಡುವಾಗ ನಾವು ಸ್ವಚ್ಛತೆ ಮಾಡುವಾಗ ನಮ್ಗೆ ಬೆಳಗಿನ ವಾತಾವರಣ ಅದು ತುಂಬಾ ವಾಂತಿ ಮತ್ತು ಒಂದೊಂದ್ಸಲ ವಾಂತಿ, ಕೆಲವರು ವಾಂತಿ ಮಾಡುವಂತ
7: ಅದನ್ನೇ ಕೇಳ್ಕೊಂತ ಇದ್ದೆ, ಯಾರ್ಯಾರೋ ಏನೇನೋ ಮಾಡಿ.
8: ನಮ್ಮಲ್ಲಿ ಜನರು ಎಲ್ಲಿವರೆಗೂ ಬುದ್ಧಿ ಇಲ್ಲ ಅಂದ್ರೆ, ಒಂದು ಮೊಳೆ ಚಿಪ್ಪಿಯನ್ನು ಕೂಡ ಜರಿ ಕಟ್ಟಿ ಹಾಕ್ತಾರ, ಅದನ್ನ ನಾವು ಮರ್ಮ್ ಕಟ್ಟಿ ಹಾಕ್ರೆ ಹಾಕ್ಬಹುದಲ್ಲ, ಅದು ಹಾಕುದಿಲ್ಲ. ಅವ್ರು ಏನ್ ಮಾಡ್ತಾರ ಅಂತ ಅದನ್ನು ಜರಿ ಕಟ್ಟಿ ಹಾಕ್ತಾರ. ಮತ್ತೆ ಯಾವ ಹೋಟ್ಲಲ್ಲಿ ಇರ್ತಲ್ಲ ಅವರು ಬಿರಿಯಾನಿ ಅಂತ ಒಂದ್ ಪದಾರ್ಥಗಳನ್ನ ಹಾಗೆ ಕಟ್ಟಿ ಚೀಲ ಕಟ್ಟಿ ಹಾಕಿಟ್ಟಿರ್ತಾರ. ಒಂದಿವಸ ನಾನು ರವಿಯಣ್ಣ ಚೀಲವೆಲ್ಲ ಓಪನ್ ಮಾಡ್ತೇವೆ, ಹುಳ ಹರಿತಾ ಇದೆ, ನಮ್ಗ ಅವಾಗ ವಾಂತಿ ಬರ್ತಾ. ಅದು ನಮ್ಗೊಂದು ಅಭ್ಯಾಸ ಐತಿ, ನಮ್ಗ ಅದನ್ನ ಕಂಡು ಮಾಡಿ ಮಾಡಿ ಮಾಡಿ ಈಗ ಫುಲ್ ಅಭ್ಯಾಸ ಆಯ್ತು. ನೀವ್ ಎಂತದೇ ತಗೊಂಡ್ ಹಾಕ್ರು ನಮ್ಗ ವಾಂತಿ ಬರ್ತಿಲ್ಲ, ನಮ್ಗ ಸ್ಮೆಲ್ ಬರ್ತಿಲ್ಲ, ಅಭ್ಯಾಸ ಆಗಿದೆ ಈಗ ನಮ್ಗೆ. ಆ ಮಟ್ಟಕ್ಕೆ ನಾವು ಕೆಲಸ ಮಾಡ್ತಾ ಇತ್ತಲ್ಲಿ ಸ್ವಚ್ಛತೆ ಕೆಲಸ.
7: ಇಲ್ಲಿ ನಿಮ್ ಮಾತಲ್ಲಿ ಗೊತ್ತಾಯ್ತು ನೀವೆಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ರಿ ಅಂತ.
8: ಯಾಕಂದ್ರೆ ನಮ್ಗೆ ಒಂದು, ನಾನು ನಿಜವಾಗ್ಲೂ ಸ್ಫೂರ್ತಿ ಅಂತ ಹೇಳಿದ್ರೆ, ನಾನು ಈಗ ಪಂಚವರ್ಣ ಸೇರ್ಕಾದ್ರೆ ಒಂದು ಬೈರು ಮತ್ತೆ ಇನ್ನೊಂದು ರವಿಯಣ್ಣ ಯಾವುದೇ ಆಗ್ಲಿ ನಿನ್ನ ಹತ್ರ ಮಾಡೋಕ್ ಸಾಧ್ಯ. ನಾ ಇವತ್ತು ಮೈಕ್ ಹಿಡಿದಿದ್ದು ಪಂಚವರ್ಣಕ್ಕೆ ಬಂದ ಮೇಲೆ.
2: ಒಂದು ಆಕ್ಸಿಡೆಂಟ್ ಆಯ್ತು ನಂಗೆ ಮಾಪಕಳದೆಲ್ಲ ಅಷ್ಟೋ ದಿವಸ, ಅದು ಹೆಂಗ್ ರವಿ ಕಾಲ್ ಹೋಯ್ತ ಗೊತ್ತಿಲ್ಲ. ನಂದು ಮೊಬೈಲ್ ಬಂದ್ಬಿಟ್ಟು ರೋಡ್ ಅಲ್ಲಿ ಬಿದ್ದಿತ್ತು, ತನ್ನಷ್ಟಿಗೆ ನಮ್ ಪಂಚವರ್ಣ ರವಿ ಕಾಲ್ ಹೋಯ್ತದ. ಕಾಲ್ ಹೋದ ತಕ್ಷಣ ನಾನ್ ಪೇಷಂಟ್, ನನ್ನ ಕರ್ಕೊಂಡು ಹೋಗಿಂತ ಮುಂಚೆ ನಮ್ ಪಂಚವರ್ಣದಲ್ಲಿದ್ರು. ನಿಜವಾಗ್ಲೂ ಅದೊಂದು ಹೆಮ್ಮೆ ವಿಷಯ ಅನ್ಸುತ್ತೆ ನಂಗೆ, ದುಃಖ ಆಗುವಂತ ವಿಷಯ ಅನ್ಸುತ್ತೆ. ನಾನಿವತ್ತು ಯಾವತ್ತೇ ಮಣ್ಣಲ್ಲಿ ಮಣ್ಣ ಹೋಗ್ತಿದ್ನೇನೋ, ಮನೆಯವರೆಲ್ಲ ಪಾಪದ ಕಡಿಕೆ ಫಸ್ಟ್ ಆಸ್ಪತ್ರೆ ಸೇರ್ಸಕ್ಕೆ ನನ್ನ ಪಂಚವರ್ಣ ನನ್ಗೆ ಇದು ಮಾಡಿ.
7: ಸೊ ನಿಮ್ಗೆ ಪಂಚವರ್ಣ ಒಂದು ಕುಟುಂಬ ಆಯ್ತು.
2: ಕುಟುಂಬನೇ ನಿಜವಾಗ್ಲೂ ಅದು ಕುಟುಂಬನೇ. ಒಂದು ಮುಷ್ಟಿ ಇದ್ದಂಗೆ, ನಾವೊಂದು ಮುಷ್ಟಿ ಅಂತ ಇದ್ರೆ ಅದು ಯಾರಿಗೂ ಏನು ಮಾಡೋಕಾತಿಲ್ಲ. ನಮ್ ಪಂಚವರ್ಣ ಅಂದ್ರೆ ಪಂಚ ಮುಷ್ಟಿ ಇದ್ದಂಗೆ.
0: ಮೇಡಮ್, ಇಷ್ಟ ತನಕ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡುವ ಬಗ್ಗೆ ಮಾತಾಡ್ತಾ ಹೋಯ್ತು, ಆದ್ರೆ ನಾನು ಇನ್ನಿಷ್ಟು ನಮ್ಮ ಸಂಸ್ಥೆಯಿಂದ ನಡೆದಂತಹ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರೀಯ ಹೆದ್ದಾರಿಯ ಎರಡು ಇಕ್ಕೆಲೆಗಳಲ್ಲಿ ನಾವು ಪ್ಲಾಸ್ಟಿಕ್ ಮುಕ್ತವನ್ನ ಮಾಡಿದ್ವಿ. ಮಕ್ಕಳಿಗೆ ಒಂದು ಆ ಬಗ್ಗೆ ತಿಳುವಳಿಕೆ ಬೇಕು ಅಂತ 13 ಶಾಲೆಗಳಲ್ಲಿ, ಈ ಹೋಬಳಿ ನಮ್ಮ ಕೋಟಾ ಹೋಬಳಿ ಮಟ್ಟದ 13 ಶಾಲೆಗಳಲ್ಲಿ ಅವರಿಗೆ ನಾವು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿ ಅದರ ಒಂದು ವಿವೇಕ ಕಾಲೇಜಿನಲ್ಲೇ ಆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಆ ಒಂದು ಕಾರ್ಯಕ್ರಮದ ಒಂದು ಪ್ರಬಂಧ ಸ್ಪರ್ಧೆಯ ಒಂದು ಬಹುಮಾನವನ್ನ ನಾವು ನಮ್ಮ ಕನ್ನಡ ರಾಜ್ಯೋತ್ಸವದ ವೇದಿಕೆಯಲ್ಲಿ ಅದನ್ನ ಕೊಟ್ಕೊಂಡ್ವಿ. ಅದಷ್ಟೇ ಅಲ್ಲದೆ ನಮ್ಮ ಒಂದು ಸಂಘಟನೆಯಿಂದ ಆಧಾರ್ ಮೇಳವನ್ನ 4-5 ಸರಿ ಮಾಡಿದ್ದೇವೆ, ಹಾಗೆ ಈ ಶ್ರಮ್ ಮೇಳವನ್ನ ಕೂಡ ಮಾಡ್ಕೊಂಡು ಹೋಗಿದ್ದೀವಿ. ರೇಖಾ ಚಿಕಿತ್ಸೆಯನ್ನ, ರೇಖೆಯ ಒಂದು ಚಿಕಿತ್ಸೆ ಈಗ ಬಂದಿದೆ ಅಲ್ಲ, ಅದ್ರ ಬಗ್ಗೆ ಕೂಡ ಮಾಡಿದ್ದೀವಿ. ಹಾಗೆ ಅಕ್ಯುಪ್ರೆಷರ್ ಒಂದು ಥೆರಪಿ, ಆ ಒಂದು ಇದನ್ನು ಕೂಡ 8-10 ದಿನ ನಮ್ಮ ಸಂಸ್ಥೆಯಲ್ಲೇ ಅವರಿಗೆ ಜಾಗ ಮಾಡಿಕೊಟ್ಟು ಸ್ಥಳಾವಕಾಶವನ್ನ ನೀಡಿ ಆ ಒಂದು ಕಾರ್ಯಕ್ರಮವನ್ನ ಕೂಡ ಅಂದ್ರೆ ಕೋಟಾದಲ್ಲಿ ಇರುವಂತಹ ಅಕ್ಯುಪ್ರೆಷರ್ನಿಂದ ಯಾವ ಒಂದು ನಮ್ಮ ದೇಹಕ್ಕೆ ಸಿಗುವಂತಹ ಸೌಲಭ್ಯಗಳು ಎಲ್ಲರಿಗೂ ಸಿಗ್ಲಿ ಅಂತ ಅದಕ್ಕೂ ಕೂಡ ನಾವು ಪಂಚವರ್ಣ ಸಂಘ ನಮ್ಮ ಸಂಸ್ಥೆಯ ಆಫೀಸ್ನಲ್ಲೇ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ವಿ. ಹಾಗೆ ಅಲ್ಲಿನ ಒಂದು ಆರೋಗ್ಯ ಬಗ್ಗೆ ಕೂಡ ಕ್ಯಾಂಪ್ನ ಮಾಡಿದ್ವಿ. ಹೀಗೆ ನಾವು 10 ಹಲವು ಬಗೆಯ ಕ್ಯಾಂಪ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಬರೀ ಪ್ಲಾಸ್ಟಿಕ್ ಬಗ್ಗೆ ಮಾತ್ರ ಅಲ್ಲದೆ, ಅದೇ ನಮ್ಮ ಒಂದು ಶ್ಲೋಗನ್ನೇ ಆಗಿದೆ, ಪ್ಲಾಸ್ಟಿಕ್ ಅನ್ನ ಎಸೆಯುವ ಕೈ ಎಲ್ಲಿಯವರೆಗೆ ಸೋಲೋದಿಲ್ಲವೋ ಅಲ್ಲಿಯವರೆಗೆ ಎತ್ತುವಂತಹ ಕೈ ನಮ್ದು ಕೂಡ ಸೋಲೋದಿಲ್ಲ ಅಂತ ಹೇಳ್ತಾ.
7: ನಿಮ್ಮ ಈ ಸಂಘಟನೆಯಲ್ಲಿ ಪಂಚವರ್ಣದಲ್ಲಿ ಯಂಗ್ ಜನರೇಷನ್ಗಳು ಅಂದ್ರೆ ನೀವು ಮಾಡ್ತಿದ್ರಿ, ನಿಮ್ಮೊಟ್ಟಿಗೆ ಇನ್ನಷ್ಟು ಮಂದಿ ಸೇರ್ಕ ಅದು ನಡೀತಾ ಹೋಯ್ಕ ಬೆಳೀತಾ ಹೋಯ್ಕ, ಇದಕ್ಕೆ ಯಾವ ತರ ಕಾರ್ಯಕ್ರಮಗಳಿದ್ದಾವೆ?
4: ಎಸ್ ಎಲ್ ಸಿ ಹೋಗುವಂತ ಮಕ್ಕಳ, ಪಿ ಯು ಸಿ ಹೋಗುವಂತ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಿದ್ದೇವೆ ನಾವು. ಯಾಕೆ ನಮ್ಮ ಸಂಘಟನೆಲ್ಲಿರುವಂತ ಮತ್ತ ನಮ್ಮಲ್ಲಿ ಒಂದು 3-4 ಜನ, ನಮ್ ದಿನೇಶ್ ಆಚಾರ್ ಹೇಳದಂತ ತನ್ನ ಮಗಳನ್ನ ಸತೆ ನಾನು ಕರ್ಕ ಬರ್ತಿದ್ದೇನೆ ಕ್ಲೀನಿಂಗ್ ಗೆ ಕರ್ಕ ಬರ್ತಾರೆ. ಅದೇ ತರ ನಮ್ಮ ಸಂಘಟನೆ ಒಂದು 4-5 ಜನ, ನಮ್ಮ ಕೃಷ್ಣ ಅಂತ ಇದ್ದಾರೆ, ಮತ್ತೆ ಅಮೃತ್ ಹಿಂದಿನ ಅಧ್ಯಕ್ಷ ಅಮೃತ್ ಜೋಗಿ ಅಂತಿದ್ದಾರೆ. ಹೀಗೆ ನಾನಾ ಜನ ನಮ್ಮ ಸಂಘಟನೆ ಅವರು ಮಕ್ಕಳನ್ನ ಸತೆ ಕರ್ಕ ಬರ್ತಿದ್ದಾರೆ. ಯಾಕಂದ್ರೆ ನಾವು ನಾಳೆ ಸಾಯಬಹುದು, ಆದ್ರೆ ಪಂಚವರ್ಣ ಸಾಯಬಾರ್ದು ಅನ್ನೋ ನಮ್ದು ಒಂದು ಅಭಿಲಾಷೆ ಇದೆ. ಕೋಟ ತೊಡುಕೆರೆ ಇರ್ಬೋದು, ಗಿಳಿಯಾ ರಸ್ತೆಯಲ್ಲಿ ಇರ್ಬೋದು, ಇವತ್ತು 4-5 ವರ್ಷ ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದು ಪಂಚವರ್ಣ ಯುವಕ ಮಂಡಲ ಮಾವುಕ್ಕಳದವರಿಗೂ ಇದೆ ಮೇಡಮ್.
7: ಸೊ ಪಂಚವರ್ಣ ಇಷ್ಟು ವರ್ಷದಿಂದ ಏನೆಲ್ಲ ಒಳ್ಳೆ ಕೆಲಸ ಮಾಡ್ಕ ಬಂದಿತ್ತ, ಅದರೊಟ್ಟಿಗೆ ವರ್ಷಕ್ಕೆ 2 ಕಾರ್ಯಕ್ರಮ ಮುಖ್ಯವಾಗಿರುವಂತ ಕಾರ್ಯಕ್ರಮ ಆಸಡಿ ವಡ್ರ ಸದ್ಭವನ. ಸೊ ಇವೆರಡೂ ಕಾರ್ಯಕ್ರಮ ಇಷ್ಟು ಗರ್ಜಗ ಆತಿತ್ತಂದ್ರೆ ಅಂತವ್ರ ಸಹಕಾರ ಬೇಕು, ಮತ್ತೆ ನಿಮ್ಮೆಲ್ಲರ ಒಮ್ಮನಸ್ಸು. ಪಂಚವರ್ಣ ನಿಮ್ಮ ಸಂಸ್ಥೆಯ ಒಮ್ಮನಸ್ಸಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮಗಳ ಆತ ಬಂದ. ಅದರೊಟ್ಟಿಗೆ ನಾ ಬಪ್ಪತಿ ನಮ್ಮ ಬಂಡಕಸ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕಂಡೆ ನಿಮ್ಮ ವೆಹಿಕಲ್ ನಿಂತಿತ್ತ, ಅದರಲ್ಲಿ ಸಾಲು ಮರದ ತಿಮ್ಮಕ್ಕ, ಮೊನ್ನೆ ಅಷ್ಟೇ 300ನೇ ವಾರದ ಸ್ವಚ್ಛತಾ ಕಾರ್ಯಕ್ರಮದ ಕೆಲವು ತುಣುಕುಗಳು, ಆ ಫೋಟೋಸ್ ಎಲ್ಲ ಕಂಡೆ. ಅದು ನಡೆದಾಡುವಾಗ್ಲೇ, ಅದು ಓಡಾಡುವಾಗ್ಲೇ ಗೊತ್ತ ಪಂಚವರ್ಣ ಓಡ್ತಾನೆ ಇರುತ್ತ ಅಂತ ಹೇಳ್ಕೊಂಡ. ಎಲ್ಲ ನೀವೇನ್ ಮಾತಾಡ್ರಲ್ಲ ಇಷ್ಟು ಹೊತ್ತ, ಬಹುಶಃ ನಂಗೆ ಒಂದ್ ಎಪಿಸೋಡ್ ಆತಿಲ್ಲ ಕಂತಿದ್ದು, 2 ಎಪಿಸೋಡ್ ಮಾಡಿ ಹಾಕಕ್ ಇನ್ನೂ ಇತ್ತು ನಿಮ್ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕೆ. ಅಲ್ಲಿ ಅದಕ್ಕಿಂತ ಜಾಸ್ತಿ ಕಾರ್ಯಕ್ರಮಗಳು ಇನ್ನಷ್ಟು ಪಂಚವರ್ಣ ಸಂಸ್ಥೆಯಿಂದ ಸಂಘಟನೆಯಿಂದ ಆತ ಇರಲಿ. ನಿಮ್ಮ ಎಲ್ಲ ಒಮ್ಮನಸ್ಸು ಮತ್ತೆ ಹುಮ್ಮಸ್ಸು ಇತ್ತಲ್ಲ, ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪ ಸ್ಟುಡಿಯೋ ಬಂದು ಇಷ್ಟು ಹೊತ್ತು ಕೂಕಂಡು ನಮ್ಮೊಟ್ಟಿಗೆ ಇಷ್ಟು ಲೈಕ್ ಮಾತಾಡೋದಕ್ಕೆ. ಈ ಕೆಲಸ ಸದಾ ಹಿಂಗೆ ಇರಲಿ, ಸದಾ ಎಲ್ಲ ಮನಸ್ಸುಗಳನ್ನ ನಿಮ್ ಒಳ್ಳೆ ಭಾವನೆ ಇದೆಯಲ್ಲ ಸದ್ಭಾವನೆ ತಲುಪಲಿ. ಧನ್ಯವಾದಗಳು.
2: ಧನ್ಯವಾದ.
7: ಸರಿ ಕೇಳುಗ್ರೆ, ಇಷ್ಟು ಒಳ್ಳೆ ಕಾರ್ಯಕ್ರಮ ಕೇಳಿಸ್ಕಂತಲ್ಲ ಇವತ್ತು ಆಸಾಡಿ ಒಡ್ರ ಸದ್ಭಾವನದಂತಹ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ. ಅದ್ರ ಒಟ್ಟಿಗೆ ಎಷ್ಟೊಂದು ಕಾರ್ಯಕ್ರಮಗಳು ಅವರ ಲಿಸ್ಟ್ ಅಲ್ಲಿ ಇದ್ವು, ಇನ್ನಷ್ಟು ಇದ್ವು ಮಾತಾಡೋಕೆ, ಬಟ್ ಟೈಮ್ ಆಯ್ತಲ್ಲ. ನಾವು ಹೊರಡ್ತೋ ವಿಶ್ವಕುಂದ ಪ್ರಕನ್ನಡ ದಿನ ಆಸಡಿ ಹಬ್ಬ ಎಲ್ಲ ಕೂಕಂಡ ಈ ಮಾತನ್ನ ಕೇಳಿಸ್ಕೊಂಡವ್ರಿಗೆ ನಿಮ್ಗೂ ಧನ್ಯವಾದ ಹೇಳ್ತಾ ಮತ್ಸಿಕ್ವ ಕೇಂತಾ ಇರಿ ರೇಡಿಯೋ ಕುಂದಾಪ್ರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಬಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ಕೇಂತಾ ಇರಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬತ್ತು ನಾವೆಲ್ಲ ಖುಷಿಯಿಂದ ಧ್ವಜಾರೋಹಣ ಮಾಡ್ತೋ, ಅದನ್ನ ಸಂಭ್ರಮಿಸ್ತೋ, ರಾಜ್ಯ ಅಂತ ಖುಷಿ ಪಡ್ತೋ. ಎಲ್ಲ ಹಲವು ಹಲವು ಕಾರಣ, ಆದ್ರೆ ಆ ಸ್ವಾತಂತ್ರ್ಯ ಸಿಕ್ಕ ಘಳಿಗೆ ಇದೆಯಲ್ಲ, ಆ ಗಳಿಗೆ ಈಗ ನಾವು ನೆನೆಸ್ಕೊಂಬಕೂ ಆತಿಲ್ಲ. ಯಾಕೆಂದ್ರೆ ಆ ಸ್ವಾತಂತ್ರ್ಯ ಸಿಕ್ಕೋತಿ ನಾವು ಇರಲೇ ಇಲ್ವಲ್ಲ. ಅವರೆಷ್ಟು ಕಷ್ಟಪಟ್ಟಿದ್ರು, ಅವರೆಷ್ಟು ತ್ಯಾಗ ಮಾಡಿದ್ರು, ಅದೆಷ್ಟು ಬಲಿದಾನಗಳಾಗಿತ್ತು, ಅದೆಷ್ಟು ಜನ ಜೀವ ಬಿಟ್ರು, ಖಂಡಿತವಾಗ್ಲೂ ನಮ್ಗೆ ಅದನ್ನ ಫೀಲ್ ಮಾಡೋಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಅಷ್ಟು ಮುಂದೆ ಬಂದಿತ್ತು. ಈಗ ಸ್ವಾತಂತ್ರ್ಯ ಅಂದ್ರೆ ಬರೀ ಧ್ವಜ ಹಾರಿಸೋದು, ಸ್ವೀಟ್ ತಿಂಬುದು, ಅಲ್ಲಿಗೆ ಆಯ್ತು, ಅವತ್ತಿನ ದಿನ ಮುಗೀತು ಅಂತ. ಆದ್ರೆ ಇಲ್ಲೊಂದು ಟೀಮ್ ಇದೆ, ಈ ಟೀಮ್ ನಮ್ಮೂರಲ್ಲೇ ಇಪ್ಪದು, ಬೇರೆಲ್ಲೂ ಅಲ್ಲ. ಆ ಟೀಮ್ ಹೆಸರು ಸ್ವರಾಜ್ಯ ಅಂತ ಹೇಳ್ಕೊಂಡು, ಆ ಸ್ವರಾಜ್ಯ ಟೀಮ್ನವ್ರು ಎಂತ ಮಾಡ್ತಾರೆ ಕೇಂದ್ರೆ, ನಮ್ಮ ಊರಲ್ಲೂ ನಾವು ಸ್ವಾತಂತ್ರ್ಯ ಹೋರಾಟಗಾರರಂದು ಕೂಡಲೇ ನಾವು ಓದಿರೋದು ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ ಇವರನ್ನೇ. ಆದ್ರೆ ನಮ್ಮೂರಲ್ಲೂ ಕೂಡ ಅದೆಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಿದ್ರು ಅಂತ ಹೇಳ್ಕೊಟ್ಟಿದ್ದು ಈ ಸ್ವರಾಜ್ಯ ಟೀಮ್. ನಮ್ಮ ರೇಡಿಯೋ ಕುಂದಾಪುರದಲ್ಲೇ ಕಳೆದೆರಡು ವರ್ಷಗಳಲ್ಲಿ ಈ ತರ ನಮ್ಮ ಊರಿನ ಹೋರಾಟಗಾರರು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವ್ರ ಬಗ್ಗೆ ಪ್ರದೀಪ್ ಕುಮಾರ್ ಬಸ್ರೂರು ತುಂಬಾ ಮಾತಾಡಿದ್ರು. ಇದು ಕೂಡ ಹಾಗೆಯೇ, ಅವರದ್ದೇ ಈ ಸ್ವರಾಜ್ಯ ಟೀಮ್ನವರು, ಅದರ ಒಬ್ರು ಪ್ರತಿನಿಧಿ ನಮ್ಮೊಟ್ಟಿಗಿದ್ರು ಇವತ್ತು, ಅವರೊಟ್ಟಿಗೆ ನಾವು ಮಾತಾಡುವ. ಅವ್ರ ಹೆಸರು ಅನುಶ್ರೀ ಶಂಕರ್ ನಾಯ್ಕ್ ಅಂತ ಹೇಳಿ, ತುಂಬಾ ಚಿಕ್ಕ ವಯಸ್ಸಿನ ಹುಡುಗಿ, ಮೇ ಬಿ ಅರೌಂಡ್ ಒಂದು 18 ವರ್ಷ ಇಪ್ಪಕ್ಕೂ ಸಾಕು. ಇವರು ಸ್ವರಾಜ್ಯದ ಸದಸ್ಯೆ. ಅನುಶ್ರೀ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ,
1: ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ನಿಮ್ಗೆ.
2: ಥ್ಯಾಂಕ್ ಯು ಸೋ ಮಚ್.
1: ಹೇಗಿದ್ರು, ಹುಷಾರಿದ್ರಿಯಾ?
2: ಹುಷಾರಿದ್ದೀನಿ.
1: ಓಕೆ, ಈಗ ಅನುಶ್ರೀ ನೀವೇ ಹೇಳಕ್ ನಂಗೆ, ನಿಮ್ಮ ಸ್ವರಾಜ್ಯದವರು ಏನ್ ಕೆಲಸ ಮಾಡ್ತ್ರಿ ಅಂತ?
2: ನಮ್ಮ ಉದ್ದೇಶ ಇಷ್ಟೇ, ಸ್ವರಾಜ್ಯ 75 ತಂಡದ ಪರವಾಗಿ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರನ್ನ ಒಂದಿಷ್ಟು ಮುಗ್ಧ ಮನಸ್ಸುಗಳಿಗೆ ಪರಿಚಯಿಸುವಂತ ಒಂದು ಸಣ್ಣ ಕಾರ್ಯಕ್ರಮ ಅಷ್ಟೇ. ಆದರೆ ಇವತ್ತಿನ ಮುಗ್ಧ ಮನಸ್ಸುಗಳು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ ಬಂದಾಗ, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇಂತಹ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನ ಹೇಳ್ತಾರೆ ಹೊರತಾಗಿ ಯಾವುದೇ ಒಬ್ಬ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಹೇಳುವುದಿಲ್ಲ. ಇದೊಂದು ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ.
1: ಅಂದ್ರೆ ನಮ್ಮ ಊರಿನ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮೂರವರಿಗಾರು ಗೊತ್ತಾ ಇಲ್ಲಿ ಅಂತ. ಸ್ವರಾಜ್ಯ 75 ಅಂತ ಹೇಳಿದ್ರಿ, ಅಂದ್ರೆ ನಮ್ಮ 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಆ ಸಂದರ್ಭದಲ್ಲಿ ಹುಟ್ಟಿಕೊಂಡ ಇದು ಅಂತ ಹೇಳ್ತಾರೆ, ಒಂದು ಸಂಸ್ಥೆ ಅಥವಾ ಒಂದು ಸಂಘ ಇದು. ಇದು ಸ್ವರಾಜ್ಯ 75 ಅಂತ ನೀವು ಹೆಸರು ಇಟ್ಕೊಂಡದ್ದು. ಇದರಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದೀರಿ ನೀವು?
2: ಇದರ ಮುಖ್ಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಬಸ್ರೂರ್ ಅವರು, ಒಂದಿಷ್ಟು ಸದಸ್ಯರು, ಒಂದು 20-25 ಸದಸ್ಯರ ಒಂದು ತಂಡ.
1: 25 ಸದಸ್ಯರು ಎಲ್ಲ ಯುವ ಮನಸ್ಸುಗಳು.
2: ಯುವ ಮನಸ್ಸುಗಳು
1: ಅಲ್ದಾ, ನೀವೆಲ್ಲ ಹ್ಯಾಂಗ್ ಕನೆಕ್ಟ್ ಆದ್ರೆ? ಯಾಕೆಂದ್ರೆ ಇವತ್ತು ನೀವು ನಮ್ಮ ಶಾಸ್ತ್ರಿ ಸರ್ಕಲ್ ಅಲ್ಲೇ ಕಂಡ್ರೆ, ಕಾಲೇಜ್ ಬಿಟ್ಟಾದ್ಮೇಲೆ ಒಂದ್ ಎಲ್ಲ ಅಂಗಡಿಯಲ್ಲಿ ಒಂದಿಷ್ಟು ಮಕ್ಕಳು ಕೂಕೊಂಡಿರ್ತೋ, ಆ ಇಷ್ಟು ಮಕ್ಕಳ ಕೈಯಲ್ಲಿ ಒಂದೊಂದು ಮೊಬೈಲ್ ಇರುತ್ತೆ. ಆ ಎಲ್ಲ ಮೊಬೈಲ್ ಅಲ್ಲೂ ಗೇಮ್ ಆಡೋದು, ಮತ್ತೊಂದ್ ಮಾಡೋದು, ಅದರಲ್ಲೇ ಮುಳುಗಿರ್ತೋ. ಅಂತದ್ರಲ್ಲಿ ನಿಮಗೆ 18-19 ವಯಸ್ಸಿಗೆ ಈ ಕಡೆ ಸೆಳೆದದ್ದು ಹೇಗೆ ಅದು?
2: ಅಂದ್ರೆ ನಾವು ಶಾಲೆಗೆ ಹೋಗ್ತಿರ್ತಕ್ಕಂತ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಹೋರಾಟಗಾರರು ಅಂತೇಳಿ ಬಂದಾಗ ಅವ್ರಿಗೆ ಕೆಲಸ ಕಾರ್ಯ ಇಲ್ಲ ಅನ್ನುವಂತ ಒಂದು ಸ್ವಭಾವದವ್ರು ಜಾಸ್ತಿ ಇದ್ರು. ಆಗ ನಮಗೊಂದು ಏನಂತೇಳಿ, ಇಲ್ಲ, ಸ್ವಾತಂತ್ರ್ಯ ಹೋರಾಟಗಾರನ ಒಂದಿಷ್ಟು ಹೋರಾಟಗಾರನ ಗುರುತಿಸಬೇಕು ಅನ್ನುವಂತ ಒಂದು ಛಲ, ಅದರಿಂದಾಗಿ ನಾವು ಒಂದಿಷ್ಟು ಕಾರ್ಯಕ್ರಮಗಳನ್ನ ಕೊಡುವಂತದ್ದಷ್ಟೇ.
1: ಅದು ನಿಮ್ಗೆ ತಟ್ಟು?
2: ಹಾ, ತಟ್ಟು ಅಂದ್ರೆ ಕರಾವಳಿ ಸ್ವಾತಂತ್ರ್ಯ ಹೋರಾಟಗಾರನ್ನ ಪರಿಚಯಿಸಬೇಕು ಅನ್ನುವಂತ ಉದ್ದೇಶ.
1: ಹೌದು, ಅದೇನ ಕೇಳದ್ದು, ನಮ್ಮ ಈವನ್ ಸ್ವಾತಂತ್ರ್ಯ ಹೋರಾಟ ಆತಿಪ್ಪು ಟೈಮಾಗೆ ಎಷ್ಟೋ ಜನ ಶಾಲೆ ಕಾಲೇಜಿಗೆ ಹಾತಿದ್ ಮಕ್ಕಳೆಲ್ಲ ಅದನ್ನೆಲ್ಲ ಬಿಟ್ಕೊಂಡು ಆ ಚಳುವಳಿಯಲ್ಲಿ ಧುಮುಕಿದ್ರು. ಎಷ್ಟೋ ಜನ ಜೈಲುಗಳಿಗೆಲ್ಲ ಹೋಗಿ ಬಂದ್ರು. ಅಂದ್ರೆ ಅವರ ಆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ನಮಗ್ ಸ್ವಾತಂತ್ರ್ಯ ಬೇಕಂತ ಹೋರಾಡದವರು. ಬಟ್ ಇವತ್ತು ನಮ್ಗೆ ಆ ಕಷ್ಟಗಳು ಗೊತ್ತಿಲ್ಲ. ಈ ಸ್ವಾತಂತ್ರ್ಯ ನಾವೇನ್ ಅನುಭವಿಸ್ತಾ ಇದ್ದೀವಿ ಈಗ, ಇದ್ರ ಹಿಂದೆ ಎಷ್ಟು ಬಲಿದಾನಗಳಿತ್ತು ಅನ್ನೋದು ನಮಗ್ ಕಲ್ಪನೆ ಇಲ್ಲ. ನಾವು ಖುಷಿ ಹೆಂಗಿತ್ತು, ಆದ್ರೆ ನಿಮ್ಮಂತ ಪುಟ್ಟ ಹುಡುಗಿಗೆ ಇದು ಯಾವ ವಿಷಯದಲ್ಲಿ ಸೆಳೆದದ್ದು?
2: ಅಂದ್ರೆ ಫಸ್ಟ್ ದಿನ ಪ್ರದೀಪ್ ಕುಮಾರ್ ಬಸ್ರವರು ಕಾಲ್ ಮಾಡಿದ್ರು, ಈ ತರ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತಿದ್ದೇವೆ, ಜಸ್ಟ್ ಬಂದು ಜಾಯ್ನ್ ಆಗಿ. ಫಸ್ಟ್ ದಿನ ಹೋದೆ, ಅವ್ರ ಒಂದಿಷ್ಟು ಮಾತುಗಳನ್ನ ಹೇಳ್ತಾರೆ, ಬಂದು ಕೂತಂತ ಅತಿಥಿ ಅಭ್ಯಾಗತರ ಮಾತುಗಳು, ಅವರ ಕಷ್ಟ ಬಲಿದಾನಗಳನ್ನ ಹೇಳಿದಾಗ ಯಾಕೆ ನಾನು ಇದರಲ್ಲಿ ಪಾಲ್ಗೊಳ್ಬಾರ್ದು ಅನ್ನುವಂತ ಒಂದು ಕಲ್ಪನೆ, ಅದಕ್ಕೋಸ್ಕರ ಹೋದೆ. ಆದ್ರೆ ನಾನು ಹೋಗಿ ನೋಡಿದಾಗ ಸ್ವರಾಜ್ಯ 75 ತಂಡಕ್ಕೆ ಬರ್ತಕ್ಕಂತ ಎಲ್ಲ ಅತಿಥಿಗಳು ದೊಡ್ಡವರಾದ್ರೂ ಕೂಡ ಕೇಳ್ಕೊಳ್ಳುವಂತ ಮನಸ್ಸುಗಳು ಮುಗ್ಧ ಮನಸ್ಸುಗಳು. ಯಾಕೆ ಮುಗ್ಧ ಮನಸ್ಸುಗಳ ಮೇಲೆ ಮಾತ್ರ ಪ್ರಯತ್ನ ಮಾಡಬೇಕು ಅಂತಂದ್ರೆ, ಯುವಕರು ನಮ್ಮ ದೇಶದ ಶಕ್ತಿ ಅನ್ನುವಂತ ಉದ್ದೇಶ.
1: ಕರೆಕ್ಟ್, ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ, ನಿಮ್ ಕಣಗಿದನ್ನ ಅದನ್ನ ತಿಳ್ಕೊಂಡ್ರೆ ನೀವು ಇನ್ನಷ್ಟು ಜನಕ್ಕೆ ಹಂಚುತ್ತೀರಿ. ಅಂಡ್ ನೀವು ಬಾಳಿ ಬದುಕಬೇಕಾಗಿರೋ ವಯಸ್ಸು ಇನ್ನು ತುಂಬಾ ಇದೆ, ನಿಮ್ಮ ದಾರಿ ತುಂಬಾ ದೊಡ್ಡದಿದೆ, ಉದ್ದಕ್ಕಿದೆ. ಹಂಗಾಗಿ ನಿಮ್ ಕಣಗಿದ್ರೆ ಇದ್ರೆ ಬಾರಿ ಒಳ್ಳೇದು. ಈ ಸ್ವರಾಜ್ಯ 75ರ ಉದ್ದೇಶಗಳೆಲ್ಲ ಎಂತ ಇದ್ದಿತ್ತು?
2: ಉದ್ದೇಶಗಳು ಅಂತ ಹೇಳಿ ಬಂದಾಗ ಅಂದ್ರೆ ಅದೇ ನಾನು ಆವಾಗ ಹೇಳಿದ್ನಲ್ಲ, ಈಗ ಮುಗ್ಧ ಮನಸ್ಸುಗಳಿಗೆ ಪರಿಚಯಿಸುವಂತದ್ದು. ಇವತ್ತು ಯಾಕೆ ಈ ರೀತಿಯಾದಂತಹ ವ್ಯವಸ್ಥೆಗಳು ಸೃಷ್ಟಿ ಆಗ್ತಿದೆ ಅಂತ ಹೇಳಿ ಕೇಳಿದ್ರೆ, ಇವತ್ತು ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಹೋಗಿ ನೋಡಿದಾಗ ಅವ್ರು ಹೇಳ್ತಕ್ಕಂಥದ್ದು ಯುವ ಪೀಳಿಗೆ ಸರಿ ಇಲ್ಲ ಅಂತೇಳಿ. ಯುವ ಪೀಳಿಗೆ ಸರಿ ಇಲ್ಲ ಯಾಕೆ ಅಂತೇಳಿ ಕೇಳಿದ್ರೆ, ಯುವಕರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಅದಕ್ಕೋಸ್ಕರ ಯುವ ಪೀಳಿಗೆಯವರಿಗೆ ಒಂದಿಷ್ಟು ನಾಲೆಜ್ ಬರಬೇಕು. ಇವತ್ತು ನಾವು ಕೆಲವೊಂದಿಷ್ಟು ಕಾಲೇಜುಗಳನ್ನ, ಕೆಲವೊಂದಿಷ್ಟು ವಿದ್ಯಾಸಂಸ್ಥೆಗಳನ್ನ ಆಯ್ಕೆ ಮಾಡಿ ಆ ವಿದ್ಯಾರ್ಥಿಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇವೆ. ನಾಳೆ ಕೋಟೇಶ್ವರದಲ್ಲೊಂದು ಕಾರ್ಯಕ್ರಮ, ಅದಕ್ಕೆ ಬಿಬಿ ಹೆಗ್ಡೆ ವಿದ್ಯಾರ್ಥಿಗಳು ಬರ್ತಾರೆ. ಅಂತಂದ್ರೆ ಅಂದ್ರೆ ಯುವ ಪೀಳಿಗೆಯ ಮೇಲೆ ಅದನ್ನ ಪ್ರಯೋಗ ಮಾಡುವ ಅನ್ನೋ ಉದ್ದೇಶ.
1: ಓಕೆ, ಅಂದ್ರೆ ಇವತ್ತು ನಮ್ಗೆ ಸ್ವಾತಂತ್ರ್ಯದ ಬೆಲೆ ಗೊತ್ತಿಲ್ಲ, ಯಾಕೆಂದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರ ಕಷ್ಟ ನಮ್ಮ ಮಕ್ಳಿಗೆ ಗೊತ್ತಿಲ್ಲ ಅಂತ. ಆದ್ರೆ ನಿಮ್ಮ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಇರ್ಬೋದು ಅಥವಾ ನಿಮ್ಮ ಕಾಲೇಜಲ್ಲಿ ನೀವು ಕಲಾ ವಿದ್ಯಾರ್ಥಿಗಳಾಗಿದ್ರೆ ಅದ್ರಲ್ಲಿ ಬಹಳಷ್ಟು ವಿಷಯಗಳು ಬರುತ್ತೆ. ಅದ್ರಲ್ಲಿ ನಿಮ್ಗೆ ಇನ್ಫ್ಲುಯೆನ್ಸ್ ಮಾಡಿರ್ಲಿಲ್ವಾ ಮೊದಲು?
2: ಅದ್ರಲ್ಲಿ ಇನ್ಫ್ಲುಯೆನ್ಸ್ ಆಗಿದ್ವಿ ಅಂದ್ರೆ ನಮಗಾಗ ವೇದಿಕೆಗಳಿರ್ಲಿಲ್ಲ, ವೇದಿಕೆಗಳ ಕೊರತೆ. ಇವತ್ತು ಯಾವುದೇ ಕಡೆಗಳು ಹೋಗಿ ನೋಡಿದ್ರು ಪ್ರತಿಭೆಗಳು ತುಂಬಾ ಇದ್ದಾವೆ, ವೇದಿಕೆಗಳಿಲ್ಲ. ಇವತ್ತು ನಮ್ಮ ಕಾಲೇಜ್ನಲ್ಲಿ ಮೊನೋ ಆಕ್ಟಿಂಗ್ ಅನ್ನುವಂತ ಒಂದು ಕಾರ್ಯಕ್ರಮ, ಏಕಪಾತ್ರಾಭಿನಯ, ಅದು ಕೇವಲ ಸ್ವಾತಂತ್ರ್ಯ ಹೋರಾಟಗಾರರದ್ ಮಾತ್ರ ಆಗಿರ್ಬೇಕು. ಏಕಪಾತ್ರಾಭಿನಯ, ಒಬ್ಬ ವ್ಯಕ್ತಿ ಇಬ್ಬರ ಅಭಿನಯವನ್ನ
1: ಮಾಡ್ತಕ್ಕಂಥ
2: ಆ ರೀತಿಯ ಕಾರ್ಯಕ್ರಮವನ್ನ ಮಾಡಿ. ಅದರಲ್ಲಿ 13 ತಂಡದ ಒಬ್ಬೊಬ್ಬ ವಿದ್ಯಾರ್ಥಿ ಇಬ್ಬರ ಕ್ಯಾರೆಕ್ಟರ್ ಅನ್ನ ಮಾಡುವಂತದ್ದು. ಬ್ರಿಟಿಷ್ ವಿತ್ ಕಿತ್ತೂರು ರಾಣಿ ಚೆನ್ನಮ್ಮ, ಅಬ್ಬಕ ಮತ್ತೆ ಪೋರ್ಚುಗೀಸ್ ಅವರು, ಈ ರೀತಿ ಕಾರ್ಯಕ್ರಮ. ಇದರಿಂದ ಏನಾಗ್ತದೆ, ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಕಷ್ಟ ಅರ್ಥ ಆಗ್ತದೆ ಅನ್ನುವಂಥ
1: ಎಸ್ ಪರಿಚಯ ಕೂಡ ಆಗುತ್ತೆ. ಇವತ್ತಿನ ದಿನದಲ್ಲಿ ನಾವು ಅದನ್ನೆಲ್ಲ ಮರ್ತು ಬಿಟ್ಟಿದೀವಿ. ಸೊ ಹಾಗಾಗಿ ಇವರು ಹೇಳಿದ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು. ಈಗ ಸ್ವರಾಜ್ಯ 75 ಏನೆಲ್ಲ ಕೆಲಸ ಮಾಡಿದೆ ಮತ್ತೆ ಏನೆಲ್ಲ ಕೆಲಸ ಮಾಡ್ತಾ ಇದೆ, ಮಾಡ್ಲಿಕ್ಕಿದೆ?
2: ಇಷ್ಟರಲ್ಲಿ ಒಂದಿಷ್ಟು ಸ್ವಾತಂತ್ರ್ಯ, ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ನಾಮಫಲಕ ಅಳವಡಿಕೆ ಮಾಡೋದ್ರ ಮುಖೇನವಾಗಿ ಅವರನ್ನ ಒಂದಿಷ್ಟು ಜನರಿಗೆ ಪರಿಚಯ ಮಾಡುವಂತ ಕೆಲಸವನ್ನ ಮಾಡಿದೆ. ಇನ್ನು ಮಾಡುವಂತ ತುಂಬಾ ಬೇಕಾದಷ್ಟಿದೆ. ಇನ್ನು ಪ್ರಚಾರವಾಗಬೇಕಿದೆ. ಪ್ರಚಾರ ಅಂತ ಅಂದ್ರೆ ನಮ್ಮ ಪ್ರಚಾರ ಆಗುವಂತ ನಮ್ಮ ಮುಖ್ಯ ಅಲ್ಲ, ಕರಾವಳಿಯ ಹೋರಾಟಗಾರರನ್ನ ಎಲ್ಲ ಮನೆ ಮನೆಗಳಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು. ಹಾಗೆ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ನೆನಪು ಎಲ್ಲರಲ್ಲೂ ಚಿರಸ್ಮರಣೀಯವಾಗಿರ್ಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಕೆಲವೊಂದಿಷ್ಟು ರಸ್ತೆಗಳಲ್ಲಿ ಪಂಚಾಯತ್ನ ಪರ್ಮಿಷನ್ ಅನ್ನ ತಕ್ಕೊಂಡು ಆ ರಸ್ತೆಗಳಿಗೆ ಕರಾವಳಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಇಡುವಂತದ್ದು
1: ಮಾಡ್ತಾ ಇದ್ದೀರಿ?
2: ಮಾಡ್ತಾ ಇದ್ದೇವೆ.
1: ಅದೆಷ್ಟು ದಿನಕ್ಕೊಮ್ಮೆ ಮಾಡ್ತೀರಿ ಅಥವಾ ಹೇಗ್ ಮಾಡ್ತೀರಿ, ಯಾವ ತರ ಅದು?
2: ಅಂದ್ರೆ ನಮ್ಮ ಸಂಘಟಕರಿಗೆ ಸಮಯಾವಕಾಶ ಇಲ್ಲ, ಸಮಯಾವಕಾಶದ ಕೊರತೆಯಿಂದ ವಾರಕ್ಕೊಂದು ತಿಂಗಳಿಗೊಂದು ಕಾರ್ಯಕ್ರಮದಂತೆ ಅಂತೂ ಮಾಡ್ತಾ ಇದ್ದೇವೆ, ನಿಲ್ಲಿಸುವುದಂತೂ ಇಲ್ಲ, ಮಾಡ್ತೇವೆ.
1: ಮಾಡ್ತಾನೆ ಇದ್ದೀರಿ ನೀವು? ಓಕೆ, ಈಗ ಒಂದೊಂದು ರಸ್ತೆಗಳನ್ನ ಗುರುತಿಸ್ತೀರಿ, ಆ ರಸ್ತೆಗಳಿಗೆ ಗ್ರಾಮ ಪಂಚಾಯತ್ ಅವರ ಪರ್ಮಿಷನ್ ತಗೊಂಡು ಆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಹಾಕ್ತಾ ಇದ್ದೀರಿ. ಸ್ವಾತಂತ್ರ್ಯ ಹೋರಾಟಗಾರ ಯಾರಿದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರ ಹೆಸರಿನ ನಾಮ ಫಲಕಗಳನ್ನ ಹಾಕ್ತಾ ಇದ್ದೀರಿ, ಅಂದ್ರೆ ಗುರುತಿಸುವಿಕೆಯನ್ನ ಮಾಡ್ತಾ ಇದ್ದೀರಿ. ಈಗ ಅನುಶ್ರೀ ಅವರಿಗೆ ಇಂದಿನ ಸ್ವಾತಂತ್ರ್ಯ ಎಲ್ಲಿಗೆ ಬಂದಿದೆ ಅಂತ ಅನ್ಸುತ್ತೆ? ಯಾಕಂದ್ರೆ ಒಂದು ಕವಿಸಾಲೆ ಇತ್ತು, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಸೊ ಈ ಸ್ವಾತಂತ್ರ್ಯ ಎಲ್ಲಿಗೆ ಬಂದು ನಿಂತಿದೆ ಅಂತ ನಮ್ಮ ಅನುಶ್ರೀ ಅವರಿಗೆ ಅನ್ಸುತ್ತೆ?
2: ಬಹುಶಃ ನಮಗಿನ್ನು ಸ್ವಾತಂತ್ರ್ಯ ಸಿಕ್ಲೇ ಇಲ್ಲ ಅಂತ ಹೇಳಿ
1: ಅನ್ಸುತ್ತೆ. ಹಾಗೆ
2: ಯಾಕಂತ ಹೇಳಿದ್ರೆ, ಇವತ್ತು ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಹೆಣ್ಣು ಗಾಂಧೀಜಿಯವರೊಂದು ಕನಸನ್ನ ಕಾಣ್ತಾರೆ, ರಾಮರಾಜ್ಯದ ಕನಸನ್ನ ಕಾಣ್ತಾರೆ. ನಡುರಾತ್ರಿ 12 ಗಂಟೆಗೆ ಒಬ್ಬ ವಿದ್ಯಾರ್ಥಿ, ಒಬ್ಬ ಹುಡುಗಿ ಏಕಾಂಗಿಯಾಗಿ ರಸ್ತೆಯಲ್ಲಿ ನಡಿಬೇಕು ಅನ್ನುವಂತ ಕನಸನ್ನ ಕಾಣ್ತಾರೆ. ಆದ್ರೆ ಇವತ್ತು ನಮ್ಮ ಪ್ರಪಂಚ ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಇವತ್ತು ನಮ್ಮ ಸಮುದಾಯ ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂತ ಪ್ರಶ್ನೆ ಬಂದಾಗ, ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಲೇ ಇಲ್ಲ
1: ಅಂತೀರಿ?
2: ಸಿಕ್ಲೇ ಇಲ್ಲ.
1: ನೋಡಿ, ಇವತ್ತು ನೀವು ರೇಡಿಯೋ ಸ್ಟುಡಿಯೋಗೆ ಬಂದು ಇಷ್ಟು ಚಂದ ಮಾತಾಡ್ತಿದ್ದೀರಿ, ನಾನು ಇಲ್ಲಿ ನಿಂತ್ಕೊಂಡು ಇಷ್ಟು ಚಂದ ಮಾತುಗಳನ್ನ ನಿಮ್ಮ ಮಾತನ್ನ ಕೇಳ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ. ನಮ್ಗೆ ಒಳ್ಳೆ ಸ್ವಾತಂತ್ರ್ಯ ಇದೆಯಲ್ಲ ಈಗ ಕಂಪ್ಯಾರಿಟಿವ್ಲಿ
2: ಅಂದ್ರೆ, ಈಗ ಮೊದ್ಲಿನ್ಕಿಂತ ಅಡ್ಡಿಲ್ಲ. ಆದ್ರೆ ಸ್ವಾತಂತ್ರ್ಯ ಬಂದಾಗ ಹೇಗಿತ್ತು, ಹೆಣ್ಣು ಮಗಳೊಬ್ಬಳು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಅನ್ನುವಂತ ಒಂದು ಮಾತಿತ್ತು. ಆದ್ರೆ ಈಗ ಅದರ ಮುಂದುವರೆದ ಭಾಗ ನಾವೀಗ ಇಲ್ಲಿ ಕೂತ್ಕೊಂಡು ಮಾತಾಡ್ತೇವೆ, ಉದಾಹರಣೆ ನಾವುಗಳೇ. ಆದ್ರೆ ಇವತ್ತು ಅದೆಷ್ಟೋ ವಿದ್ಯಾರ್ಥಿ, ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ, ಬಾಲ್ಯ ವಿವಾಹಗಳು ನಡೀತಾ ಇದೆ. ಇಂತಹ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾರೆ, ಇದೆಲ್ಲ ಸಮಸ್ಯೆಗಳು. ಹೀಗಾಗಿ ಸ್ವಾತಂತ್ರ್ಯ ಎಲ್ಲಿದೆ ಅನ್ನುವಂತ ಪ್ರಶ್ನೆ ಮೂಡ್ತದೆ.
1: ಆದ್ರೂ ಆ ಸ್ವಾತಂತ್ರ್ಯ ತುಂಬಾ ಸುಧಾರಿಸಿದೆ ಅಂತ ನನ್ಗನ್ಸುತ್ತೆ. ಎಷ್ಟೋ ಜನಕ್ಕೆ ಇವತ್ತು ವಿದ್ಯಾಭ್ಯಾಸ ಸಿಗ್ತಾ ಇದೆ. ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಯಾವ ಮಗು ವಿದ್ಯಾಭ್ಯಾಸದಿಂದ ವಂಚಿತರಾಗದ ಹಾಗೆ ಎಷ್ಟೋ ಬ್ಯಾಂಕ್ಗಳು ಎಜುಕೇಶನ್ ಲೋನ್ಗಳನ್ನ ಕೊಡ್ತಾ ಇದ್ದಾವೆ. ಸೊ ತುಂಬಾ ಜನ ಈಗ ಇವತ್ತು ಶಿಕ್ಷಣಗಳನ್ನ ಪಡ್ಕೊಳ್ತಾ ಇದ್ದಾರೆ. ಹೌದು, ಕೆಲವೊಂದ್ ಕಡೆ ಹಿಂದುಳಿದಿದ್ದಾರೆ, ಆದ್ರೂ ನಾವು ಮುಂದೆ ಹೋಗ್ತಾನೆ ಇದ್ದೀವಿ. ಈವನ್ ಹೆಣ್ಮಕ್ಳು ಈಗ ಮಧ್ಯರಾತ್ರಿ ನಾನು ಓಡಾಡ್ತೀನಿ. ಸೊ ಅಂದ್ರೆ ಹಿಂದೂ ಒಂದು 40-80 ವರ್ಷಗಳ ಹಿಂದೆ ಆ ಸಿಚುವೇಶನ್ ಇರಲಿಲ್ಲ, ಬಟ್ ಈಗ ಅದು ತುಂಬಾ ಬದಲಾವಣೆಗಳಾಗಿದೆ. ಆದ್ರೆ ನನ್ಗೆಲ್ಲೋ ಒಂದ್ ಕಡೆ ಅನ್ಸುತ್ತೆ ಅನುಶ್ರೀ, ನಾವು ಸ್ವಾತಂತ್ರ್ಯನ ಸ್ವೇಚ್ಛಾಚಾರ ಮಾಡ್ಕೊಂಡಿದ್ದೀವೇನೋ ಅಂತ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ?
2: ಖಂಡಿತವಾಗಿ ಹೌದು, ಸ್ವಾತಂತ್ರ್ಯ ಸ್ವಾತಂತ್ರ್ಯವಾಗಿಯೇ ಇಲ್ಲ. ಇವತ್ತು ಒಂದಿಷ್ಟು ಆಫೀಸ್ಗಳಿಗೆ ಕಚೇರಿಗಳನ್ನ ಭೇಟಿ ಮಾಡಿದಾಗ ನಮ್ಗೆ ಅದ್ರ ಅರಿವಾಗ್ತದೆ. ಒಬ್ಬ ವ್ಯಕ್ತಿಗೆ ಏನೋ ಬರುವುದಿಲ್ಲ ಅಂತ ಹೇಳಿದ್ರೆ ಅವ್ನು ಯಾವುದಕ್ಕೂ ಕೂಡ ಸೀಮಿತ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಇವತ್ತಿನ ಜನ ನಡ್ಕೊಳ್ತಾ ಇದ್ದಾರೆ. ಇವತ್ತು ಲಂಚ ಕೊಡದೆ, ಭ್ರಷ್ಟಾಚಾರಗಳಾಗದೆ ಯಾವುದೇ ಒಂದು ಕೆಲಸಗಳು ಕೂಡ ಆಗ್ತಾ ಇಲ್ಲ.
1: ಆದ್ರೆ ನಿಮ್ಮಂತ ಯುವ ಜನತೆಗೆ ತಮ್ಮ ಸ್ವಾತಂತ್ರ್ಯದ ಬಗೆಗಿನ ಜವಾಬ್ದಾರಿ ಎಷ್ಟು ಗೊತ್ತಿದೆ?
2: ಇವತ್ತು ಯುವ ಪೀಳಿಗೆ
1: ಜವಾಬ್ದಾರಿ ಹೇಳ್ತಾ ಇದ್ದೀನಿ ನಾನು, ಎಷ್ಟು ಗೊತ್ತಿದೆ?
2: ಜವಾಬ್ದಾರಿನೇ ಇಲ್ಲ, ಜವಾಬ್ದಾರಿ ಪದದ ಅರ್ಥವೇ ಗೊತ್ತಿಲ್ಲದೆ ಇರ್ತಕ್ಕಂತ ಯುವ ಪೀಳಿಗೆ ಇವತ್ತು ನಮ್ಮ ಹತ್ರ ಇದೆ.
1: ಯಾಕಾಗಾಯ್ತು?
2: ಅದರ ಬಗ್ಗೆ ಬಹುಶಃ ಒಂದಿಷ್ಟು ಪಠ್ಯ ಪೂರಕವಾದ ಚಟುವಟಿಕೆಗಳು ಕಾಲೇಜುಗಳಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಹೇಗ್ ಮಾಡ್ತಾರೋ ಅದೇ ರೀತಿಯಲ್ಲಿ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ನಾಲೆಜ್ ಗಳನ್ನ ಕೊಡಬೇಕು ಅನ್ನುವಂತ ನನ್ನ ಉದ್ದೇಶ.
1: ಹೇಗೆಲ್ಲ ಕೊಡಬಹುದು? ಇವತ್ತು ವಿದ್ಯಾರ್ಥಿಗಳು ಯಾವ್ದಕ್ಕೆಲ್ಲ ಬಲಿಯಾಗ್ತಾ ಇದಾರೆ, ವಿದ್ಯಾರ್ಥಿಗಳು ಅಂತಲ್ಲ ಯುವ ಜನತೆ ಯಾವ್ದಕ್ಕೆಲ್ಲ ಬಲಿಯಾಗ್ತಿದ್ದಾರೆ, ಏನ್ ಮಾಡಬಹುದು?
2: ಯುವ ಜನತೆ ಯಾವ್ದಕ್ಕೆಲ್ಲ ಬಲಿಯಾಗ್ತಿದ್ದಾರೆ ಅನ್ನೋದಕ್ಕಿಂತ ಅವರು

0: ಪಕ್ಕರು ಅವ್ರ ಹೆಸರನ್ನ ಹೇಳಿದ್ರು ಅವರಿಗೆ ಬಂದೋದವ್ರು ಯಾರಂತ ಗೊತ್ತಿರೋದಿಲ್ಲ. ಅದ್ಯಾಕೆ ಹಾಗಾಗುತ್ತೆ? ಒಂದ್ ವೇಳೆ ಅದೇ ಕಾರ್ಯಕ್ರಮ ಕಾಮಿಡಿ ಆಗಿದ್ರೆ ಅವ್ರು ಗಮ್ಮತ್ ಎಂಜಾಯ್ ಮಾಡ್ತಾರೆ, ಗಮ್ಮತ್ತಲ್ಲಿ ಇರ್ತಾರೆ, ಖುಷಿಯಲ್ಲಿ ಬರ್ತಾರೆ. ಆದ್ರೆ ಅದು ಬಿಟ್ಟು ಬೇರೆ ಯಾವುದೇ ನೀವು ಹೇಳಿದ ತರದ್ದು ಜವಾಬ್ದಾರಿಯನ್ನ ಹೋರಿಸುವಂತಹ ಅಥವಾ ಯಾವ್ದರ ಬಗ್ಗೆ ಒಂದು ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮಗಳಾದ್ರೆ ಅವ್ರ ಗಮನ ಅಲ್ಲಿ ಇರೋದೇ ಇಲ್ಲ. ಅವ್ರಿಗೆ ಯಾರು ಬಂದು ಹೋಗಿದಾರಂತಾನೂ ಗೊತ್ತಿರೋದಿಲ್ಲ. ದೇ ವಿಲ್ ಬಿ ಫಿಸಿಕಲಿ ಪ್ರೆಸೆಂಟ್ ಅಷ್ಟೇ. ಸೊ ಇದನ್ನೆಲ್ಲ ಏನ್ ಮಾಡಬಹುದು? ನಾವು ಹೇಗೆ ನಮ್ಮ ಈಗಿನ ಜನ್ಸಿ ಅಥವಾ ಈಗಿನ ಯುವ ಜನತೆಯನ್ನ ಆಕ್ಟಿವ್ ಮಾಡೋದು ಹೆಂಗೆ ಅನುಶ್ರೀ, ನಿಮ್ ತರ?
1: ಅದು ಬಹಳ ಆಲೋಚನೆ ಮಾಡ್ಲಿಕ್ಕೆ ಇಮ್ಯಾಜಿನೇಷನ್ಗೆ ಕಷ್ಟ, ಅತಿಯಾದ್ರೆ ಅಮೃತ ವಿಷ ಅನ್ನುವಂತ ರೀತಿ ಇವತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು, ಯುವ ಜನತೆ ಮೊಬೈಲ್ ಒಳಗಡೆ ಮುಳುಗಡೆಯಾಗಿದ್ದಾರೆ. ಮೊಬೈಲ್ ನಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಅಮೃತವೂ ಇದೆ, ವಿಷವೂ ಇದೆ. ನಾವು ಅದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅವ್ರಿಗೆ ಇವತ್ತು ಕಾನ್ಸಂಟ್ರೇಷನ್ ಇಲ್ಲ ಯಾಕಂತ ಹೇಳಿ ಕೇಳಿದ್ರೆ, ಅವರಿಗೆ ಮೊಬೈಲ್ ಮೇಲೆ ಅವರಿಗೆ ರೀಲ್ಸ್ ಗಳನ್ನ 30 ಸೆಕೆಂಡ್ ರೀಲ್ಸ್ ಗಳನ್ನ ಸ್ಕ್ರೋಲ್ ಮಾಡಿ ಮಾಡಿ 30 ಸೆಕೆಂಡ್ ಮಾತ್ರ ಕಾನ್ಸಂಟ್ರೇಷನ್, 1 ನಿಮಿಷ ಕಾನ್ಸಂಟ್ರೇಷನ್ ಯಾವೊಬ್ಬ ವಿದ್ಯಾರ್ಥಿಯಲ್ಲೂ ಇಲ್ಲ. ಅದಕ್ಕೋಸ್ಕರ ನಮ್ಮ ಕಾಲೇಜ್ 20ಕ್ಕೆ ಶುರುವಾಗಬೇಕಿತ್ತು. 15ಕ್ಕೆ ಕಾಲೇಜನ್ನ ಆರಂಭ ಮಾಡಿ ಮಕ್ಕಳಿಗೆ ಒಂದಿಷ್ಟು ಕಾರ್ಯಕ್ರಮ, ಒಂದು ದಿನ 4 ರಿಂದ 5 ದಿನ ಕಂಟಿನ್ಯೂಸ್ ಪ್ರೋಗ್ರಾಮ್, ಅದರಲ್ಲಿ ಕೇವಲ ಜೀವನ ಮೌಲ್ಯಗಳ ಪಾಠ, ಅಂದ್ರೆ ಕಾನ್ಸಂಟ್ರೇಷನ್ ಲೆವೆಲ್ ಇದು ಇಂಪ್ರೂವ್ ಆಗಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇದು ಸೊಲ್ಯೂಷನ್ ಇದೆ, ಆದ್ರೆ ಸೊಲ್ಯೂಷನ್ ಹುಡ್ಕೊಂಡು ಹೋಗುವುದು, ಅದನ್ನ ಅಳವಡಿಸಿಕೊಂಡು ಹೋಗುವುದು ತುಂಬಾ ಕಷ್ಟ.
0: ಈಗ ನೀವು ಅವರೆಲ್ಲರಿಗಿಂತ ಡಿಫ್ರೆಂಟ್ ಆದ್ರೆ ಹೇಗದು?
1: ನಮ್ಮ ಇಚ್ಛಾಶಕ್ತಿ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ
0: ಡಿಪೆಂಡ್. ಏನದು ನಿಮ್ಮ ಇಚ್ಛಾಶಕ್ತಿಗೆ ಕಾರಣವಾದದ್ದು? ಅದನ್ನೇ ನಾವು ಹುಡುಕಿ ಇದನ್ನೇ ಎಲ್ಲ ಮಕ್ಕಳಿಗೆ ಕೊಟ್ರಾಯ್ತಲ್ಲ.
1: ಇಚ್ಛಾಶಕ್ತಿ ಅಂದ್ರೆ ಯಾವುದು ಒಂದು ತಿಳ್ಕೊಳ್ಬೇಕು ಅನ್ನೋ ತುಡಿತ ಇರಬೇಕು. ಅವ್ರು ಏನನ್ನು ಹೇಳ್ತಾರೆ ಅದ್ರಿಂದ ನಮಗೆ ಎಷ್ಟು ಒಳ್ಳೇದಿದೆ ಎಷ್ಟು ಕೆಟ್ಟದಿದೆ, ಅವ್ರು ಹೇಳೋದ್ರಲ್ಲಿ ತಪ್ಪಂತೂ ಖಂಡಿತ ಇರುವುದಿಲ್ಲ. ಅವ್ರು ಏನ್ ಹೇಳ್ತಾರೆ, ಯಾತಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇವತ್ತು ಜೀವನ ಮೌಲ್ಯಗಳನ್ನ ಕೊಡುವಂತ ವ್ಯಕ್ತಿ ಯಾರು ಕೂಡ ಧರ್ಮಕ್ಕೆ ಬರುವುದಿಲ್ಲ. ಯಾರಿಗೂ ಒಂದಿಷ್ಟು ಪೇಮೆಂಟ್ ಗಳನ್ನ ಮಾಡಿ ಕಾಲೇಜ್ನವರು ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಮಾತ್ರ ಅವ್ರನ್ನ ಕರೆಸ್ತಕ್ಕಂಥದ್ದು. ಅವ್ರ ಉದ್ದೇಶ ಏನು? ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮೌಲ್ಯಯುತ ಶಿಕ್ಷಣ ದೊರಕಬೇಕು ಅನ್ನುವಂತ ಉದ್ದೇಶ. ಇವತ್ತು ಪಠ್ಯೇತರ ಚಟುವಟಿಕೆಗಳು, ಒಂದಿಷ್ಟು ಸ್ಪೋರ್ಟ್ಸ್ ಗಳನ್ನ, ಕಲ್ಚರಲ್ ಆಕ್ಟಿವಿಟೀಸ್ ಗಳನ್ನ ಪ್ರತಿಯೊಂದು ಕಾಲೇಜಲ್ಲೂ ಮಾಡ್ತಾರೆ. ಅಂತೂ ಸರ್ಕಾರಿ ಕಾಲೇಜ್ನ ಹೊರತುಪಡಿಸಿ ಬೇರೆ ಕಾಲೇಜ್ಗಳನ್ನು ಖಂಡಿತವಾಗಿ ಮಾಡ್ತಾರೆ. ಇದರ ಉದ್ದೇಶ ಅವರಿಗೆ ಒಂದಿಷ್ಟು ಕಾನ್ಸಂಟ್ರೇಷನ್ ಬರಬೇಕು ಅನ್ನುವಂತ.
0: ಕರೆಕ್ಟ್. ಇಂಥ ಅಂದ್ರೆ ಪಠ್ಯೇತರದಲ್ಲಿ ಈ ಮೌಲ್ಯಯುತವಾದದನ್ನ ಅಳವಡಿಸಿಕೊಂಡ್ರೆ ಶಿಕ್ಷಣ ವ್ಯವಸ್ಥೆ ಮಕ್ಕಳು ಸ್ವಲ್ಪ ಸರಿಯಾಗ್ತಾರಂತ ನೀವು ಹೇಳ್ತೀರಾ?
1: ಖಂಡಿತ ಸರಿಯಾಗ್ತಾರೆ. ಅಂದ್ರೆ ಅವ್ರಿಗೆ ಕ್ಲಾಸ್ ಅಲ್ಲಿ ಕಾನ್ಸಂಟ್ರೇಷನ್ ಕಿಂತ ಹೊರಗಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ. ಆದ್ರೆ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಅಂಜಿಕೆ, ಹೆಸಿಟೇಷನ್ ಅನ್ನುವಂಥದ್ದು ಕಾಣಿಸ್ತದೆ. ಕಾರಣ ಏನು? ನಮ್ಮ ಜೊತೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಮಗೊಂದಿಷ್ಟು ಪ್ರೋತ್ಸಾಹ ಮಾಡ್ಬೇಕು. ಇವತ್ತು ಹೇಗಾಗಿದೆ, ಕೈತಟ್ಟಿ ನಗಾಡುವವ್ರು ಜಾಸ್ತಿ ಆಗಿದ್ದಾರೆ ಹೊರತು ನಮ್ಮನ್ನ ನೋಡಿ ಪ್ರೋತ್ಸಾಹ ನೀಡೋರೊಬ್ರು ಇಲ್ಲ. ಇವತ್ತು ಇಂತಹ ಒಂದು ಕೆಲವೊಂದಿಷ್ಟು ವೇದಿಕೆಗಳಿಂದ ಅವ್ರಿಗೆ ಒಂದಿಷ್ಟು ಪ್ರೋತ್ಸಾಹಗಳು ದೊರಕಿದ್ದೆ ಹೌದಾದ್ರೆ ಖಂಡಿತ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಜೀವನ ಮೌಲ್ಯಗಳು ಅರ್ಥ ಆಗ್ತದೆ ಅನ್ನುವಂತ ನನ್ನ ಉದ್ದೇಶ.
0: ಅನುಶ್ರೀ, ಸ್ವರಾಜ್ಯ 75 ಸೇರುವಾಗ ನೋಡಿದವ್ರು ಏನಂದ್ರು?
1: ಅಂದ್ರೆ ನಾನು ಹೋಗ್ತಿದ್ದೆ, ನಾನು ಪ್ರಚಾರಕ್ಕೆ ಇರ್ಲಿಲ್ಲ. ಒಂದಿಷ್ಟು ಕಾರ್ಯಕ್ರಮಗಳನ್ನ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಿದ್ದೆ. ಇರ್ತಕ್ಕಂಥ ಶಿಕ್ಷಕರು ನಮ್ಮನ್ನು ಪ್ರೋತ್ಸಾಹ ಮಾಡಿದ್ರು ಕೂಡ ನನ್ನ ಜೊತೆ ಇರ್ತಕ್ಕಂಥ ನನ್ನ ಗೆಳೆಯ ಬಳಗ ಹೇಗಿತ್ತು ಕೇಳಿದ್ರೆ, ನಿನ್ನ ಹತ್ರ ಆಗುದಿಲ್ಲ ಅನ್ನುವಂತ ಹಿಂಜರಿಕೆ ಮಾತುಗಳೇ ಹೊರತಾಗಿ ನಿನ್ನ ಹತ್ರ ಆಗ್ತದೆ ಮಾಡು ಅನ್ನುವಂಥ ಪ್ರೋತ್ಸಾಹ ಯಾರಿಂದಲೂ ಇರಲಿಲ್ಲ. ಇವತ್ತು ನಮ್ಮ ಕಾಲೇಜ್ನಲ್ಲಿ ಹೇಗಾಗಿದೆ, ಟೀಚರ್ಸ್ ಗಳ ಸಪೋರ್ಟ್ ಮಾಡ್ತಾರೆ, ಇರ್ತಕ್ಕಂಥ ಒಂದಿಷ್ಟು ಗೆಳೆಯ ಬಳಗ ಸಪೋರ್ಟ್ ಅಲ್ಲಿ ಇದ್ದಾರೆ. ಸ್ವಲ್ಪ ದಿನ ಅಂತೂ ಇರ್ತಾರೆ, ಹೇಗೋ ಗೊತ್ತಿಲ್ಲ. ಇವತ್ತಿನ ಮನಸ್ಥಿತಿ ಹೇಗೆ ಕೇಳಿದ್ರೆ ನಿಮಿಷಕ್ಕೊಂದು ಬುದ್ಧಿ ಅನ್ನುವಂಥ ರೀತಿ ಆಗಿದೆ.
0: ಓಕೆ, ಈಗ ಅನುಷ್ ಅವರು ಮೊಬೈಲ್ ಬಳಕೆ ಮಾಡ್ತಾ ಇಲ್ವಾ?
1: ಮಾಡ್ತೇನೆ, ಖಂಡಿತವಾಗಿ.
0: ಅದರಲ್ಲಿ ಎಷ್ಟು ಸ್ವಾತಂತ್ರ್ಯನ ನೀವು ಬಳಸ್ಕೋತಿದ್ದೀರಿ?
1: ಅದರಲ್ಲಿ ಸ್ವಾತಂತ್ರ್ಯ ಅಂತೇಳಿ ಬಂದಾಗ ಕಾಲೇಜಿಂದ ಒಂದಿಷ್ಟು ಮೆಸೇಜಸ್ ಗಳು ಬರ್ತದೆ, ಒಂದಿಷ್ಟು ಜೀವನ ಬೆಳಿಗ್ಗೆ 8 ಗಂಟೆ ಒಳಗಾಗಿ ಕಾಲೇಜಿನ ಗ್ರೂಪಿಗೆ ಒಂದು ಫೋಟೋ ಬಂದೇ ಬರ್ತದೆ. ದೀಪ ಜೀವನ ಮೌಲ್ಯ ಎನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಪೋಸ್ಟ್ ಅನ್ನು ಲಾಂಚ್ ಮಾಡ್ತಾರೆ. ಅದರಲ್ಲಿ ಅದನ್ನು ಓದಿದಾಗ ನಮಗೆ ಅನ್ನಿಸ್ತದೆ, ಜೀವನದಲ್ಲಿ ಬೆಳಿಗ್ಗೆ ಎದ್ದಾಗ ಶುಭ ಸುದ್ದಿ ಅಂತ ಏನ್ ಹೇಳ್ತೇವೆ ಅದನ್ನ ಕೊಡ್ತಾರೆ, ಅದನ್ನ ಓದುವಂಥದ್ದು. ಇನ್ಸ್ಟಾಗ್ರಾಮ್ ಅಂತೇಳಿ ಬಂದಾಗ, ಫೇಸ್ಬುಕ್ ಬಂದಾಗ, ಯೂಟ್ಯೂಬ್ ಬಂದಾಗ ಒಂದಿಷ್ಟು ಕೆಲವೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡ್ತಾರೆ, ಅವರು ಒಂದಿಷ್ಟು ಜೀವನ ಮೌಲ್ಯಗಳನ್ನ ಹೇಳ್ತಾರೆ, ಅದನ್ನ ನೋಡುವಂಥದ್ದು. ರೀಲ್ಸ್ ಗಳನ್ನ ನೋಡ್ತೇನೆ, ನೋಡುವುದಿಲ್ಲ ಅಂತ ಹೇಳುವುದಿಲ್ಲ. ಎಂಟರ್ಟೈನ್ಮೆಂಟ್ ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕತೆ ಇರ್ತದೆ, ಸಮಯ ಪ್ರಜ್ಞೆ ಅನ್ನುವಂತ ಇರಬೇಕು ಅನ್ನುವಂಥ ನನ್ನ ಉದ್ದೇಶ.
0: ಓಕೆ, ದೇಶಕ್ಕಾಗಿ ಪ್ರಾಣ ಕೊಡಬೇಕು ಅಂತ ಪರಿಸ್ಥಿತಿ ಬಂದ್ರೆ ಇಂದಿನ ಯುವ ಜನತೆ ಎಷ್ಟು ತಯಾರಿರ್ತಾರೆ?
1: ಅದ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಸೈನಿಕರನ್ನ ಉದಾಹರಣೆಯಾಗಿ ತಗೊಳ್ಳೋದಾದ್ರೆ,
0: ಸೈನಿಕರು ಬಿಡಿ, ಅವ್ರು ಅದಕ್ಕೆ ತಯಾರಾಗೇ ಹೋದವರು. ನಾನು ಕೇಳ್ತಾ ಇರೋದು ನಮ್ಮ ಯುವ ಜನತೆ, ನಾರ್ಮಲ್ ನಮ್ಮ ನಿಮ್ಮ ತರದ ಸಿಟಿಜನ್ಸ್ ಗಳು.
1: ಯುವ ಜನತೆಗೆ ಕಾರಣ ಏನು? ತಂದೆ ತಾಯಿಗಳು ರೆಡಿ ಇರ್ಲಿಕ್ಕಿಲ್ಲ. ಇವತ್ತು ಮನೆಗೊಬ್ಬ ಸೈನಿಕ ಇದ್ರೆ ಯಾಕೆ ನಮ್ಮ ದೇಶ ಸ್ವಾತಂತ್ರ್ಯ ಸಿಗುವುದಿಲ್ಲ ನಮ್ಮ ದೇಶಕ್ಕೆ? ಖಂಡಿತ ಸಿಗ್ತದೆ. ಆದ್ರೆ ಇವತ್ತಿನ ತಂದೆ ತಾಯಿಗಳು ಹೇಗೆ ಕೇಳಿದ್ರೆ, ನನ್ನ ಮಗನಿಗೆ ಏನೂ ಆಗ್ಬಾರ್ದು, ನನ್ನ ಮಗ ನನ್ನ ಜೊತೆಯಲ್ಲಿ ಇರಬೇಕು ಅನ್ನುವಂತ ಉದ್ದೇಶ ಬಿಟ್ರೆ, ದೇಶಕ್ಕೋಸ್ಕರ ಅಥವಾ ರಾಜ್ಯಕ್ಕೋಸ್ಕರ ಜನರಿಗೋಸ್ಕರ ನನ್ನ ಮಗ ಪ್ರಾಣವನ್ನ ತ್ಯಾಗ ಮಾಡಬೇಕು ಅನ್ನುವಂತ ಉದ್ದೇಶದಲ್ಲಿ ಪೋಷಕರು ಇಲ್ಲ, ಯುವ ಜನತೆಯೂ ಇಲ್ಲ.
0: ಮಕ್ಕಳು ಇವತ್ತು ಬಲಿಯಾಗ್ತಿರೋದು ಬೇರೆ ಬೇರೆ ವಿಷಯಗಳಿಗೆ, ಅದೆಷ್ಟು ಮಾರಕವಾಗಿ

0: ಇದೆ ದೇಶಕ್ಕೆ ಅಥವಾ ದೇಶದ ಬೆಳವಣಿಗೆಗೆ?
1: ದೇಶದ ಬೆಳವಣಿಗೆ ಮಾರಕವಾಗಿದೆ ನಿಜ, ಆದ್ರೆ ಇದರ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತ ವ್ಯಕ್ತಿಗಳು, ಜವಾಬ್ದಾರಿ ತೆಗೆದುಕೊಳ್ಳುವಂತ ಜಾಗದಲ್ಲಿ ಇರುವವರು ತಗೊಂಡಿದ್ರೆ ಇವತ್ತು ನಮ್ಮ ದೇಶ ಸರಿ ಹೋಗ್ತಿತ್ತು ಅನ್ನೋ.
0: ಯಾರು ತಗೋಬೇಕಿತ್ತು?
1: ನಮ್ಮ ಸರ್ಕಾರ ಅಂತೇಳಿ ನಾವು ಏನ್ ಕರಿತೇವೆ. ಇವತ್ತು ಮೊನ್ನೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ, ಸಿಇಟಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ, ಅದ್ರ ಬಗ್ಗೆ ಒಂದಿಷ್ಟು ಟ್ರೋಲ್ ಗಳನ್ನ ಇನ್ಸ್ಟಾಗ್ರಾಮ್ ಗಳಲ್ಲಿ ಮಾಡ್ಬಿಡ್ತಾರೆ. ಹಾಗಾದ್ರೆ ಇವತ್ತು ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ? ಪ್ರಶ್ನೆ, ನಾನು ಪ್ರಶ್ನೆ ಕೇಳ್ತೇನೆ, ನಮ್ಮ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ? ಇವತ್ತು ಗಾಂಜಾದಿಂದ ನಮ್ಮ ಮಾದಕ ವಸ್ತುಗಳು ಅಂತೇಳಿ ನಾವು ಏನ್ ಕರಿತೇವೆ, ಗಾಂಜಾ ಸಿಗರೇಟ್ ಮಾದಕ ವಸ್ತು ಧೂಮಪಾನ ಮದ್ಯಪಾನಗಳನ್ನ ಯಾಕೆ ನಿಷೇಧ ಮಾಡಬಾರ್ದು? ಯಾಕೆ ಸರ್ಕಾರ ಪರ್ಮಿಷನ್ ಅನ್ನು ಕೊಟ್ಟು ಲಂಚವನ್ನು ತಗೊಳ್ಳೋದ್ರ ಮೂಲಕವಾಗಿ ಮದ್ಯಪಾನ ಮತ್ತು ಧೂಮಪಾನಗಳಿಗೆ ಅಥವಾ ಗಾಂಜಾ ವಸ್ತುಗಳಿಗೆ ಸಪೋರ್ಟ್ ಮಾಡ್ತಾ ಇದೆ?
0: ಸೊ ಅವರೇ ಅದಕ್ಕೆ ಕಾರಣ.
1: ಕಾರಣ
0: ಯುವಜನತೆ ಅಲ್ಲ,
1: ಯುವಜನತೆಗೆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ
0: ಅವ್ರಿಗೆ ಸಪ್ಲೈ ಮಾಡ್ತಿರೋರು, ತಗೊಳ್ತಿರೋರು ಇವರು. ಬಟ್ ಇವ್ರು ಯಾಕೆ ಸ್ಟ್ರಾಂಗ್ ಇಲ್ಲ, ಇವರ ಇಚ್ಛಾಶಕ್ತಿ ಯಾಕೆ ಅದನ್ನ ಬೇಡ ಅಂತ ಹೇಳೋದಿಲ್ಲ? ಅಂತಹ ಉಕ್ಕಿನ ತೋಳಿನ ಯುವ ಶಕ್ತಿ ಯಾಕೆ ಇಲ್ಲ ನಮ್ಮ ಭಾರತದಲ್ಲಿ?
1: ಅದೇ ಹೇಳಿದ್ನಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಅವರಿಗೊಂದು ಜವಾಬ್ದಾರಿಗಳಿಲ್ಲ.
0: ಯಾಕೆ ಆಗ್ತಾ ಇಲ್ಲ ಇದು? ನಾನು ಕೇಳ್ತಾ ಇರೋದು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ. ಈಗ ಸರ್ಕಾರ ಇದನ್ನೆಲ್ಲ ಬ್ಯಾನ್ ಮಾಡಿಬಿಟ್ರೆ ಆಗ್ಬಿಡುತ್ತಾ? ಅಥವಾ ಮಕ್ಕಳಿಗೆ ಶಾಲೆಗಳಲ್ಲಿ ಹೇಳ್ಬಿಟ್ರೆ ಆಗ್ಬಿಡುತ್ತಾ? ಅಥವಾ ಅಪ್ಪ ಅಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡಿದ್ರೆ ಆಗ್ಬಿಡುತ್ತಾ? ಎಲ್ಲಿಂದ ಆಗ್ಬೇಕು? ಏನ್ ಅನ್ಸುತ್ತೆ ಅನುಶ್ರೀಗೆ?
1: ಸ್ವತಃ ನಾವೇ ನಮ್ಮ ಇಚ್ಛಾಶಕ್ತಿಯಿಂದ ನಾನು ಇದನ್ನ ಮಾಡಲ್ಲ ಅನ್ನುವಂತ ನಿರ್ಧಾರ ತಗೊಂಡಿದ್ದೆ ಹೌದಾದ್ರೆ ಇವತ್ತು ನಮ್ಮ ಯುವ ಪೀಳಿಗೆ ಸರಿ ಆಗ್ತದೆ. ಇವತ್ತು ಸರ್ಕಾರ ಕಾರಣ, ತಂದೆ ತಾಯಿ ಕಾರಣ ಎಲ್ಲ ನಿಜ, ಆದ್ರೆ ಅವರು ಒಂದು ಇಚ್ಛಾಶಕ್ತಿಯಿಂದನೇ ಮಾಡ್ತಿರೋದಲ್ವಾ? ಅವರು ತಮ್ಮ ಸ್ವಂತ ಬುದ್ಧಿ, ಅವ್ರಿಗೆ ಹಾಗಿದ್ರೆ ಬುದ್ಧಿ ಇಲ್ವಾ? 18, 19, 20 ವರ್ಷದ ಯುವ ಜನತೆ ಇವತ್ತು ಇಂಥ ಒಂದು ಮಾದಕ ವಸ್ತುಗಳಿಗೆ ಬಲಿ ಆಗ್ತಿದೆ ಅಂತ ಹೇಳಿದ್ರೆ ಅವರಿಗೊಂದು ನಾಲೆಜ್ ಇರ್ತದೆ, ಅವ್ರ ಮೆಂಟಾಲಿಟಿ ಬೆಳೆದಿರ್ತದೆ ನಿಜ. ಹಾಗಿದ್ರೆ ಅವ್ರಿಗೆ ಯಾಕೆ ಅದು ಅರ್ಥ ಆಗುದಿಲ್ಲ ಅಂತಂದ್ರೆ ಅವ್ರ ಮೆಂಟಾಲಿಟಿ ಹಾಗೆ ಸೆಟ್ ಆಗಿರ್ತದೆ. ಇವತ್ತಿನ ಜನರೇಷನ್ ಹಾಗೆ ಹೋಗ್ತಾ ಇದೆ. ನಮ್ಮ ಹಿಂದಿನವರಿಗೂ, ಹಿಂದಿನ ಜನಾಂಗದವರಿಗೂ ಇವತ್ತಿನ ಜನಾಂಗದವರಿಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ಸಮಾಜ ನಡ್ಕೊಂಡು ಹೋಗ್ತಿರೋದೇ ಆ ದಾರಿಯಲ್ಲಿ. ಯುವ ಪೀಳಿಗೆ ಸರಿ ಇಲ್ಲ ಅಲ್ಲ, ನಮ್ಮ ಮುಂದಗಡೆ ಹೋಗ್ತಿರೋರು ಸರಿ ಇಲ್ಲ ಅಂತ.
0: ಮುಂದಿರೋರು ಸರಿ ಇಲ್ಲ. ಕುರಿಗಳು ಸಾರ್ ನಾವು ಕುರಿಗಳು, ಕುರಿಗಳು ಸಾರ್ ನಾವು ಕುರಿಗಳು. ಮುಂದೆ ಹೋಗೋ ಒಂದು ಕುರಿನ ನಾವು ಮೇ ಅಂತ ಹಿಂಬಾ ಅಲಸ್ಕೊಂಡು ಹೋಗ್ತಿದ್ದೀವಿ ಅಂತ. ಓಕೆ, ಈಗ ಅನುಶ್ರೀ ಈ ಸ್ವರಾಜ್ಯ 75ಕ್ಕೆ ಸೇರುವಾಗ ಅನುಶ್ರೀ ಉದ್ದೇಶ ಎಂತ ಇತ್ತು?
1: ನನ್ನ ಉದ್ದೇಶ, ನಾನೊಬ್ಬ ಹೋರಾಟಗಾರ್ತಿ ಆಗ್ಬೇಕು ಅನ್ನುವಂಥದ್ದು.
0: ಯಾವ್ದಕ್ಕಾಗಿ ಹೋರಾಟ?
1: ದೇಶಕ್ಕೋಸ್ಕರ, ನಮ್ಮ ಯುವ ಪೀಳಿಗೆ ಇವತ್ತು ಸರಿಯಾದ ದಾರಿಯಲ್ಲಿ ನಡಿಬೇಕು ಅನ್ನುವಂತ ಹೋರಾಟ ನನ್ನದಾಗಿತ್ತು.
0: ಯಾವ ವಿಷಯದಲ್ಲಿ ಯುವ ಪೀಳಿಗೆ ಸರಿಯಾಗಬೇಕು ಅಂತ ಅನುಶ್ರೀ ತುಂಬಾ ಅನ್ಸುತ್ತೆ?
1: ಯುವ ಪೀಳಿಗೆ ಇವತ್ತು ಮಾದಕ ವಸ್ತುಗಳಿಗೆ, ಯುವಕರು ಅಂತೇಳಿ ಬಂದಾಗ ಯುವತಿಯರ ಹಿಂದುಗಡೆ ಹೋಗ್ತಕ್ಕಂಥದ್ದು, ಇವತ್ತು ಯುವಕರಿಗೆ ಮರ್ಯಾದೆ ಇಲ್ದಿರೋ ರೀತಿಯಲ್ಲಿ ಆಗ್ಬಿಟ್ಟಿದೆ.
0: ಅಯ್ಯೋ, ಎಂತಾಯ್ತು ಆ ತರ?
1: ಅಂದ್ರೆ ಇವತ್ತು ಯುವಕರು ಸರಿ ದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ಅವರಿಗೆ ಒಂದಿಷ್ಟು ಅಡೆತಡೆಗಳು ಸಿಗ್ತಾ ಉಂಟು.
0: ಯಾರು? ನಿಮ್ಮಂತ ಯುವತಿಯರು?
1: ಯುವತಿಯರಿಂದ. ಯುವಕ ಸರಿ ಇಲ್ಲ ಅಂತ ಹೇಳಿಕ್ ಆಗುದಿಲ್ಲ, ಯುವತಿಯರು ಸರಿ ಇಲ್ಲ ಅಂತ ಹೇಳಿ ಹೇಳಿಕ್ಕೂ ಆಗುದಿಲ್ಲ. ಇವತ್ತಿನ ಪ್ರಪಂಚ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಜಡ್ಜಿ ಕಷ್ಟ ಆಗುವಂತ ರೀತಿಯಲ್ಲಿ ಇವತ್ತು ನಮ್ಮ ಸಮಾಜ ಹೋಗ್ತಾ ಇದೆ. ಇದನ್ನೆಲ್ಲ ತಡೆ ಹಿಡಿಬೇಕು ಅನ್ನೋದು ನನ್ನ ಉದ್ದೇಶ.
0: ಏನ್ ಮಾಡಬಹುದು ಅನುಶ್ರೀ, ಏನೆಲ್ಲ ಮಾಡ್ಬೇಕಂತ ಅನುಶ್ರೀ ಪ್ಲಾನ್ಸ್ ಇದಾವೆ?
1: ಯುವ ಪೀಳಿಗೆನ ಮೊಟ್ಟ ಮೊದಲಾಗಿ ಯುವ ಪೀಳಿಗೆಗಳನ್ನ ಸರಿ ಮಾಡ್ಬೇಕು.
0: ಹೇಗ್ ಸರಿ ಮಾಡೋಣ?
1: ಅವರಿಗೊಂದಿಷ್ಟು ಕಾನ್ಸಂಟ್ರೇಷನ್ಗಳು ಬೆಳಿಬೇಕು, ಅವ್ರ ಅವ್ರ ಇಚ್ಛಾಶಕ್ತಿಯಿಂದ ಅವ್ರು ಸರಿಯಾಗಬೇಕು.
0: ಹೆಂಗ್ ಮಾಡಬಹುದು ಅದನ್ನ? ವಾಟ್ ಇಸ್ ಅ ಸೊಲ್ಯೂಷನ್ ವಿ ಹ್ಯಾವ್ ಫಾರ್ ದಟ್? ಈಗ ಇಚ್ಛಾಶಕ್ತಿ ಅಂತ ಅಂದ್ರೆ ನಿಮ್ಗೊಂದು ಇಚ್ಛಾಶಕ್ತಿ ಇದೆ ಹಿಂಗ್ ಮಾಡ್ಬೇಕು ಅಂತ, ಎಲ್ಲಿಂದ ಬಂತು ಆ ಇಚ್ಛಾಶಕ್ತಿ? ಯಾರಿಂದ ಬಂತು? ಹೇಗ್ ಬಂತು?
1: ನನಗೆ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಶಿಕ್ಷಕರಿಂದ ಬಂದಂತ ವಿಷಯಗಳಾಗಿರ್ಬೋದು, ನಮ್ಮ ಹಿರಿಯರು ಗುರು ಹಿರಿಯರು ನಮ್ಮ ಸುತ್ತಮುತ್ತಲಿನ ಜನಾಂಗ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ಇಚ್ಛಾಶಕ್ತಿ ರೂಪುಗೊಳ್ತದೆ.
0: ಸರಿನಾ? ಸೊ ಮೊದಲು ನಾವ್ ಏನ್ ಕೇಳ್ಕೊಂಡ್ ಬಂದಿದ್ದೀವಿ, ಏನ್ ನೋಡ್ಕೊಂಡ್ ಬಂದಿದ್ದೀವಿ, ಏನ್ ಓದ್ಕೊಂಡ್ ಬಂದಿದ್ದೀವಿ, ಏನನ್ನ ನಮ್ಮೊಳಗೆ ನಾವು ಆಹ್ವಾನಿಸ್ಕೊಂಡ್ ಬಂದಿದ್ದೇವೆ, ಅದ್ರ ಮೇಲೆ ನಮ್ಮ ಯೋಚನೆಗಳು ಇರುತ್ತೆ. ಸೊ ಅದ್ರ ಮೇಲೆ ನಾನು ಹಿಂಗ್ ಆಗ್ಬೇಕು ಅನ್ನುವಂತ ಇಚ್ಛಾಶಕ್ತಿ ಬೆಳೆಯುತ್ತೆ. ಆ ಇಚ್ಛಾಶಕ್ತಿ, ಆ ವಿಲ್ ಪವರ್ ಅನ್ನೋದು ಸ್ಟ್ರಾಂಗ್ ಆಗೋದು ನಮ್ ಮುಂದೆ ಬೆಳೀತದೆ, ನನ್ಗೆ ಇದಾಗ್ಲೇ ಬೇಕು ಅನ್ನುವಂಥದ್ದು. ಸೊ ನಿಮ್ಗೀಗ ನಾನು ಹೋರಾಟಗಾರ್ತಿ ಆಗ್ಬೇಕು ಅಂತ ಇದೆ, ಆದ್ರೆ ನಮ್ಮ ಪೀಳಿಗೆ ಯುವ ಪೀಳಿಗೆಯಲ್ಲಿ ಅದೆಷ್ಟೋ ಜನಕ್ಕೆ ಈ ಹೋರಾಟ ಗಿರಾಟ ಬೇಡವೇ ಬೇಡ, ಹೆಂಗೋ ನಾನು ತಿನ್ಕೊಂಡು ಉಂಡ್ಕೊಂಡು ಚೆನ್ನಾಗಿದ್ರೆ ಸಾಕು ಅನ್ನುವಂಥದ್ದು, ಮೊಬೈಲ್ ಒಂದು ಕೈಯಲ್ಲಿದ್ರೆ ಸಾಕು ಅನ್ನುವಂಥದ್ದು. ಇಷ್ಟಾಗಿಯೂ ಎಲ್ಲೋ ಒಂದು ಗಲಾಟೆ ಆಗ್ತಿದ್ರೆ ಅದ್ರ ಹಿಂದೂ ಮುಂದೆ ಗೊತ್ತಿಲ್ಲದೆ ಧಾವಿಸಿ ಹೋಗುವಂಥದ್ದು ಅಲ್ವಾ? ಇದೊಪ್ತೀರಾ ನೀವು? ಏನದು, ಯಾಕದು, ಸರಿನಾ ತಪ್ಪ ಏನು ಗೊತ್ತಿರಲ್ಲ, ಸುಮ್ಮನೆ ಹೋಗ್ತಾರೆ. ಅಲ್ಲಿ ಬಲಿಯಾಗೋರು ಇವರೇ, ಏನು ಗೊತ್ತಿಲ್ಲದೆ ಹೋಗುವ ಅಮಾಯಕರು ಬಲಿಯಾಗೋದು. ಸೊ ಇಂಥದನ್ನೆಲ್ಲ ತಡಿಬೇಕಂದ್ರೆ ಅನುಶ್ರೀ ಏನ್ ಮಾಡ್ಬೇಕು ಅಂತ ಅಂದ್ಕೊಂತೀರಿ ನೀವು?
1: ನಮ್ ಕೈಯಿಂದ ಏನು ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಇಚ್ಛಾ ಅದೇ ನಾ ಹೇಳಿದ್ನಲ್ಲ, ಅವ್ರ ಪರಿಸರ ಹೇಗಿದೆ. ಮೊನ್ನೆ ಆರ್ ಸಿ ಬಿ ಮ್ಯಾಚ್ ಆಗ್ತದೆ, ಹಿಂದಿನ ವರ್ಷ ಆರ್ ಸಿ ಬಿ ಗೆಲ್ತದೆ, ಒಂದಿಷ್ಟು ಯುವ ಪೀಳಿಗೆ ಹೋಗ್ತದೆ, ಸತ್ತಿದ್ಯಾರು ಯುವ ಪೀಳಿಗೆ ಅಂತಂದ್ರೆ ಅವ್ರಿಗೆ ಏನ್ ನಮಗೆ ಏನ್ ಮಾಡ್ಬೇಕು ಅನ್ನೋದು ಅರಿವು ಅವ್ರಿಗೆ ಇಲ್ಲ. ಅವ್ರು ಏನೋ ಒಂದ್ ಎಲ್ರು ಮಾಡ್ತಾರೆ, ನಾನು ಮಾಡ್ತೀನಿ ಅಷ್ಟೇ. ಅಂದ್ರೆ ಅವ್ರು ಬೇಕಾದ ಕೆಲ್ಸಕ್ಕೆ ಅದನ್ನ ಉಪಯೋಗಿಸಿಕೊಂಡ್ರೆ ಖಂಡಿತ ಯುವ ಪೀಳಿಗೆ ಇವತ್ತು ಸರಿದಾರಿ ಹೋಗ್ತದೆ.
0: ನೀವು ಸ್ವರಾಜ್ಯ 75 ತಂಡದವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಒಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅರಿವು ಮೂಡಿಸೋದು ನಿಜವಾಗ್ಲೂ ನನಗೂ ಗೊತ್ತಿರ್ಲಿಲ್ಲ. ನನಗೂ ಪ್ರದೀಪ್ ಕುಮಾರ್ ಬಸ್ರೂರ್ ಅವರು ನಮ್ಮ ಕುಂದಾಪುರದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಎಲ್ಲ ಹೇಳಿದಾಗ ನಂಗೆ ಮೈ ಜುಮ್ ಅಂತೂ, ನನಗೆ ಗೊತ್ತಿಲ್ಲ ಇಷ್ಟು ಜನ ಇದ್ರ, ಎಷ್ಟೊಂದು ಚೆನ್ನಾಗಿದೆ ಅವರದ್ದು ಸಾಹಸ, ಒಬ್ಬ ಹಿಂಗೆಲ್ಲ ಮಾಡಿದ್ರ ಅಂತೆಲ್ಲ. ಅದು ನಮ್ಮೂರವ್ರೆ. ನೀವು ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀರಿ, ನಾಮ ಫಲಕಗಳನ್ನ ಹಾಕಿಸ್ತಾ ಇದ್ದೀರಿ, ಅದು ನಿಮ್ಮದೊಂದು ಯೂತ್ ಮೂವ್ಮೆಂಟ್ ಆದ್ರೆ, ಯುವಕ ಯುವ ಪೀಳಿಗೆಯ ಚಳುವಳಿ ಆದ್ರೆ, ಅದು ಅದರಲ್ಲಿ ಎಲ್ಲ ಯುವಕರು ಪ್ರವಾಹದಂತೆ ಬರಬೇಕು. ಈಗ ಸುಭಾಷ್ ಚಂದ್ರ ಬೋಸ್ ಅವರು ಅವರದೊಂದು ಸೈನ್ಯ ಕಟ್ಟಿದಾಗ ಹೆಂಗೆಲ್ಲ ಹೋಗಿ ಹೋಗಿ ಹೋಗಿ ಎಲ್ಲ ಸೇರ್ಕೊಂಡ್ರು. ಸೊ ಅದೇ ತರ ನಿಮ್ಮ ಚಳುವಳಿಯು ಬೆಳೆದ್ರೆ ನೀವೇನಾಗಬೇಕು ಅಂದ್ಕೊಂಡಿದ್ದೀರಿ? ನಮ್ಮ ದೇಶ ಭಕ್ತಿ, ದೇಶಕ್ಕಾಗಿ ನಾವು ಬದುಕೋದು, ಇದ್ರ ಬಗ್ಗೆ ಹೇಳಿದ್ರೆ ಬಹುಶಃ ಎಷ್ಟೋ ಯುವಕ ಯುವತಿಯರು ರೆಡಿ ಆಗ್ಬೋದು. ಅದು ಸ್ವರಾಜ್ಯ 75 ಸಾಧ್ಯ ಅಂತ ನಂಗೆ ಅನ್ಸುತ್ತೆ. ಸೊ ಹಾಗಾಗಿ ನೀವೇನ್ ಕೆಲಸ ಮಾಡ್ತಿದ್ದೀರಿ ಈಗ ತುಂಬಾ ದೊಡ್ಡ ಕೆಲಸ, ಅದು ಯಾರು ಯೋಚನೆ ಮಾಡದೇ ಇರುವಂತ ಕೆಲಸ. ಸ್ವರಾಜ್ಯ 75 ಅನ್ನೋ ತಂಡ ಹುಟ್ಟಿದ್ದೇ ಒಂದ್ ದೊಡ್ಡ ಕಲ್ಪನೆ ಅದು. ಅದ್ರ ಜೊತೆ ಅದ್ ಮಾಡ್ತಾ ಇರೋ ಕೆಲಸ ಕೂಡ ಅಷ್ಟೇ ಒಳ್ಳೇದು. ಯಾರಿಗೆ ಕೆಲಸ ಇಲ್ಲ ಹೇಳಿ, ಹೋಗಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರ ನೆನ್ಪು ಮಾಡ್ಕೊಂಡು ಅವ್ರ ಡೀಟೇಲ್ಸ್ ತಗೊಂಡು ಅವ್ರ ಮನೆಗೆ ಹೋಗಿ ನಾಮಫಲಕ ಹಾಕೋದು ಬೇರೆ ಕೆಲಸ ಇಲ್ವಾ ಅಂತ ಬೇರೆಯವ್ರು ಕೇಳ್ತಾರೆ. ಬಟ್ ನೀವು ಮಾಡ್ತಿರೋ ದೊಡ್ಡ ಕೆಲಸ, ಆದ್ರೆ ಅದ್ರ ಜೊತೆಗೆ ಇನ್ನಷ್ಟು ಯುವಕ ಯುವತಿಯರು ಅದರೊಟ್ಟಿಗೆ ಜೊತೆಯಾಗಬೇಕು. ಅಂದ್ರೆ ನಮ್ಮ ಇತಿಹಾಸ ನಾವೇನ್ ಮರ್ತಿದ್ದೀವಲ್ಲ, ದಟ್ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಮರುಕಳಿಸ್ತದೆ. ನೀವು ಅದನ್ನ ತಿಳ್ಕೊಬೇಕು ಅನ್ನೋದು ಅರ್ಥ ಆಗಿ, ಯಾರವರು ನಾವು ಗಾಂಧೀಜಿನ ಜಸ್ಟ್ ಓದ್ಕೊಂಡು ಬಂದಿರ್ತೀವಿ, ಸುಭಾಷ್ ಚಂದ್ರ ಬೋಸ್ ಓದ್ಕೊಂಡು ಬಂದಿರ್ತೀವಿ, ಮಂದಗಾಮಿಗಳಂತೆ ಉಗ್ರಗಾಮಿಗಳಂತೆ ಅಲ್ಲೊಂದು ನೋಟ್ಸ್ ಬರೆದು ಮಾರ್ಕ್ ತಗೊಳ್ಳೋಕಷ್ಟೇ ಓದಿರ್ತೀವಿ. ಬಟ್ ನಿಜವಾಗ್ಲೂ ನಾವು ಅದ್ರೊಳಗೆ ಹೋಗಿರ್ತೀವ? ಏನದು ಹೋರಾಟ ಅನ್ನೋದನ್ನ ತಿಳ್ಕೊಂಡಿರ್ತೀವ? ನೋ, ತಿಳ್ಕೊಂಡೇ ಇರಲ್ಲ. ಅದನ್ನ ನಾವು ಈವನ್ ನಾವು ಫೀಲ್ ಮಾಡೋಕಾಗ, ನಾ ಹೇಳದ್ನಲ್ಲ ಆ ಸ್ವಾತಂತ್ರ್ಯ ಟೈಮಿನ ಆ ದಿನಗಳಿದಾವಲ್ಲ, ಆ ಪುಸ್ತಕಗಳನ್ನ ಓದಿದಾಗ ಮಾತ್ರ ನಮ್ಗೆ ಆ ಪುಸ್ತಕಗಳನ್ನ ಓದ್ಬೇಕು ನಾವು, ನಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟಕರವಾಗಿತ್ತು ಅಂತ. ಒಂದು ಸತ್ಯಾಗ್ರಹ ಮಾಡ್ಬೇಕಾದ್ರೆ ಏನೋ ಸ್ಫೋಟಕಗಳನ್ನ ಹಾಕ್ತಾ ಇರೋದು, ಬೆನ್ನು ಮೂಳೆ ಮುರಿಯೋ ಹಾಗೆ ಹೊಡಿತಾ ಇದ್ದದ್ದು. ಸೊ ಇವೆಲ್ಲ ನಾವು ಅನುಭವಿಸಿ ಇದ್ರೆ ಮಾತ್ರ ಗೊತ್ತಿರೋದು. ಅದರ ಬೆಲೆ ಗೊತ್ತಾಗಬೇಕು ಅಂದ್ರೆ ನಿಮ್ಮ ತರದ ಟೀಮ್ನವರು ಆದಷ್ಟು ಜನಕ್ಕೆ ಅದ್ರ ಅರಿವು ಮೂಡಿಸ್ತಾ ಹೋಗ್ಬೇಕು. ಅಂಥದ್ದೊಂದು ಯೂತ್ ಮೂಮೆಂಟ್ ನಿಮ್ಮ ಸ್ವರಾಜ್ಯ 75 ಆದ್ರೆ ಬಹುಶಃ ನೀವು ಇಚ್ಛಾಶಕ್ತಿ ಅಂತ ಹೇಳ್ತಿದ್ರಲ್ವಾ, ಅದು ಪ್ರತಿಯೊಬ್ಬರಲ್ಲೂ ಬೆಳಿಲಿಕ್ಕೆ ಸಾಧ್ಯ. ಈಗ ಮಾದಕ ವ್ಯಸನಿಗಳಾಗ್ತಾರೆ, ಹೆಚ್ಚಿನವರು ಜವಾಬ್ದಾರಿ ಇಲ್ಲದವರು, ನಮ್ಗೇನು ಮಾಡೋ ಕೆಲಸ ಇಲ್ಲ, ನಂಗೆ ಅದು ನೋವು, ಅದು ಬೇಜಾರು, ಇದು ಡಿಪ್ರೆಷನ್ ಅಂತ ಹೇಳ್ಕೊಂಡು ಒಂದೊಂದಕ್ಕೆ ದಾಸರಾಗ್ತಾರೆ. ನನಗೊಂದು ಗುರಿ ಇದೆ ಬದುಕಲ್ಲಿ ಅಂದ್ಕೊಂಡ್ರೆ ಅವರು ಈ ಥರ ಡೈವರ್ಷನ್ಗಳಾಗೋದು ತಪ್ಪುತ್ತೆ. ಮತ್ತದು ಕಾಲೇಜು, ನಮ್ಮ ಶಿಕ್ಷಣ ವ್ಯವಸ್ಥೆ, ಇವುಗಳ ಪಾತ್ರಗಳೆಲ್ಲ ಬಹು ದೊಡ್ಡದು. ಮತ್ತೆ ಎಲ್ಲದಕ್ಕೂ ನಾವು ಸರ್ಕಾರನ ದೂರ್ಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ, ಯಾಕೆಂದ್ರೆ ಸರ್ಕಾರ ಯಾರದ್ದು? ಸರ್ಕಾರ ನಮ್ದೇ, ಸರ್ಕಾರ ನಾವೇ ಮಾಡಿರೋದು. ಸರ್ಕಾರದಿಂದ ಎಲ್ಲ ಮ್ಯಾಜಿಕ್ ಆಗುತ್ತೆ ಅಂದ್ಕೊಂಡ್ರೆ ನಾಟ್ ಪಾಸಿಬಲ್. ಐ ಥಿಂಕ್ ನಾವೆಲ್ಲರೂ ಸೇರಿ ಅದನ್ನು ಮಾಡಿದರೆ ಮೋಸ್ಟ್ ಪ್ರೊಬಾಬ್ಲಿ, ಅದು ನಿಮ್ಮಂತಹ ಯುವಕರು 18, 17, 16 ವಯಸ್ಸಿಗೆ ಎಚ್ಚೆತ್ತುಕೊಂಡಿದ್ದೀರಲ್ಲ, ಅದು ತುಂಬ ದೊಡ್ಡ ವಿಷಯ. ಈ ಭಾವನೆ ಸದಾ ಇರಲಿ ನಿಮ್ಮ ಜೊತೆಗೆ. ಇನ್ನಷ್ಟು ನಿಮ್ಮಂತಹ ಸಮಾನ ಮನಸ್ಥಿತಿಯನ್ನು ಹಾಕೊಂಡು ನೀವು ಮುಂದೋದ್ರೆ ಇನ್ನಷ್ಟು ಸಮಾನ ಮನಸ್ಥಿತಿಯವರು ನಿಮ್ಮೊಂದಿಗೆ ಸೇರ್ಕೊಳ್ಬಹುದು ಅನ್ಕೊಂತೆ. ಸೊ ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ ಅವರೇ, ಸ್ವರಾಜ್ಯ 75 ಸದಸ್ಯೆ. ಈ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಈ ಸಂದರ್ಭದಲ್ಲಿ ಬಂದು ರೇಡಿಯೋ ಕುಂದಾಪುರದಲ್ಲಿ ನಮ್ಮೊಟ್ಟಿಗೆ ತುಂಬಾ ಲೈಕ್ ಮಾತಾಡಿದ್ರಿ, ನನ್ಗೆ ಇಷ್ಟ ಆಯ್ತು ನಿಮ್ಮ ಕಾನ್ಫಿಡೆನ್ಸ್ ಮತ್ತೆ ಮಾತು. ಸೊ ಹೀಗೆ ನಡೀತಾ ಇರಲಿ ನಿಮ್ಮ ಪಯಣ. ಥ್ಯಾಂಕ್ ಯು
1: ಸೋ ಮಚ್.
0: ಕೆಲವ್ರೆ, ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಸ್ವಾತಂತ್ರ್ಯ ಎಲ್ಲಿಂದ ಬಂತು, ಹ್ಯಾಂಗ್ ಬಂತು, ಯಾರಿಂದ ಬಂತು, ಯಾರಿಗ್ ಬಂತು, ಎಲ್ಲ ಒಂದ್ಸಲ ನೆನಪು ಮಾಡ್ಕೊಂಡು ನಿಮ್ಮ ಮಕ್ಕಳಿಗೂ ಒಂಚೂರು ಹೇಳಿ, ಅವ್ರಿಗೂ ಗೊತ್ತಾಗ್ಲಿ ನನ್ನ ದೇಶಕ್ಕೆ ಒಂದ್ ಕಾಲದಲ್ಲಿ ಎಷ್ಟು ಕಷ್ಟ ಇದ್ದಿತ್ತು, ಈಗ ನಾವೆಷ್ಟು ಸುಖವಾಗಿದ್ದೀವಿ. ಈ ದೇಶ ಬಿಟ್ಟು ನಾ ಇನ್ನೊಂದ್ ದೇಶಕ್ಕೆ ಹೋದ್ರೆ ನನ್ನ ದೇಶ ತರ ಇನ್ನೊಂದ್ ದೇಶ ಇಪ್ಪಕ್ ಸಾಧ್ಯನೇ ಇಲ್ಲ. ಅದನ್ನೆಲ್ಲ ಅವ್ರಿಗೆ ಅರಿವು ಮೂಡಿಸಿ ಈ ಸ್ವಾತಂತ್ರ್ಯದ ಬೆಲೆ ಪ್ರತಿಯೊಬ್ಬರಿಗೆ ಗೊತ್ತಿರಲಿ. ನಾವು ದುಡ್ಡನ್ನ ಹ್ಯಾಂಗ ಲೆಕ್ಕ ಮಾಡಿ ಖರ್ಚು ಮಾಡುತ್ತಲ್ಲ, ಹಾಗೆ ನಮ್ಮ ಸ್ವಾತಂತ್ರ್ಯನು ಲೆಕ್ಕ ಇಟ್ಟೆ ಖರ್ಚು ಮಾಡ್ಕ. ಸದ್ಯಕ್ಕೆ ನಾವು ಹೋಯ್ಬತ್ತೋ, ನೀವ್ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ. ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ಆಯ್ತು.
1: ಹಾಯ್ ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯಾ? ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರು ಕಾದಂಬರಿ ಇತ್ತಲೆ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರು ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರದ ಪುರಾಣಿಕ ಮಾಡ್ತರು. ಈ ಮೊದಲನೇ ಮಗನ ಶಂಕರನ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ನು ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯಾಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯಾಜಿ ಮಾಡ್ತರು. ಇನ್ನು ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ.

0: ಮತ್ತೆ ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಗಳ್ ಮಡಿಲೇ ಮಾಡ್ಕ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತ, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನ್ಕ ಕಣಗಿತ್ತ. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ನನ್ ಕಣ್, ಗೊತ್ತಿಲ್ಲ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದೂ ಆಯ್ತ.
0: ಇರ್ಲಿ ಬಿಡಿ, ಹಂಗಾರ್ ಬೇರೆ ಮಾಡ್ಕ ತಕ ಬತ್ತೆ, ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕಬಾ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗ್ದ ಬಂದಿತ್ತ.
1: ಎಂತ
2: ಕಾಗ್ದ? ಕಾಗ್ದ ಬಂದಿತ್ತ ದೊರೆ. ಕಾಗ್ದ ಬರಿಲ್ಲ, ಕಾಗ್ದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗ್ದ ಬಂದಿತ್ ಕಣ್.
1: ದೊರೆ ಕಾಗ್ದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತ ಅಮ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗ್ಲಿಕ್ ಬತ್ ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿತ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ಕ ಅಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ್ಕ?
1: ದೊರೆ ಬತ್ ನಂಬ್ರ, ದೊರೆ ಬತ್ ನಂಬ್ರ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ ನಂಬ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೇಯ, 8 ಆಯ್ತ ಕಂಡೆ. ಥೋ, ಇದು ಎಂತದ? ಇದು ಕಾಫಿ ಸಕ್ಕರೆ ಹಾಕ್ಲಿಲ್ಲೇ.
0: ಸಕ್ಕರೆ ಕಮ್ಮಿ ಹಾಕನ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ್ಲಾಗ ಹೇಳದ್? ನಂಗೆ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯು. ಹಂಗೆ ಕೈ ವಿಷ ಅಲ್ಲ ನಾ ಕುಡುದು.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗೆ ಎಂತ ಇಷ್ಟ ಅನ್ಕೊಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ.
3: ರಜ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ ಹೇಳು ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗೆ ಹೆಂಗ್ ಗೊತ್ತಾಗ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನನ್ನು ಕಾಣ್ಕಂಡ್ ಎಷ್ಟ ಆಸೆ ಪಡ್ತಿದ್ಲು ಏನೋ.
3: ಅಮ್ಮ ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿಬ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತ. ಪಾಪ, ಅಜ್ಜಿ ಅಂದ್ರ ಅವಕ್ಕೆ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ಲಿ ಬಂದ ಸಾಕಾಯ್ತ.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತಿಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತು. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ. ನಮ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಂಡು ಹೋಗು ಉಂಡು ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ ಏನಮ್ಮ.

0: అమ్మా
1: అమ్మా,
0: ఎంత కర్త్యంద్రు?
1: దొరే బా, నీ కూతుకో. నావిబ్బరు బెంగళూరు హోపదు. నాళ సాయంకాల కలదనా?
0: అమ్మా, మాత నానిప్పుదు బెంగళూరిగే ಬರಸ್ತಳವಮ್ಮ. ಅಲ್ಲಿ ನಿಂಗೆ ಸರಿ ಆತಿಲ್ಲ.
1: ಕಣ್ ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ, ನಿಂಗೆ ಅಲ್ಲೆಂತದ್ದು ಸೌಕರ್ಯ ಇಲ್ಲ.
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ. ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕೆ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರು ಎಂತ ನಡ್ಸೋದು ಅದನ್ನ? ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ.
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಣ್ಕಂತ್ರ ನಿನ್ನ. ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗ್ ನುಣ್ಣಗಂಬ್ರು. ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್ತು. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಗಿ ಹೋಯ್ತು. ನಾ ಹೇಳೋದಿಷ್ಟೇ, ನಿನ್ನನ್ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ, ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲ್. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗು. ಇಲ್ಲ ನೀನೆ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ನಾ ಬಂದೆ ಅತ್ಗೆ. ಅಲ್ಲ, ಅಮ್ಮನ್ನ ಅಲ್ಲಿ ಕರ್ಕೊಂಡ್ ಹೋರೆ. ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿ ಇತ್ತಲೆ ಸ್ವಲ್ಪ ಒರಟ್ ಅಂದ್ರು ಒರಟು. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲೇ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ. ನಾಳೆ ಪಾಯಸದ ಊಟವೆ ಮಾಡಿ ಹಾಕ್ಲ.
0: ಅಲ್ಲ, ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರ ಆತಿಲ್ಯ. ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಡ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ ಎಂಟ ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟ್ರೊಳಗ್ ನಾನು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, ಎಂಟ ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ. ವಯಸ್ ಆತ ಆತ ಎಲ್ಲ ಹಿಂಗೆ ಕಣ್ಣೆದ್ರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ. ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ. ಅತ್ತೆ ಕಾಫಿ ತಂದಿದೆ ತಕಣಿ. ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ ಎಂಟು ದಿನ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೆಳೆ ಹೇಳ್ತಾ ಆಯ್ಕೊಂಡಿದ್ದ ಶಂಕರ. ಗೋವಿಂದ ನಮ ಕಾಫಿ ಅಲ್ಲ, ನನ್ನ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದ ನಮ ಮಾತ್ರ ಹತ್ಯ ಶಾಪ. ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದ ಏನಮ್ಮ ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದ ಏನಮ್ಮ ಇರ್ಕಣ, ಇದು ನನ್ನ ಕಡೆ ಮಾತು. ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದ ಏನಮ್ಮ ಗೋವಿಂದ

0: ಹೋಯ್ ಅತ್ತೆ ಕಾಫಿನು ಕುಡಿದೆ ಕೂತಿರ್ಕಾಣಿ, ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ, ಎಂತ ಮಾಡುದೀಗ?
1: ಹೌದ ಹಂಗಂದ್ಲ ಅಮ್ಮ.
0: ಹೌದ್
1: ಎಂತ ಮಾಡುದೀಗ? ಹಾ ಭಾಗ್ಯ, ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ ಎರಡ್ ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರ ಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
0: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅನ್ ಗೊತ್ತಾತಿಲ್ಲ ಮರ್ರೆ.
1: ಅದೇ ಹಂಗ್ ಗೊತ್ತಾತ ಅಮ್ಮಂಗೆ, ಕಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪುದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೆ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವ್ ಮೂರ್ ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದ? ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೆ ಬಂದ್ ಬಂದ್ ಕಣ್ಕೊಂಡ್ ಹೋಗಿ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ ಎರಡ್ ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು.
1: ಅಮ್ಮ ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದಾ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
3: ಅಯ್ಯೋ ಮರಯ್ಯ ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹಾ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಹಾ ಹಾ ಹಾ ಇಲ್ಲೇ ನಿತ್ಕೋ ಅಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
4: ಅಮ್ಮ ಬಂದಿ ಅಮ್ಮ.
3: ಹೌದು ಮರಯ್ಯ.
4: ಅಮ್ಮ ನಮಸ್ಕಾರ ಮಾಡ್ತೆ.
3: ಹಾ ಹಾ ಹಾ ಸುನಂದ ಸುನಂದ.
4: ಹಾ
3: ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
5: ಏನತ್ತೆ ಹುಷಾರಿದ್ರಿಯ?
3: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕೊಂಡ್ಕಂದ್ ಹೇಳಿ ಬಂದೆ ಮರೈತಿ.
5: ಒಳ್ಳೇದಾಯ್ತು.
3: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
5: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
3: ಅಲ್ಲ ದಪ್ಪ ಆದಂಗ್ ಕಾಣುತ್ತಲೆ?
5: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
3: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
5: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲತ್ತೆ.
3: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ, ತೆಗ್ದ ಮಕ್ಳಿಗ್ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿ ಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
4: ಅಮ್ಮ ಶಂಕರಣ್ಣ ಬತ್ಲಿಗ್ ಹೋಯ್ದ.
3: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ ಆ ಭಾಗ್ಯನ್ ಕೈಲ್ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕು ಏನ್ ಬೇಡ ಅಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯೋ ರಾಜಲಕ್ಷ್ಮಿಯೋ ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲೆ.
4: ಸುನಂದ ಒಂಚೂರಿಲ್ಬಾ.
6: ಕಂಡ್ರಿಯ ಕಂಡ್ರಿಯ, ನಾನು ಇಷ್ಟು ದಿನ ಎಷ್ಟು ಲಾಯಕ್ ಮಾಡಿ ಅತ್ತೆನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗ ಈಗಲೇ 80. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಿಸಕ.
6: ಕ್ಷಮಿಸುಕೆ ನಾನ್ ಯಾರು, ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹೀಗೆ ಮುಂದುವರ್ಸಕ.
6: ಆಯ್ತು.

0: ಅಯ್ಯ ಅಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದ, ಸುನಂದ, ದೊರೆ, ದೊರೆ, ಸುನಂದ, ಸುನಂದ, ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲ್ಯಾ? ಆಗಿಂದ ಒರ್ಲತಾ ಇದ್ನಲೇ. ಅಯ್ಯೋ,
1: ಏನಜ್ಜಿ?
0: ಯಾರ ಸತ್ಯನ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರ್ ಮೀಯಕ್ಕೆ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನ ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯಾ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನನ್ನ ಬಟ್ಲಿ ಮನೆ ಕರ್ಕೊಂಡೈ. ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವತ್ತಿತ್ತು.
2: ಮತ್ತೆ ನಂಗೆ ಒಂಚೂರು ಪುರ್ಸೋತಿಲ್ಲ. 9 ಗಂಟೆಗೆಲ್ಲ ಅಡಿಗೆ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ಲರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ಮ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದು ಕೆಲಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗೆ ಸ್ನಾನ ಮಾಡಿಸೋಕೆ ಹೇಳ್ತೆ.
0: ಗಂಗಿನ ಯಾರದ?
2: ಅವಳ, ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿ ಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ. ನಿಂಗ್ ಪುರ್ಸೋತಾರ ಮೇಲೆ ನೀನೆ ಮೀಸ, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ ಅಮ್ಮಂಗೆ ಪುಸತಿಲ್ಲ ಅಂದ್ರು, ಅದಕ್ಕೆ ಬ್ರೆಡ್ ತಂದಿರು ತವಣಿ. ಬ್ರೆಡ್, ಬ್ರೆಡ್,
0: ಬ್ರೆಡ್ ಅಂಗಡಿಲಿ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು. ಸುಮ್ನೆ ತಿನ್ನಿ.
0: ಥೂ, ಬಿಸಾಡದನ್ನ, ನಾ ತಿಂತನ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರು.
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗೆ ಪುಸತಿತ್ತು?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯ ಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮೀನ್ಕಂಡ, ನನ್ನನ್ನು ಮೀಸಿ ತಿಂಬಕ್ಕೆ ಎಂತಾರು ತಂದು ಕೊಡ್ತಿದ್ಲು. ಗಳಿಗೆ ಗಳಿಗೆಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸುವವಳು. ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಬಾಗಿದೊಡಮ್ಮ ಏನು ತಿಂಬಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನು ಎಷ್ಟೊತ್ತಿಗೆ ಹಂಗೆ ಹೇಳಿದ್ದೆ? ಸುಮ್ ಸುಮ್ಮನೆ ಎಂತೆಂತದ್ದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೀಯಕ್ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ ಮನೆಯೆಲ್ಲ ಓಡಾಡಿಸ್ತಿದ್ದು. ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗ್ಲಿ ಹನುಮಂತ ನಬರ ಅವತಾರ ಅಂದ್ರಿ?
0: ಥೂ, ಸುಳ್ಳು ಸುಳ್ಳ ಎಂತೆಂತದ್ದು ಹೇಳ್ಬೇಡ. ಹೋಯ್ಲಿ, ನನ್ ಜಪ ಸರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನೀನು ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ್, ನಿಮ್ಮ ಅಪ್ಪ ಬಂದ ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ.
0: ರಾಮ ರಾಮ, ಜಪ ಸರು ಇಲ್ಲಿಯಲೇ. ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ, ಏನು ಕರ್ದಿ ಅಂದ್ರಲ್ಲೇ, ಎಂತದ?
0: ದೊರೆ, ನನ್ನ ಊರಿಗೆ ಕಳಸ, ಸುಮ್ನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸರಿ ಅಷ್ಟೇ ಬಂದದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ್ ಬೇಕಾದಷ್ಟಿತ್ತು. ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರ ಇದ್ರೆ ಪರ್ಮಳ ಅಂತರಲೆ ಹಾಂಗೆ.
3: ಅಲ್ಲಮ್ಮ, ಶಂಕರ ನನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತಂದ್ಯಪ್ಪ. ಪಾಪ, ಒಂದ್ ತಿಂಗ್ಳು ನೀನ್ ಇಲ್ಲೇ ಸುಧಾರಿಸ್ಕೋ, ಆಮೇಲೆ ಹೋದ್ರ ಆಯ್ತ. ಇಲ್ಲೇನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯಿ ಉದುಕಿ ಬಾಯಲ್ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೆ ಮಾರಯ್ಯ, ಒಂದ್ ತಿಂಗಳಲ್ಲ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಜಯ ಜಯ ಗಂಗಾಧರ ಎನ್ನುವಂತ ಒಂದು ಗೀತೆ, ಇದು ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಹಾಗೆ ಸೂರಾಲು ದಕ್ಷಿಣಮೂರ್ತಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1960 ತೆರೆ ಕಂಡಿರುವಂತ ಒಂದು ವರ್ಷ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಹರಿಣಿ ಹಾಗೂ ರಾಜಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಈ ಒಂದು ಗೀತೆ ಇದೀಗ.

0: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಪತಿವ್ರತೆ ಕುರುಡಳು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
1: ಪತಿವ್ರತೆ ಕುರುಡಳು ಗೀತದ ಅಂದಕ್ಕೆ, ಪತಿವ್ರತೆ ಕಿವುಡಳು ಗೀತ

0: ಓಡಳು ಇತರರ ಸುದಿಗೆ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಪತಿವ್ರತೆ ಕುರುಡಳು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
0: ಪತಿವ್ರತೆ ಕುರುಡಳು ಗೀತದ ಅಂದಕ್ಕೆ, ಪತಿವ್ರತೆ ಕಿವುಡಳು

0: ಓಡಲು ಇತರರ ಸುತಿಗೆ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸಂತ ತುಕಾರಾಮ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಜಯತು ಜಯ ವಿಠಲ ಎನ್ನುವಂತಹ ಒಂದು ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಸಿ ಸದಾಶಿವಯ್ಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1963 ತೆರೆ ಕಂಡಂತ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಕರುಣಿಸೋ ನಾಗರಾಜ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಈ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃ ಬಾಂಧವರೇ, ತಾವೆಲ್ಲ ಕೇಳಿ ಆನಂದಿಸಿ. ಹಾಗೆ ಶ್ರೋತೃಗಳೇ, ಬೀದರ್ ಜಿಲ್ಲೆಯ ಡಾಕ್ಟರ್ ವೀರ ಶೆಟ್ಟಿ ರೊಡ್ಡ ಅವರು ಒಂದು ಚುಟುಕನ್ನ ಕಳಿಸಿರುತ್ತಾರೆ. ಚಿಲ್ಲರೆ ದುಡ್ಡು ತೆಗೆದಷ್ಟು ಜೇಬು ಹಗುರವಾಗುತ್ತದೆ, ಚಿಲ್ಲರೆಯ ವಿಷಯ ಬಿಟ್ಟಷ್ಟು ಮನಸ್ಸು ಹಗುರವಾಗುತ್ತದೆ, ಹಾಗೆಯೇ ಒಳ್ಳೆಯ ಆಲೋಚನೆಗಳನ್ನ ಮಾಡಿದಷ್ಟು ಬದುಕಿಗೆ ಸರಿಯಾದ ಮಾರ್ಗ ದೊರೆಯುತ್ತದೆ ಎಂದು ಹೀಗೆ ಹೇಳುತ್ತಾ ಇದೀಗ ಒಂದು ರತ್ನಮಂಜರಿ ಚಿತ್ರದ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆ, ಹುಯ್ಯೋ ಮಳೆರಾಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಪಿ ಲೀಲಾ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾ

ರಾಜ್ಕುಮಾರ್ ಹಾಗೂ ಸಾವುಕಾರ್ ಜಾನಕಿ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮಲ್ಲಿ ಮದುವೆ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ನನ್ನ ನಿನ್ನ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ, ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನವ ಜೀವನ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ. ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಸೂರತ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಕೆಎಸ್ ಅಶ್ವಥ್ ಹಾಗೂ ಪಂಡ್ರಿಬಾಯ್ ಅವರ ಒಂದು ಅಮೋಘವಾದಂತಹ ನಟನೆ. ಈ ಒಂದು ಚಿತ್ರ 1964 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃ ಬಾಂಧವರೇ, ಬೀದರ್ ಜಿಲ್ಲೆಯ ಡಾಕ್ಟರ್ ವೀರಶೆಟ್ಟಿ ರೊಡ್ಡ ಅವರ ಒಂದು ಚುಟುಕನ್ನ ಕಳಿಸಿದ್ದಾರೆ. ಇವತ್ತು ಕೇಳಿದಂತ ಅದ್ಭುತವಾದಂತಹ ಮಾತು, ವ್ಯಕ್ತಿಯ ಪೂಜೆ ಬೇಡ, ವಿಚಾರಗಳ ಪೂಜೆ ಮಾಡಿ. ಯಾಕೆಂದರೆ ವ್ಯಕ್ತಿ ಅಳಿದು ಹೋಗುತ್ತಾ ವಿಚಾರಗಳು ಶಾಶ್ವತವಾಗಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತ ಚಿತ್ರಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮಲ್ಲಿ ಮದುವೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಒಲವಂತೆ ಗೆಲುವಂತೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಕೂರಾಸಿ ತರಾಮ್ ಶಾಸ್ತ್ರಿಗಳ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1962 ತೆರೆ ಕಂಡ ಒಂದು ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನಾಂದಿ ಎನ್ನುವಂತ ಒಂದು ಚಿತ್ರದ ಗೀತೆ, ಉಡುಗೊರೆ ಒಂದ ತಂದೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ ಶ್ರೋತೃ ಬಾಂಧವರೇ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಕಲ್ಪನಾ, ಜಯಶ್ರೀ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಆಹ್ಲಾದಕರವಾದಂತಹ ಇಂಪಾದ ಒಂದು ಗೀತೆ, ಆ ಪ್ರೇಮದ ಅನುಭವದ ಒಂದು ಅನುಭೂತಿಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ভেরি গুড, ভেরি গুড, এক্সেলেন্ট। ತಾವು ಹಾಡು ಪ್ರಾರಂಭಿಸ್ತಾ ಇದೆ ಅಲ್ವೇ, ಇಂಥ ಮೋಸ ನೀನ್ ಮಾಡಬಹುದೇ? ಹೇಳ್ತೀಯ, ನಾನ್ ನಿನ್ ವಧು ಪರೀಕ್ಷೆಗೆ ನೋಡಕ್ ಬಂದಾಗ ಆವತ್ ನನ್ನ ಎದುರಿಗೆ ಹಾಡಿದವಳು, ಇವತ್ತಿನವರೆಗೂ ಹಾಡಿದೆ ಸುಮ್ಮನಿದ್ದು. ನಾನು ಮನೇಲಿ ನಿಲ್ದೇ ಇದ್ದಾಗ ಹಾಡೋದಕ್ ಪ್ರಾರಂಭ ಮಾಡಿದ್ದೀಯಲ್ಲ, ಇದು ಮೋಸ ಅಲ್ದೆ ಮತ್ತೇನು ಅಂತ. ಏನೇ, ನಾನ್ ನಿನ್ ಹಾಡು ಕೇಳಿ ಆನಂದ ಪಡುವಷ್ಟು ರಸಿಕ್ತನ ಕೂಡ ಇಲ್ದೋನು ಅಂತ ನಿನ್ನ ಅಭಿಪ್ರಾಯ ಏನು? ಈ ಸಮಯದಲ್ಲ ನಾನು ಕೇಳೋದಿಲ್ಲ, ಇವತ್ ನೀನ್ ನನ್ನ ಎದುರಿಗೆ ಹಾಡ್ಲೇಬೇಕು, ಇಲ್ಲ ಅಂದ್ರೆ ಸತ್ಯಾಗ್ರಹ ಹೋಗ್ಬಿಡ್ತೀನಿ ಅಷ್ಟೇ. ನನ್ನ ಕೈನಲ್ಲಿ ಮಡಿಕೆ ಮೇಲೆ ಬಾರಿಸಿದ್ರು ಮೃದಂಗದ ನಾಡ ಬರುತ್ತೆ ನೋಡು. ಹಾ ಶರ್ಮಾ,

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಂದ ದೀಪ ಎನ್ನುವಂತ ಒಂದು ಚಿತ್ರದ ಗೀತೆ, ನಲಿವ ಮನ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸೂರಟ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಲೀಲಾವತಿ, ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನಾಂದಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಚಂದ್ರಮುಖಿ ಪ್ರಾಣಸಖಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಹಾಗೂ ಬೆಂಗಳೂರು ಲತಾ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಒಂದು ರಚನೆಯನ್ನ ಕೇಳೋಣ, ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಕಲ್ಪನಾ, ಜಯಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನಾಂದಿ ಎನ್ನುವಂತ ಒಂದು ಚಿತ್ರದ ಗೀತೆ, ಉಡುಗೊರೆ ಒಂದ ತಂದೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಕಲ್ಪನಾ, ಜಯಶ್ರೀ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಆಹ್ಲಾದಕರವಾದಂತಹ ಇಂಪಾದ ಒಂದು ಗೀತೆ, ಆ ಪ್ರೇಮದ ಅನುಭವದ ಒಂದು ಅನುಭೂತಿಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

Very good, very good. Excellent. ತಾವು ಹಾಡು ಪ್ರಾರಂಭಿಸ್ತಾ ಇದೆ ಅಲ್ವೇ, ಇಂಥ ಮೋಸ ನೀನ್ ಮಾಡಬಹುದೇ? ಹೇಳ್ತೀಯ, ನಾನ್ ನಿನ್ ವಧು ಪರೀಕ್ಷೆಗೆ ನೋಡಕ್ ಬಂದಾಗ ಆವತ್ ನನ್ನ ಎದುರಿಗೆ ಹಾಡಿದವಳು, ಇವತ್ತಿನವರೆಗೂ ಹಾಡಿದೆ ಸುಮ್ಮನಿದ್ದು. ನಾನು ಮನೆ ನಿಲ್ದೇ ಇದ್ದಾಗ ಹಾಡೋದಕ್ ಪ್ರಾರಂಭ ಮಾಡಿದ್ದೀಯಲ್ಲ, ಇದು ಮೋಸ ಅಲ್ದೆ ಮತ್ತೇನು ಅಂತ. ಏನೇ, ನಾನ್ ನಿನ್ ಹಾಡು ಕೇಳಿ ಆನಂದ ಪಡುವಷ್ಟು ರಸಿಕ್ತನ ಕೂಡ ಇಲ್ದೋನು ಅಂತ ನಿನ್ನ ಅಭಿಪ್ರಾಯ ಏನು? ಈ ಸಮಯದಲ್ಲ ನಾನ್ ಕೇಳೋದಿಲ್ಲ, ಇವತ್ ನಿನ್ ನನ್ನ ಎದುರಿಗೆ ಹಾಡ್ಲೇಬೇಕು, ಇಲ್ಲ ಅಂದ್ರೆ ಸತ್ಯಾಗ್ರಹ ಹೋಗ್ಬಿಡ್ತೀನಿ ಅಷ್ಟೇ. ನನ್ನ ಕೈನಲ್ಲಿ ಮಡಿಕೆ ಮೇಲೆ ಬಾರಿಸಿದ್ರು ಮೃದಂಗದ ನಾವು ಬರುತ್ತೆ ನೋಡು. ಹಾ ಶರ್ಮಾ,

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನಾಂದಿ ಎನ್ನುವಂತ ಒಂದು ಚಿತ್ರದ ಗೀತೆ, ಉಡುಗೊರೆ ಒಂದ ತಂದೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಕಲ್ಪನಾ, ಜಯಶ್ರೀ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಆಹ್ಲಾದಕರವಾದಂತಹ ಇಂಪಾದ ಒಂದು ಗೀತೆ, ಆ ಪ್ರೇಮದ ಅನುಭವದ ಒಂದು ಅನುಭೂತಿಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

Very good, very good. Excellent. ತಾವು ಹಾಡು ಪ್ರಾರಂಭಿಸ್ತಾ ಇದೆ ಅಲ್ವೇ, ಇಂಥ ಮೋಸ ನೀನ್ ಮಾಡಬಹುದೇ? ಹೇಳ್ತೀಯ, ನಾನ್ ನಿನ್ ವಧು ಪರೀಕ್ಷೆಗೆ ನೋಡಕ್ ಬಂದಾಗ ಆವತ್ ನನ್ನ ಎದುರಿಗೆ ಹಾಡಿದವಳು, ಇವತ್ತಿನವರೆಗೂ ಹಾಡಿದೆ ಸುಮ್ಮನಿದ್ದು. ನಾನು ಮನೆ ನಿಲ್ದೇ ಇದ್ದಾಗ ಹಾಡೋದಕ್ ಪ್ರಾರಂಭ ಮಾಡಿದ್ದೀಯಲ್ಲ, ಇದು ಮೋಸ ಅಲ್ದೆ ಮತ್ತೇನು ಅಂತ. ಏನೇ, ನಾನ್ ನಿನ್ ಹಾಡು ಕೇಳಿ ಆನಂದ ಪಡುವಷ್ಟು ರಸಿಕ್ತನ ಕೂಡ ಇಲ್ದೋನು ಅಂತ ನಿನ್ನ ಅಭಿಪ್ರಾಯ ಏನು? ಈ ಸಮಯದಲ್ಲ ನಾನು ಕೇಳೋದಿಲ್ಲ, ಇವತ್ ನಿನ್ ನನ್ನ ಎದುರಿಗೆ ಹಾಡ್ಲೇಬೇಕು, ಇಲ್ಲ ಅಂದ್ರೆ ಸತ್ಯಾಗ್ರಹ ಹೋಗ್ಬಿಡ್ತೀನಿ ಅಷ್ಟೇ. ನನ್ನ ಕೈನಲ್ಲಿ ಮಡಿಕೆ ಮೇಲೆ ಬಾರಿಸಿದ್ರು ಮೃದಂಗದ ನಾಡ ಬರುತ್ತೆ ನೋಡು. ಹಾ ಶರ್ಮಾ,

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಪ್ರಿಯ ಕೇಳುಗರೆ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮ ಸ್ವಚ್ಛ ಮತ್ತು ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ ವಿಶೇಷ ಸರಣಿ ಕಾರ್ಯಕ್ರಮ ರೇಡಿಯೋ ಕುಂದಾಪುರದಲ್ಲಿ ಎರಡನೆಯ ಸಂಚಿಕೆಯಲ್ಲಿ ನಾವಿದ್ದೇವೆ. ಜಲಶಕ್ತಿ ಸಚಿವಾಲಯ ನವದೆಹಲಿ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಭಾರತ ಸರ್ಕಾರ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದಲ್ಲಿ ಮೂಡಿ ಬರ್ತಾ ಇರೋ ಕಾರ್ಯಕ್ರಮ ಸ್ವಚ್ಛ ಮತ್ತು ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ ಸಂಚಿಕೆ ಎರಡು. ಈ ಕಂತಿನ ವಿಶೇಷತೆಗಳು ಏನಿರುತ್ತೆ ಅಂತ ಕೇಳಿದ್ರೆ, ದೇಶದ ಸ್ವಚ್ಛತೆಯ ಸುಧಾರಣೆಗಾಗಿ ಕಾರ್ಯಪ್ರವೃತ್ತವಾಗಿರುವ ಯೋಜನೆ ಅಂದ್ರೆ ಅದು ಸ್ವಚ್ಛ ಭಾರತ ಮಿಷನ್ ಯೋಜನೆ. ಹಳ್ಳಿ ಹಳ್ಳಿಗಳಲ್ಲಿ ಶೌಚಾಲಯಗಳ ನಿರ್ಮಾಣ, ಅದರ ಬಳಕೆ ಹಾಗೂ ನಿರ್ವಹಣೆ ಇವುಗಳೆಲ್ಲದರ ಬಗ್ಗೆ ತಿಳಿಸಿಕೊಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸ್ವಚ್ಛ ಭಾರತ ಮಿಷನ್ ಕೆಲಸಗಳ ಬಗ್ಗೆ, ಇದರ ಎರಡು ಹಂತಗಳ ಕಾಲಾವಧಿಯಲ್ಲಿ ಮತ್ತು ಇಲ್ಲಿಯವರೆಗಿನ ಸೌಲಭ್ಯ, ಅದರ ಪ್ರಗತಿ, ಬಯಲು ಶೌಚದಿಂದ ಮುಕ್ತಿಗೊಳಿಸುವಿಕೆ, ಆ ನಂತರ ಓಪನ್ ಡೆಫಕೇಶನ್ ಫ್ರೀ ಪ್ಲಸ್ ಗ್ರಾಮವನ್ನಾಗಿ ಮಾಡುವುದರತ್ತ ಕಾರ್ಯನಿರ್ವಹಣೆ, ಇದೆಲ್ಲದರ ಬಗ್ಗೆ ಇವತ್ತು ಬೆಳಕು ಚೆಲ್ಲಲಿದ್ದೇವೆ. ಅದರ ಜೊತೆಗೆ ನಾಟಕವೂ ಇದೆ, ಒಬ್ಬ ಸ್ವಚ್ಛತೆಯ ಚಾಂಪಿಯನ್ ಅವರೊಂದಿಗೆ ಸಂದರ್ಶನ ಕೂಡ ಇದೆ. ಹಿಂದಿನ ಸಂಚಿಕೆಯ ಪ್ರಶ್ನೆಗೆ ಉತ್ತರ, ವಿಜೇತರ ಹೆಸರು, ಆ ನಂತರ ಮುಂದಿನ ಸಂಚಿಕೆಗೆ ಹೊಸ ಪ್ರಶ್ನೆ, ಇದೆಲ್ಲನೂ ಇವತ್ತಿನ ಸಂಚಿಕೆಯಲ್ಲಿ ಇರುತ್ತೆ. ಹಾಗಾದ್ರೆ ನೀವೆಲ್ಲ ತಯಾರಲ್ವಾ ಇವತ್ತಿನ ಈ ಕಾರ್ಯಕ್ರಮವನ್ನ ಕೇಳಲಿಕ್ಕೆ?
2: ಪ್ರಿಯ ಸ್ನೇಹಿತರೆ, ನೀವು ಬಹಳನೇ ಕಾತರದಿಂದ ಕಾಯುತ್ತಿದ್ದ ದಿನ ಮತ್ತೆ ಬಂದಿದೆ. ನೀವು ಮೆಚ್ಚಿಕೊಂಡ ವಿಶೇಷ ಕಾರ್ಯಕ್ರಮ ಸ್ವಚ್ಛ ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ.
3: ನಿಮ್ಮೆಲ್ಲರಿಗೂ ಸ್ವಚ್ಛಿಕಾ ಹಾಗೂ ಸುಜಲ್ ಕುಮಾರರಿಂದ ಪ್ರೀತಿಯ ನಮಸ್ಕಾರ.
2: ಸ್ವಚ್ಛ ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ ಈ ಕಾರ್ಯಕ್ರಮವು ನಮ್ಮೆಲ್ಲರಿಗೂ ಒಳ್ಳೆಯ ವಿಚಾರಗಳನ್ನ ತಿಳಿಸ್ತಾ ಬಂದಿದೆ.
3: ಸ್ವಚ್ಛತೆ ನಮಗೆಲ್ಲರಿಗಿರುವ ಪರಮಾಧಿಕಾರ ಎಂಬ ಈ ಸಂಕಲ್ಪವನ್ನು ನಾವು ಮೇಲಿಂದ ಮೇಲೆ ಹೇಳಲೇಬೇಕು ಮತ್ತು ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಮೇಳೈಸಬೇಕು. ಅದೇ ನಮ್ಮ ಅಭ್ಯಾಸವಾಗಬೇಕು.
2: ಹಾಗೆಯೇ ಇನ್ನು ಮುಂದೆ ನಾವು ಪ್ರತಿಯೊಂದು ಶೌಚಾಲಯವನ್ನು ಸ್ವಚ್ಛವಾಗಿಡೋಣ. ಊಟಕ್ಕಿಂತ ಮೊದಲು ಹಾಗೂ ಮಲವಿಸರ್ಜನೆಯ ನಂತರ ನಾವೆಲ್ಲರೂ ಸೋಪಿನಿಂದ ಕೈ ತೊಳೆದುಕೊಳ್ಳೋಣ.
3: ಸ್ವಚ್ಛತೆಯನ್ನು ಪ್ರೀತಿಸೋಣ ಮತ್ತು ಸ್ವಚ್ಛತೆಗಾಗಿ ಎಲ್ಲರಲ್ಲೂ ಮನವಿ ಮಾಡೋಣ.
2: ಇದು ಬರೀ ಮನರಂಜನೆಯಲ್ಲ, ಇದು ನಮ್ಮ ಉದ್ದೇಶ.
3: ಸ್ವಚ್ಛತೆಯೇ ಏಕೈಕ ಆಯ್ಕೆ ಎಂಬುದು ನಮ್ಮೆಲ್ಲರ ಸ್ಮೃತಿ ಪಟಲದಲ್ಲಿ ಉಳಿಯಲಿ, ಎಲ್ಲರ ಮನಸ್ಸಿನಲ್ಲೂ ನೆಲೆಗೊಳ್ಳಲಿ.
2: ಸುವಿಚಾರಗಳು ಇರುವುದು ಆರೋಗ್ಯವಂತ ಶರೀರ ಹಾಗೂ ಆರೋಗ್ಯವಂತ ಮನಸ್ಸುಗಳಲ್ಲಿ ಮಾತ್ರ.
3: ನಮ್ಮ ದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಡೋಣವೆಂದು ಇಂದಿನಿಂದಲೇ ಪ್ರತಿಜ್ಞೆ ಮಾಡೋಣ.
2: ಸ್ವಚ್ಛತೆಯಿಂದ ಕೂಡಿದ ಪರಿಸರವಿದ್ದರೆ ರೋಗಗಳೆಲ್ಲವೂ ದೂರವಾಗುತ್ತದೆ.
3: ನಮ್ಮ ಸುತ್ತಮುತ್ತ ಈ ತರಹದ ಆಹ್ಲಾದಕರ ತಂಗಾಳಿ ಇದ್ದರೆ ದೂಷಿಕಾಗೆ ನಮ್ಮ ಹತ್ತಿರ ಸುಳಿಯುವುದಕ್ಕೂ ಆಗೋದಿಲ್ಲ.
2: ಇದೇ ಸ್ವಚ್ಛ ಸುಜಲ ಗ್ರಾಮ ಅಭಿಯಾನದ ಉದ್ದೇಶ. ನಿಮ್ಮೆಲ್ಲರ ಬೆಂಬಲಗಳಿದ್ದರೆ ಮಾತ್ರ ನಮ್ಮ ದೋಣಿ ಸಾಗಬಲ್ಲದು.
3: ಶ್ರೋತೃಗಳೇ, ಇಂದಿನ ಸಂಚಿಕೆಯಲ್ಲಿ ಸ್ವಚ್ಛ ಭಾರತ ಮಿಷನ್ನಿನ ಗ್ರಾಮೀಣ ಭಾಗದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡುತ್ತೇವೆ. ತಜ್ಞರು ಹಾಗೂ ಸ್ಥಳೀಯ ಜನರ ಕಥೆಗಳನ್ನು, ಅನಿಸಿಕೆಗಳನ್ನು ನಿಮಗೆ ಕೇಳಿಸುತ್ತೇವೆ. ಹಾಗೆಯೇ ಈ ಯೋಜನೆಯ ಉದ್ದೇಶಗಳಾದ ಗ್ರಾಮೀಣ ಕ್ಷೇತ್ರಗಳಲ್ಲಿ ಸ್ವಚ್ಛತೆ ಹಾಗೂ ಶೌಚಾಲಯಗಳ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಬಯಲು ಬಹಿರ್ದೆಸೆ ಮುಕ್ತ ಭಾರತವನ್ನಾಗಿ ಮಾಡುವುದು ಹೇಗೆ ಎಂಬುದನ್ನು ತಿಳಿಸುತ್ತೇವೆ. ಈ ಮಿಷನ್ ಮೂಲಕ ಶೌಚಾಲಯ ನಿರ್ಮಾಣ, ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಬದಲಾವಣೆಯ ಹಾದಿಯ ಮೇಲೆ ಕೇಂದ್ರೀಕೃತಗೊಳ್ಳುತ್ತದೆ ಈ ಸಂಚಿಕೆ.
2: ನೀರಿನ ಹಕ್ಕಿನ ಕುರಿತಾಗಿ ಇನ್ನೊಂದು ವಿಷಯವನ್ನು ನಾನಿಲ್ಲಿ ಹೇಳಬಯಸುತ್ತೇನೆ. ಸ್ವಚ್ಛ ಭಾರತ ಅಭಿಯಾನದ ಮೊದಲ ಹಂತದಲ್ಲಿ ಸರ್ಕಾರವು ಪ್ರತಿ ಗ್ರಾಮದ ಮನೆ ಮನೆಯಲ್ಲಿಯೂ ಶೌಚಾಲಯದ ನಿರ್ಮಾಣದ ಕಾರ್ಯವನ್ನು ಮಾಡಿತ್ತು. ಅಲ್ಲದೆ ಸ್ವಚ್ಛಿಕಾ, ನಿನಗೆ ನೆನಪಿದೆಯಲ್ವಾ, ಎಷ್ಟೋ ಗ್ರಾಮಗಳು ನಮ್ಮದು ODF ಗ್ರಾಮ ಎಂದು ಸ್ವಯಂ ಘೋಷಿಸಿಕೊಂಡಿದ್ದವು ಅಂತ. ಮತ್ತೆ ಈಗ ODF ಗ್ರಾಮ ಎಂದರೇನು ಅಂತ ಕೇಳಬೇಡ
3: ಸುಜಲ್. ನಾನ್ಯಾ ಕೇಳ್ತೀನಿ ಹೇಳೋ, ನನಗೂ ಗೊತ್ತಿದೆ. ODF ಅಂದ್ರೆ ಬಯಲು ಶೌಚ ಮುಕ್ತ ಗ್ರಾಮ ಅಂತ. ಜನರು ಈಗ ಬಯಲಿನಲ್ಲಿ ಶೌಚ ಮಾಡದೆ ಶೌಚಾಲಯಗಳ ಉಪಯೋಗ ಮಾಡ್ತಾ ಇದ್ದಾರೆ. ಸಮುದಾಯ ಅಥವಾ ಗ್ರಾಮಗಳ ವರ್ಣನೆ ಮಾಡುವ ಸಂದರ್ಭದಲ್ಲಿ ODF ಎಂಬ ಶಬ್ದವನ್ನು ಉಪಯೋಗಿಸುತ್ತಾರೆ. ಇದು ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯದಲ್ಲಿ ಸುಧಾರಿಸಲು ಸಹಾಯ ಮಾಡುವ ಮುಖ್ಯ ಉಪಕ್ರಮವಾಗಿದೆ. ಅಲ್ಲದೆ ಇದು ಮಹಿಳೆಯರ ಗೌಪ್ಯತೆಯನ್ನು ರಕ್ಷಿಸುವಲ್ಲಿ ಸಹಕರಿಸುತ್ತದೆ. ನಾ ಹೇಳಿ ಸರಿ ತಾನೆ?
2: ಸರಿ ಸರಿ. ಈಗ ದೇಶವು ODF ನಿಂದ ODF ಪ್ಲಸ್ ಮಾದರಿ ಗ್ರಾಮದತ್ತ ಮುಂದುವರಿಯುತ್ತಿದೆ. ಒಂದು ODF ಪ್ಲಸ್ ಮಾದರಿ ಗ್ರಾಮವೆಂದರೆ ಅಲ್ಲಿ ಬಯಲು ಶೌಚದ ಅಭ್ಯಾಸವು ಸಂಪೂರ್ಣವಾಗಿ ನಿರ್ಮೂಲನೆಗೊಂಡಿರುತ್ತದೆ. ಘನ ಹಾಗೂ ದ್ರವ ತ್ಯಾಜ್ಯದ ನಿರ್ವಹಣೆ, ಉತ್ತಮವಾದ ಸ್ವಚ್ಛತೆಯ ಮಟ್ಟ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಗೂ ನೀರು ಸಂಗ್ರಹಣೆ ಆಗದೇ ಇರುವುದು ಅಂತ.
3: ಹಾ ಸುಜಲ್, ODF ಪ್ಲಸ್ ಮಾದರಿ ಗ್ರಾಮ ಅಂದ್ರೆ ಗ್ರಾಮದ ಮನೆಗಳು, ಪ್ರಾಥಮಿಕ ಶಾಲೆಗಳು, ಪಂಚಾಯತ್ ಕಟ್ಟಡಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಶೌಚಾಲಯ ಸೌಲಭ್ಯಗಳನ್ನು ಹೊಂದಿರುತ್ತವೆ. ಗ್ರಾಮದ ಎಲ್ಲ ಮನೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳ ಘನ ಹಾಗೂ ದ್ರವ ತ್ಯಾಜ್ಯದ ಪರಿಣಾಮಕಾರಿ ನಿರ್ವಹಣೆ ಮಾಡಲಾಗಿರುತ್ತದೆ. ಇದಲ್ಲದೆ ಕಸ ಹಾಗೂ ನಿಂತ ನೀರು ಎಲ್ಲಿಯೂ ಸಂಗ್ರಹವಾಗದಂತೆ ನೋಡಿಕೊಳ್ಳುವುದು ODF ಪ್ಲಸ್ ಮಾದರಿ ಗ್ರಾಮದ ಲಕ್ಷಣಗಳಾಗಿರುತ್ತವೆ.
2: ಈ ಕಾರ್ಯಗಳಿಗೆ ಸರ್ಕಾರದ ಜೊತೆ ಜೊತೆಗೆ ಸಮುದಾಯದ ಪಾಲ್ಗೊಳ್ಳುವಿಕೆಯೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ರೇಡಿಯೋ ಮೂಲಕ ನಮ್ಮೆಲ್ಲರ ಧ್ವನಿ ಜನರನ್ನು ತಲುಪುತ್ತಿದೆ. ಹಾಗೆಯೇ ಯಾವುದೇ ಕುಟುಂಬವು ಇದರಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ.
3: ಓ ಹೌದಾ, ಆದ್ರೆ ನನಗೆ ಗೊತ್ತಿರುವ ಹಾಗೆ ಇಲ್ಲಿಯವರೆಗೆ 5.67 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ಸ್ವಘೋಷಿತವಾಗಿ ODL ಪ್ಲಸ್ ಎಂದು ಹೇಳಿಕೊಂಡಿವೆ. ಹಾಗೆಯೇ ಇದರಲ್ಲಿ 4.81 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳನ್ನು ODL ಪ್ಲಸ್ ಮಾದರಿ ಎಂದು ಗುರುತಿಸಲಾಗಿದೆ.
2: ದೇಶವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಸರ್ಕಾರದ ಪ್ರಯತ್ನಗಳು ಜಾರಿಯಲ್ಲಿದೆ. ಪ್ರತಿ ಮನೆಗೆ ಶುದ್ಧ ನೀರು ತಲುಪಿಸಲು ಜಲಜೀವನ್ ಮಿಷನ್, ಹರ್ ಘರ್ ಜಲ್ ಯೋಜನೆಗಳೂ ಕೂಡ ಒಳಗೊಂಡಿವೆ. ಈ ಮಹಾ ಅಭಿಯಾನದಲ್ಲಿ ನಮ್ಮ ನಿಮ್ಮೆಲ್ಲರ ಸಹಭಾಗಿತ್ವದ ಅವಶ್ಯಕತೆಯೂ ಇದೆ. ಹಾಗಾಗಿ ಮಿತ್ರರೇ, ನಮ್ಮ ಸಮುದಾಯ ಬಾನುಲಿ ಕೇಂದ್ರದಿಂದ ಈ ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ.
3: ಸ್ವಚ್ಛ ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ. ಇಲ್ಲಿ ನಮ್ಮ ಧ್ವನಿ ಮತ್ತು ಸಂದೇಶಗಳು ಪ್ರತಿ ಮನೆಗೂ ತಲುಪುತ್ತಿವೆ. ಈ ವಿಷಯಗಳನ್ನು ಸವಿವರವಾಗಿ ತಿಳಿಸಲು ತಜ್ಞರಿದ್ದಾರೆ, ಅವರ ಮಾತನ್ನ ಕೇಳೋಣ, ಬನ್ನಿ.
4: ನಮಸ್ತೆ ಫ್ರೆಂಡ್ಸ್, ಐ ಆಮ್ ಐಶ್ವರ್ಯಾ ಸಿಂಗ್, ಜಾಯಿಂಟ್ ಸೆಕ್ರೆಟರಿ ಅಂಡ್ ಮಿಷನ್ ಡೈರೆಕ್ಟರ್, ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್, ಡಿಪಾರ್ಟ್ಮೆಂಟ್ ಆಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್, ಗವರ್ಮೆಂಟ್ ಆಫ್ ಇಂಡಿಯಾ. ಇಟ್ ಈಸ್ ಮೈ ಪ್ಲೆಜರ್ ಅಂಡ್ ಪ್ರಿವಿಲೇಜ್ ಟು ಜಾಯಿನ್ ಯು ಥ್ರೂ ದಿಸ್ ಸ್ಪೆಷಲ್ ಪ್ರೋಗ್ರಾಮ್ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ. Today we will talk about the journey of our Swachh Bharat Mission Grameen and what it means to make our villages Swachh Sujal villages and how each of us can contribute towards these efforts. Friends, when our Honorable Prime Minister spoke about sanitation and ending open defecation from the ramparts of the Red Fort on 15th August 2014, it was truly historic. Under his guidance, the Swachh Bharat Mission Grameen was launched on 2nd October 2014, and together we took on the responsibility of making every village in India open defecation free. In the years that followed, Swachh Bharat Mission Grameen became a true Jan Andolan, a people's movement powered by your participation. Across the country, over 11 crore toilets were built, and on the 150th birth anniversary of Mahatma Gandhi in 2019, India proudly declared herself open defecation free. However, our biggest achievement was not just the infrastructure, it was the change in thinking and behavior brought through Swachh Bharat Mission. Families shunned open defecation and adopted toilet usage as a habit. Panchayats took leadership. Women self-help groups became champions, and our children and youth began promoting hygiene in their homes and communities, embracing cleanliness as a way of life. Sanitation became a shared responsibility for all of us. Friends, we have not stopped at becoming ODF. In 2020, the second phase of Swachh Bharat Mission Grameen was launched with the aspiration and goal to transform all our villages from ODF to ODF Plus model villages. An ODF Plus model village is a village that sustains its ODF status, that is, remains free from open defecation, that manages its solid and liquid waste, including plastic waste, safely and scientifically, and remains visually clean. I am happy to share that today more than 4.85 lakh villages have already declared themselves as ODF Plus model villages, and many more are working towards it. This progress has been made possible only because of your participation and the hard work of our states, UTs, districts, blocks and village teams. Going forward, a Swachh Sujal village is one where every household receives clean and safe drinking water and where the village is also an ODF Plus model village. Friends, Swachh Bharat Mission Grameen is not just a government program. As I said, it is a people's movement, a true Jan Andolan. Your role and participation, whether in maintaining your household and community toilets, or in keeping waste management units functional, or ensuring regular operations and upkeep, or even ensuring source segregation of waste, is extremely vital and is the foundation of this movement. I request all of you to come forward and participate wholeheartedly in this, our mission together. I also request you to involve your children and our youth in this and generate awareness regarding hygiene and sanitation. Show them the water and sanitation facilities created in the village, in the block, in the district. When our children and youth understand the value of these works, it also ensures that they will become our ambassadors of Swachhata in the future. So come, let us take a collective pledge. With the spirit of nation first as our guiding principle in all walks of life, we will contribute to the goal of Swachhata, a Swachh Bharat and a Viksit Bharat. We will neither litter nor allow others to litter. We will work to make our village an ODF plus model village. If it is already a model village, we will ensure that we sustain the systems created. With this message, I, Aishwarya Singh, now take your leave. Thank you. Jai Hind.
2: ನಮ್ಮ ವಿಶೇಷ ತಜ್ಞರಾದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ವಿಭಾಗದ ಐಶ್ವರ್ಯ ಸಿಂಗ್ ಅವರು ಅತ್ಯುತ್ತಮ ಮಾಹಿತಿಯನ್ನು ನೀಡಿದರು. ನೀವು ಇವುಗಳನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಲ್ಲದೆ ಈ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸುವುದಕ್ಕಾಗಿ ನಿಮ್ಮ ಸಹಕಾರವನ್ನು ನಾವು ಅಪೇಕ್ಷಿಸುತ್ತಿದ್ದೇವೆ.
3: ಸುಜಲ್, ನಿನಗೊಂದು ಕುತೂಹಲಕಾರಿ ಸಂಗತಿಯನ್ನು ತಿಳಿಸಲಾ? ದೇಶಾದ್ಯಂತ 100 ಸಮುದಾಯ ರೇಡಿಯೋ ಕೇಂದ್ರಗಳ ಮೂಲಕ ಈ ಕಾರ್ಯಕ್ರಮದ ಮೊದಲ ಸಂಚಿಕೆಯನ್ನು ಕೇಳಿದ ನಂತರ ನಾನು ಸ್ವಚ್ಛಿಕಾ, ನೀನು ಸುಜಲ್ ಕುಮಾರ ಹಾಗೂ ದೂಷಿಕಾ, 3 ಜನ ಫೇಮಸ್ ಆಗಿದ್ದೇವೆ.
2: ಹೌದಾ? ಹೇಗೆ?
3: ಬೇರೆ ಬೇರೆ ಗ್ರಾಮಗಳಲ್ಲಿ ನುಕ್ಕಡ್ ನಾಟಕದ ಮಾಧ್ಯಮದಿಂದ ನಮ್ಮ ಕಥೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ.
2: ಓ ಹೌದಾ, ಎಲ್ಲಿ?
3: ನಡಿ, ನಿನಗೆ ರಾಮ್ಪುರ ಗ್ರಾಮದ ಕಥೆಯನ್ನ ಹೇಳ್ತೀನಿ. ಅಲ್ಲಿ ನುಕ್ಕಡ್ ನಾಟಕದ ರೂಪದಲ್ಲಿ ಏನು ಪ್ರಸ್ತುತಗೊಳ್ಳುತ್ತಿದೆ ಎನ್ನುವುದನ್ನು ತಿಳಿಸ್ತೇನೆ. ಅಲ್ಲೊಂದು ನಾಟಕ ನಡೀತಾ ಇದೆ. ಅದರ ಹೆಸರು ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.
2: ದೂಷಿಕಾನ ಇಲ್ಲ ಪ್ರದೂಷಿಕಾನ?
3: ಸರಿಯಾಗೇ ಇದೆಯಲ್ಲೋ ಸುಜಲ್. ಪ್ರದೂಷಿಕಾ ಅಂದ್ರೆ ಕೇವಲ ಹವಾಮಾಲಿನ್ಯ ಮಾಡ್ತಾಳೆ, ಆದ್ರೆ ದೂಷಿಕಾ ಹವೆಯ ಮಾಲಿನ್ಯದ ಜೊತೆಗೆ ಸ್ಥಳ ಮಾಲಿನ್ಯವನ್ನು ಮಾಡ್ತಾಳೆ. ಇನ್ಮುಂದೆ ನಾವು ಕೂಡ ಅವಳನ್ನು ದೂಷಿಕಾ ಎಂದೇ ಕರೆಯೋಣ.

ಜಗತ್ತಿನಲ್ಲಿ ಕೆಟ್ಟತನ ಜಾಸ್ತಿಯಾಗುತ್ತಿದ್ದಂತೆ ಒಳ್ಳೆಯತನ ಗಟ್ಟಿಯಾಗಿ ನಿಲ್ಲಲು ಆರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ರಾಂಪುರ ಗ್ರಾಮದ ಕತೆ. ಅಲ್ಲಿ ಸ್ವಚ್ಛತೆಗೆ ಕೊಳಕು ಬಹಿರಂಗ ಸವಾಲನ್ನೇ ಹಾಕಿತ್ತು. ಅಲ್ಲಿ ಪ್ರದೂಷಿಕಾಳು ಕತ್ತಲೆಯನ್ನು ಹರಡಿದರೆ ಸ್ವಚ್ಛಿಕಾಳು ಸ್ವಚ್ಛತೆಯ ದೀಪವನ್ನು ಹಚ್ಚುತ್ತಾಳೆ. ಹಾಗೆ ಸುಜಲಕುಮಾರ ಸ್ವಚ್ಛ ಬೆಳಕಿನ ದೂತನಾಗಿ ನಿಲ್ಲುತ್ತಾನೆ. ಹಿರಿಯರು ನೀಡಿದ ಸಲಹೆಗಳು ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ ನಾವೀಗ ಆಲಿಸೋಣ ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.

0: വന്ദനാനു ദൂഷിക്ക ಹಳ್ಳಿಗಳ ಚರಂಡಿಗಳಿಂದ ಬಯಲು ಶೌಚ ವಿಸರ್ಜನೆಯ ಪ್ರದೇಶಗಳಿಂದ ಕೆಲವೊಮ್ಮೆ ಗಾಳಿಯಲ್ಲಿ ಕೆಲವೊಮ್ಮೆ ನೀರಿನಲ್ಲಿ ನನ್ನ ಸಾಮ್ರಾಜ್ಯ ಬೆಳೆಯುತ್ತಲೇ ಇದೆ. ಎಲ್ಲೆಲ್ಲಿ ಜನರು ಬಯಲು ಮಲ ವಿಸರ್ಜನೆ ಮಾಡುತ್ತಿದ್ದಾರೋ, ಶೌಚಾಲಯಗಳು ಇದ್ರೂ ಅವುಗಳ ಉಪಯೋಗ ಮಾಡುತ್ತಿಲ್ವೋ, ಹಾಗಾಗಿ ಅವು ಹಾಳಾಗ್ತಾ ಇವೆ. ನಾನು ವಾಸಿಸೋದ್ ಎಲ್ ಗೊತ್ತಾ? ಇದೇ ಸ್ಥಳಗಳಲ್ಲೇ. ಯಾರು ಇದನ್ನು ನಾಳೆ ಸ್ವಚ್ಛ ಮಾಡ್ತೇನೆ ಅಂತಾರೋ ಅವರನ್ನ ಅತಿ ಶೀಘ್ರದಲ್ಲಿಯೇ ರೋಗಿಗಳನ್ನಾಗಿ ಮಾಡ್ಬಿಡ್ತೀನಿ. ಬಯಲು ವಿಸರ್ಜನೆ ಅಂದ್ರೆ ನನ್ನ ಗೆಲುವು, ಒಡೆದ ಟ್ಯಾಂಕ್ ಅಂದ್ರೆ ನನ್ನ ವಾಸಸ್ಥಾನ, ಕೊಳಕು ಶೌಚಾಲಯಗಳಿದವಲ್ಲ ಅವೇ ನನ್ನ ಗುಹೆಗಳು. ನನ್ನ ಕೆಲಸ ಎಲ್ಲರನ್ನು ರೋಗಿಗಳನ್ನಾಗಿ ಮಾಡೋದು.
1: ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ನೀರಿಲ್ಲ, ಸ್ವಚ್ಛವಾಗಿಲ್ಲ, ಕೊಳಕಾಗಿ ಬಿಟ್ಟಿದೆ. ವಿಮಲನ ಮಗನಿಗಂತೂ ತುರುಕೆ ರೋಗ ಬಂದಿದೆ ಗೊತ್ತಾ? ಇಂಥ ಕೆಟ್ಟ ಶೌಚಾಲಯ ಬಳಕೆ ಮಾಡುವುದಕ್ಕಿಂತ ಹೊಲಗಳಿಗೆ ಹೋಗುವುದೇ ಸುಖ ಎನಿಸಿದೆ. ಛೆ,
2: ಕಳೆದ ತಿಂಗಳು 4 ಮಕ್ಕಳಿಗೆ ಹುಷಾರಿರ್ಲಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಇದಕ್ಕೊಂದು ಉಪಾಯ ಹುಡುಕಿಯಲ್ಲ?
3: ಇನ್ನು ಕಾಡುಗಳತ್ತ ತೆರಳುವುದು ಅಷ್ಟು ಸುರಕ್ಷಿತವಲ್ಲ, ಅಲ್ಲಿ ಹಾವು ಮತ್ತು ಕೀಟಗಳ ಹಾವಳಿ.
1: ನನ್ನ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ದುರ್ವಾಸನೆ ಬರುತ್ತೆ ಅಂತ ನನ್ನ ಮಗ ಅಲ್ಲಿ ಮಲ ವಿಸರ್ಜನೆಯೇ ಮಾಡೋದಿಲ್ಲ.
0: ನೀವು ಹೀಗೆಯೇ ಇರಿ. ನೀವೀಗ ತೋರುವಂತ ಅಲಕ್ಷ್ಯತನ ನನಗ್ ತುಂಬಾ ಇಷ್ಟ. ನಿಮ್ಮ ಮಕ್ಕಳ ಜ್ವರ, ಹೊಟ್ಟೆ ನೋವು, ವಾಂತಿ ಇವೆಲ್ಲ ನನ್ನ ಉಡುಗೊರೆಗಳು. ನೀವೆಲ್ಲರೂ ನನ್ನ ಕರುಣೆಗಾಗಿ ಭಿಕ್ಷೆ ಬೇಡಬೇಕಿದೆ.
4: ಒಂದು ದಿನ ಊರಿನ ಹೊರಗೆ ಗಡಿಯಲ್ಲಿ ಓರ್ವ ಯುವಕನ ಆಗಮನವಾಗುತ್ತದೆ. ತುಂಬಿದ ಆತ್ಮವಿಶ್ವಾಸ, ಕೈಯಲ್ಲಿ ಒಂದು ಚೀಲ, ಒಂದು ಧ್ಯೇಯ ವಾಕ್ಯದೊಂದಿಗೆ ಬರುವವನೇ ಸುಜಲ್ ಕುಮಾರ. ಅವನು ತನ್ನ ಊರಿನ ಶಾಲೆಗೆ ಪ್ರತಿದಿನ ಹೋಗುತ್ತಿದ್ದ ಹಾಗೂ ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಿದ್ದ. ರಜೆಯ ದಿನದಂದು ತನ್ನ ಪಕ್ಕದ ಗ್ರಾಮಕ್ಕೆ ತೆರಳಿದ್ದ. ಬದಲಾವಣೆ ಆರಂಭವಾಗೋದು ನನ್ನ ಮನೆಯಿಂದಲೇ ಅನ್ನೋದನ್ನ ಆ ಗ್ರಾಮದಿಂದ ಕಲಿತುಕೊಂಡಿದ್ದ.
5: ಜೈ ಶ್ರೀರಾಮ್. ಈ ಊರು ತುಂಬಾ ಸ್ತಬ್ಧವಾಗಿದೆ ಅಲ್ಲ, ಎಲ್ಲರೂ ಇಷ್ಟೇಕೆ ದುಃಖ ಭರಿತರಾಗಿದ್ದಾರೆ? ಯಾಕೆ ಈ ಊರು ಇಷ್ಟು ಕೊಳಕಿನಿಂದ ತುಂಬಿದೆ? ಅಣ್ಣ, ಏನ್ ಸಮಾಚಾರ?
3: ಬಹುಶಃ ಇವನಿಗೆ ಏನೂ ತಿಳಿದಿಲ್ಲ ಅಂತ ಕಾಣ್ತಾ ಇದೆ.
1: ಅಕ್ಕ, ನೀ ಹೇಳ್ತಾ ಇರೋದೇನೋ ಸರಿ, ಅವನಿಗೆ ಏನೂ ತಿಳಿದೇ ಇಲ್ಲ ಅನ್ನುವಂತೆ ವರ್ತಿಸ್ತಾ ಇದ್ದಾನಲ್ಲ.
5: ನನಗೆ ಎಲ್ಲ ಅರ್ಥ ಆಗಿದೆ ದೊಡ್ಡಮ್ಮ, ನನಗೆಲ್ಲವೂ ಅರ್ಥವಾಗಿದೆ. ನಿಮ್ಮೂರ್ನಲ್ಲಿ ಇಷ್ಟೆಲ್ಲ ದುಃಖ ಮೌನ ಆವರಿಸುವುದಕ್ಕೆ ಮೂಲ ಕಾರಣನೇ ಅಶುಚಿತ್ವ.
0: ನಾನೇ ಇದಕ್ಕೆಲ್ಲ ಕಾರಣ, ನಾನೇ. ಏನ್ ಇವಾಗ ಏನ್ ಮಾಡ್ತೀಯಾ ಹೇಳು. ನಿನ್ನಿಂದ ಏನು ಮಾಡ್ಕೊಳಕ್ಕಾಗಲ್ಲ. ಮುಂದಿನ ಕೆಲವೇ ದಿನಗಳಲ್ಲಿ ನಿನ್ನನ್ನು ಬಲಿ ತಗೊಳ್ತೀನಿ, ನೋಡ್ತಾ ಇರು.
5: ಓ, ನೀನೇ ದೂಷಿಕಾನಾ? ಈಗ ನನಗೆ ಅರ್ಥ ಆಯ್ತು, ಇದೆಲ್ಲ ನಿಂದೇ ಕಾರ್ಬಾರು ಅಂತ. ನೋಡ್ತಾ ಇರು, ಮುಂದಿನ ಕೆಲವೇ ದಿನಗಳಲ್ಲಿ ನಾನು ನಿನಗೆ ಏನ್ ಮಾಡ್ತೀನಿ ಎಂಬುದನ್ನ.
4: ಸುಜಲ್ ಊರಿನಲ್ಲಿ ನುಕ್ಕಡ ನಾಟಕಗಳಲ್ಲಿ ಅಭಿನಯಿಸುತ್ತಾನೆ, ಮಕ್ಕಳೊಂದಿಗೆ ಆಟವಾಡ್ತಾ ಅವರಿಗೆ ಕಲಿಸ್ತಾನೆ, ಹಾಗೂ ಹಿರಿಯರನ್ನ ಭೇಟಿಯಾಗಿ ಸ್ವಚ್ಛತೆ ಸುಜಲತೆಯ ಕುರಿತಾಗಿ ವಿವರಿಸುತ್ತಾನೆ.
5: ಶೌಚಾಲಯ ಅಂದ್ರೆ ಕೇವಲ ಇಟ್ಟಿಗೆ ಗಾರೆ ಅಲ್ಲ, ರೋಗದ ವಿರುದ್ಧ ಹೋರಾಡುವಂತ ಅಸ್ತ್ರ. ಬಯಲು ಶೌಚದಿಂದಾಗಿ ಮಣ್ಣು, ನೀರು ಮತ್ತು ಗಾಳಿಯನ್ನ

0: ಯಾವಾಗ ಕೂಡಿಸಿದ್ರು? ದುರ್ಗಂಧ ಎಲ್ಲೋಯ್ತು? ಸೊಳ್ಳೆಗಳು ಎಲ್ಲ ಹೋದ್ವು? ಈ ಊರಲ್ಲಿ ಏನೆಲ್ಲ ನಡೀತಾ ಇದೆ?
1: ಈಗ ಊರಿಗೆ ಪ್ರಕಾಶಮಾನ ಬೆಳಕಿನೊಂದಿಗೆ ಬರುತ್ತಾಳೆ ಸ್ವಚ್ಛಿಕಾ.
2: ಗ್ರಾಮಸ್ಥರೇ, ನಿಮ್ಮಲ್ಲಿರುವ ಸ್ವಚ್ಛತೆಯ ಅರಿವು ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿತು ನೋಡಿ. ಎಲ್ಲೆಲ್ಲಿ ಶೌಚಾಲಯಗಳನ್ನು ನಿಯಮಿತವಾಗಿ ಬಳಸುವ ಹಾಗೂ ಸ್ವಚ್ಛವಾಗಿರಿಸುವ, ಸೋಪಿನಿಂದ ಕೈ ತೊಳೆಯುವ ಅಭ್ಯಾಸವಾಗಿರುವ ಸ್ಥಳಗಳಲ್ಲಿ ನಾನಿರುತ್ತೇನೆ. ನಾನೇ ಸ್ವಚ್ಛಿಕಾ.
1: ಈಗ ಹಳ್ಳಿಯ ಪ್ರತಿ ಮನೆ ಗಲ್ಲಿ ಓಣಿಗಳಲ್ಲಿ ಅಭಿಯಾನ, ಗೋಡೆಗಳಲ್ಲಿ ಸ್ವಚ್ಛತೆ ಸಂಬಂಧಪಟ್ಟ ಚಿತ್ರಗಳು, ಸೋಪಿನಿಂದ ಮಕ್ಕಳು ನಳ್ಳಿಯಲ್ಲಿ ಕೈ ತೊಳಿತಾ ಇದ್ದಾರೆ, ಮಹಿಳೆಯರು ಹಾಡುತ್ತಿದ್ದಾರೆ.
0: ಸ್ವಚ್ಛಿಕಾಳ ಈ ಹೊಳವು ನನ್ನ ಮಾಲಿನ್ಯವನ್ನು ಕುರುಡಾಗಿಸುತ್ತಿದೆ. ನನ್ನ ಮಾಲಿನ್ಯದ ನೆರಳು ಬರುತ್ತಾ ಮಂಕಾಗುತ್ತಿದೆ. ಸುಜಲನ ಮಾತುಗಳು ಊರಿನ ಜನರ ಅಭ್ಯಾಸವನ್ನೇ ಬದಲಿಸಿಬಿಟ್ಟಿವೆ. ನಾನೀಗ ಎಲ್ಲಿಗೆ ಹೋಗ್ಲಿ? ಯಾವ ಸ್ಥಳದಲ್ಲಿ ನಾನು ಇರ್ಬೇಕಿನ್ನು? ಶೌಚಾಲಯಗಳು ಮುಚ್ಚಿವೆ, ಚರಂಡಿಗಳನ್ನ ಸ್ವಚ್ಛಗೊಳಿಸಲಾಗಿದೆ. ಯಾರು ಈಗ ಬಯಲು ಶೌಚಕ್ಕೆ ಬರ್ತಾ ಇಲ್ವಲ್ಲ?
1: ಸ್ವಚ್ಛಿಕಾ, ಸುಜಲ್ ಕುಮಾರ್ ಹಾಗೂ ಊರಿನವರೆಲ್ಲ ಸೇರ್ಕೊಂಡು ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸುಜಲ್ ಹೇಳಿದ ಮಾತುಗಳನ್ನು ಜನರು ಪುನರಾವರ್ತನೆ ಮಾಡ್ತಾ ಇದ್ದಾರೆ.
3: ಬಯಲು ಶೌಚದಿಂದ ದೂರವಿರಿ, ತನನ ರೋಗಗಳಿಂದ ಮುಕ್ತವಾಗಿರಿ, ಶೌಚಾಲಯಗಳನ್ನು ಸ್ವಚ್ಛವಾಗಿರಿಸಿ, ತನನ ಸ್ವಚ್ಛ ಗ್ರಾಮಗಳನ್ನು ನಿರ್ಮಿಸಿ, ತನನ ಸ್ವಚ್ಛ ಗ್ರಾಮಗಳನ್ನು ನಿರ್ಮಿಸಿ.
1: ದೂಷಿಕಾಳು ಹೈರಾಣಾಗಿದ್ದಾಳೆ, ಊರ್ ಹೊರಗೆ ಕುಳಿತುಕೊಂಡು ಅಳ್ತಾ ಇದ್ದಾಳೆ.
0: ನೀವೆಲ್ಲರೂ ಬದಲಾಗುತ್ತೀರೆಂದು ನಾನೊಂದುಕೊಂಡಿರ್ಲಿಲ್ಲ. ಸ್ವಚ್ಛತಾ ಅಭಿಯಾನದಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯಿಂದ ನೀವೆಲ್ಲರೂ ನಿಮ್ಮ ಚಿಂತನೆಯನ್ನೇ ಬದಲಾಯಿಸ್ಕೊಂಡ್ರಲ್ಲ. ಇನ್ನೊಂದೇನು ಕೆಲ್ಸ? ನಾನಿಲ್ಲಿಂದ ಹೊರಡ್ತೀನಿ.
1: ಊರಿನ ಮಹಿಳೆಯರು ಸ್ವಚ್ಛಿಕಾಳನ್ನು ಹೂವಿನಿಂದ ಶೃಂಗರಿಸ್ತಾ ಇದ್ದಾರೆ. ಇತ್ತ ಮಕ್ಕಳು ನೃತ್ಯದಲ್ಲಿ ತೊಡಗಿಕೊಂಡಿದ್ದಾರೆ.
2: ನಿಮ್ಮೆಲ್ಲರ ಕಠಿಣ ಪರಿಶ್ರಮವು ದೂಷಿಕಾಳನ್ನ ಸೋಲಿಸಿತು. ಆದರೆ ನೆನಪಿರಲಿ, ಒಂದು ವೇಳೆ ಸ್ವಚ್ಛತಾ ಕಾರ್ಯವನ್ನು ಬಿಟ್ಟರೆ ಮತ್ತೆ ಅವಳು ಹಿಂದಿರುಗ್ತಾಳೆ. ಆದ್ದರಿಂದ ಸ್ವಚ್ಛತೆಯನ್ನು ಜೀವನದಲ್ಲಿ ತೊಡಗಿಸಿಕೊಳ್ಳಿ. ಇದು ಬಲವಂತಕ್ಕೆ ಸೀಮಿತವಾಗಬಾರದು.
0: ಓ ಗ್ರಾಮಸ್ಥರೇ, ಶೌಚಾಲಯದಲ್ಲಿ ಪ್ರತಿದಿನ ಸ್ವಚ್ಛತೆ ಮಾಡೋ ಅವಶ್ಯಕತೆ ಏನಿದೆ? ಅದು ಕೊಳಕಾಗೋದು ಹೌದು ತಾನೆ? ಅಂದ್ಮೇಲೆ ಒಂದಿನ ಬಿಟ್ಬಿಡಿಯಲ್ಲ, ಏನಾಗತ್ತೆ? ಏನ್ ತೊಂದ್ರೆ ಆಗತ್ತೆ?
4: ಬಹಳ ಬದಲಾವಣೆ ಆಗುತ್ತದೆ ದೂಷಿಕಾ. ಕೊಳಕು ಶೌಚಾಲಯದಿಂದಲೇ ಮಾಲಿನ್ಯ ಉಂಟಾಗುತ್ತದೆ. ಪ್ರತಿದಿನ ನಾವು ಸ್ವಚ್ಛತೆ ಕಾಪಾಡಿಕೊಂಡರೆ ನಿನ್ನ ಕತೆ ಮುಗೀತು.
5: ಈ ದೂಷಿಕಾ ಮತ್ತೆ ನಮ್ಮ ಊರಿಗೆ ಬಂದು ನಮ್ಮ ಮನೆಗಳಲ್ಲಿ ರೋಗವನ್ನು ಹರಡಲು ಬಯಸುತ್ತಿದ್ದಾಳೆ. ನೋಡಿ ಹೇಗೆ ದೆವ್ವದಂತೆ ನಗುತ್ತಿದ್ದಾಳೆ. ಗ್ರಾಮಸ್ಥರೇ, ಈಗಿನಿಂದಲೇ ಎಲ್ಲರೂ ಸ್ವಚ್ಛತೆಯನ್ನು ಪ್ರಾರಂಭಿಸಿ, ನಿಮ್ಮ ದಿನನಿತ್ಯದ ಜೀವನದಲ್ಲಿ ಸ್ವಚ್ಛತೆಯನ್ನು ಅಳವಡಿಸಿಕೊಳ್ಳಿ.
0: ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮಹಿಳೆಯರು ಮಾತ್ರ ಕೈ ಜೋಡಿಸೋದಲ್ವಾ? ಇಲ್ಲಿ ಪುರುಷರದ್ದೇನು ಕೆಲ್ಸ? ಅವ್ರು ಯಾಕೆ ಕೈ ಜೋಡಿಸ್ಬೇಕು?
2: ಶುಚಿತ್ವವು ಕೇವಲ ಮಹಿಳೆಯರದಷ್ಟೇ ಕೆಲಸವಲ್ಲ, ಇಡೀ ಕುಟುಂಬದ ಜವಾಬ್ದಾರಿ. ಎಲ್ಲರೂ ಕೂಡಿ ಸ್ವಚ್ಛತೆ ಮಾಡಿದರೆ ಯಾರಿಗೂ ಹೊರೆಯಾಗುವುದಿಲ್ಲ.
6: ನಮ್ಮ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ದುರ್ವಾಸನೆ ಬಹಳನೇ ಬರ್ತದೆ. ಮಕ್ಕಳು ಅದ್ರ ಹತ್ರ ಕೂಡ ಸುಳಿಯುವುದಿಲ್ಲ.
4: ಹಾಗಿದ್ರೆ ಅವರಿಗೆ ತಿಳಿಸಿಕೊಡಿ, ಶೌಚ ಮಾಡಿದ ನಂತರ ನೀರು ಹಾಕುವಂತೆ ಅವರಿಗೆ ಹೇಳಿ. ಶೌಚಾಲಯದ ಮಹತ್ವವನ್ನು ಅವರಿಗೂ ಕೂಡ ತಿಳಿಸಿ.
0: ಏನು, ನಿಮ್ಮ ಮನೆಯಲ್ಲಿ ಇನ್ನು ಸ್ವಚ್ಛತೆ ಮಾಡಿ ಆಗ್ಲಿಲ್ವಾ? ನಡಿ ನಡಿ ನಡಿ ನಡಿ, ನಾನ್ ಬರ್ತೇನೆ ನಿಮ್ ಮನೆಗೆ. ಇದೇ ನನ್ನ ನಿಜವಾದ ಶಕ್ತಿ, ಮತ್ತೆ ನಾನು ಬರುತ್ತೇನೆ.
2: ಎಲ್ರೂ ಇಲ್ಲಿ ಕೇಳಿ, ಶೌಚ ಮಾಡಿದ ನಂತರ ಕೈ ತೊಳೆದಿಲ್ಲ ಅಂದ್ರೆ ರೋಗಕ್ಕೆ ಆಹ್ವಾನ ನೀಡಿದಂತೆ. ಪ್ರತಿದಿನ ನಮ್ಗೆ ಊಟ ಎಷ್ಟು ಮುಖ್ಯನೋ ಅದೇ ರೀತಿ ಕೈಗೆ ಸೋಪ್ ಹಚ್ಚಿ ಸ್ವಚ್ಛವಾಗಿ ತೊಳೆಯೋದು ಕೂಡ ಅಷ್ಟೇ ಮುಖ್ಯ.
0: ಸುಜಲ್ ಕುಮಾರ್, ನೀವೇನು ಹೇಳ್ತೀರಿ? ಎಲ್ಲರ ಬಳಿಯೂ ಫಿನಾಯಿಲ್, ಡಿಟರ್ಜೆಂಟ್

0: ಬೇಕು ಅಂತೇನು ಇಲ್ಲ ಅಲ್ವಾ?
1: ಫಿನೈಲ್ ಇಲ್ಲವೆಂದ್ರೆ ಲಿಂಬೆಹಣ್ಣು, ಉಪ್ಪು ಮತ್ತು ಬೂದಿ ಕೂಡ ಸಹಕಾರಿಯಾಗಿದೆ. ಇದರಿಂದಾನೂ ಸ್ವಚ್ಛತೆ ವಿಧಾನವನ್ನ ಕಂಡುಕೊಳ್ಳಬಹುದು. ನಮ್ಮ ಉದ್ದೇಶ ಸ್ಪಷ್ಟವಾಗಿದ್ರೆ ಸಾಕು, ಶೌಚಾಲಯವು ಕೂಡ ಸ್ವಚ್ಛವಾಗಿರ್ತದೆ.
0: ಶೌಚಾಲಯದಲ್ಲಿ ಮಲ ವಿಸರ್ಜನೆ, ಬಯಲಿನಲ್ಲಿ ಮಲ ವಿಸರ್ಜನೆ ಮಾಡಿದರೆ ಶುದ್ಧ ತಂಗಾಳಿ ಬೀಸ್ತಿರ್ತದೆ, ಆ ಹೊಲದಲ್ಲೋ ತಾಜಾತನ ಇರುತ್ತೆ. ಅದೋ ಈ ಮುಚ್ಚಿದ ಕೋಣೆಯೊಳಗೆ ಮಲ ವಿಸರ್ಜನೆ, ಚೀಚಿ, ಉಸಿರುಗಟ್ಟುವಿಕೆ, ಅನಾರೋಗ್ಯ.
2: ಏಯ್ ದೂಷಿಕ, ನೀನ್ ಹೇಳಿದ ಹಾಗೆ ಬಯಲಿನಲ್ಲಿ ಮಲ ವಿಸರ್ಜನೆ ಮಾಡಿದ್ರೆ ತಾಜಾತನ ಬರಲ್ಲ, ಬದಲಾಗಿ ರೋಗವನ್ನ ಹರಡುತ್ತೆ. ಉತ್ತಮ ಗಾಳಿಯಿಂದ ಕೂಡಿದ ಶೌಚಾಲಯವು ತಾಜಾತನ ಹಾಗೂ ಘನತೆಯನ್ನ ತಂದುಕೊಡುತ್ತೆ.
3: ನಮಗೆಲ್ಲರಿಗೂ ತಿಳಿದಿದೆ ದೂಷಿಕ, ಕೈ ತೊಳೆದುಕೊಳ್ಳುತ್ತೇವೆ ಮತ್ತೆ ನಿನ್ನನ್ನು ಓಡಿಸುತ್ತೇವೆ.
0: ಅಯ್ಯೋ, ನೀವೆಲ್ಲ ಇದೇನ್ ಮಾಡ್ತಿದ್ದೀರಿ? ಜನರನ್ನ ನನ್ನ ವಿರುದ್ಧ ಪ್ರಚೋದಿಸ್ತಾ ಇದ್ದೀರಾ?
2: ಇಲ್ಲ ದೂಷಿಕ, ನಾವೀಗ ಅವರಿಗೆ ಕೇವಲ ಜಾಗೃತಿ ಮೂಡಿಸ್ತಾ ಇದ್ದೇವೆ ಅಷ್ಟೇ.
4: ರಾಮ್ಪುರ ಗ್ರಾಮ ಈಗ ಮೊದಲಿನಂತಿಲ್ಲ. ಇಲ್ಲಿ ಎಲ್ಲ ಮನೆಗಳಲ್ಲಿ ಶೌಚಾಲಯ ಇದೆ ಹಾಗೂ ಅದರ ನಿರ್ವಹಣೆ ಕೂಡ ನಡೀತಾ ಇದೆ. ಹಾಗಾಗಿ ಮಕ್ಕಳು ಈಗ ರೋಗ ಪೀಡಿತರಾಗ್ತಾ ಇಲ್ಲ, ಮಹಿಳೆಯರು ಸುರಕ್ಷಿತರಾಗಿದ್ದಾರೆ. ಇನ್ನು ದೂಷಿಕ ಸೋತಿದ್ದಾಳೆ. ಇದೇ ನಿಜವಾದ ಸ್ವಚ್ಛ ಸುಜಲ ಗ್ರಾಮ.
3: ಸ್ವಚ್ಛ

0: ಈ ನಾಟಕ ಖುಷಿ ಕೊಡ್ತಲ್ಲ. ಸ್ವಚ್ಛಿಕ ಹಾಗೂ ಸುಜಲ ಕುಮಾರ್ ಪಾತ್ರಗಳಲ್ಲಿ ರಾಮ್ಪುರ ಗ್ರಾಮದಲ್ಲಿ ನಾಟಕ ಮಾಡಿದ್ರಲ್ಲ ಎಂದು ಸಂತೋಷ ಆಗ್ತಿದೆ. ಅಲ್ಲ, ನಮ್ಗನಿಸ್ತಾ ಇದೆ ಈ ನಾಟಕವನ್ನ ಕೇಳಿ ದೇಶದ ಉಳಿದ ಭಾಗಗಳಲ್ಲಿಯೂ ಮಾಡ್ತಿರಬಹುದು. ತಮ್ಮ ಗ್ರಾಮಗಳಲ್ಲೂ ಜಾಗರೂಕತೆಯನ್ನ ಉಂಟು ಮಾಡಲು ಈ ನಾಟಕದ ಪ್ರದರ್ಶನ ನಡೆಯುತ್ತಿರಬಹುದು. ಈ ರೇಡಿಯೋ ಕಾರ್ಯಕ್ರಮವಲ್ಲದೆ ಅನೇಕ ಜನರು ಸಮುದಾಯದ ಭಾಗವಹಿಸುವಿಕೆಯ ಮೂಲಕವೂ ತಮ್ಮನ್ನು ತೊಡಗಿಸಿಕೊಂಡಿರಬಹುದು. ಈಗ ಗ್ರಾಮದ ಓರ್ವ ಸ್ವಚ್ಛತಾ ಚಾಂಪಿಯನ್ ಒಂದಿಗೆ ನಡೆಸಿದ ಮಾತುಕತೆಯನ್ನ ಆಲಿಸೋಣ.
1: ಸ್ವಚ್ಛತಾ ಚಾಂಪಿಯನ್ ಇವರ್ಯಾರು?
0: ಸ್ವಚ್ಛತಾ ಚಾಂಪಿಯನ್ ಎಂದರೆ ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮತ್ತು ಅದರ ಮಹತ್ವದ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು. ಇವರು ಸಮುದಾಯದಲ್ಲಿ ಸ್ವಚ್ಛತೆಯ ಉತ್ತೇಜನ ಹಾಗೂ ನೈರ್ಮಲ್ಯದ ಅಭ್ಯಾಸಗಳನ್ನು ಬೆಳೆಸುವ ಕಾರ್ಯ ಮಾಡುತ್ತಾರೆ. ಜನರನ್ನು ಅವರು ಪ್ರೇರೇಪಿಸುತ್ತಾರೆ, ಶುಚಿತ್ವಕ್ಕಾಗಿ ಕೆಲಸ ಮಾಡಲು ಪ್ರೋತ್ಸಾಹಿಸುವವರು. ಸಮುದಾಯದಲ್ಲಿ ಸಕ್ರಿಯವಾಗಿರುವ ಸ್ವಚ್ಛತಾ ಚಾಂಪಿಯನ್ನರು ಸ್ವಚ್ಛತೆಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಆಯೋಜಿಸಿರುತ್ತಾರೆ. ಅಂತಹ ಸ್ವಚ್ಛತಾ ಚಾಂಪಿಯನ್ ಈಗ ನಮ್ಮೊಂದಿಗಿದ್ದಾರೆ.
2: ನಮಸ್ಕಾರ, ನನ್ನ ಹೆಸರು ರೇವತಿ ತೆಕ್ಕಟ್ಟೆ. ನಾನು ತೆಕ್ಕಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಸ್ಎಲ್ಆರ್ಎಂ ಘಟಕದಲ್ಲಿ ಮೇಲ್ವಿಚಾರಕಿಯಾಗಿ ಮತ್ತು ವಾಹನ ಚಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೆ. ನನಗೆ ಈ ಕೆಲಸ ಮಾಡಲು ಪ್ರೇರಣೆ ನೀಡಿದ್ದು ನಮ್ಮ ಗ್ರಾಮ ಪಂಚಾಯತ್. ಮೊದಲು ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಮನೆಯಲ್ಲೇ ಸ್ವಲ್ಪ ಗದ್ದೆ ಇದೆ, ಕೃಷಿ ಕೆಲಸ ಮಾಡ್ತಿದ್ದೆ. ಒಂದಿನ ನಾನು ಪಂಚಾಯತಿಗೆ ಹೋದಲ್ ಅಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಅಲ್ಲಿನ ಕೆಲಸದವರು ಒಂದು ತರಬೇತಿ ಇತ್ತು, ನೀನಲ್ಲಿ ಹೋತಿಯ ಒಳ್ಳೆ ಇತ್ತು ತರಬೇತಿ ಅಂತ ಹೇಳಿದ್ರೆ ನಂಗೂ ಕೂಡ ಅಡ್ಡಿಲ್ಲ, ಎಂತದಾರು ಒಂದು ಕೆಲಸ ಬೇಕಿದ್ದಿತ್ತು ಅಡ್ಡಿಲ್ಲ ಮಾಡ್ತೆ ಅಂತೇಳಿ ಆ ತರಬೇತಿಗೆ ಹೋದೆ 2016-17. ಅಲ್ಲಿ ವೆಲ್ಲೂರು ಶ್ರೀನಿವಾಸ ರಾವ್ ಅವರು ಅದು ಒಳ್ಳೆ ಇತ್ತು ತರಬೇತಿ, ಅದಕ್ಕೆ ಕೇಂದ್ರ ಅಷ್ಟು ಖುಷಿ ಆತಿತ್ತು. ಪ್ಲಾಸ್ಟಿಕ್ ಇಂದ ಯಾವ ರೀತಿ ನಮ್ಗೆಲ್ಲ ಎಷ್ಟು ಕಷ್ಟ ಆತಿತ್ತು, ಏನ್ ತೊಂದರೆ ಆತಿತ್ತು, ಅದರಿಂದ ಏನ್ ಮಾಡ್ಬೇಕು, ಅದರಿಂದ ಏನ್ ಪರಿಹಾರ ಮಾಡ್ಬೇಕು, ಪ್ಲಾಸ್ಟಿಕ್ ನಿರ್ವಹಣೆ ಹೇಗೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡಿದ್ರೆ ನಂಗೆ ಅದ್ ಕಂಡ್ರ ಕೂಡ ಏನಾರು ಇದೊಂದು ಕೆಲಸ ಮಾಡ್ಕೆ, ಇದರಿಂದ ನಮ್ ಭೂತಾಯಿ ಸೇವೆ ಮಾಡ್ದಂಗ. ನನ್ ಕೃಷಿ ಕೆಲಸ ಯಾವ ರೀತಿ ನಂಬಿತ್ತು ಹಾಗೆ ಎಸ್ಎಲ್ಎಂ ಕೆಲಸದಲ್ಲೂ ಕೂಡ ಭೂಮಿ ತಾಯಿ ಸೇವೆ ಮಾಡಿದಷ್ಟೇ ಒಂದು ಅನುಭವ ಆಗ್ಬೋದೇನೋ ಅನ್ಕಂಡ ನಾನು ಈ ಕೆಲ್ಸಕ್ಕೆ ಬಂದೆ. ಈ ಕೆಲ್ಸಕ್ಕೆ ಬಂದಾಗ ಪಂಚಾಯತ್ ಅವರು ಮೊದಲು ನನಗೆ ಒಂದೇ ಸರಿ ಜವಾಬ್ದಾರಿ ನೀಡೋದು ಕಷ್ಟ ಆಗ್ತಂತ ಹೇಳಿ ಮೊದಲು ವಾರಂಬಳ್ಳಿ ಎಸ್ಎಲ್ಆರ್ಎಂ ಕಳಿಸಿದ್ರೆ ಅಲ್ಲೂ ಕೂಡ ಕೆಲಸ ಮಾಡೋಕೆ ನಂಗೆ ತುಂಬಾ ಖುಷಿ ಆಯ್ತು. ಅಲ್ಲಿಂದ ಸ್ವಲ್ಪ ದಿನ ಕಡಿಮೆ ಮತ್ತೆ ಬಸರೂರಲ್ಲೂ ಎಸ್ಎಲ್ಆರ್ಎಂ ಘಟಕದಲ್ಲಿ ಕೆಲಸ ಮಾಡೋಕೆ ಕಳಿಸಿದ್ರು. ಅದಾದ್ಮೇಲೆ 2019 ನಮ್ಮ ಪಂಚಾಯತಲ್ಲೇ ಒಂದು ಸಣ್ಣ ರೂಮ್ ಇತ್ತು, ಆ ಜಾಗದಲ್ಲೇ ಘಟಕ ಪ್ರಾರಂಭಿಸಿದ್ರೆ ಪ್ರಾರಂಭಿಸಿದಾಗ ಅಲ್ಲಿ ನಾನು ಮತ್ತೆ ಇನ್ನೊಂದು ಹುಡುಗ ಇದ್ರೆ ಇಬ್ಬರೇ ಅಲ್ಲಿ ಕೆಲಸ ಮಾಡ್ತಾ ಇತ್ತು, ಖಾಲಿ ಪೇಟೆ ಕಸ ಮಾತ್ರ ತೆಗೀತಾ ಇತ್ತು. ಅದ್ರ ಮಧ್ಯೆ ಕೆಲವು ಶಾಲೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಸ್ವಚ್ಛಮೇವ ಜಯತೆ ಯೋಜನೆ ಅಡಿಯಲ್ಲಿ ಕೆಲವು ಶಾಲೆಗಳಿಗೆ ಅಂದ್ರೆ ನನ್ನ ಗ್ರಾಮದ ಶಾಲೆಗಳಿಗೆ ಮಾಹಿತಿ ನೀಡ್ತಾ ಇದ್ದೆ. ಪ್ಲಾಸ್ಟಿಕ್ ಬಳಕೆ ಮತ್ತು ನಿರ್ವಹಣೆ ಬಗ್ಗೆ ಎಲ್ಲ ಮಕ್ಕಳಿಗೂ ಅದ್ರ ಬಗ್ಗೆ ತರಬೇತಿ ನೀಡ್ತಾ ಇದ್ದೆ. ಈ ತರಬೇತಿ ಮಾಡಿದ್ದು ತುಂಬಾ ಖುಷಿ ಆಯ್ತು. ಅದ್ರ ಜೊತೆ ಕೆಲವು ಸ್ವಸಹಾಯ ಸಂಘಕ್ಕೆ ಮಾಹಿತಿಗಳನ್ನು ನೀಡಿಕೊತಿದ್ದೆ. ಈ ತರಬೇತಿಯಿಂದ ನಂಗೆ ತುಂಬಾ ಖುಷಿ ಆತಿತ್ತು. ಎಂತಕ್ಕಂತ ಹೇಳಿದ್ರೆ ನನ್ನ ಕೆಲ್ಸಕ್ಕೊಂದು ಅಡ್ವರ್ಟೈಸ್ಮೆಂಟ್ ಅಂತಾರಲ್ಲ ಆ ತರ, ಇದೊಂದು ಸಿಕ್ಕಕ್ ಹೋಗಿ ನಂಗೆ ಒಳ್ಳೆ ಆಯ್ತು. ಅವರಿಗೆಲ್ಲ ಹೋ ಮನೆಗೆ ಬಂದು ಪ್ಲಾಸ್ಟಿಕ್ ತಕ್ಕ ಹೋತ್ರ್ಯಾ ಅಡ್ಡಿಲ್ಲ, ನಮಗೂ ಒಂದು ಬ್ಯಾಗ್ ಕೊಡಿ, ನಮ್ಮನಿಗೂ ಒಂದು ಬ್ಯಾಗ್ ಕೊಡಿ ಅಂತ ಹೇಳಿ. ಕೆಲವರೊಂದಿಬ್ರು ಹಾಂಗೆ ಅತಿ ಇದ್ರಲ್ಲಿ ಇರ್ತಾರೆ ಒಬ್ರೊಬ್ರೆ, ಅವ್ರು ಹೇಳುದ ನಮ್ಗೆಂತಕ್ಕೆ, ನಿಮ್ಗೆ ದುಡ್ಡು ಕೊಟ್ಟು ಕಸ ಕೊಡುಗ ನಮ್ಗೇನ್ ಮಂಡಿ ಪೆಟ್ಟ, ನಾವು ಅದನ್ನ ಎಲ್ಲಾರು ಮೀವರಿ ಒಲಿಗೋ ಎಲ್ಲಾರು ಹಾಕಿ ಸುಟ್ಟಾಕತ್ತ, ನಮ್ಮನೆ ಬಪ್ಪದ್ ಬೇಡ, ನೀವು ಬೇಕಾದ್ರೆ ಅಲ್ಲಿಗೆಲ್ಲ ಕೊಡಿ ಅಂತ. ಕಡಿಕವ್ರು ತಕೊಯ್ ಅಂತ ಮಾಡು, ತಕೊಂಡ್ ಹಬ್ಬದ ಹೊಳಿ ತೋಡಿ ತಕೊಯ್ ಹೊತ್ತಾಕಿ ಬಪ್ಪದ್ ಇಲ್ಲ, ಬೇರೆ ಯಾರ್ದು ಜಾಗ ಇತ್ತು ತಕೊಂಡ್ ಅಲ್ಲಿ ತಕ್ಕ ಹೊತ್ತಾಕ್ತಾರ. ಅದಾರು ಒಡ್ಡಿಲ್ಲ, ನಾವು ಅವ್ರ ಮನೆ ಬಾಗ್ಲಿ ತಕೊಂಡ್ ಹೋಗಿ ಕಸ ತಪ್ಪಕೋರ್ ನಮ್ ಕಸ ಕೊಡುದಿಲ್ಲ. ಆದ್ರೂ ಅದ್ರಲ್ಲೂ ಕೆಲವರೆಲ್ಲ ಹಳಿಯವರು ತುಂಬಾ ಜನ ನಂಗೆ ಸಹಕಾರ ನೀಡ್ತಾ ಇದ್ರು, ಅವ್ರ ಮನೆ ಬಗ್ಲಿ ಹಾದ್ ಕೂಡ್ಲೆ ನಮ್ಗೆ ಕಸ ಕೊಡೋದು ಅದೆಲ್ಲ ಮಾಡ್ತಿದ್ರು. ಇದ್ ಕಂಡು ಮತ್ತೂ ನಂಗೆ ತುಂಬಾ ಖುಷಿ ಆತಿತ್ತು, ನನ್ನ ಕೆಲ್ಸಕ್ಕೊಂದು ಒಳ್ಳೆ ದಾರಿ ಸಿಕ್ಕತ್ ಅನ್ಕೊಂಡಿದ್ದೆ. ಆದ್ರೂ ಒಳ್ಳೆ ದಾರಿಯೇ ಸಿಕ್ತು ಕಡಿಕೆ. ಹೀಗೆ ಸುಮಾರು ವರ್ಷ ಇದೇ ಇಲ್ಲಿದ್ರಲ್ಲೇ ಕೆಲಸ ಮಾಡ್ಕಂತ ಹೇಳಿ ಮತ್ತೂ ಆಸೆ ಆಯ್ತು. ನಮ್ಗೆ ಜಿಲ್ಲಾ ಪಂಚಾಯತಲ್ಲಿ ತರಬೇತಿ ನೀಡ್ತಾ ಇದ್ರು. ಆ ತರಬೇತಿ ನೀಡೋದ್ರಿಂದ ನಮ್ಗೆ ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದ್ರು. SRM ತರಬೇತಿ ನಮ್ಗೆ ತಾಳ್ಮೆ, ಸಹನೆ, ಶಿಸ್ತು, ನಾವು ಯಾರ ಜೊತೆ ಹೆಂಗ್ ಮಾತಾಡಕ್, SRM ಹೆಂಗ್ ನಡ್ಸ್ಕೊಂಡು ಹಾಕೋದು, ಅದರಿಂದ ಏನ್ ಲಾಭ ಸಿಗುತ್ತೆ, ಅದನ್ನ ಯಾವ ರೀತಿ ನಾವು ಹೆಚ್ಚು ಲಾಭ ತರೋದು, ಇದೆಲ್ಲವೂ ನಮ್ಗೆ ಉಡುಪಿ ಜಿಲ್ಲಾ ಪಂಚಾಯತಲ್ಲಿ ನಮ್ಗೆ ಹೆಚ್ಚು ತರಬೇತಿ ನೀಡ್ತಿದ್ರು. ಇದ್ರಲ್ಲಿ ನಮ್ಗೆ ತುಂಬಾ ಖುಷಿ ಆತಿತ್ತು. 2020-21 ಜಿಲ್ಲಾ ಪಂಚಾಯತ್ ಆದೇಶದಂತೆ ನನ್ನ ಜೀವನದ ಅತಿ ದೊಡ್ಡ ಘಟ್ಟ ಅದೆಂತಂದ್ರೆ ನಾನು ಮಹಿಳಾ ವಾಹನ ಚಾಲಕಿಯಾಗಿ ಕೆಲಸ ಮಾಡ್ತಾ ಇರೋದು, ಅದು ಉಡುಪಿ ಜಿಲ್ಲೆಗೆ ಪ್ರಥಮ ಮಹಿಳೆಯ ಕೆಲಸ ಮಾಡ್ತಾ ಇಪ್ಪುದು ನಂಗಂತೂ ತುಂಬಾ ಖುಷಿ ಕೊಟ್ಟಿತ್ತು. ಈ ಕೆಲಸ ಮಹಿಳಾ ದಿನಾಚರಣೆ 2022-23 ಅತ್ಯುತ್ತಮ ಮಹಿಳಾ ವಾಹನ ಚಾಲಕಿಯಾಗಿ ಅವಾರ್ಡ್ ಕೊಟ್ರು. ಅದಂತೂ ನನ್ನ ಕನಸು ನನಸಾದ ದಿವಸ, ಅಲ್ಲಿಂದ ಶುರುವಾಯ್ತು ಕಾಣಿ ನನ್ನ ಅದೃಷ್ಟ ದಿನ. ಎಲ್ಲ ಹಲವು ಸಂಘ ಸಂಸ್ಥೆಗಳು ನನ್ನ ಗುರುತಿಸಕ್ ಶುರು ಮಾಡ್ರೆ, ಗುರುತಿಸಕ್ ಶುರು ಮಾಡದ್ದೆ ಸೈ ಸುಮ್ನೆ ಇಪ್ಪುಕತ್ತ, ನನ್ನ SRM ಕೆಲಸ ಜವಾಬ್ದಾರಿನ ಮತ್ತಷ್ಟು ಹೆಚ್ಚಿಸ್ರೆ. ಇದಕ್ಕೆಲ್ಲ ಸಹಕಾರ ನೀಡಿದ ನನ್ನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತೆ ಸರ್ವ ಸದಸ್ಯರು ಹಾಗೂ ನನ್ನ ಕುಟುಂಬದವರು, ಇವರೆಲ್ಲರಿಗೂ ತುಂಬಾ ಹೃದಯ ಧನ್ಯವಾದಗಳು.
1: ನಿಜವಾಗ್ಲೂ ಸ್ವಚ್ಛತಾ ಚಾಂಪಿಯನ್ಗಳು ಸಮುದಾಯದಲ್ಲಿನ ನೈರ್ಮಲ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತಾರೆ, ಶುಚಿತ್ವದ ಕುರಿತು ಜಾಗೃತಿ ಮೂಡಿಸುತ್ತಾರೆ, ಅದಕ್ಕಾಗಿ ಜನರನ್ನ ಪ್ರೇರೇಪಿಸುತ್ತಾರೆ. ಸ್ವಚ್ಛತಾ ಚಾಂಪಿಯನ್ನರಾಗಿ ನೀವು ನಿಮ್ಮ ಸಮುದಾಯದಲ್ಲಿ ಸ್ವಚ್ಛತೆಯ ದಿಶೆಯಲ್ಲಿ ಮಹತ್ವಪೂರ್ಣ ಕೊಡುಗೆಗಳನ್ನ ಕೊಡಬಹುದಾಗಿದೆ.
0: ಸುಜಲ್, ನನಗೆ ಸ್ವಚ್ಛತೆ ಅನ್ನೋದು ಒಂದು ಚಿಂತನೆ ಅಂತ ಅನ್ಸುತ್ತೆ, ಮತ್ತಿದು ಎಲ್ಲರ ಮನದಲ್ಲಿಯೂ ಬೆಳೆಸಬಹುದು. ನಾವು ಮಕ್ಕಳಿಗೆ ಇಲ್ಲಿ ಕಾಗದ ಎಸಿಬೇಡಿ, ಅಲ್ಲಿ ಬಾಳೆಹಣ್ಣು ಸಿಪ್ಪೆ ನೆಸಿಬೇಡಿ, ಡಸ್ಟ್ಬಿನ್ ನಲ್ಲಿ ಹಾಕಿ ಎಂದು ಕಲಿಸ್ತೀವಿ. ಆಗ ಮಕ್ಕಳ ಮನಸ್ಸಿನಲ್ಲಿ ಆಲೋಚನೆಗಳು ಬೆಳೆಯಲು ಆರಂಭಗೊಳ್ಳುತ್ತವೆ.
1: ಸ್ವಚ್ಛಿಕಾ, ನೀನು ಹೇಳಿದ್ದು ಕೂಡ ಸರಿನೇ. ನಾನು ಚಿಕ್ಕವನಿದ್ದಾಗ ನಮ್ಮೂರಿನ ಶಾಲೆಗೆ ಹೋಗ್ತಿದ್ದೆ. ಅಲ್ಲಿ ನಮ್ಮ ಗುರುಗಳು ನಮಗೆಲ್ಲ ಶುಚಿತ್ವಕ್ಕೆ ಸಂಬಂಧಿಸಿದ ಸಣ್ಣ ಸಣ್ಣ ವಿಷಯಗಳನ್ನೂ ಕೂಡ ತಿಳಿಸ್ತಾ ಇದ್ರು. ಸಣ್ಣವರಿದ್ದಾಗ ಕಲಿತಿದ್ದ ಪ್ರಭಾವದಿಂದಾಗಿ ಇಂದಿಗೂ ಕೂಡ ನಾನು ಕೊಳಕು ಕಂಡಿತೆಂದರೆ ಅದನ್ನ ಸ್ವಚ್ಛಗೊಳಿಸಲಿಕ್ಕೆ ಪ್ರಯತ್ನಿಸುತ್ತೇನೆ.
0: ನೀನು ಹಳ್ಳಿ ಶಾಲೆಯಲ್ಲಿ ಕಲಿತಿದ್ದೀಯಾ?
1: ಹೌದು, ನನ್ನ ಪ್ರಾಥಮಿಕ ಹಂತದ ಶಿಕ್ಷಣ ಹಳ್ಳಿಯ ಶಾಲೆಯಲ್ಲಿಯೇ ಆಯಿತು. ಅದಕ್ಕಾಗಿಯೇ ನಾನೊಬ್ಬ ಸ್ವಚ್ಛತಾ ಚಾಂಪಿಯನ್ ಅಂತೆ ಕೆಲಸ ಮಾಡ್ತಾ ಇದ್ದೇನೆ. ಸ್ವಚ್ಛ ಕುಡಿಯುವ ನೀರು ಹಾಗೂ ಶುಚಿತ್ವವನ್ನು ಕಾಪಾಡಲು ಜನರನ್ನ ಜಾಗೃತರನ್ನಾಗಿಸುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮುಂದುವರಿದಿದೆ.
0: ಹೌದು ಸುಜಲ್, ಈಗ ಗ್ರಾಮಗಳಲ್ಲಿ ಸಮುದಾಯ ನೇತೃತ್ವದ ಉಪಕ್ರಮವು ಬಹಳ ಉತ್ತಮ ಕಾರ್ಯ ಮಾಡುತ್ತಿದೆ.
1: ಅದು ಸರಿ ಸ್ವಚ್ಛಿಕಾ, ಈ ಸಮುದಾಯ ನೇತೃತ್ವದ ಉಪಕ್ರಮ ಅಂದ್ರೇನು?
0: ತಗೊಳಪ್ಪ, ರಾತ್ರಿಡೀ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ಸೀತೆ ರಾಮಂಗೆ ಎಂತ ಸಂಬಂಧ ಆಗ್ಬೇಕಂತ ಕೇಳ್ದಂಗಾಯ್ತು.
1: ಅರೆ, ನೀನು ಕೇವಲ ಒಗಟು ರೂಪದಲ್ಲಿ ಮಾತಾಡ್ತಾ ಇರ್ತೀಯೋ ಅಥವಾ ಸಮುದಾಯ ನೇತೃತ್ವದ ಉಪಕ್ರಮದ ಬಗ್ಗೆ ತಿಳಿಸ್ತೀಯೋ?
0: ಓ ಅಣ್ಣ, ಇದ್ಯಾವ ರಾಕೆಟ್ ಸೈನ್ಸ್ ಅಲ್ಲ, ಇದು ಸ್ಥಳೀಯ ಸಮುದಾಯ ತೋರುವ ಪರಿಶ್ರಮ. ಇದರಲ್ಲಿ ಊರಿನ ಜನರೇ ಖುದ್ದಾಗಿ ಯೋಜನೆ ರೂಪಿಸಿ ನಿರ್ಣಯಕ್ಕೆ ಬರ್ತಾರೆ, ತಾವೇ ಪರಿಶ್ರಮ ಪಡುತ್ತಾರೆ ಮತ್ತು ತಾವೇ ಮೇಲುಸ್ತುವಾರಿ ಮಾಡ್ತಾರೆ.
1: ಓಹೋ, ನೀನು ಹೇಳೋ ಪ್ರಕಾರ ಸ್ವತಃ ನಮ್ಮ ಸಮುದಾಯವೇ ನೇತೃತ್ವ ವಹಿಸಿ ಪರಿಸರವನ್ನು ಶುದ್ಧೀಕರಿಸ್ತಾರೆ, ಸರಿನಾ?
0: ಹೌದಪ್ಪ ಅಣ್ಣ, ಅವಾಗಿಂದ ನಾನೇ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದೀನಾ. ಇದರಲ್ಲಿ ನಮ್ ಸರ್ಕಾರ ಸಮುದಾಯದ ಸಹಕಾರನೂ ಇರ್ತದೆ. ಇದರಲ್ಲಿ ಸರ್ಕಾರದ ಪಾತ್ರ ಸಹಕಾರದ ರೂಪದಲ್ಲಿ ಇರುತ್ತದೆಯೇ ಹೊರತು ಅದು ಆದೇಶ ಕೊಡಲ್ಲ.
1: ಅಂದ್ರೆ ನೀ ಹೇಳೋ ಪ್ರಕಾರ ಇದು ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಮೇಲೆ ನಿಂತಿದೆ ಅಲ್ವಾ?
0: ಹಾಗ್ ನೋಡಿದ್ರೆ ನೀನ್ ದೊಡ್ಡ ಬುದ್ಧಿವಂತನ ತರ ಕಾಣಿಸ್ತೀಯ ನೋಡು, ಆದ್ರೆ ಈಗ ನಿನಗೆ ಸರಿಯಾದ ಬುದ್ಧಿ ಬಂತು. ಹೌದು, ನೀನ್ ಸರಿಯಾಗಿ ತಿಳ್ಕೊಂಡೆ, ಇದರಲ್ಲಿ ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಇರುತ್ತದೆ.
1: ಆದ್ರೆ ಸ್ವಚ್ಛಿಕಾ, ಈ ಸಮುದಾಯ ಆಧಾರಿತ ಉಪಕ್ರಮ ಯಾವ ರೀತಿ ಕೆಲಸ ಮಾಡ್ತದೆ? ಅಂದ್ರೆ ಏನಾದ್ರೂ ಪದ್ಧತಿ ಅಂತ ಇರಬೇಕಲ್ವಾ?
0: ಅಲ್ಲೋ ಅಣ್ಣ, ನೀ ಬುದ್ಧು ಇದೀಯಾ? ನೋಡಿಲ್ಲಿ, ಗ್ರಾಮ ಮಟ್ಟದಲ್ಲಿ ಸ್ವಚ್ಛತಾ ಸಮಿತಿಗಳನ್ನು ರಚಿಸಲಾಗುತ್ತದೆ. ಈ ಸಮಿತಿಗಳು ಗ್ರಾಮ ಪಂಚಾಯತ್ನ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಇದರಲ್ಲಿ ಮಹಿಳೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಯುವ ಶಿಕ್ಷಕರು ಮುಂತಾದ ವರ್ಗದ ಪ್ರತಿನಿಧಿತ್ವವನ್ನು ನಿಶ್ಚಿತಗೊಳಿಸಲಾಗುತ್ತೆ.
1: ಆಯ್ತು ಬಿಡು, ಈಗ ತಿಳಿತು. ಗ್ರಾಮದಲ್ಲಿ ಶೌಚಾಲಯ ನಿರ್ಮಾಣದ ಮೇಲ್ವಿಚಾರಕರೇ ಸಮಿತಿಯಲ್ಲಿರ್ತಾರೆ.
0: ಸರಿಯಾಗಿ ಹೇಳಿದೆ ನೋಡು ಸುಜಲ್, ಈಗ ನಿನ್ ಬುದ್ಧಿ ದೀಪ ಹತ್ತು ನೋಡು. ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯೇ ಶೌಚಾಲಯ ನಿರ್ಮಾಣದ ಮೇಲ್ವಿಚಾರಣೆ, ವ್ಯವಹಾರ, ಅಭಿಯಾನ ಸ್ವಚ್ಛತಾ ನಿಧಿಯ ಉಪಯೋಗ ಹಾಗೂ ಆಡಿಯೋ ಪರಿಶೀಲನೆಯ ತಯಾರಿಯಂತಹ ಕಾಮಗಾರಿಗಳ ನಿರ್ವಹಣೆ ಮಾಡುತ್ತೆ.
1: ಆಯ್ತು ಹೇಳು, ಎಲ್ಲ ತಿಳಿತು. ನಾನು ಹೇಳ, ಈಗ ನುಕ್ಕಡ ನಾಟಕದಲ್ಲಿ ಪಾತ್ರವಹಿಸಿದ್ದ ಕಿರಣಕ್ಕನೂ ಸಹ ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯ ಸದಸ್ಯಳಾಗಿದ್ದಾಳೆ.
0: ಓಹೋ, ಎಲ್ಲ ತಿಳಿತೇಳು, ಹೀಗಾಗಿ ನಿಂಗಿಷ್ಟೆಲ್ಲ ತಿಳಿದಿದ್ದು.
3: ಬನ್ನಿ ಬನ್ನಿ ಕೆಂಬ ರೇಡಿಯೋದ ಜತೆಗೆ ಸ್ವಚ್ಛ ಮತ್ತು

0: ನಾವೀಗ ಶ್ರೋತೃಗಳ ಹೆಸರು, ನಮ್ಮ ಪ್ರಶ್ನೆ, ಅವರ ಉತ್ತರ ಈ ವಿಭಾಗಕ್ಕೆ ಪ್ರವೇಶಿಸೋಣ. ಕಳೆದ ಸಂಚಿಕೆಯಲ್ಲಿ ನಾವು ಸ್ವಚ್ಛ ಗ್ರಾಮಕ್ಕಾಗಿ ಸ್ಲೋಗನ್ಗಳನ್ನು ಕಳಿಸಲು ನಿಮಗೆ ಆಹ್ವಾನ ನೀಡಿದ್ದೆವು. ಶ್ರೋತೃಗಳೇ, ಇದರೊಂದಿಗೆ ಉತ್ತಮ ಸ್ಲೋಗನ್ಗಳಿಗೆ ಬಹುಮಾನ ನೀಡುವುದಾಗಿಯೂ ಹೇಳಿದ್ದೆವು.
1: ಹಾಗಿದ್ರೆ ಯಾವುದಾದ್ರೂ ಒಳ್ಳೆ ಸ್ಲೋಗನ್ಗಳು ಬಂದಿದಾವ?
0: ಬಂದಿದಾವೆ ಸ್ವಚ್ಛಿಕಾ. ಇವುಗಳಲ್ಲಿ ಮೂರು ಒಳ್ಳೆಯ ಸ್ಲೋಗನ್ಗಳನ್ನ ನಾವು ಆರಿಸಿದ್ದೇವೆ. ಅಂತಹ ಶ್ರೋತೃಗಳಿಗೆ ನಾವು ಬಹುಮಾನವನ್ನೂ ಕೂಡ ಕೊಡ್ತಾ ಇದ್ದೇವೆ. ಬಾ, ಸ್ಲೋಗನ್ಗಳನ್ನ ಒಂದ್ಸಲ ಕೇಳ್ಕೊಂಡು ಬರೋಣ.
2: ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಭೂಮಿ, ಶುದ್ಧ ಜಗತ್ತು, ಇದು ನಮ್ಮೆಲ್ಲರ ಹಕ್ಕು.
3: ಶುದ್ಧ ಕುಡಿಯುವ ನೀರು, ಸ್ವಚ್ಛವಾಗಿರುವ ಊರು, ಇದು ಸುಜಲ ಸ್ವಚ್ಛ ಭಾರತದ ತಾಯಿ ಬೇರು.
4: ನಿತ್ಯ ಸ್ವಚ್ಛ ನಾಡಿದು, ನಿತ್ಯ ಶುದ್ಧ ಬೀಡಿದು, ನಿತ್ಯಾನುಪಮವಾಗಿರುವುದು ನಮ್ಮ ಭಾರತ.
0: ಕೇಳಿದ್ಯಲ್ಲ ಸ್ಲೋಗನ್. ಇದರಲ್ಲಿ ವಿಜೇತರಾದವರ ಹೆಸರು ಅನುಪ ಉರಾಳ, ಸುದೀಕ್ಷಾ ಸಾಲಿಗ್ರಾಮ ಮತ್ತು ಸಮೀಕ್ಷಾ.
1: ವಾವ್, ಒಳ್ಳೆ ಸ್ಲೋಗನ್ಗಳನ್ನ ಬರ್ದ್ ಕಳಿಸಿದ್ದಾರೆ ನಮ್ಮ ಕೇಳುಗರು. ನೀವು ನಮ್ಮ ಸ್ಟುಡಿಯೋಕ್ ಆಗಮಿಸಿ ಬಹುಮಾನ ಸ್ವೀಕರಿಸಿ ಎಂದು ಕೇಳ್ಕೊಳ್ತೇವೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು, ಧನ್ಯವಾದ.
0: ಆರ್ ಓಗಳ ಬಳಕೆ ಎಲ್ಲ ಕ್ಷೇತ್ರಗಳಲ್ಲಿ ಜಾಸ್ತಿ ಆಗಿಬಿಟ್ಟಿವೆ. ಹೆಚ್ಚು ಮನೆಗಳಲ್ಲಿ ಇದನ್ನು ಉಪಯೋಗಿಸಲಾಗ್ತದೆ. ಆದರೆ ಇದರಿಂದ ಹೆಚ್ಚು ಪ್ರಮಾಣದಲ್ಲಿ ನೀರು ಸೋರಿಕೆಯಾಗ್ತದೆ. ಸ್ವಚ್ಛ ನೀರು ಕುಡಿಯುವುದಕ್ಕಾಗಿ ನೀವು ಆರ್ ಓಗಳನ್ನ ಬಳಸ್ತೀರೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಅದು ಮುಖ್ಯವೂ ಅಲ್ಲ. ಆದರೆ ಆರ್ ಓದಿಂದ ಸೋರಿಕೆಯಾದ ನೀರು ಎಲ್ಲೆಲ್ಲಿ ಉಪಯೋಗ ಮಾಡಬಹುದು, ಇದು ಮುಖ್ಯವಾಗಿದೆ. ಇದೇ ಈ ಸಂಚಿಕೆಯ ಪ್ರಶ್ನೆ.
1: ಶ್ರೋತೃಗಳೇ, ಆರ್ ಓದ ಒಂದು ಗ್ಲಾಸ್ ನೀರಿಗೆ ಮೂರು ಗ್ಲಾಸ್ ನೀರು ಪೋಲಾಗುತ್ತದೆ. ಸ್ವಚ್ಛ ನೀರು ಕುಡಿಯುವ ಆಸೆಯಲ್ಲಿ ನಾವು ನೀರಿನಲ್ಲಿದ್ದ ಮಿನರಲ್ಸ್ಗಳನ್ನು ತೆಗೆದುಹಾಕುವ ಯಂತ್ರವನ್ನು ಉಪಯೋಗಿಸುತ್ತೇವೆ. ಆದರೆ ವ್ಯರ್ಥವಾಗಿ ಪೋಲಾಗುವ ನೀರನ್ನು ಮರುಬಳಕೆ ಮಾಡುತ್ತಿಲ್ಲ. ನಮ್ಮ ಇಂದಿನ ಪ್ರಶ್ನೆ ಹೀಗಿದೆ: ಆರ್ಓದಿಂದ ಹೊರಬಂದ ವ್ಯರ್ಥವಾಗಿ ಪೋಲಾಗುವ ನೀರಿನ ಉಪಯೋಗವನ್ನು ನಾವು ಎಲ್ಲೆಲ್ಲಿ ಮಾಡಬಹುದು?
0: ನಿಮ್ಮ ಉತ್ತರವನ್ನ ರೇಡಿಯೋ ಕುಂದಾಪುರದ ಈ ಸಂಖ್ಯೆಗೆ 5 ದಿನದ ಒಳಗೆ ವಾಟ್ಸ್ಆಪ್ ಮಾಡಿ. ನಮ್ಮ ಮೊಬೈಲ್ ಸಂಖ್ಯೆ 8073829233. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 8073829233. ಸರಿಯಾದ ಉತ್ತರಕ್ಕೆ ಬಹುಮಾನವೂ ಕೂಡ ಇದೆ. ನಾವಿನ್ನು ಹೊರಡುವ ಸಮಯವಾಯಿತು. ಆದರೆ ಅದಕ್ಕೂ ಮೊದಲು ನಾವು ಇನ್ನಷ್ಟು ಮಾಹಿತಿಯನ್ನು ಕೊಡುತ್ತೇವೆ ಎಂಬುದು ನಿಮಗೆ ಗೊತ್ತಿದೆ. ನೀವೀಗ ಕೇಳುತ್ತಿದ್ದೀರಿ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ, ಈ ಕಾರ್ಯಕ್ರಮದ 2ನೇ ಸಂಚಿಕೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ನಮ್ಮ ಶೌಚಾಲಯಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಹಾಗೂ ಅವುಗಳ ಸ್ವಚ್ಛತೆ ಹೇಗೆ ಮಾಡುವುದು, ಅಲ್ಲದೆ ಸ್ವಚ್ಛತೆಯ ಅಗತ್ಯತೆ, ಇವೆಲ್ಲ ವಿಷಯಗಳ ಕುರಿತಾಗಿ ಚರ್ಚೆ ಮಾಡಿದ್ದೇವೆ. ಸ್ವಚ್ಛ ಭಾರತ ಮಿಷನ್ ಯೋಜನೆಯ ಪ್ರಗತಿ ಕುರಿತಾಗಿ ತಿಳಿದುಕೊಂಡಿದ್ದೇವೆ.
1: ಹರ್ ಘರ್ ಜಲ್ ಯೋಜನೆಯ ಪ್ರಗತಿ, ಈ ವಿಷಯ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಸವಿವರ ಮಾಹಿತಿಯನ್ನು ನಾವು ತಗೊಂಡು ಬರ್ತೇವೆ.
0: ಜಲ್ ಜೀವನ್ ಮಿಷನ್ನಲ್ಲಿ ಜಲ ಉತ್ಸವ ಹಾಗೂ ಜಲ ಅರ್ಪಣೆ ದಿವಸಗಳನ್ನ ಆಚರಿಸಲಾಗುತ್ತದೆ ಎಂಬುದರ ಕುರಿತು ನಿಮಗೆ ಗೊತ್ತಿದೆಯೇ? ಹಾ, ನಾವು ನಿಮಗೆ ಇದರ ಮಾಹಿತಿಯನ್ನ ಹೊತ್ತು ತರುತ್ತೇವೆ. ಜಲ್ ಜೀವನ್ ಮಿಷನ್ ಯೋಜನೆ ಜಾರಿಯಾಗುವ ಪೂರ್ವದಲ್ಲಿ, ನಂತರದಲ್ಲಿ ಹಾಗೂ ಪ್ರಸ್ತುತವಾಗಿ ಆಗಿರುವ ಬೆಳವಣಿಗೆಗಳ ಕುರಿತು ತಿಳಿಸುತ್ತೇವೆ. ಕುಡಿಯುವ ನೀರಿನ ನಳದ ಸಂಪರ್ಕದಿಂದಾಗುವ ಪ್ರಯೋಜನಗಳು, ನೀರಿನ ಪರೀಕ್ಷೆಯಲ್ಲಿ ಮಹಿಳೆಯರ ಪಾತ್ರ, ಜಲ್ ಜೀವನ್ ಮಿಷನ್ನಿನ ಘಟಕಗಳು, ಹೀಗೆ ವಿವಿಧ ವಿಷಯಗಳ ಮೇಲೆ ಮುಂದಿನ ಸಂಚಿಕೆಯಲ್ಲಿ ಬೆಳಕು ಚೆಲ್ಲುತ್ತೇವೆ.
1: ಹೋಗ್ತಾ ಹೋಗ್ತಾ ನಾನ್ ಹೇಳೋದೇನಂದ್ರೆ, ನಿಮ್ಮ ಗ್ರಾಮದ ಶೌಚಾಲಯಗಳಲ್ಲಿ ಶುಚಿತ್ವವನ್ನ ಕಾಪಾಡಿ. ಎಲ್ಲ ಜನರಿಗೂ ಈ ಕುರಿತಾಗಿ ತಿಳಿಸಿ. ಸ್ವಚ್ಛತೆಯಿಂದಿರಿ, ಸಂತೋಷವಾಗಿರಿ. ನಮ್ಮ ದೇಶವನ್ನು ಸ್ವಚ್ಛ ಭಾರತ, ಸುಂದರ ಭಾರತವನ್ನಾಗಿ ಮಾಡಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿಯವರೆಗೆ ಹೀಗೆ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಭಂಡಾರ್ಕರ್ಸ್ ಕಲಾ ಮತ್ತು ವಿಜ್ಞಾನ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇನ್ನು ಸ್ವಚ್ಛಿಕಾ ಹಾಗೂ ಸುಜಲ್ಗೆ ಹೊರಡಲು ಅನುಮತಿ ಕೊಡಿ. ನಮಸ್ಕಾರ.
5: ಪ್ರಿಯ ಕೇಳುಗ್ರ, ಕೇಳಿದ್ರಲ್ಲ ಸ್ವಚ್ಛ ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆಯ 2ನೆಯ ಸಂಚಿಕೆಯನ್ನ. ಇದರಲ್ಲಿ ಧ್ವನಿಗಳಾಗಿ ಭಾಗವಹಿಸಿದವರು ಸುಜಲ್ ಕುಮಾರ್ ಆಗಿ ಅನಂತ ಕೃಷ್ಣ ನಾವ್ಡ, ಸ್ವಚ್ಛಿಕಾ ಆಗಿ ಧೃತಿ ಬಿ ಗೌಡ, ದೂಷಿಕಾ ಆಗಿ ಜ್ಯೋತಿ ಸಾಲಿಗ್ರಾಮ, ಸೂತ್ರಧಾರರಾಗಿ ಮಿಥುನ್ ತೆಕ್ಕಟ್ಟೆ, ಸಿಂಚನಾ ತೆಕ್ಕಟ್ಟೆ, ಶೋಭಿತಾ, ದೀಪಿಕಾ ಮತ್ತು ರಾಹುಲ್. ಮುಂದಿನ ಸಂಚಿಕೆಯಲ್ಲಿ ಸ್ವಚ್ಛ ಮತ್ತು ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆಯಲ್ಲಿ ಮತ್ತೆ ಸಿಗೋಣ. ನಿಮ್ಮ ಅಭಿಪ್ರಾಯಗಳನ್ನು ರೇಡಿಯೋ ಕುಂದಾಪುರ ಆಪ್ ಮೂಲಕ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸಬಹುದು. ಹಾಗೆಯೇ ರೇಡಿಯೋ ಕುಂದಾಪುರ ನಂಬರ್ಗೆ 29233ಗೆ ವಾಟ್ಸ್ಆಪ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಮತ್ತೆ ಸಿಗ್ತೀವಿ, ಕೇಂತಾ ಇರಿ. ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಮಜ್ಜಿಕತೆ ಕೆಎಂಕೆ ರೇಡಿಯೋ ಕುಂದಾಪುರ 89.6 ಎಫ್ಎಂ ಟ್ಯೂನ್ ಮಾಡಿಕೊಂಡು ಕೂತವರಿಗೆಲ್ಲರಿಗೂ ಮಜ್ಜಿಕತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀವೀಗ ಕೇಂತಿಪ್ಪದು 89.6 ಎಫ್ಎಂ ರೇಡಿಯೋ ಕುಂದಾಪುರ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಈ ವಾರ ನನ್ನ ಜೊತೆಗೆ ಒಂದಿಷ್ಟು ಚಂದ ಚಂದದ ನೀತಿ ಕತೆ ಹೇಳುಕೆ ಮತ್ತೊಂದಿಷ್ಟು ಮಕ್ಕಳು ಬಂದು ನನ್ನೊಟ್ಟಿಗೆ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಂಗೆ ಕೂತ್ಕೊಂಡಿರು. ಕೆಲವರದ್ದ ವಿಚಿತ್ರ ಸ್ವಭಾವ, ತಮ್ಮ ಹತ್ರ ಎಷ್ಟೇ ಸಂಪತ್ತಿದ್ರು ಏನೇ ವಸ್ತು ಇದ್ರು ಅದನ್ನ ಬೇರೆಯವರಿಗೆ ದಾನ ಮಾಡುದಾಗಲಿ ಹಂಚಿ ತಿಂಬುದಾಗಲಿ ಅವ್ರಿಗೆ ಆತಿಲ್ಲ. ತಮ್ಮ ಹತ್ರ ಇಪ್ಪು ಕೆಲವೇ ವಸ್ತು ಉಪಯೋಗಿಸದೆ ಬೇರೆಯವರಿಗೆ ಕೊಡದೆ ಹಾಳಾಯಿ ಹೋದ್ರು ಅವ್ರಿಗೆ ಬೇಜಾರಾತಿಲ್ಲ. ಇಂಥವರಿಗೆ ನಾವು ಈ ಅಜ್ಜಿಕತೆ ಕಾರ್ಯಕ್ರಮದ ಮೂಲಕ ಒಂದು ಸಂದೇಶ ಕೊಡ್ತೇವೆ. ಎಂತ ಅಂದ್ರೆ, ಇಲ್ಲಿ ಕೇಳಿ, ನಿಮ್ಮ ಹತ್ರ ಇಪ್ಪು ವಸ್ತುಗಳಲ್ಲ ತುಂಬಾ ವರ್ಷ ಉಪಯೋಗ ಬೆಲೆ ಬಾಳು ವಸ್ತು ಇದ್ರೆ ಅದನ್ನ ನೀವೇ ಜೋಪಾನ ಮಾಡಿ ಇಟ್ಕೊಳ್ಳಿ, ಬೇಜಾರಿಲ್ಲ. ಮತ್ತೆ ಅದರಿಂದ ಯಾರಿಗೂ ನಷ್ಟ ಇಲ್ಲ ಬಿಡಿ. ಆದ್ರೆ ಬಳಕೆ ಮಾಡದೆ ಬದಿಗಿಟ್ರೆ ಕೊಳತು ಹಾಪು ವಸ್ತು ಅಥವಾ ಪೂರ್ಣ ಕೆಟ್ಟು ಹಾಪು ವಸ್ತು, ಯಾರಿಗೂ ಉಪಯೋಗ ಬಾರದ ಆಹಾರ ವಸ್ತು ಇರುತ್ತೆ. ಇದನ್ನೆಲ್ಲ ಹಾಂಗೆ ಮನೆ ಅಡ್ದಂಗ್ ಇಟ್ಕೊಂಡು ಹಾಳು ಮಾಡ್ರೆ ಅದರಿಂದ ಇಡೀ ದೇಶಕ್ಕೇ ನಷ್ಟ. ಒಂದ್ ಹೊತ್ತಿನ ಕೂಳಿಗಾಯಿ ಅಲ್ದಾಡು ಪರದಾಡು ಜನ ನಮ್ ದೇಶದಂಗೆ ತುಂಬಾ ಜನ ಇದ್ರು. ಎಷ್ಟೋ ಜನ ಕೂಳಿ ಗತಿಲ್ದೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ರು. ಪರಿಸ್ಥಿತಿ ಹಿಂಗಿಪ್ಪತ್ತಿಗೆ ಈ ರೀತಿ ಅನಗತ್ಯವಾಗಿ ಕೂಡಿ ಇಟ್ಕೊಂಡು ದೇಶಕ್ಕೆ ನಷ್ಟ ಮಾಡಬೇಡಿ ಅಕ್ಕ. ನಮ್ಮ ಹತ್ರ ಅಗತ್ಯವಾಗಿ ಇಪ್ಪದಕ್ಕಿಂತ ಜಾಸ್ತಿ ಏನಾದರೂ ಆಹಾರ ವಸ್ತು ಇದ್ರೆ ಅದನ್ನ ಹಾಳು ಮಾಡದೆ ನೆರೆ ಹೊರೆಯಂಗೆ ಅತಿ ಕಷ್ಟದಂಗೆ ಇಪ್ಪರ್ನ ನಾವೇ ಹುಡ್ಕೊಂಡು ಹೋಗಿ ದಾನ ಮಾಡ್ರೆ ಅದರಷ್ಟು ಪುಣ್ಯ ಕಾರ್ಯ ಬೇರೆ ನಿತ್ ಹೇಳಿ. ಈ ರೀತಿ ಚಣ್ಣ ಮಕ್ಕಳನ್ನ ಎದುರು ಕೂರಿಸ್ಕೊಂಡು ಪ್ರತಿ ವಾರ ಏನಾದರೂ ಸತ್ಚಿಂತನೆ ಮಾಡ್ತಾ ನಮ್ಮ ಸಮಾಜವನ್ನ ಉನ್ನತ ಮಟ್ಟಕ್ಕೆ ಕೊಂಡು ಹಾಪುದೇ ನಮ್ಮ ಈ ಅಜ್ಜಿ ಕತೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಪ್ರತಿ ಭಾನುವಾರ ಹೆಂಗೂ ಆ ದಿನ ನಿಮ್ ಮಕ್ಕಳಿಗೆ ಶಾಲೆಗೆ ರಜೆ ಇರುತ್ತಲ್ಲ, ಅವರಿಗೆ ನಮ್ ರೇಡಿಯೋ ಕುಂದಾಪುರದಂಗ್ ಪ್ರಸಾರ ಆಪು ಅಜ್ಜಿ ಕತೆನ ಕೇಳಿಸ್ಕ. ಅಜ್ಜಿ ಕತೆ ಕೇಂತ ಕೇಂತ ಅವರಿಗೆ ನಾನು ಒಂದು ಕತೆ ಹೇಳ್ಕೋ ಅಂಬ ಆಸೆ ಮೂಡಿಯೇ ಮೂಡತ್. ಅಂದಂಗೆ ರೇಡಿಯೋ ಕುಂದಾಪುರದಂಗೆ ಪ್ರತಿ ವಾರ ಪ್ರಸಾರ ಆಪು ಈ ಅಜ್ಜಿ ಕತೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, ಅಜ್ಜ ಅಜ್ಜಿಯಂದಿರ ಬಾಯಿಂದ ಕತೆ ಕೇಂಬ ಭಾಗ್ಯ ಈಗಿನ ಮಕ್ಕಳಿಗೆ ಸಿಕ್ಕುದು ಬಹಳ ಅಪರೂಪ. ಈಗೀಗ ಕತೆ ಹೇಳು ಅಜ್ಜ ಅಜ್ಜಿ ದುರ್ಬೀನ್ ಹೈಕೊಂಡು ಹುಡುಕರು ಸಿಕ್ಕುದಿಲ್ಲ ಮರ್ರೆ ಅಂತ ಹೇಳುವವರು ಇದ್ರು. ಹಂಗಂದೇಳಿ ನಾವು ಮಕ್ಕಳಿಗೆ ಕತೆ ಹೇಳು ಅಜ್ಜ ಅಜ್ಜಿ ಎಲ್ಲಿದ್ರು ಅಂತೇಳಿ ಹುಡುಕ್ತಾ ಐಕಂಕು ಆತಿಲ್ಲ. ಆದ್ರೆ ಈಗಿನ ಮಕ್ಕಳ ಬಾಯಂಗೆ ಅಜ್ಜಿ ಕತೆ ಹೇಳಿಸೋಕೆ ಶುರು ಮಾಡ್ರೆ, ಈ ತರ ಆಲೋಚನೆ ಮಾಡ್ಕೊಂಡು ಈ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಈಗ ಕತೆ ಹೇಳೋಕೆ ಭಾಗವಹಿಸೋ ಮಕ್ಕಳೇ ಮುಂದೆ ಕತೆ ಹೇಳು ಅಜ್ಜ ಅಜ್ಜಿ ಆತ್ರ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮಕ್ಕೋಸ್ಕರ ತಮ್ ತಮ್ ಮಕ್ಕಳಿಗೆ ಕತೆ ಹೇಳಿಕೊಡೋ ಅಪ್ಪ ಅಬ್ಬಿ ಅಜ್ಜ ಅಜ್ಜಿ ಮಾಸ್ಟರ್ ಟೀಚರ್ ಬಗೆಯರ್ ಈಗಿನ ಜನರೇಷನ್ ಗೆ ಸಿಕ್ಕಿಬಿಡ್ತಾರೆ ಕಾಣಿ. ಹಿಂಗಾಯ್ತಂದ್ರೆ ಚಣ್ಣ ಮಕ್ಕಳಿಗೆ ಕತೆ ಹೇಳಿಕೊಡೋರು ಯಾರೂ ಇಲ್ಲ ಅಂಬ ಕೊರ್ಗೂ ದೂರ ಆಗ್ತಲ್ದ. ಅದಕ್ಕೆ ನಮ್ಮೆಲ್ಲರ ನೆಚ್ಚಿನ ಸಮುದಾಯ ಬಾನುಲಿ 89.6 ಎಫ್ಎಂ ರೇಡಿಯೋ ಕುಂದಾಪುರದಂಗೆ ನಾವು ಶುರು ಮಾಡಿದ್ದೆ ಈ ಅಜ್ಜಿ ಕತೆ ಕಾರ್ಯಕ್ರಮ. ಇದು ಮಕ್ಕಳ ಬಾಯಿಂದಲೇ ಕತೆ ಹೇಳಿಸಿ ಕತೆಕೆ ಅಂತ ಖುಷಿ ಪಡುವ ಕಾರ್ಯಕ್ರಮ. ಇವತ್ ನೀವು ಕೇಂತ ಇಪ್ಪದು ಅಜ್ಜಿ ಕತೆ ಕಾರ್ಯಕ್ರಮದ 20ನೇ ಸಂಚಿಕೆ. ಕಳೆದ 19 ವಾರಗಳಿಂದ ನೀವು ನಮ್ಮ ಮಕ್ಕಳ ಬಾಯಿಂದ ಒಳ್ಳೊಳ್ಳೆ ಕತೆ ಕೇಂದ ತುಂಬಾ ಖುಷಿ ಪಟ್ಟಿರಿ. ಈ ವಾರ ನಮ್ ಕುಂದಾಪುರ ಸುತ್ತಮುತ್ತಲಿನ ಬೇರೆ ಬೇರೆ ಶಾಲೆಯಿಂದ ಇನ್ನೂ ಕೆಲವು ಮಕ್ಕಳು ಕತೆ ಹೇಳುಕೆ ರೆಡಿಯಾಗಿ ಬಂದು ನಮ್ ಸ್ಟುಡಿಯೋದಂಗೆ ಕೂಕೊಂಡಿರು. ಇನ್ ತಡ ಮಾಡದೆ ಈಗಲೇ ಶುರು ಮಾಡುವ ಅಜ್ಜಿ ಕತೆ. ನೀವು ಕೇಂತ ಇದ್ರಿ 89.6 ಎಫ್ಎಂ ರೇಡಿಯೋ ಕುಂದಾಪುರ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಾನಿದ್ದೆ ನಿಮ್ ಜೊತೆ ಸತೀಶ್ ಶೆಟ್ಟಿಗ ಜಪ್ತಿ. ಅಂಗೈಯಲ್ಲ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಯಿ ಹುಡುಕಾಡ್ರ ಅಮ್ರ ಅಂತ ಒಂದ್ ಗಾದೆ ಇತ್ತು. ಇದು ಎಂತ ಅಂದ್ರೆ, ಎಷ್ಟೋ ಸಲ ಏನಾತಂದ್ರೆ ನಾವು ಹುಡುಕ್ತಾ ಇಪ್ಪ ವಸ್ತು ನಮ್ಮ ಹತ್ರವೇ ಇರುತ್ತ, ಆದ್ರೂ ನಮ್ಮ ಸಾಮಾನ್ಯ ಜ್ಞಾನದ ಕೊರತೆಯಿಂದ ಅದು ನಮ್ ಗಮನಕ್ಕೆ ಬತ್ತಿಲ್ಲ ಕಾಣಿ. ನಮ್ಗೆ ಅತೀ ಬೇಕಾಪು ವಸ್ತು ನಮ್ಮ ಹತ್ರವೇ ಇದ್ರೂ ನಾವು ಆ ವಸ್ತುವಿಗಾಗಿ ಇನ್ನೆಲ್ಲೋ ಹುಡುಕ್ತಾ ಅಂದ್ರೆ ಅದು ನಮ್ ದಡ್ಡತನ ಬಿಟ್ರೆ ಬೇರೇನು ಅಲ್ಲ. ನಮ್ ಕೈಯಂಗೆ ಬೆಣ್ಣೆ ಇಪ್ಪತ್ತಿಗೆ ತುಪ್ಪ ಎಲ್ಲಿತ್ತಂದೇಳಿ ನಾವು ಹುಡುಕಾಡುತ್ತಂತಂದ್ರೆ ನಮ್ಮನ್ನ ಯಾರಾದ್ರೂ ಹುಂಬ್ರ ಅಂತ ಹೇಳದೇ ಇರ್ತರ? ಎಂತಕ್ಕಂದ್ರೆ ನಮ್ ಕೈಯಂಗೆ ಇಪ್ಪು ಅದೇ ಬೆಣ್ಣಿನ ಬಿಸಿ ಮಾಡ್ರೆ ಸಾಕು, ತುಪ್ಪ ಸಿಕ್ಕಿಬಿಡತ್. ಈ ತರ ಒಂದು ಸಾಮಾನ್ಯ ಪರಿಜ್ಞಾನದ ಕೊರತೆಯಿಂದಲೇ ಹಿಂಗೆಲ್ಲ ಅಪ್ಪದ್ ಕಾಣಿ. ನಾನು ಇಷ್ಟೆಲ್ಲ ಹೇಳಕ್ಕೂ ಒಂದು ಕಾರಣ ಇತ್ತು. ಎಂತ ಅಂದ್ರೆ ಈ ಗಾದಿನ ಇನ್ನೂ ಸರಿಯಾಗಿ ಅರ್ಥ ಮಾಡಿಸೋಕೆ ಇಲ್ಲೊಂದು ದೊಡ್ಡವ್ರು ಯಾರು ಅಂತ ಒಂದ್ ಚಂದದ ಗಾದಿ ಕತೆ ಇತ್ತಿಕೇಣಿ. ಈ ಕತೆನ ಈಗ ನಿಮ್ಗೆ ಹೇಳೋಕೆ ರೆಡಿ ಪರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುವಾಲ್ತೂರಿನ 4ನೇ ತರಗತಿಯ ವಿದ್ಯಾರ್ಥಿನಿ ಸಾನ್ವಿ. ಬನ್ನಿ ಕೇಮ ಸಾನ್ವಿ ಹೇಳುವ ಈ ಕತೆ.
1: ನಾನು ದೊಡ್ಡವರು ಯಾರು ಎಂಬ ಕಥೆಯನ್ನು ಹೇಳುತ್ತೇನೆ. ಏನೆಂದರೆ, ಒಂದು ಇಲಿಗಳ ಸಂಸಾರ. ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು. ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಅವನ ಬಳಿಗೆ ಇಲಿಗಳು ಹೋದವು, ಮದುವೆ ವಿಚಾರ ತಿಳಿಸಿದವು. ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ, ಅವನೇ ಮೋಡದ ರಾಜ. ಮೋಡದ ರಾಜನ ಬಳಿಗೆ ಇಲಿಗಳು ಹೋದವು, ಮದುವೆ ವಿಚಾರ ತಿಳಿಸಿದವು. ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ, ಅವನೇ ಬೆಟ್ಟದ ರಾಜ. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು, ಮದುವೆ ವಿಚಾರ ತಿಳಿಸಿದವು. ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ, ಅವನೇ ಇಲಿರಾಯ. ಇಲಿರಾಯನಿಗೆ ತನ್ನ ಮಗಳನ್ನು ಕೊಟ್ಟು ವೈಭವದಿಂದ ಮದುವೆ ಮಾಡಿದವು. ಇದರ ನೀತಿ ಏನೆಂದರೆ, ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಇವರೆಲ್ಲ ಅಲೆದಂತೆ.
0: ಕೇಳ್ರಲ್ಲ, ಪಡುವಾಲ್ತೂರಿನ ಸಾನ್ವಿ ಹೇಳಿದ ಕತೆ ಕೇಳ್ರಲ್ಲ, ಎಷ್ಟೋ ಸಲ ನಮಗೂ ಈ ತರ ಅನುಭವ ಆಗಿರುತ್ತಲ್ದ? ನಮ್ಗೆ ಏನೇ ಅವಶ್ಯಕತೆ ಇದ್ರೂ ಮೊದ್ಲು ಅದು ನಮ್ಮ ಹತ್ರ ಅಥವಾ ನಮ್ ಸುತ್ತಮುತ್ತ ಸಿಕ್ಕತ್ತಾ ಅಂತ ಮೊದ್ಲು ಆಲೋಚನೆ ಮಾಡಿ ಮುಂದೋಯ್ಕ. ಒಂದು ಒಳ್ಳೆ ಕತೆ ಹೇಳಿದ ಸಾನ್ವಿಗೆ ಧನ್ಯವಾದಗಳು. ಈಗ ನೀವು ಕೇಂತಿಬ್ಬದು 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿ ಸ್ವರ. ನಾನು ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಿಮ್ ಜೊತೆ ಇದ್ದೆ ಸತೀಶ್ ಶೆಟ್ಟಿಗ ಜಪ್ತಿ. ಎಲ್ಲರಿಗೂ ಜೀವನದಂಗೆ ಕಷ್ಟ ಸುಖ ಎರಡೂ ಇರುತ್ತೆ. ಬದುಕಂದ್ರೆ ಹಾಂಗೆ ಅಲ್ದ, ಕಷ್ಟ ಸುಖಗಳ ಮಿಶ್ರಣ. ನಮ್ ಕಷ್ಟ ಏನಿದ್ರು ಅದನ್ನ ಮನಸ್ಸೊಳಗೆ ಇಟ್ಕೊಂಡ್ರೆ ನೆಮ್ಮದಿ ಇರುವುದಿಲ್ಲ. ಆದ್ರೆ ಆ ಕಷ್ಟನ ಎಲ್ಲರ ಹತ್ರ ಹಂಚ್ಕೊಂಬಕ್ಕೆ ಆತಿಲ್ಲ. ಅದಕ್ಕೆ ನಮ್ ಕಷ್ಟನ ಅರ್ಥ ಮಾಡ್ಕೊಂಬ ವ್ಯಕ್ತಿ ಒಬ್ಬರ ಜೊತೆಗಿರ್ಕ. ಅಂದ್ರೆ ನಮ್ ಬದುಕಿಗೆ ಒಂದು ಒಳ್ಳೆ ಅರ್ಥ ಸಿಕ್ಕಾರೆ, ನಾವು ಸುಖ ಶಾಂತಿ ನೆಮ್ಮದಿಯಿಂದ ಇರ್ಕಾರೆ, ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಂಬಕ್ಕೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಬಕ್ಕೆ ಒಬ್ಬ ಒಳ್ಳೆ ಗೆಳೆಯ ಅಥವಾ ಗೆಳತಿ ಬೇಕೇ ಬೇಕು. ಒಳ್ಳೆ ಗೆಳೆಯರು ಸಿಕ್ಕಲ್ಲ ಅಂದ್ರೆ ನಮ್ ಬದುಕೆ ಗೊಂಡಾರಣ್ಯ ಆಯ್ಬಿಡತ್. ಗೆಳೆತನ ಅಂಬುದು ಜೀವನದಂಗೆ ಕೂಡಿ ಬಾಳುಕೆ ಸಿಕ್ಕು ಒಂದು ಒಳ್ಳೆ ದಾರಿ. ಅದು ನಮ್ಗೆ ದೇವ್ರು ಕೊಡುವ ವರದಾನ. ಎಂತಕ್ಕಂದ್ರೆ ನಮ್ಮ ಬದುಕಿಗೆ ಆಸರೆ ಆಯಿ ನಮ್ಮೆಲ್ಲ ಕಷ್ಟ ಸುಖನ ಹಂಚ್ಕೊಂಬ ಗುಣ ಇಪ್ಪು ಒಳ್ಳೆ ಒಬ್ಬ ಒಳ್ಳೆ ಗೆಳೆಯ ಅಥವಾ ಗೆಳತಿ ಸಿಕ್ಕಿಬಿಟ್ರೆ ನಮ್ ಬದುಕೆ ಸಾರ್ಥಕ ಆಗಿಬಿಡತ್ ಕಾಣಿ. ಒಬ್ಬರನ್ನೊಬ್ಬರ ಅರ್ಥ ಮಾಡ್ಕೊಂಡು ಕಷ್ಟ ಸುಖ ನೋವು ನಲಿವು ಹಂಚ್ಕೊಂಡು ಜೀವಮಾನ ಪರ್ಯಂತ ಜೋಡೆತ್ತುಗಳ ಕಣಂಗೆ ಜೊತೆಯಾಗಿ ಸಾಗುವಂಗೆ ಇದ್ರೆ ಮಾತ್ರ ಅದು ನಿಜವಾದ ಗೆಳೆತನ. ನಮ್ಮಿಬ್ಬರ ಕಾಯ ಎರಡಾದ್ರೂ ಉಸಿರ್ ಒಂದೇ ಎಂಬ ವಿಶಾಲ ಮನಸ್ಸು ನಮ್ದಾಗಿದ್ರೆ ಅಂತಹ ಗೆಳೆತನ ಶ್ರೇಷ್ಠ ಆಗಿರತ್ತೆ. ಆದ್ರೆ ಈ ಗೆಳೆತನಂಗೆ ನಾನ್ ಮೇಲು ನೀನ್ ಕೀಳು ಎಂಬ ಭೇದ ಯಾವತ್ತೂ ಸುಳುಕಾಗ. ಹಾಂಗ್ ಒಂದ್ ವೇಳೆ ಭೇದ ಭಾವ ಬಂತಂದ್ರೆ ಪರಿಶುದ್ಧ ಗೆಳೆತನಕ್ಕೆ ಕೊಡಲಿ ಎಟ್ ಬೀಳುದಂತೂ ಗ್ಯಾರಂಟಿ. ಹಂಗಾಯಿ ಯಾವುದೇ ಗೆಳೆತನ ಇರ್ಲಿ, ಅಲ್ಲ ನಮ್ಮಿಬ್ಬರಂಗೆ ಯಾರ್ ಹೆಚ್ಚು ಎಂಬ ಪ್ರಶ್ನೆ ಮೂಡುಕೆ ಆಗ. ಒಂದ್ ವೇಳೆ ಆತರ ಪ್ರಶ್ನೆ ಮೂಡ್ರೆ ಎಂತ ಆತ್ ಅಂತ ಗೊತ್ತಾಯ್ಕರೆ ನೀವು ನಮ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಟ್ಟಾಡಿಯ ಹನ್ವಿ ಹೇಳುವ ಈ ಕತೆ ಕೇಣಿ. ಹಂಗಾರೆ ಕುದುರೆ ಮತ್ತು ಒಂಟೆಯ ಗೆಳೆತಂದ ಈ ಕತಿನ ಕೇಂತ ಇದರ ನೀತಿ ಅಂತ ಅಂತ ತಿಳ್ಕೊಂಬಾಕ.
1: ನಾನು ಹೇಳುತ್ತಿರುವ ಕತೆ ಹೆಸರು ಗೆಳೆತನ. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಒಂದೇ ಕಡೆ ವಾಸವಾಗಿದ್ದವು. ಜೊತೆಯಾಗಿ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆ ಹತ್ತಿರ ಕೇಳಿತು. ಅದಕ್ಕೆ ಒಂಟೆ, ಕುದುರೆಣ್ಣ, ನಾವಿಬ್ಬರು ಸಮಾನರು ಅಲ್ಲವೇ ಎಂದು ಹೇಳಿತು. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ಆಗ ಅದು, ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತು. ಒಂಟೆ ಒಪ್ಪಿಕೊಂಡಿತು. ಅವು ಆನೆ ಬಳಿಗೆ ಹೋದವು. ಕುದುರೆಯು, ಆನೆಯಣ್ಣ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಹೇಳಿತು. ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿತು. ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ನಿಮ್ಮಿಬ್ಬರಲ್ಲಿ ಓಟದ ಸ್ಪರ್ಧೆಯೇ ಪಡಿಸೋಣ. ಆದರೆ ಸ್ಪರ್ಧೆಯು 7 ಸಲ ಇರಲಿ, ಆನಂತರ ತೀರ್ಮಾನಿಸೋಣ ಎಂಬ ಸಲಹೆ ನೀಡಿತು. ಸ್ನೇಹಿತರಿಬ್ಬರು ಒಪ್ಪಿಕೊಂಡವು. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯ ನಿರ್ಧರಿಸಿತು. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ, ನಾನು ಆ ಕೊಳದ ಹತ್ತಿರ ಇರುತ್ತೇನೆ ಎಂಬ ಸೂಚನೆ ನೀಡಿತು. ಆನೆ ಅಲ್ಲಿಗೆ ಹೋಯಿತು. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಕುದುರೆಯು ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತ್ತು. ಗೆದ್ದ ಕುದುರೆ, ನೋಡಿದ್ದೀರಾ, ನಾನೇ ಹೆಚ್ಚು ಅಂತ ಗೊತ್ತಾಯಿತೇ ಎಂದು ಜಂಬದಿಂದ ಹೇಳಿತು. ಆನೆಯು, ಕುದುರೆ, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ, ಅದು ಆಗಲಿ, ಆನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು. ಓಹೋ, ಹಾಗೆ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ಆನೆಯು ಎರಡನೇ ಹೊಲದ ಓಟದ ಸ್ಪರ್ಧೆ ಹೆಚ್ಚು ಮಳೆ ಇರುವ ಜಾಗದಲ್ಲಿ ಏರ್ಪಡಿಸಿತು. ಅಲ್ಲಿ ಸ್ಪರ್ಧೆ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ಮೇಲೆ ಒಂಟೆ ಸರಳವಾಗಿ ಓಡಿತು. ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಆಗ ಸೋತ ಕುದುರೆ ತನ್ನ ತಪ್ಪಿನ ಅರಿವಾಯಿತು. ಆನೆ ಮತ್ತು ಒಂಟೆಯು ಹತ್ತಿರ ಕ್ಷಮೆ ಕೇಳಿತು. ಆನೆಯು, ತಮ್ಮಂದಿರ, ನಿಮ್ಮಿಯಲ್ಲಿ ಯಾರು ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ, ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ನಿಮ್ಮಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದೀರಿ, ಮುಂದೆವು ಹಾಗೇರಿ, ಗೆಳೆತನ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದ ತಿಳಿಸಿ ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿ ಬಾಳಿದವು. ಈ ಕಥೆಯ ನೀತಿ, ಗೆಳೆತನ ಸಹಬಾಳ್ವೆಗೆ ಸೋಪಾನ.
0: ಕೇಂದ್ರಲ್ಲ, ಗೆಳೆತನ ಸಹಬಾಳ್ವೆಗೆ ಸೋಪಾನ ಎಂಬುದು ನಿಮ್ಗೆ ಈಗ ತಿಳಿತಲ್ಲ. ಈ ಜಗತ್ತಂಗೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಶ್ರೇಷ್ಠತೆಯನ್ನು ಪಡ್ಕೊಂಡೇ ಬಂದಿರ್ತ. ಯಾರು ಮೇಲಲ್ಲ, ಯಾರು ಕೀಳಲ್ಲ, ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ವಿಶೇಷ ಸಾಮರ್ಥ್ಯ ಇದ್ದೇ ಇರುತ್ತ. ಹಂಗಾಯಿ ನಾವೆಲ್ಲರೂ ಸಮಾನರು ಅನ್ನುವಂತ ಭಾವನೆ ಪ್ರತಿಯೊಬ್ಬರಂಗೂ ಇರ್ಕ. ಒಂದೊಳ್ಳೆ ಚಿಂತನೆಯ ಕತೆ ಹೇಳಿದ ರಟ್ಟಾಡಿಯ ಹನ್ವಿಗೆ ಧನ್ಯವಾದಗಳು. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಾನಿದ್ದೆ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಊರ್ಗೆ ಉಪಕಾರ ಗೊತ್ತಾತಿಲ್ಲ, ಹೆಣಕ್ಕೆ ಶೃಂಗಾರ ಗೊತ್ತಾತಿಲ್ಲ ಅಂತ ಒಂದು ಗಾದಿ ಮಾತು ಕೇಳಿರ್ಯ. ನಮ್ಗೆ ಅತಿ ತುರ್ತು ಸಮಯದಂಗೆ ಯಾರಾದ್ರೂ ಉಪಕಾರ ಮಾಡ್ರೆ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮಾರ್ರೆ, ನಿಮ್ಮ ಉಪಕಾರನ ನಾನು ಜೀವಮಾನ ಪರ್ಯಂತ ಮಾರುವುದಿಲ್ಲ ಮಾರ್ರೆ ಅಂತೆಲ್ಲ ಹೇಳುತ್ತೆ. ಆದ್ರೆ ಸ್ವಲ್ಪ ದಿನ ಕಳೆದ ಮೇಲೆ ಅವ್ರು ಮಾಡಿದ ಉಪಕಾರನ ಮರ್ತೇ ಬಿಡತ್ತೆ. ಉಪಕಾರ ಮಾಡದ್ದ ಅದೇ ವ್ಯಕ್ತಿ ಒಂದು 10-20 ವರ್ಷ ಬಿಟ್ಟು ನಮ್ಮ ಹತ್ರ ಬಂದು ಸಹಾಯ ಕೇಳ್ರೆ ನೀವ್ ಯಾರ ಅಂತ ಕೇಂತತ್ತೆ. ಇದ ಮನುಷ್ಯನ ಸ್ವಭಾವ ಅಷ್ಟೇ. ಇನ್ನೊಬ್ರು ನಮ್ಗೆ ಮಾಡೋ ಉಪಕಾರನ ಜೀವಮಾನ ಪರ್ಯಂತ ನೆನ್ಪಿಟ್ಕೊಂಬಾರ ಬೆರಳೆಣಿಕೆಯಷ್ಟು ಜನ ಮಾತ್ರ. ಹಾಗೆ ಹೆಣಕ್ಕೆ ನಾವು ಶೃಂಗಾರ ಮಾಡತ್ತ, ನಾವು ಎಷ್ಟೇ ಶೃಂಗಾರ ಮಾಡ್ರು ಅದಕ್ಕೂ ಗೊತ್ತಾತ ಹೇಳಿ. ಇದಕ್ಕೆ ಹೇಳುದು, ಊರ್ಗೆ ಉಪಕಾರ ಗೊತ್ತಾತಿಲ್ಲ, ಹೆಣಕ್ಕೆ ಶೃಂಗಾರ ಗೊತ್ತಾತಿಲ್ಲ ಅಂತೇಳಿ. ಮನುಷ್ಯರಾದ ನಾವು ನಮ್ ಜೊತೆಗೆ ಇಪ್ಪು ಪ್ರಾಣಿ ಪಕ್ಷಿಗಳಿಂದ ಅದೆಷ್ಟೋ ಸಹಾಯ ಪಡಿತ್. ಆದ್ರೂ ಆ ಪ್ರಾಣಿ ಪಕ್ಷಿಗಳ ಮೇಲೆ ನಿಜವಾಗಿ ದಯೆ ತೋರಿಸೋರು ಕೆಲವ್ರು ಮಾತ್ರ. ನಮ್ಗೆ ನಮ್ ಮನೆ ಕಾಯೋಕೆ ನಾಯಿ ಬೇಕು, ಅದೇ ನಾಯಿ ಯಾರಿಗಾದ್ರೂ ಕಚ್ಚರೆ ಅಥವಾ ಏನಾದ್ರೂ ಒಂದ್ ಸಣ್ಣ ತಪ್ಪು ಮಾಡ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ನಾವು ಆ ನಾಯಿಗೆ ಸಮ ಬಡಿತು. ಈ ತರ ಹಿಂದೆ ಮುಂದೆ ಯೋಚನೆ ಮಾಡದೆ ನಾವು ಯಾವುದೇ ಪ್ರಾಣಿ ಹಿಂಸೆ ಕೊಟ್ರು ಒಂದಲ್ಲ ಒಂದ್ ದಿವಸ ಅದರ ದುಷ್ಫಲ ನಮ್ಗೆ ಸಿಕ್ಕತ್ ಕಾಣಿ. ಆದ್ರಿಂದ ಅವುಗಳಿಗಿಪ್ಪು ಒಳ ಮನಸ್ಸನ್ನ ನಾವು ಅರ್ಥ ಮಾಡ್ಕಣಕ. ನಾವು ಪ್ರಾಣಿ ಪಕ್ಷಿಗಳಿಗೆ ಕೊಡೋ ತೊಂದರೆಯನ್ನ ಸಹಿಸುಕ ಆಯ್ದೆ ಒಂದ್ ವೇಳೆ ಅವುಗಳೆಲ್ಲ ಒಗ್ಗಟ್ಟಾಯಿ ನಮ್ ವಿರುದ್ಧ ತಿರುಗಿ ಬಿದ್ರೆ ಏನಾಯ್ತ ಅಂತ ಸ್ವಲ್ಪ ಯೋಚನೆ ಮಾಡುವ. ಈ ವಿಷಯ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಯ್ಕರೆ ನಾವೀಗ ಉಪಕಾರಕ್ಕೆ ತಕ್ಕ ಫಲ ಅಂತ ಈ ಕತೆ ಕೇಂಬ. ಈಗ ಕತೆ ಹೇಳುಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿ ಕುದುರು ಇಲ್ಲಿನ 7ನೇ ತರಗತಿಯ ವಿದ್ಯಾರ್ಥಿನಿ ತನ್ವಿ ರೆಡಿ ಇದ್ದಳ ಕೇಂಬಾಕ.
2: ಈ ಕತೆ ಹೆಸರು ಉಪಕಾರಕ್ಕೆ ತಕ್ಕ ಫಲ. ಒಂದ್ ಕಡೆಗೆ ಹುಲಿ ಸಿಂಹ ಎಲ್ಲ ಸುಮಾರು ಕಾಲದಿಂದ ಬೇರೆ ಬೇರೆ ಕಡೆ ವಾಸಿ ಹೋದು. ಆ ಕಡೆಗೆ ಆನೆ ನೇತ್ರಿಲ್ದೆ ಹುಲಿ ಸಿಂಹ ಭಯ ಇಲ್ದೆ ಬಾಳ್ತಿದ್ವಂತ. ಆ ಕಾಡಿನ ಪಕ್ಕದೂರಿನ ಜನರ ಆಗಾಗ ಪ್ರಾಣಿಗಳು ತೊಂದರೆ ಕೊಡ್ತಿದ್ರಂ ಬಿಟ್ರೆ ಅವು ಖುಷಿ ಆಗಿದ್ವಂತ. ಆ ಊರಿಗೆ ಒಂದ ಬುದ್ಧಿವಂತ ನೀತಿನ ಇತ್ತಂಬ್ರ, ಅದು ಯಾವತ್ತು ಯಾರಿಗೆ ತೊಂದರೆ ಕೊಡುವುದಿಲ್ಲ, ಆದ್ರೆ ಅದಕ್ಕೆ ತೊಂದರೆ ಕೊಟ್ಟದನ್ನ ಕದ್ದೆ ಬಿಡುವುದಿಲ್ಲ ಅಂಬ್ರ. ಆ ನಾಯಿ ಬೇಗ ಯಾರನ್ನ ನಂಬುದಿಲ್ಲ ಅಂಬ್ರ, ಯಾರ ನಂಬಿಕೆ ಯಾರೋ ಹರೋ

0: ಇತ್ತು. ಹೆಂಗಾರು ಮಾಡಿ ಕಾಡ್ ಒಳಗೆ ಹೋಯ್ಕಂತ ಅವಕಾಶ ಕೈ ಕಾಯ್ತ ಕೂಗಂತಂಬ್ರು. ಕಾಡಕ್ ಸಮ ತಿಂದ್ಕಂಡ ಉಂಡ್ಕಂಡ ಅರಾಮಾಯಿ ಇತ್ತಂಬ್ರು. ಮೊಲ ಜಿಂಕೆ ಹೀಗೆ ಎಲ್ಲಾ ಪ್ರಾಣಿಗಳು ಊರಿನ ಜನರ ಹಾಸೆ ಹುಡ್ತಂಬ್ರು. ದಿನ ಒಂದೊಂದೇ ಪ್ರಾಣಿಗಳನ್ನ ಕೊಂದ್ಕಂಡ ತಕ್ಕ ಹೋತಿದ್ರ. ಇದನ್ ಕಂಡ ನಾಯಿ ಎಂತಾರು ಮಾಡಿ ಕಾಡನ್ ಪ್ರಾಣಿಗಳು ಉಳಿಸ್ಕಂತ. ಆರೆ ಇದ್ನೆಲ್ಲ ತಕ್ಕೋಯ್ ಪ್ರಾಣಿಗಳ ಮುಂದೆ ಹೋಯ್ ಹೇಳ್ರೆ ನಂಬುದಿಲ್ಲ. ಅದಕ್ಕಂಡ ಅದೇ ಒಂದ್ ತೀರ್ಮಾನ ತಕ್ಕಂತಂಬ್ರು. ಮನುಷ್ಯರು ಕಾಡಿನ ಒಳಗೆ ಪ್ರಾಣಿಗಳು ತೊಂದ್ರೆ ಕೊಡ್ತಿದ್ರು. ಒಂದ್ಸಲ ಆ ನಾಯಿ ಮನುಷ್ಯರನ್ನೆಲ್ಲ ಕತ್ತಂಬ್ರು. ಕಾಡಿನ ಹೊರಗಡೆ ಆತಿದ್ ಗಲಾಟಿ ಕೇಂದ್ರ ಪ್ರಾಣಿಗಳೆಲ್ಲ ಹೊರಗ್ ಬಂದು ಗಲಾಟಿ ಕೇಂತ ಪ್ರಾಣಿಗಳಿಗೆ ನಾಯಿ ಬೆಲ್ಲಿ ಗೊತ್ತಾಯ್ತಂ. ಅವತ್ತಿನಿಂದ ಕಾಡಿನ ಪ್ರಾಣಿಗಳ ನಾಯಿ ರಾಜ ಮಾಡಿಕೊಂಡ ನಾಯಿ ಮಾತನ್ನ ಕೇಳ್ಕೊಂಡ ಕಾಡಿನೊಳಗೆ ಖುಷಿ ಖುಷಿ ಆಗಿದ.
1: ಉಪಕಾರಕ್ಕೆ ತಕ್ಕ ಫಲ ಕತಿಯನ್ನ ಕೇಳ್ರಿ ಅಲ್ಲ. ಉಪಕಾರಕ್ಕೆ ಪ್ರತಿಯಾಗಿ ಉಪಕಾರ ಮಾಡ್ರೆ ನಮ್ಗೆ ಅದರಿಂದ ಒಳ್ಳೆ ಫಲ ಸಿಕ್ಕತ್ತೆ. ಆದ್ರೆ ಉಪಕಾರಕ್ಕೆ ಪ್ರತಿ ಅಪಕಾರ ಮಾಡೋಕೆ ಹೋದ್ರೆ ಅದರಿಂದ ನಮಗ್ ಸಿಕ್ಕುದ ಕೆಟ್ಟ ಫಲವೇ. ಆದ್ರಿಂದ ಎಲ್ರೂ ಉಪಕಾರ ಸ್ಮರಣೆಯ ಮನೋಭಾವ ಇಟ್ಕೊಳ್ಳಿ. ಇದರಿಂದ ಜೀವನದ ಎಲ್ಲ ಆಗು ಹೋಗುಗಳಿಗೆ ಒಂದು ಧನ್ಯತಾ ಭಾವ ಬೆಳೆಯುತ್ತೆ ಕಾಣಿ. ಮಾತ್ರ ಅಲ್ಲ, ಉಪಕಾರ ಮಾಡೋರ್ ಸಂಖ್ಯೆಯೂ ಹೆಚ್ಚತ್ತ. ಒಂದ್ ಒಳ್ಳೆ ನೀತಿಕತೆ ಹೇಳಿದ ಹಟ್ಟಿ ಕುದುರು ಶಾಲೆಯ ತನ್ವಿಗೆ ಧನ್ಯವಾದಗಳು. ಈಗ ನೀವು ಕೇಂತಿಪ್ಪದು 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ರೇಡಿಯೋ ಕುಂದಾಪುರ. ನಾನು ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಿಮ್ ಜೊತೆ ಇದ್ದೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಈ ಜಗತ್ತಂಗೆ ನಿಷ್ಕಲ್ಮಶವಾದ ಪ್ರೀತಿ ತೋರಿಸುವವರು ಯಾರಂದ್ರೆ ಹೆತ್ತ ತಾಯಿ. ಸಕಲ ಜೀವಿಗಳಿಗೂ ಅಮ್ಮನ ಪ್ರೀತಿಯೇ ಶ್ರೇಷ್ಠವಾದ್ದು. ಆಕೆ ಯಾವುದೇ ಬೇಡಿಕೆ ಇಡದೆ ಕೊನೆವರೆಗೂ ತನ್ನ ಮಕ್ಕಳನ್ನ ಪ್ರೀತಿಸ್ತಾ ಇರ್ತಾಳೆ. ಅಮ್ಮನ ಪ್ರೀತಿಯ ಆಳ ಅಗಲ ಎಷ್ಟೆಂದು ನಮ್ ಕಣ್ಣಿಗೆ ತೋರುದಿಲ್ಲ. ಆದ್ರೆ ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಕಂತೂ ಸಾಧ್ಯವೇ ಇಲ್ಲ. ಆ ನಿಷ್ಕಲ್ಮಶ ಪ್ರೀತಿಯನ್ನು ವಿವರಿಸಕ್ಕೂ ನಮ್ಮ ಹತ್ರ ಸಾಧ್ಯ ಇಲ್ಲ. ಈ ಪ್ರೀತಿನ ಸಹಿಸುಕೆ ಆಗದೆ ಇದ್ದವರು ನಮ್ ಸುತ್ತಮುತ್ತ ಇದ್ದೇ ಇರ್ತಾರೆ. ಅಂತವ್ರು ನಿಸ್ವಾರ್ಥತೆಯಿಂದ ಕೂಡಿದ ಅಮ್ಮನ ಪ್ರೀತಿಗೂ ಹುಳಿ ಹಿಂಡುಕೆ ಟ್ರೈ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಾವು ಯಾವತ್ತೂ ಜಾಗೃತರ ಇರ್ಕ. ಇಲ್ಲೊಂದು ಸುಂದರವಾದ ಹಕ್ಕಿಗಳ ಸಂಸಾರದ ಒಂದು ಕತೆ ಇತ್ತು ಕೇಣಿ. ಈಗ ಕತೆ ಹೇಳುಕೆ ನಮ್ ಜೊತೆ ಇಪ್ಪದು ಬಿದ್ಕಲ್ಕಟ್ಟೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ 4ನೇ ತರಗತಿ ವಿದ್ಯಾರ್ಥಿನಿ ಪ್ರಣಮ್ಯ. ತನ್ನ 4 ಮರಿಗಳ ಜೊತೆ ನೆಮ್ಮದಿಯಿಂದ ಸಂಸಾರ ಮಾಡಿಕೊಂಡಿದ್ದ ತಾಯಿ ಹಕ್ಕಿಗೆ ನೋವು ಕೊಟ್ಟವ್ರು ಯಾರು, ಅದರ ಪರಿಣಾಮ ಏನಾಯ್ತು ಅಂಬುದನ್ನ ನಮ್ಮ ಪ್ರಣಮ್ಯಳ ಬಾಯಿಂದಲೇ ಈಗ ಕೇಂಬಾಕ.
2: ಹಾಯ್, ಎಲ್ಲರಿಗೂ ನಮಸ್ಕಾರ. ಯಾರಿಗೆ ಎಲ್ಲ ಕತೆ ಅಂದ್ರೆ ಇಷ್ಟ ಇಲ್ಲ ಹೇಳಿಕಾಂಬ? ಎಲ್ಲರಿಗೂ ಕತೆ ಅಂದ್ರೆ ಇಷ್ಟ. ನಾನಿವತ್ತು ರೇಡಿ ಕುಂದಾಪುರದಂಗೆ ಒಂದ್ ಹಕ್ಕಿ ಕತೆ ಅಂದ್ರೆ ಹೇಳುವ ಅಂದಲಿ ಬಂದಿದೆ. ಒಂದ್ಸಲಿ ಒಂದ್ ಹಕ್ಕಿ ದೊಡ್ಡ ಮರ್ದಂಗೆ ಒಂದ್ ಗೂಡು ಕಟ್ಕೊಂಡು 4 ಮೊಟ್ಟಿನ ಇಡುಕ್ ಶುರು ಮಾಡ್ತು. ಇನ್ ಸ್ವಲ್ಪ ದಿವಸ ಆದ್ಮೇಲೆ ಆ ಮೊಟ್ಟೆಗಳಿಂದ ಎಲ್ಲ ಮರಿಗಳು ಹೊರ ಬಂದು ಅದನ್ನ ಕಂಡು ಖುಷಿಯಾಯಿ ಹಕ್ಕಿ ಅದ್ನೆತ್ಕೊಂಡು ನನ್ನ ಬಂಗಾರ, ನನ್ನ ಪಾಪು, ನನ್ನ ಚಿನ್ನ ಅಂದೇಳಿ ಮುದ್ದಾಡಕ್ ಶುರು ಮಾಡ್ತು. ಇದಕ್ಕೆ ನಾನೆಂತಾರು ಹೆಸರಿಡ್ಕಲ್ಲ ಅಂದೇಳಿ ಯೋಚನೆ ಮಾಡ್ತು. ಹಾ, ಮೊದ್ಲೇ ಹಕ್ಕಿ ಎಷ್ಟು ದಪ್ಪ ದಪ್ಪ ಗುಂಡು ಗುಂಡಾಯಿತ್ತು, ಹಾಂಗಾಯಿ ಎಲೆ ಸುಡಿ ಕಾಂತಕ್ಕ ಅಂದೇಳಿ ಹೆಸರಿಡ್ತು. ಎರಡನೇ ಹಕ್ಕಿ ಎಷ್ಟು ಅಮ್ಮನ ಪಿಲಿ ಪಿಲಿ ಪಿಲಿ ಪಿಲಿ ಅಂದೇಳಿ ಕಾಂತಾಯ್ಕಂತು, ಅದಕ್ಕೆ ಮಿಣಿ ಮಿಣಿ ಸಣ್ಣಕ್ಕ ಅಂದೇಳಿ ಹೆಸರಿಡ್ತು. ಮತ್ತೊಂದು ಹಕ್ಕಿ ಎಷ್ಟೊತ್ತಿಗೂ ಮೂಲೆಂಗ್ ಹೋಯ್ ಕೂತ್ಕಂದ, ಹಾಂಗಾಯಿ ಅದಕ್ಕೆ ಮೂಲೆ ಸುಬ್ಬಮ್ಮ ಅಂದೇಳಿ ಹೆಸರಿಡ್ತು. ಇನ್ನೊಂದು ಮರಿ ಎಷ್ಟೊತ್ತಿಗೂ ಕೋಣೆ ಹೋಯ್ ಕೋಣೆ ಕೂಕಂದ, ಹಾಂಗಾಯಿ ಕೋಣೆ ನಾಗಮ್ಮ ಅಂದೇಳಿ ಹೆಸರಿಡ್ತು. ಯಾವ್ದೆಲ್ಲ ಹೇಳಿಕಾಂಬ? ಎಲೆ ಸುಡಿ ಕಾಂತಕ್ಕ, ಮಿಣಿ ಮಿಣಿ ಸಣ್ಣಕ್ಕ, ಮೂಲೆ ಸುಬ್ಬಮ್ಮ, ಕೋಣೆ ನಾಗಮ್ಮ ಅಂದಳಿ. ಅಮ್ಮ ಹಕ್ಕಿ ದಿನ ಕಾಡಿಗೆ ಹೋಯ್ ತಿನ್ನಿನ್ ತಗ್ ಬತ್ತಿತ್ತು. ಹಿಂಗೆ ಒಂದಿನ ತಿಂಡಿ ತಗ್ ಬಂದ ಗೂಡ ಹತ್ರ ಬಂದ್ ನಿತ್ಕಂಡ ಮರಿಗಳನ್ನ ಕರೀತ. ಮಕ್ಕಳೇ, ಅಮ್ಮ ಬಂದಿದ್ದಿ, ತಿಂಡಿ ತಂದಿದ್ದಿ, ಬೇಗ ಓಡಿ ಬನ್ನಿ ಮಕ್ಕಳೇ ಅಂದಳಿ ಕರೀತು. ಆ ಮಕ್ಕಳ, ಅಯ್ಯಸ್ಸ, ಅಮ್ಮ ಬಂದಳ, ತಿಂಡಿ ತಂದಳ, ನಾನು ಬೇಗ ಓಡಿ ತಂದೆ ಓಡಿ ಹಾರು. ಎಲ್ಲರೂ ಬಂದು ಅಮ್ಮನ ಸುತ್ತ ನಿತ್ಕೊಂಡು ಅಮ್ಮ ಹಕ್ಕಿ ತಿಂಡಿ ತಂದದ್ನ ಎಲ್ಲರ ಬಾಯಿಗೂ ಇಡ್ತಾ ಹೋದ್ನಳು. ಇದನ್ನ

0: ಮೇಲೆ ಮರ್ದು ಬುಡ್ದಂಗಿದ್ದ ಒಂದು ಹುಲಿಕ ಅಂತ. ಅಷ್ಟೊತ್ತಿಗೆ ಜ್ಯೋತ್ನೆ ಮಾಡಿತ್ತು, ಈ ಹಕ್ಕಿ ನಾನು ನಾಳೆ ತಿನ್ನಲೇಬೇಕಂದ ಹೇಳಿ ಒಂದು ಹೊಂಚ ಹಾಕಿತ್ತು. ಮರುದಿನ ಆ ಅಮ್ಮ ಇಲ್ಲಿದ್ಕೊಂಡು ಬಂದು ಮಕ್ಕಳನ್ನ ಕರೀತು. ಮಕ್ಕಳೇ, ಅಮ್ಮ ಬಂದಿದ್ದೆ, ತಿಂಡಿ ತಂದಿದ್ದೆ, ಬೇಗ ಓಡಿ ಬನ್ನಿ ಅಂದೇಳಿ ಕರೀತು. ಎಂತ ಪ್ರಯೋಜನ ಆಗಿಲ್ಲ. ಯಾ ನನ್ನ ಸ್ವರ ಗೊರಗರ ತಿಕ್ಕು, ನನ್ನ ಸ್ವರ ಕೇಳ್ಕೊಂಡು ಆ ಮರಿಗಳು ಹೆಂಗ್ ಬತ್ತು ಹೊರ್ಗೆ ಅಂತೇಳಿ ಯೋಚನೆ ಮಾಡ್ತಿ. ಪತಿಗೆ ಪಗ್ದಂಗೆ ಒಂದು ಬಂಡಿ ಕಲ್ಲಿರುತ್ತೆ, ಆ ಬಂಡಿ ಕಲ್ಲಿಗೆ ತನ್ನ ನಾಲ್ಗೆ ಹಾಕಿ ಉಜ್ಜಿ ಉಜ್ಜಿ ಬೀಳುತ್ತ. ಬೇರೆ ಬೇರೆ ಗಿಡ ಮೂಲಿಕೆಗಳನ್ನೆಲ್ಲ ತಂದು ಅರ್ಧ ಕಷಾಯ ಮಾಡಿ ಕುಡಿತ. ಈಗ ನನ್ನ ಸ್ವರ ಸರಿ ಆಯ್ತಾ ಅಂದೇಳಿ ಒಂದ್ಸತಿ ಚೆಕ್ ಮಾಡುತ್ತ. ಮಕ್ಕಳೇ ಮಕ್ಕಳೇ ಮಕ್ಕಳೇ, ಹಾ ಈಗ ನನ್ನ ಸ್ವರ ಸರಿ ಆಯ್ತು ಅಂದೇಳಿ ಗುಡ್ ಹತ್ರ ಹೋಯ್. ಮಕ್ಕಳೇ, ಅಮ್ಮ ಬಂದಿದಿ, ತಿಂಡಿ ತಂದಿದಿ ಅಂದಲಿ ಕರೀತು. ಮಕ್ಕಳು ಖುಷಿ ಬರ್ಕೊಂಡು, ಇವತ್ತೆಂತ ಅಮ್ಮ ಬೇಗ ಬಂದಿದ್ದಳ, ಆರು ನನ್ಗಿವತ್ತು ಬೇಗ ಹಸು ಆಯ್ತು ಅಂದೇಳಿ ಓಡೋಡ್ಕೊಂಡು ಹೋಯ್ತು. ಅಷ್ಟೊತ್ತಿಗೆ ಈ ಹುಲಿ ಬಾಯ್ ಕಳ್ಕೊಂಡಿದ್ದಿತ್ತು. ಮರಿಗಳೆಲ್ಲ ಹೊರಗ್ ಬಂದ್ರು ಕೂಡೆ ಆ ಹುಲಿ ಮರ ನಲ್ಲಾಡಿಸಿ ಬಿಡುತ್ತ. ಮರಿಗಳೆಲ್ಲ ಆಯ ತಪ್ಪಿ ಹುಲಿ ಬಾಯಿಯೊಳಗೆ ಬೀಳುತ್ತ. ಅಬ್ಬ, ನನ್ನ ಎಷ್ಟೋ ದಿನದ ಕನ್ಸು ಇವತ್ ನನ್ಸಾಯ್ತು ಅಂದೇಳಿ ಯೋಚನೆ ಮಾಡ್ತಾ ಇದ್ದಿತ್ತು. ಅಬ್ಬ, ನನ್ಗಿವತ್ತು ತುಂಬಾ ನಿದ್ರೆ ಬರ್ತಿತ್ತು, ನಾನು ಇಲ್ಲೇ ಮೂನ್ಕೊಂತೀನಿ ಅಂದೇಳಿ ಎಲ್ಲ ಮೂನ್ಕೊಂತದ್ದು. ಸ್ವಲ್ಪ ತಾರ ಮೇಲೆ ಅಮ್ಮ ಹಕ್ಕಿ ಅಲ್ಲಿ ಬತ್ತಿತ್ತು. ಅಷ್ಟೊತ್ತಿಗೆ ಅಮ್ಮ ಹಕ್ಕಿ, ಮಕ್ಕಳೇ ಅಮ್ಮ ಬಂದಿದ್ದೀನಿ, ತಿಂಡಿ ತಂದಿದ್ದಿ, ಎಲ್ಲರೂ ಹೊರಗ್ ಬನ್ನಿ ಅಂದೇಳಿ ಕರೀತು. ಮಕ್ಕಳು ಬರ್ಲೇ ಇಲ್ಲ. ಅಷ್ಟೊತ್ತಿಗೆ ಗೂಡಂಗ್ ಹಿಂಗೆ ಕಾಣ್ತಿತ್ತು, ಮರಿಗಳೇ ಇಲ್ಲ. ಅಷ್ಟೊತ್ತಿಗೆ ಅಮ್ಮ ಹಕ್ಕಿ, ಮಕ್ಕಳೇ ನೀವೆಲ್ಲಿಗಾರಿ, ನೀವಿಲ್ಲ ನಂಗೆ ಜೀವನೇ ಇಲ್ಲ ಅಂದೇಳಿ ಬಿಕ್ಕಿ ಬಿಕ್ಕಿ ಮರ್ಕು ಶುರು ಮಾಡುತ್ತೋ. ಅಷ್ಟೊತ್ತಿಗೆ ಅಂದೇಳಿ ಗಾಕಿ ಹೊಡಿತಿದ್ದು ಹುಲಿನ ಕಣ್ಕಂಡ. ಅಮ್ಮ ಹಕ್ಕಿ ಹುಲಿ ಹತ್ರ ಹೋಯ್. ಹುಲಿ ಅಣ್ಣ, ಹುಲಿ ಅಣ್ಣ, ನನ್ ಮರಿಗಳನ್ನೆಲ್ಲ ನೋಡ್ದ್ಯಾ ಅಂದೇಳಿ ಕೇಂತಿತ್ತು. ಅಷ್ಟೊತ್ತಿಗೆ ಹುಲಿ ಬಾಯ ಬಿಡ್ಲ, ಮತ್ತೊಂದ್ಸತಿ ಕೇಂತಿತ್ತು. ಹುಲಿ ಅಣ್ಣ, ಹುಲಿ ಅಣ್ಣ, ಬಾಯ್ ಬಿಟ್ಟು ಹೇಳ್ ಹುಲಿ ಅಣ್ಣ, ನನ್ ಮರಿಗಳನ್ನ ಕಂಡ್ಯಾ ಅಂದೇಳಿ ಕೇಂತಿತ್ತು. ಅಷ್ಟೊತ್ತಿಗೆ ಹುಲಿ ಮನ್ಸಂಗೆ ಅನ್ಸ್ಕೊಂತಿತ್ತು, ನಾನೆಲ್ಲಾರು ಬಾಯ್ ಬಿಟ್ರೆ ನನ್ ಗುಟ್ಟಿ ಎಲ್ಲಾರು ರೊಟ್ಟಾಗ್ತು ಅಂದೇಳಿ ಕೊಯ್ಸಂಗೆ ನಂಗ್ ಹೊಲ್ ನೋವು, ನೀನ್ ಹೋಗ ಆಮೇಲೆ ಬಾ ಅಂದೇಳಿ ಕರೀತು. ಅಷ್ಟೊತ್ತಿಗೆ ಹುಲಿ ಮೇಲೆ ಅಮ್ಮ ಹಕ್ಕಿ ಅನ್ನ ಪಡುತ್ತು, ಹುಲಿನ ಸರಿಯಾಗಿ ಗಮನಿಸುತ್ತು. ಅಷ್ಟೊತ್ತಿಗೆ ಹುಲಿ ಬಾಯತ್ರ ತನ್ ಮುರಿಗಳು ರೋಮ ಇದ್ಕೊಂಡು, ನಿಂಗೆ ಹಲ್ನೋವಾ, ತಡೆ ಮಾಡ್ತೀನಿ, ನಿಂಗೆ ಒಳ್ಳೆ ಗಿಡ ಮೂಲಿಕೆ ತಂದು ಬರ್ತೆ ಅಂದೇಳಿ ಹೇಳುತ್ತು. ಹೇಳಿ ಗೂಡೊಳಗೆ ಹೋಗಿ ಅಲ್ಲಿ ಸೀಮೆಣ್ಣ ಒಡ್ಡಿಟ್ಟದ ಬಟ್ಟಿನ ತಕ್ಕ ಬಂದು ಹುಲಿ ಬಾಯಿ ಒಳಗೆ ಇಡುತ್ತು. ಅಷ್ಟೊತ್ತಿಗೆ ಹುಲಿ ಆ ತಂಪು ತಂಪು ತಂಪು ಅಂದೇಳಿ ಹೇಳುತ್ತು. ಅಷ್ಟೊತ್ತಿಗೆ ಅಮ್ಮ ಹಕ್ಕಿ, ತಂಪ ತಡ್ಕೋ ತಡ್ಕೋ, ನಿನ್ನೂ ತುಂಬ ಗಿಡ ಮೂಲಿಕೆಗಳಿದೆ, ನಾ ತಂದು ಕೊಡ್ತೀನಿ ನಿಂಗೆ ಅಂದೇಳಿ ಮತ್ತೆ ಗೂಡೊಳಗೆ ಹೋಯ್. ಬೆಂಕಿ ಪಟ್ಟಣ ತಂದು ಬೆಂಕಿ ಕಡ್ಡಿ ಕೀರಿ ಸೀಮೆಣ್ಣೆ ಬಟ್ಟಿ ಬೆಂಕಿ ಹಾಕುತ್ತು. ಧಗ ಧಗ ಅಂದೇಳಿ ಒಂದೇ ಸತಿ ಉರುಕ್ ಸ್ಟಾರ್ಟ್ ಆಯ್ತು. ಇದನ್ ಕಂಡು ಹುಲಿಗೆ ಹೆದರಿಕೆ ಆಯ್, ಒಂದೇ ಸತಿ ಮುರಿಗಳನ್ನೆಲ್ಲ ವಾಕ್ ಅಂದೇಳಿ ವಾಂತಿ ಮಾಡಿ ಬಿಡುತ್ತು. ಆಮೇಲೆ ಆ ಅಮ್ಮ ಹಕ್ಕಿ ಆ ಮರಿಗಳನ್ನ ಎತ್ಕೊಂಡು ಗೂಡೊಳಗೆ ಹೋಯ್. ಮುದ್ ಮಾಡಿ ಸಮಾಧಾನ ಮಾಡಿ ಸ್ನಾನ ಮಾಡಿಸಿ ಪೌಡ್ರ್ ಹಚ್ಚಿ ಆಟ ಆಡಿ ಎಲ್ಲರೂ ಸುಖವಾಗಿದ್ರು. ಈ ಕತೆ ನೀತಿ ಏನಪ್ಪ ಅಂದ್ರೆ, ಒಳ್ಳೆಯ ಕುಟುಂಬವನ್ನ ಒಡೆಬೇಡಿ, ವಂಚನೆ ಒಳ್ಳೆಯದಲ್ಲ. ಧನ್ಯವಾದಗಳು.
1: ಕೇಳ್ರಲ್ಲ ಒಂದು ಹಕ್ಕಿಯ ಕತೆ, ಹುಲಿಯ ಬಾಯಿಗೆ ಬಿದ್ರು ಆ ತಾಯಿ ಹಕ್ಕಿಯ ಪ್ರೀತಿಯ ಶಕ್ತಿಗೆ ಅವು ಹೆಂಗ್ ಬದುಕಿ ಬಂದ ಕಾಣಿ. ಅದಕ್ಕೆ ಹೇಳುದು, ಅಮ್ಮನ ಅದಮ್ಯವಾದ ಪ್ರೀತಿಯ ಶಕ್ತಿಗೆ ಬೆಲೆ ಕಟ್ಟೋಕೆ ಸಾಧ್ಯವೇ ಇಲ್ಲ. ಒಂದು ಚಂದದ ನೀತಿ ಕತೆ ಹೇಳಿದ ಪ್ರಣಮ್ ಮೇಳಿಗೆ ಧನ್ಯವಾದಗಳು. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಾನಿದ್ದೆ ನಿಮ್ ಜೊತೆ ಸತೀಶ್ ಶೆಟ್ಟಿಗ ಜಪ್ತಿ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಜೀವನದಲ್ಲಿ ಒಳ್ಳೆಯ ಆಚಾರ ವಿಚಾರಗಳನ್ನ ಪಾಲಿಸಿದ್ರೆ ಅದು ಧರ್ಮ ಅಂತ ಅನ್ಸ್ತದೆ. ಅಂದ್ರೆ ಸತ್ಯ ಹೇಳುದು, ಅಹಂಕಾರ ಪಡೆದೆ ಇರುವುದು, ನ್ಯಾಯಯುತವಾಗಿ ನಡ್ಕೊಳ್ಳೋದು, ಪರೋಪಕಾರ ಮಾಡುದು, ಇವೆಲ್ಲ ನಮ್ಮ ಸನ್ನಡತೆಯ ಲಕ್ಷಣ ಅಂತ ಅನ್ಸ್ಕಂತದ್ದು. ಇದರಿಂದ ಸತ್ತ ಮೇಲೂ ಸ್ವರ್ಗ ಪ್ರಾಪ್ತಿಯಾತ್, ಇದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ನರಕವೇ ಗತಿ ಎಂಬುದು ನಮ್ಮ ಹಿರಿಯರ ನಂಬಿಕೆ. ಆದ್ದರಿಂದ ಮೂರು ದಿನದ ಈ ಬಾಳಿನಲ್ಲಿ ಸೌಂದರ್ಯ, ಶ್ರೀಮಂತಿಕೆ, ಅಧಿಕಾರ ಎಂಬುದೆಲ್ಲ ಬರೀ ಭ್ರಮೆ ಕಾಣಿ. ನಾವು ಈ ಭೂಮಿ ಮೇಲೆ ಎಷ್ಟು ದಿನ ಇರುತ್ತೋ ಯಾರಿಗೂ ಗೊತ್ತಿಲ್ಲ. ಆದ್ರೆ 20 ದಿನ 4 ಜನರಿಗೆ ಉಪಯೋಗ ಆಗುವ ಹಾಗೆ ಬಾಳ್ಕ, ಅಹಂಕಾರ ಅಹಂಭಾವ ಬಿಡ್ಕ, ಸಂಸ್ಕಾರದಿಂದ ಬಾಳ್ಕ, ಜೀವನದಂಗೆ ಸಮೃದ್ಧಿ ಕಾಣಕ. ನಾನು ಇಷ್ಟೆಲ್ಲ ಚಿಂತನೆ ನಿಮ್ಮ ಮುಂದೆ ಹೇಳದೆ ಅಂತಕ್ಕಂದ್ರೆ ಇಲ್ಲೊಂದು ನೀತಿ ಕಥೆ ಇತ್ತು ಕೇಳಿ. ರಾಮಪ್ಪನ ಕೋಳಿ ಎಂಬ ಈ ನೀತಿ ಕಥೆನ ಹೇಳುಕೆ ಈಗ ರೆಡಿ ನಮ್ ಜೊತೆ ದಿಶಾ ಕೆ ಭಂಡಾರಿ. ಇವಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುವಾಲ್ತೂರ್ನ 7ನೇ ತರಗತಿಯ ವಿದ್ಯಾರ್ಥಿನಿ. ಹಂಗಾರೆ ರಾಮಪ್ಪನ ಕೋಳಿ ಏನ್ ಮಾಡ್ತ, ಅದ್ರ ಪರಿಣಾಮ ಎಂತ ಆಯ್ತು ಅಂತ ಈಗ ತಿಳ್ಕೊಂಬ ಬನ್ನಿ.
0: ರಾಮಪ್ಪನ ತೋಟದಲ್ಲಿ ಕೋಳಿ, ನಾಯಿ, ಹಸು, ಮೇಕೆ ಹೀಗೆ ಹಲವಾರು ಪ್ರಾಣಿಗಳು ವಾಸವಾಗಿದ್ದವು. ಅದರಲ್ಲಿ ರಾಮಪ್ಪನು ಬಲು ಮುದ್ದಾಗಿ ಸಾಕಿದ್ದ ಕೋಳಿಯೊಂದು ಸದಾ ಜಂಬದಿಂದ ಬಡಾಯಿ ಕೊಚ್ಚಿಕೊಳ್ಳುತ್ತಾ, ಸೂರ್ಯ ಉದಯಿಸುವುದು ನನ್ನಿಂದಲೇ, ನಾನು ಕೂಗದಿದ್ದರೆ ಬೆಳಗಾಗುವುದೇ ಇಲ್ಲ, ನಾನೇ ಶ್ರೇಷ್ಠ ಎಂದು ತಿರುಗಾಡುತ್ತಿತ್ತು. ಒಂದು ದಿನ ರಾಮಪ್ಪನ ಮನೆಯ ತೋಟದ ನಾಯಿ ಮರಿ ಹಾಗೂ ಕೋಳಿಯ ನಡುವೆ ಜಗಳ ನಡೆಯಿತು. ಕೋಳಿಯು, ಓ ನಾಯಿ ಮರಿಯೇ, ನೀನು ಬರೀ ಅಳಿದುಳಿದ ಎಂಜಲು ತಿಂದು ಬಾಳುವವನು, ಮನೆ ಕಾಬಲಿಗಿರುವ ನೀನು ನನಗೆ ಎದುರಾಡಬೇಡ ಎಂದು ದಿಮಾಕಿನ ಮಾತನಾಡಿತು. ಈಗಲೇ ನೀನು ನನ್ನಲ್ಲಿ ಕ್ಷಮಾಪಣೆ ಕೇಳಬೇಕು, ಇಲ್ಲದಿದ್ದರೆ ನಾಳೆ ನೀನು ಸೂರ್ಯೋದಯ ನೋಡಲ್ಲ ಎಂದು ಹೆದರಿಸಿತು. ಆಗ ನಾಯಿಯು, ಎಲೈ ಕೋಳಿಯೇ, ನಿನ್ನ ಹಾಗೆ ನಾನು ನನ್ನಿಂದಲೇ ಎಂದು ಮೆರೆದಾಡಿದ ಕಟಾನುಗಟ್ಟಿಗಳೇ ಎಂದು ತಣ್ಣನೆ ನೆಲದಲ್ಲಿ ಮಲಗಿದ್ದಾರೆ. ಇನ್ನು ನೀನು ಯಾವ ಲೆಕ್ಕ? ದೇವರು ಪ್ರತಿಯೊಂದು ಜೀವಿಯಲ್ಲೂ ಒಂದೊಂದು ವಿಶಿಷ್ಟತೆಯನ್ನು ನೀಡಿರುತ್ತಾನೆ. ನಿನ್ನ ವಿಶಿಷ್ಟತೆ ಸೂರ್ಯೋದಯಕ್ಕೂ ಮುನ್ನ ಕೂಗುವುದು, ನನ್ನ ವಿಶಿಷ್ಟತೆ ರಾತ್ರಿ ನಿಯತ್ತಿಯಿಂದ ಮನೆ ಕಾಯುವುದು. ಈ ಭೂಮಿ ಮೇಲೆ ಯಾರು ಮೇಲಲ್ಲ, ಯಾರು ಕೀಳಲ್ಲ ಎಂದು ಸಮಾಧಾನದಿಂದ ಉತ್ತರಿಸಿತು ನಾಯಿ ಮರಿ. ಮನೆ ಕಾವಲಿಗಿರುವ ನಾಯಿ ಮರಿ, ನನಗೆ ಎದುರಾಡಬೇಡ, ಬಣ್ಣ ಬಣ್ಣದ ಕೋಳಿ ನಾನು, ನನ್ನ ಸೌಂದರ್ಯಕ್ಕೆ ಸಾಟಿಯೇ ನೀನು, ನನ್ನ ಧ್ವನಿಗೆ ಮನಸೋತಿ ಮಲಗಿದ್ದ ಸೂರ್ಯನೇ ಎದ್ದು ಬರುವನು, ಇನ್ನು ನೀನು ನನಗೆ ಎದುರಾಡಬೇಡ ಎಂದು ಜಂಬದ ಮಾತನಾಡಿತು ಜಂಬದ ಕೋಳಿ. ನಿಯತ್ತಿನಿಂದ ಹೆಸರಾದ ನಾಯಿ ಮರಿಯು ಜಂಬ ತುಂಬಿದ ಕೋಳಿಯೊಂದಿಗೆ ವಾದಕ್ಕಿಳಿಯುವುದು ವ್ಯರ್ಥ ಎಂದು ಸುಮ್ಮನಾಯಿತು. ಎಂದಿನಂತೆ ಮಾರನೆಯ ದಿನವಾಯಿತು. ಬೆಳಿಗ್ಗೆ ಆದರೂ ಕೋಳಿಯ ಸುಳಿವೇ ಇರಲಿಲ್ಲ. ಅಲ್ಲಲ್ಲಿ ಕೋಳಿಯ ಬಣ್ಣ ಬಣ್ಣದ ಪುಕ್ಕ ಚೆಲ್ಲಿತ್ತು. ಸಂಜೆ ಆದರೂ ಕೋಳಿಯ ಸುಳಿವೇ ಇರಲಿಲ್ಲ. ರಾತ್ರಿ ನಾಯಿ ಮರಿಯ ತಟ್ಟೆಯಲ್ಲಿ ಕೋಳಿಯ ಕಾಲು ತುಂಡು ನೋಡಿ ನಾಯಿ ಮರಿಗೆ ಬಹಳ ದುಃಖವಾಗಿತ್ತು. ನಿನ್ನೆಷ್ಟೇ ನಾನು ನನ್ನಿಂದ ಎಂದು ಮೆರೆದಾಡಿದ ಕೋಳಿಯು ಇಂದು ನಾಯಿ ಮರಿಯ ತಟ್ಟೆಯಲ್ಲಿ ಮಲಗಿತ್ತು. ಈ ಕಥೆಯ ನೀತಿ ಏನೆಂದರೆ ಸೌಂದರ್ಯ, ಶ್ರೀಮಂತಿಕೆ, ಅಧಿಕಾರ ಎಲ್ಲ ಭ್ರಮೆ ಅಷ್ಟೇ. ಇರುವವರೆಗೂ 4 ಜನರಿಗೆ ಉಪಯೋಗ ಆಗುವ ಹಾಗೆ ಬಾಳುವುದೇ ಜೀವನ. ಅಹಂಕಾರದಿಂದ ಅವನತಿ, ಸಂಸ್ಕಾರದಿಂದ ಸಮೃದ್ಧಿ.
1: ಪಡುವಲ್ತೂರಿನ ದಿಶಾ ಕೆ ಭಂಡಾರಿ ಹೇಳಿದ ರಾಮಪ್ಪನ ಕೋಳಿ ಎಂಬ ಕಥೆನ ಕೇಳ್ರಿ ಅಲ್ಲ. ತನ್ನಿಂದಲೇ ಬೆಳಗಾಪದ ಅಂತ ಜಂಬದಿಂದ ಬೀಗ್ತಿದ್ದ ಕೋಳಿ, ಅದ್ರ ಕತಿ ಎಂತಾಯ್ತು ಅಂತ ಗೊತ್ತಾಯ್ತಲ್ಲ. ಅದಕ್ಕೆ ಹೇಳುದು, ನಾವು ಈ ಭೂಮಿ ಮೇಲೆ 20 ದಿವಸ ಅಹಂಕಾರ ಬದಿಗಿಟ್ಟು ಸಂಸ್ಕಾರದಿಂದ ಬದುಕಕ್ಕ ಅಂತೇಳಿ. ಎಂತಕ್ಕಂದ್ರೆ ಅಹಂಕಾರದಿಂದ ಅವನತಿ, ಸಂಸ್ಕಾರದಿಂದ ಸಮೃದ್ಧಿ, ಇದು ನಿತ್ಯ ಸತ್ಯ. ಒಂದೊಳ್ಳೆ ನೀತಿ ಕಥೆ ಹೇಳಿದ ದಿಶಾಗೆ ಧನ್ಯವಾದಗಳು. ಈಗ ನೀವು ಕೇಂತಿಬ್ದು 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಿಮ್ ಜೊತೆ ಇದ್ದಿ ಸತೀಶ್ ಶೆಟ್ಟಿಗ ಜಪ್ತಿ. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ ಅಂತ ಒಂದು ಗಾದಿ ಇತ್ತು. ಅಂದ್ರೆ ನಮ್ಮ ಈ ಶರೀರ ನಶ್ವರ, ಆದ್ರೆ ಆತ್ಮ ಅನಂತ ಕಾಲದವರೆಗೂ ಚಿರಸ್ಥಾಯಿಯಾಗಿ ಉಳಿತಮ್ರ. ಅಂದ್ರೆ ಆತ್ಮ ಪರಮಾತ್ಮನಲ್ಲ ಲೀನವತ್, ಶರೀರ ನಶಿಸಿ ಹೋತ್. ಈ ಮಧ್ಯೆ ಹುಟ್ಟು ಸಾವಿನ ಮಧ್ಯದ ಬದುಕಂಗೆ ನಾವು ಮಾಡಿದ ಒಳ್ಳೆ ಕಾರ್ಯಗಳ ಶಾಶ್ವತವಾಗಿ ಉಳಿತು. ಜನ ಮಾನಸದಂಗೆ ಬೆರ್ತ್ ಹೋತ್. ಅದಕ್ಕೆ ಈ ಕಾಯ ಅಳಿಯುವ ಮುನ್ನ ಅದರ ಕೀರ್ತಿ ಭೂಮಿ ಮೇಲೆ ಚಿರಕಾಲ ಉಳಿಕಾದ್ರೆ ಬದುಕಿಪ್ಪತ್ತಿಗೆ ಏನಾದರೂ ಸಾಧನೆ ಮಾಡಿಯೇ ಸಾಯ್ಕು. ಈ ಛಲ ಯಾರತ್ರ ಇರುತ್ತೋ ಅವರು ಸಾಧನೆ ಮಾಡಿಯೇ ಮಾಡ್ತಾರೆ. ಸಾಧನೆ ಮಾಡುದು ಅಷ್ಟು ಸುಲಭ ಅಲ್ಲ. ಸಾಧನೆಯ ಉತ್ತುಂಗ ಏರುವ ದಾರಿಯಲ್ಲಿ ಅನೇಕ ಏರುಪೇರುಗಳಿರುತ್ತ. ಅಂತಂದ್ರೆ ಕಾಲ್ ಎಳೆಯೋರು ಇರ್ತಾರೆ, ಹೊಟ್ಟೆ ಕಿಚ್ಚು ಪಡುವರಿರ್ತ್ರ, ನಿರಾಶೆ ಮೂಡಿಸೋರಿರ್ತ್ರ, ಧೈರ್ಯ ಕೆಡಿಸೋರಿರ್ತ್ರ, ಬೆನ್ನಿಗೆ ಚೂರಿ ಹಾಕೋರಿರ್ತ್ರ, ನಕಾರಾತ್ಮಕ ಚಿಂತನೆಗೆ ದಾರಿ ಮಾಡಿ ಕೊಡೋರಿರ್ತ್ರ, ಹಿಂಗೆ ನಮ್ಮ ಏಳಿಗೆಗೆ ಕೊಳ್ಳಿ ಇಡೋಕೆ ಪ್ರಯತ್ನ ಪಡೋರು ತುಂಬಾ ಜನ ಇರ್ತ್ರ. ಇದನ್ನೆಲ್ಲ ದಾಟಿ ಬಪ್ಪದ ಬಹಳ ಕಷ್ಟ. ಆದ್ರೂ ಈ ಎಲ್ಲ ಹಿನ್ನಡೆಗಳನ್ನ ದಾಟಿ ಎಲ್ಲೂ ವಿಚಲಿತರಾಗದೆ ಮುಂದ್ ಹೋಗಿ ಗುರಿ ಮುಟ್ಟಿ ಯಶಸ್ವಿ ಆದ್ರೆ ನಮ್ಮ ಹೆಸರು ಈ ದರಿಯಂಗೆ ಶಾಶ್ವತ ಉಳಿತ ಕಾಣಿ. ಈ ವಿಷಯ ನಿಮ್ಗೆ ಇನ್ನೂ ಚಂದ ಅರ್ಥ ಆಯ್ಕಾರೆ ಧ್ರುವನ ಕತಿ ಎಂಬ ಒಂದು ಚಂದದ ಪೌರಾಣಿಕ ಕತಿ ಇಲ್ಲಿತ್ತು ಕೇಣಿ. ಈ ಕತಿನ ತನ್ನ ಮುದ್ದು ಮುದ್ದು ಮಾತಂಗೆ ನಿಮ್ಗೆ ಹೇಳುಕೆ ಈಗ ನಮ್ ಜೊತೆಗೆ ರೆಡಿ ಇಪ್ಪದು ಹಂಗಾರ್ಕಟ್ಟೆಯ ಪುಟ್ಟ ಬಾಲಕ ವಿರಾಜ್ ಅಡಿಗ. ಬನ್ನಿ ಕೇಂಬ ವಿರಾಜ್ ಅಡಿಗ ಹೇಳುವ ಈ ಕತೆನ.
0: ಒಂದಾನ ಒಂದು ಕಾಲದಲ್ಲಿ ಉತ್ತಾನ ಪಾದ ಎಂಬ ರಾಜನಿದ್ದ. ಅವನಿಗೆ ಎರಡು ಹೆಂಡತಿಯರು, ಸುನೀತಿ ಮತ್ತೆ ಸುರುಚಿ. ಸುರುಚಿಯ ಮಗ ಉತ್ತಮ, ಸುನೀತಿಯ ಮಗ ಧ್ರುವ. ಒಂದು ದಿನ ಸುರುಚಿಯ ಮಗ ಉತ್ತಮ ಅವನ ತಂದೆ ತೊಡೆ ಮೇಲೆ ಕುತ್ಕೊಂಡು ಕೊಂಡಾಟ ಮಾಡಿಸ್ಕೊಳ್ತಿದ್ದ. ಆವಾಗ ಧ್ರುವ ಕಂಡು ಅವನಿಗೂ ಆಸೆ ಆಯ್ತು. ಅವನು ಓಡಿ ಬಂದ. ಆವಾಗ ಸುರುಚಿ ಬಂದು ಅವನ ಕೈ ಹಿಡಿದು ಎಳೆದು ತಳ್ಳಿ ಬಿಡ್ತಿಲ್ಲ. ಆವಾಗ ಆ ಪುಟ್ಟ ಬಾಲಕನಿಗೆ ಹೇಳ್ತಾಳೆ, ಸುರುಚಿ ನಿನ್ನ ಅಪ್ಪನ ಕಾಲ ಮೇಲೆ ಕೂರೋ ನಿಂಗೆ ಯೋಗ್ಯತೆ ಇಲ್ಲ, ನೀನು ಹೋಗಿ ತಪಸ್ಸು ಮಾಡುವಂತ ಬೈಟ್ ಕಷ್ಟಂತೆ. ಆ ಪುಟ್ಟ ಬಾಲಕನಿಗೆ ತಪಸ್ಸು ಅಂದ್ರೆ ಎಂತಂತವೇ ಗೊತ್ತಿಲ್ಲ. ಅದಕ್ಕೆ ಗೊಳೋ ಅಂತ ಮರ್ಕಂಡು ಅವನ ಅಮ್ಮನ ಹತ್ರ ಹೋಗ್ತಾನಂತೆ. ತಪಸ್ಸು ಅಂದ್ರೆ ಏನಮ್ಮ ಕೇಳಿದಾಗ, ತಪಸ್ಸಂದ್ರೆ ತುಂಬಾ ಕಠಿಣ, ಅನ್ನಾಹಾರ ಬಿಡ್ಬೇಕು, ನೀನು ಹೋಗ್ಬೇಡ ಅಂದ್ರು ಕೇಳೇ ಇಲ್ಲ. ದೇವರದೇ ಒಂದು ಧ್ಯಾನ ಮಾಡಕ್ ಹೋಗ್ತಿದ್ದಾನಂತ ಅನ್ಸ್ಕೊಂಡು ಆಶೀರ್ವಾದ ಮಾಡಿ ಕಷ್ಟಂತೆ. ಗೊಂಡಾರಣ್ಯಕ್ಕೆ ಹೋಗುವಾಗ ನಾರದ ಮಹರ್ಷಿಗಳ ಆಕಾಶದಿಂದ ಬರುತ್ಕೊಂಡು ಆ ಪುಟ್ಟ ಬಾಲಕನ ತುಂಬಾ ಆಶ್ಚರ್ಯ. ಎಲ್ಲಿ ಹೋಗ್ತಿದ್ದೆ ಪುಟ್ಟ ಮಗು ಕೇಳಿದಾಗ, ನಾನು ದೇವರನ್ನ ಹೊಲಿಸ್ಕೊಳಕ್ ಹೋಗ್ತಿದ್ದೇನೆ ಹೇಳಿದಾಗ, ನಾರದ ಮಹರ್ಷಿಗಳು ತುಂಬಾ ನಗಾಡಿ, ದೇವರನ್ನ ಆ ತಪಸ್ಸಿಗಳಿಗೆ ಸಿಕ್ಕದ್ದೆ ನಿಂಗೆ ಸಿಕ್ತಾನ ಕೇಳಿದಾಗ, ನಾನು ತಪಸ್ ಮಾಡಿದ್ರೆ ಸಿಕ್ಕುದಿಲ್ವಾ ಕೇಳಿದಾಗ, ಸಿಕ್ತಾರೆ ಮಾತ್ರ ತಪಸ್ ಅಂದ್ರೆ ತುಂಬಾ ಕಠಿಣ, ಅನ್ನಾಹಾರ ಬಿಡ್ಬೇಕು ಅದೆಲ್ಲ ನಿನ್ ಕೈಯಲ್ಲಿ ಆಗತ್ತ ಕೇಳಿದಾಗ, ನಿಮಗೆ ದಿಢ ಮನಸ್ಸಿದೆ ಅಂತ ನಾರದ ಮಹರ್ಷಿಗಳಿಗೆ ತುಂಬ ಖುಷಿ. ಅವ್ರು ಹೇಳಿದ್ರು, ಯಮುನಾ ನದಿ ಹತ್ರ ಮಧುನ ಎಂಬ ಪ್ರದೇಶ ಇದೆ, ಅಲ್ಲಿ ಪ್ರಶಾಂತವಾದ ವಾತಾವರಣ ಇದೆ, ಅಲ್ಲಿ ಹೋಗಿ ನೀನು ಓಂ ನಮೋ ಭಗವತೆ ವಾಸುದೇವ ಅಂತ ಹೇಳು, ಆಗ ನಿಂಗೆ ಆ ಶ್ರೀಹರಿ ಒಲಿತಾನೆ ಅಂತ ನಾರದ ಮಹರ್ಷಿಗಳು ಹೇಳಿ ಹೋದ್ರು. ಆ ಪುಟ್ಟ ಬಾಲಕ ಹಂಗೆ ಮಾಡಿ ಯಮುನಾ ನದಿ ಹತ್ರ ಹೋಗಿ ಮುನ್ನ ಎಂಬ ಪ್ರದೇಶದಲ್ಲಿ ಓಂ ನಮೋ ಭಗವತೆ ವಾಸುದೇವ ಅಂತ ಹೇಳ್ದ. ಸ್ವಲ್ಪವೇ ದಿನಗಳಲ್ಲಿ ಪುಟ್ಟ ಬಾಲಕನಿಗೆ ಶಿಹರಿ ಒಲ್ದು ವರ ಕೊಟ್ಟು ಹೋಗ್ತಾನಂತೆ. ಆ ಪುಟ್ಟ ಬಾಲಕ ವರ ಪಡ್ಕೊಂಡು ಓಡಿ ಓಡಿ ಬರ್ತಾನಂತೆ. ಎಲ್ಲರಿಗೂ ಆಶ್ಚರ್ಯ, ಅರಮನೆಗೆ ಬಂದು ಎಲ್ಲರಿಗೂ ಆಶ್ಚರ್ಯ, ಎಷ್ಟು ಸಣ್ಣ ಪುಟ್ಟ ಬಾಲಕ ಗೊಂಡಾರಣ್ಯಕ್ಕೆ ಹೋಗಿ ದೇವರನ್ನು ಓದ್ಕೊಂಡು ಬಂದ ಅಂತ ಹೇಳಿ. ಮತ್ತೆ ಸುರುಚಿಗೂ ತುಂಬಾ ಅವ್ಳು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ಕೊಂಡ್ಲು. ತಂದೆ ತೊಡೆ ಮೇಲೆ ಧ್ರುವ ಏರಿದ, ಸಿಂಹಾಸನ ಮೇಲೂ ಏರಿದ, ಮತ್ತೆ ಅವ್ರ ಕಾಲ ನಂತರ ಧ್ರುವ ನಕ್ಷತ್ರ ಆಕಾಶದಲ್ಲಿ ರಾರಾಜಿಸ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದ.
1: ಕೇಂದ್ರಲ್ಲ ಧ್ರುವನ ಕತೆ. ನಮ್ಮ ಹತ್ರ ಶ್ರದ್ಧೆ ಭಕ್ತಿ ಮತ್ತೆ ಅಚಲವಾದ ನಂಬಿಕೆ ಇದ್ರೆ ಅದ್ರ ಪುಣ್ಯ ಫಲ ಯಾವತ್ತಾರು ಒಂದಿನ ನಮ್ಗೆ ಸಿಕ್ಕೇ ಸಿಕ್ಕತ್ತಂಬುದಕ್ಕೆ ಧ್ರುವನೆಂಬ ಒಬ್ಬ ಸಾಮಾನ್ಯ ಬಾಲಕ ಧ್ರುವ ತಾರೆಯಾಗಿ ಜನಮಾನಸದಲ್ಲಿ ಚಿರಸ್ಥಾಯಿಯಾದ ಈ ಕತೆಯೇ ಸಾಕ್ಷಿ. ಒಂದು ಒಳ್ಳೆ ಪೌರಾಣಿಕ ನೀತಿ ಕತೆ ಹೇಳಿದ ಹಂಗಾರ್ಕಟ್ಟೆಯ ಪುಟ್ಟ ಬಾಲಕ ವಿರಾಜ್ಗೆ ಧನ್ಯವಾದಗಳು. ಇವತ್ತು ದೊಡ್ಡವರು ಯಾರು ಎಂಬ ಕತೆಯಿಂದ ಪ್ರಾರಂಭಿಸಿ ಧ್ರುವನ ಕತೆವರೆಗೂ ಒಟ್ಟು 6 ಕತೆ ಕೇಳ್ರಲ್ಲ. ನಾವು ನೀವು ಇವತ್ತು ಕೇಂದ್ರದ ಕತೆಯ ನೀತಿನೆಲ್ಲ ನಮ್ ಜೀವನದಂಗ್ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಹೆಂಗತ್ತ ಅಂತೇಳಿ ನೀವೇ ಸ್ವಲ್ಪ ಯೋಚನೆ ಮಾಡಿ. ಹೌದು, ಅಜ್ಜಿ ಕತೆಯಂಗೆ ಅಂತ ಶಕ್ತಿ ಇತ್ತು. ಅದೇ ಶಕ್ತಿ ನಮ್ಗೆ ಬದುಕುಕ್ಕೆ ತಾಕತ್ ಕೊಡತ್. ನಮ್ 20th ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಒಳ್ಳೊಳ್ಳೆ ಕತೆಗಳನ್ನ ಹೇಳಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ ಪುಟಾಣಿಗಳಾದ ಸಾನ್ವಿ ಪಡ್ವಾಲ್ತೂರು, ಹನ್ವಿ ರಟ್ಟಾಡಿ, ತನ್ವಿ ಹಟ್ಟಿ ಕುದ್ರು, ಪ್ರಣಮ್ಯ ಬಿದ್ಕಲ್ಕಟ್ಟೆ, ದಿಶಾ ಕೆ ಭಂಡಾರಿ ಪಡ್ವಾಲ್ತೂರು, ವಿರಾಜ್ ಅಡಿಗ ಹಂಗಾರ್ಕಟ್ಟೆ ಇವರೆಲ್ಲರಿಗೂ ಕೂಡ ಧನ್ಯವಾದಗಳು. ಮಕ್ಕಳಿಗೆ ಅಜ್ಜಿ ಕತೆ ಹೇಳಿಕೆ ಪ್ರೇರಣೆ ನೀಡಿ ಕತೆ ಹೇಳಿಕೊಟ್ಟು ಸಹಕರಿಸಿದ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಪೋಷಕರಿಗೂ ಧನ್ಯವಾದಗಳು. ನಿರಂತರವಾಗಿ ಈ ಕಾರ್ಯಕ್ರಮ ಮೂಡಿ ಬಪ್ಪಗೆ ಪ್ರೇರಕ ಶಕ್ತಿಯಾಗಿರುವವರು ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ನಿರ್ವಾಹಕಿ ಶ್ರೀಮತಿ ಜ್ಯೋತಿ ಸಾಲಿಗ್ರಾಮ, ಇವರಿಗೂ ಕೂಡ ಧನ್ಯವಾದಗಳು. ಇಷ್ಟೆಲ್ಲ ಕತೆ ಕೇಂಬತ್ತಿಗೆ ನನ್ನ ಮಗು ಕೂಡ ಒಂದ್ ಕತೆ ಹೇಳ್ಕೊಂಬ ಆಸೆ ಪ್ರತಿಯೊಬ್ಬ ಅಪ್ಪ ಅಬ್ಬಿಗೆ ಆಯೇ ಆತ್. ಕತೆ ಕೇಂಬ ಮಕ್ಕಳಿಗೂ ಈ ತರ ಆಸೆ ಹುಟ್ಟತ್. ಹಂಗಾರೆ ಹಿಂಗ್ ಮಾಡಿ, ನಿಮ್ಮ ಮಗಿನ ಹತ್ರ ಕುಂದಾಪುರ ಕನ್ನಡದಂಗೆ ಒಂದು ನೀತಿ ಕತೆ ಹೇಳಿಸಿ ಆಡಿಯೋ ರೆಕಾರ್ಡ್ ಮಾಡಿ ರೇಡಿಯೋ ಕುಂದಾಪುರದ ಈ ಮೊಬೈಲ್ ನಂಬರ್ಗೆ ವಾಟ್ಸ್ಆಪ್ ಅನ್ನು ಕಳಿಸಿ. ಮೊಬೈಲ್ ನಂಬರ್ ಹೇಳ್ತಿ ಕೇಳಿ, ಅಲ್ಲೇ ಒಂದು ಕಾಗದ ಚೂರಂಗೆ ಬರ್ದಿಟ್ಕೊಂಡ್ ಯಾಕ 8073829233. ಇನ್ನೊಂದ್ಸಲ ಹೇಳ್ತೆ ಕೇಳಿ, 8073829233. ಸರಿ ಮಾಡಿ ಬರ್ಕೊಂಡ್ರಿ ಅಲ್ಲ. ಈ ನಂಬರ್ಗೆ ನಿಮ್ಮ ಮಗಿನ ಕತೆನ ಆಡಿಯೋ ರೆಕಾರ್ಡ್ ಮಾಡಿ ಕಳಿಸೋದ್ನ ಖಂಡಿತ ಮರಿಬೇಡಿ ಅಕ್ಕ. ಹಂಗೆ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಮತ್ತೆ ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೆ ನಮ್ಗೆ ತುಂಬಾ ಜ್ಞಾನ ಕೊಡುವ ವೈವಿಧ್ಯಮಯ ಮಾಹಿತಿ, ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ, ಜನಜೀವನ, ಹಿರಿಯ ತಲೆಮಾರಿನವರ ಆಚಾರ ವಿಚಾರ, ಧಾರ್ಮಿಕ ಆಚರಣೆ, ಮನೋರಂಜನೆ, ಹೀಗೆ ಒಳ್ಳೆ ಕಾರ್ಯಕ್ರಮಗಳು ಪ್ರಸಾರ ಆತಾ ಇರುತ್ತೋ ನಮ್ಮ ಈ ರೇಡಿಯೋ ಕುಂದಾಪುರದಂಗೆ. ಅದನ್ನೆಲ್ಲ ನೀವು ಮರಿದೇ ಕೇಂತ ಏರಿಯಾಕ. ನೀವು ಕೇಂತಿಬ್ಬದು 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ಮ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಮುಂದಿನ ವಾರ ಮತ್ತೊಂದಿಷ್ಟು ಕತೆ ಹೇಳುವ ಮಕ್ಕಳನ್ನ ಒಟ್ಟು ಹಾಕೊಂಡು ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಮತ್ತೆ ನಾನ್ ಬರ್ತೆ. ಅಲ್ಲಿವರೆಗೆ ಮತ್ತೊಂದಿಷ್ಟು ಕತೆ ಕೇಂಕೆ ತುದಿಗಾಲ ನಿಂತ್ಕೊಂಡು ಕಾಯ್ತಾ ಇರಿ. ಹಂಗಾರೆ ಈಗ ಹೋಯ್, ಮುಂದಿನ ವಾರ ಬತ್ತೇಕ. ನಮಸ್ಕಾರ.

ನಮ್ ಅಜ್ಜಿ ಕತೆ ಕಾರ್ಯಕ್ರಮಕ್ಕೆ ಚಂದದ ಶೀರ್ಷಿಕೆ ಗೀತೆ ಬರೆದುಕೊಟ್ಟು ರಾಗ ಸಂಯೋಜನೆ ಮಾಡಿದವರು ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್. ಸಂಗೀತ ನಿರ್ದೇಶನ ಮಾಡಿದವರು ಯಕ್ಷಶ್ರೀ ಶಂಕರನಾರಾಯಣ ಬಳಗದ ಯಕ್ಷಗುರುಗಳಾದ ಶ್ರೀ ಕಿಶೋರ್ ಕುಮಾರ್ ಆರೂರು. ತಬಲಾ ಸಾಥ್ ನೀಡಿದ ಬಾಲ ಪ್ರತಿಭೆ ಮದರ್ ತೆರಸಾ ಶಂಕರನಾರಾಯಣದ ವಿದ್ಯಾರ್ಥಿ ಪನ್ನಗ ಕೆ ಆರೂರು. ಹಾಡಿಗೆ ಧ್ವನಿ ಕೊಟ್ಟವರು ಕೆಪಿಎಸ್ ಬಿತ್ಕಲ್ಕಟ್ಟೆಯ ವಿದ್ಯಾರ್ಥಿಗಳಾದ ಕುಮಾರಿ ರೂಪಾ, ಕುಮಾರಿ ಪಂಚಮಿ ಹಾಗೂ ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್ ಬಿತ್ಕಲ್ಕಟ್ಟೆ.

0: 快完蛋了，
1: 等等，
0: 完蛋了，
1: 那个。

0: ಬಂದು ಹುಟ್ಟ.
1: ಬನ್ನಿ ಬನ್ನಿ ಬನ್ನಿ ಬನ್ನಿ ಬೈಲಲ್ಲಿ ಇಬ್ಬರೆಲ್ಲ ಪಪ್ಪ ಕೇಳಿದೆ ಮೆಹಂದಿ ಮನೆ ಬಂದ್ಕೊಂಡ ಕುಡಿಕೆ
2: ಎಂತದ.
1: ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಮಾರ. ಓ

0: ಊಟ ಎದ್ರ ಮನೆ ಬಗ್ಗಿ ಊಟ ಹಿಂದಿನ ಮನೆ ಆಟದ ಊಟ
1: ಹಾಯ್ ಬನಿಯೆ ಉಂಬು ಕೊಪ್ಪ ಹಾಯ್ ಬನಿಯೆ ಉಂಬು ಕೊಪ್ಪ
2: ಬನ್ನಿ ಮಾರೋ.